ಆಕಾಶವಾಣಿ ಮಡಿಕೇರಿ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ ಭಾದ್ರಪದ ಮಾಸದ 26ನೇ ದಿನ, ಅಂದರೆ 2026ನೇ ಇಸವಿ ಸೆಪ್ಟೆಂಬರ್ ತಿಂಗಳ 17ನೇ ತಾರೀಕು ಗುರುವಾರ. ಸಮಯ 5:56:50. ಕೇಳುಗರಿಗೆಲ್ಲ ನಿಲಯದ ಪರವಾಗಿ ವಿನಿತಾ ಮಾದಪ್ಪ ಹಾರೈಸುವ ಶುಭೋದಯ. ಶುಭ ನುಡಿ. ಏನು ಮಾಡಿದರೂ ಅದು ಅಚ್ಚುಕಟ್ಟಾಗಿರಬೇಕು. ಉಡುಪು, ಓದು, ಬರಹ, ಮಾತುಕತೆ ಇವೆಲ್ಲವೂ ಸ್ವಚ್ಛವಾಗಿರಬೇಕು, ಒಪ್ಪವಾಗಿರಬೇಕು. ಹೀಗೆಂದಿದ್ದಾರೆ ಸರ್ ಎಂ ವಿಶ್ವೇಶ್ವರಯ್ಯ.

ಆಕಾಶವಾಣಿ ಮಡಿಕೇರಿ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, ಪ್ರಸ್ತುತಿ ಮೀನಾಕ್ಷಿ ರಾಮಚಂದ್ರ, ಇದು ಮಂಗಳೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ, 7:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ವನಸ್ಪಂದನ, ವಿಷಯ ಕರ್ನಾಟಕ ರಾಜ್ಯ ಔಷಧ ಗಿಡಮೂಲಿಕೆ ಪ್ರಾಧಿಕಾರದ ಕಾರ್ಯಚಟುವಟಿಕೆಗಳು. ಭಾಗವಹಿಸುತ್ತಾರೆ ಅರಸಲನ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಕರ್ನಾಟಕ ರಾಜ್ಯ ಔಷಧ ಗಿಡಮೂಲಿಕೆ ಪ್ರಾಧಿಕಾರ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ ಕರ್ನಾಟಕ ಸರ್ಕಾರ. 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡಾಯ್. 8:30 ಪ್ರಾಯೋಜಿತ ಕಾರ್ಯಕ್ರಮ ಪೈಲ್ಸ್ಗೆ ಕಾರಣ ಮತ್ತು ಚಿಕಿತ್ಸೆ, ಈ ಕುರಿತು ಮೈಸೂರು ನಾರಾಯಣ ಆಸ್ಪತ್ರೆಯ ಜನರಲ್ ಸರ್ಜನ್ ಡಾಕ್ಟರ್ ಕುಲ್ದೀಪ್ ಎನ್ ಅವರೊಂದಿಗೆ ನಡೆಸಿದ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್, ಪ್ರಾಯೋಜಕರು ನಾರಾಯಣ ಹಾಸ್ಪಿಟಲ್ ಮೈಸೂರು. ಈ ಕಾರ್ಯಕ್ರಮವನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿನಲ್ಲೂ ಆಲಿಸಬಹುದು. 9:05 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ಬಾಲ್ಯದ ಕ್ಯಾನ್ಸರ್ ಕುರಿತ ಜಾಗೃತಿ ಕಾರ್ಯಕ್ರಮ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಅಧ್ಯಾಯ. 9:30 ಚಿತ್ರಚಿತ್ತಾರ, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಇಂದು ಮುಸಿರಿ ಸುಬ್ರಹ್ಮಣ್ಯ ಅಯ್ಯರವರ ಹಾಡುಗಾರಿಕೆ. 10:30 ಗಾನ ಭಜನ, 11:00 ಗಾನ ಡಂಗೂರ. ಈ ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ, ಜನಪದದಲ್ಲಿ ಮಹಿಳೆ ಎಂಬ ವೈವಿಧ್ಯಮಯ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಶಿವಮೊಗ್ಗ ವಿನೋಬ ನಗರದ ಸಹ್ಯಾದ್ರಿ ಲಲಿತಕಲಾ ಅಕಾಡೆಮಿಯ ಸದಸ್ಯರು. ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ. 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮದಲ್ಲಿ ಆತ್ಮಹತ್ಯೆ ತಡೆ ದಿನದ ಬಗ್ಗೆ ಕಲಬುರಗಿಯ ಜಿಲ್ಲಾ ಮಾನಸಿಕ ಅಧಿಕಾರಿಗಳಾದ ಡಾಕ್ಟರ್ ರವಿಕಾಂತಿ ಎಸ್ ಕೆತನಾಳ್ ಹಾಗೂ ಕಲಬುರಗಿಯ ಜಿಐಎಂಎಸ್ನ ಮಾನಸಿಕ ರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಪ್ರಭು ಕಿರಣ್ ಗೋಗಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್. ಇದು ಕಲಬುರಗಿ ಕೇಂದ್ರದ ಕೊಡುಗೆ. 1:00 ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಯ ಕಾರ್ಯಕ್ರಮದಲ್ಲಿ ಅಗ್ರಿ ಕ್ಲಿನಿಕ್ಸ್ ಹಾಗೂ ಅಗ್ರಿ ಬಿಸ್ನೆಸ್ ಸೆಂಟರ್ಸ್ ಕುರಿತು ಸಂಭಾಷಣೆ. ಭಾಗವಹಿಸುತ್ತಾರೆ ಸುಜಾತಾ ಎಫ್ ತಳವಾರ್ ಹಾಗೂ ಪಂಕಜ್ ಡಿ ಕುರ್ತಾಕರ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಮಧ್ಯಾಹ್ನ 1:30 ಪ್ರಚಲಿತ, 2:40 ಬೆಂಗಳೂರು ಕೇಂದ್ರದಿಂದ ಸ್ನೇಹ ಭಾರತಿ ಹಿಂದಿ ಕಾರ್ಯಕ್ರಮ, 3:00 ಮುಂಬೈ ವಿವಿಧ ಭಾರತಿ ಕಾರ್ಯಕ್ರಮ, 4:00 ನಿಲಯದಿಂದ ಕೊಡಗಿನ ಜನಪದ ಹಾಡುಗಳು, 4:30 ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 5:00 ಕೊಡವಸಿರಿ ನಾಟಕ ಬಯ

0: Ladakh have been, are and will always remain integral and inalienable parts of India. He said India has never recognized the so-called China-Pakistan boundary agreement of 1963 and have consistently maintained that it is illegal and invalid. The US Federal Reserve has raised its benchmark interest rate for the first time since 2023 in an effort to lower persistent higher inflation. The central bank also signaled that another rate hike could occur later this year. The quarter point increase lifts the Fed's key rate to about 3.9% and over time could result in higher borrowing costs for mortgages, auto loans and credit cards. In a set of quarterly projections, the Fed also signaled that its rate-cutting committee expects to hike rates a second time to 4.1%. In men's cricket, India will play the final match of the three-match T20 International Series against Afghanistan at the Arun Jaitley Stadium in Delhi today. The match will begin at 7:30 p.m. Indian Standard Time. India has already secured the series with convincing wins in the first two matches, while Afghanistan has only managed brief moments of resistance. And that is the end of this news bulletin.
1: ಆಕಾಶವಾಣಿ ಮಡಿಕೇರಿ, ಸಮಯ 6:10 ಕೇಳುಗರೆ, ಉದಯರಾಗ ಕಾರ್ಯಕ್ರಮದ ಮೊದಲು ಕೆಲವು ವಾಣಿಜ್ಯ ಪ್ರಕಟಣೆಗಳು.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ. ನಿಮ್ಮ ಹಳೆಯ ಫರ್ನಿಚರ್ ಗಳನ್ನು ಹೊಸ ಮಾಡರ್ನ್ ಡಿಸೈನ್ಸ್ ನ ಫರ್ನಿಚರ್ ಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಸುವರ್ಣಾವಕಾಶ ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
2: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
4: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
2: ವಿಲ್ಕೋ ಗೋಲ್ಡ್, ಕುಶಾಲನಗರ. ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
5: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
1: ಆಕಾಶವಾಣಿ ಮಡಿಕೇರಿ. ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಜೇಡರ ದಾಸಿಮಯ್ಯ ಅವರ ವಚನ, ಹಾಡಿದ್ದಾರೆ ಪರಮೇಶ್ವರ ಹೆಗಡೆ.

ಉದಯ ರಾಗ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ. ಮುಲ್ಲೆಂಗಡ ರೇವತಿ ಪೂವಯ್ಯ ಅವರ ರಚನೆ, ಹಾಡಿದ್ದಾರೆ ದಿವ್ಯಾ ರಾಘವನ್.

ಈ ಗೀತೆಯೊಂದಿಗೆ ಇಂದಿನ ಉದಯರಾಗ ಭಕ್ತಿಗೀತೆಗಳ ಕಾರ್ಯಕ್ರಮ ಮುಗಿಯಿತು. ಆಕಾಶವಾಣಿ ಮಡಿಕೇರಿ, ಸಮಯ 6:30. ಇದೀಗ ಬೆಂಗಳೂರು ಕೇಂದ್ರದಿಂದ ಚಿಂತನ ಕೆಲವೇ ಕ್ಷಣಗಳಲ್ಲಿ.

ಸರೋವರಗಳು, ಪರ್ವತಗಳು, ಹುಲ್ಲುಗಾವಲುಗಳು, ಸೂರ್ಯ, ನೀರು, ಗಾಳಿ, ಜೀವಂತ ಮತ್ತು ನಿರ್ಜೀವ ವಸ್ತುಗಳು, ಪ್ರಾಣಿಗಳು, ಸಸ್ಯಗಳು ಮತ್ತು ಸೂಕ್ಷ್ಮ ಜೀವಿಗಳು ಎಂದರೆ ಬ್ಯಾಕ್ಟೀರಿಯಾಗಳು, ವೈರಸ್ಗಳು, ಶಿಲೀಂಧ್ರಗಳು ಎಲ್ಲವೂ ಗೋಚರವಾಗಿ ಅಗೋಚರವಾಗಿ ಅನುಭವಕ್ಕೆ ಬರುವ ಈ ಭೌತಿಕ ಜಗತ್ತು ಅಂದರೆ ಅದು ಬರೀ ಕಾಡು ಹಸಿರು ಮಾತ್ರವಲ್ಲ, ಎಲ್ಲವೂ ಅದು ಜೀವಿಯ ಜೀವ ಮತ್ತು ಬದುಕು, ಜೀವಿಯ ನೈಸರ್ಗಿಕ ಆವಾಸ ಸ್ಥಾನ. ಅದನ್ನು ಬಿಟ್ಟು ಯಾವುದೇ ಜೀವಿಯೂ ಬದುಕಲಾರದು, ಯಾಕೆಂದರೆ ಪ್ರತಿಯೊಂದು ಜೀವಿಯು ಪ್ರಕೃತಿಯ ಅಂಶವೇ ಆಗಿವೆ. ಮಾನವನ ಭೌತಿಕ ಮತ್ತು ಮಾನಸಿಕ ಸ್ಥಿತಿಯ ಮೇಲೆ ಆಯಾ ಪ್ರದೇಶದ ಪ್ರಕೃತಿ ಬೀರುವ ಪರಿಣಾಮವನ್ನು ಯಾರೂ ಅಲ್ಲಗಳೆಯಲಾರರು. ಪ್ರತಿಯೊಂದು ಜೀವ ಅದು ಬದುಕುತ್ತಿರುವ ಪ್ರಕೃತಿಯನ್ನು ಎಂದರೆ ಸ್ವಭಾವ, ರೀತಿ, ನೀತಿ, ರೂಪ, ಆಕಾರ ಎಲ್ಲವನ್ನು ಆಯಾ ಪ್ರಕೃತಿಯೇ ನಿರ್ಧರಿಸುತ್ತದೆ. ಯಾವುದೇ ವ್ಯಕ್ತಿಯೊಬ್ಬ ಯಾವುದೇ ಊರಿಗೆ ಹೋಗಲಿ, ದೇಶಕ್ಕೆ ಹೋಗಲಿ, ಅವನ ಭಾಷೆ ಮತ್ತು ಜೀವನ ಶೈಲಿ ಬದಲಾಗಬಹುದು, ಆದರೆ ಪ್ರಕೃತಿ ಬದಲಾಗಲು ಸಾಧ್ಯವಿಲ್ಲ. ನಮ್ಮೆಲ್ಲರ ಮಾತು ಕೃತಿಗಳಲ್ಲಿ ನಮ್ಮ ಪ್ರಕೃತಿ ಒಂದಲ್ಲ ಒಂದು ರೀತಿಯಿಂದ ಪ್ರಕಟಗೊಳ್ಳುತ್ತದೆ. ಮನುಷ್ಯ ಮತ್ತು ಪ್ರಕೃತಿಯ ಜೊತೆಗಿನ ಅಗಾಧವಾದ ಸಂಬಂಧವನ್ನು ತಿಳಿಯಬೇಕಿದ್ರೆ ಒಂದಿಷ್ಟು ನಮ್ಮ ಪೂರ್ವಿಕರ ಬದುಕಿನ ಒಳಗೆ ನಾವು ಪ್ರವೇಶಿಸಬೇಕು. ಅವರಿಗೆ ಬದುಕಿನ ಎಲ್ಲವೂ ಪ್ರಕೃತಿಯೇ ಆಗಿತ್ತು. ಸುತ್ತಮುತ್ತಲಿನ ಪ್ರಕೃತಿಯ ಪ್ರತಿಯೊಂದರ ಜೊತೆಗೂ ಬದುಕಿನ ಎಲ್ಲಾ ಹಂತಗಳಲ್ಲೂ ಅವಿನಾಭಾವ ಸಂಬಂಧವನ್ನು ಅವರು ಬೆಳೆಸಿಕೊಂಡು ಬಂದರು. ಅವರಿಗೆ ಪ್ರಕೃತಿಯೇ ಬದುಕಿನ ಸೂತ್ರ, ಅದುವೇ ನಿಯಾಮಕ ಮತ್ತು ನಿಯಂತ್ರಕ ಶಕ್ತಿ. ಪ್ರಕೃತಿ ಮನುಷ್ಯ ಜೀವಿಗಳನ್ನು ರಕ್ಷಿಸಿ ಕಾಪಾಡುವ ರಕ್ಷಾ ಕವಚವೆಂದು ಅವರು ಹಿಂದೆಯೇ ನಂಬಿದ್ದರು. ಜೀವನ ವರ್ತನದ ಪ್ರತಿ ಹಂತದಲ್ಲೂ ಅವರು ಪ್ರಕೃತಿಯನ್ನು ಸೇರಿಸಿಕೊಂಡರು. ಪ್ರಕೃತಿಯೇ ಅವರ ಬದುಕಿನ ಆಧ್ಯಾತ್ಮ, ಆಹಾರ, ವಿಹಾರ ಎಲ್ಲವೂ ಅದೇ. ಆದುದರಿಂದಲೇ ನೆಲವನ್ನು, ಕಡಲನ್ನು, ಕಾಡನ್ನು, ಪ್ರಾಣಿಗಳನ್ನು ಅವರಿಗೆ ಆರಾಧಿಸಲು ಸಾಧ್ಯವಾಯಿತು. ಅವರ ಮಾತು, ಗಾದೆ, ಜೀವನ, ಒಗಟು, ಹಾಡು, ಕುಣಿತ ಎಲ್ಲವೂ ಪ್ರಕೃತಿಯಿಂದಲೇ ಬಂದವುಗಳು. ಪ್ರಕೃತಿ ಮನುಷ್ಯರ ಸ್ಫೂರ್ತಿ ಮತ್ತು ಸೃಜನಶೀಲತೆಯನ್ನು ಅಭಿವೃದ್ಧಿಪಡಿಸುವ ಸಾಧನ. ಪ್ರಕೃತಿಯ ಸಚೇತನ ಅಚೇತನ ವಸ್ತುಗಳೆಲ್ಲವೂ ಮಾನವರ ಬದುಕಿನಲ್ಲಿ ಹಾಸು ಹೊಕ್ಕಾಗಿ ಬೆರೆತುಕೊಂಡಿವೆ. ಆಯಾ ಕಾಲಮಾನಕ್ಕೆ ಅನುಗುಣವಾಗಿ ಪ್ರಕೃತಿಯ ಜೀವಜಾಲಗಳ ಮತ್ತು ಮರಗಿಡಗಳ ಗುಣಗಳು ಬದಲಾಗುತ್ತಾ ಹೋಗುತ್ತದೆ. ನಮ್ಮ ಪೂರ್ವಿಕರು ಅದನ್ನು ಚೆನ್ನಾಗಿ ಅರಿತಿದ್ದರು. ಯಾವ ಯಾವ ಕಾಲದಲ್ಲಿ ಪ್ರಕೃತಿಯ ಯಾವ ವಸ್ತುಗಳನ್ನು ಬಳಸಬೇಕು ಎಂಬುದನ್ನು ಆಚರಣೆಯ ಹಿನ್ನೆಲೆಯಲ್ಲಿ ಅವರು ಮನವರಿಕೆ ಮಾಡಿಕೊಂಡಿದ್ದರು. ಮಳೆ ಬಿದ್ದು ಚಿಗುರಿ ಹಸಿರಾಗಿ ಆರೋಗ್ಯಯುತವಾಗಿ ಬೆಳೆದ ಗಿಡಮರಗಳೆಲೆಗಳಲ್ಲೂ, ಕಾಯಿ ಪಲ್ಲೆಗಳಲ್ಲೂ, ದಂಟುಗಳಲ್ಲೂ, ಬೇರುಗಳಲ್ಲೂ ಔಷಧೀಯ ಮತ್ತು ಆರೋಗ್ಯಕರ ಅಂಶಗಳು ತುಂಬಿರುತ್ತವೆ ಎಂದು ಅರಿತು ಆಯಾ ಕಾಲಕ್ಕೆ ತಕ್ಕಂತೆ ಅವುಗಳನ್ನು ಧಾರಾಳವಾಗಿ ಬಳಸಿದರು. ಮಾನವರ ಬದುಕಿನ ನೈತಿಕ, ರಾಜಕೀಯ, ಆರ್ಥಿಕ, ಆಧ್ಯಾತ್ಮಿಕ ಎಲ್ಲದರಲ್ಲೂ ಒಂದಲ್ಲ ಒಂದು ರೀತಿಯಿಂದ ಪ್ರಕೃತಿ ಹಾಸು ಹೊಕ್ಕಾಗಿ ಬೆರೆತುಕೊಂಡಿದೆ. ಪ್ರಕೃತಿಯ ಒಂದು ಭಾಗವಾಗಿ ಮತ್ತು ಬುದ್ಧಿವಂತ ಜೀವಿಯಾಗಿ ಮಾನವ ತನ್ನ ಬದುಕಿಗೆ ನೈಸರ್ಗಿಕ ಸಂಪನ್ಮೂಲಗಳನ್ನು

0: ಹೇಗೆ ಉಳಿಸಬೇಕು, ಬೆಳೆಸಬೇಕು ಮತ್ತು ಬಳಸಬೇಕು ಎನ್ನುವುದನ್ನು ಅರಿತಿರಬೇಕು. ಈ ಜಗತ್ತಿನಲ್ಲಿ ಪ್ರಕೃತಿಯನ್ನು ನಾಶ ಮಾಡುವ ಒಂದೇ ಒಂದು ಜೀವಿ ಎಂದರೆ ಅದು ಮನುಷ್ಯ. ನಮ್ಮ ಹಿರಿಯರು ಪ್ರಕೃತಿಯನ್ನು ಇಂದಿನಂತೆ ಬಳಸಿ ನಾಶ ಮಾಡುತ್ತಿರಲಿಲ್ಲ, ಉಳಿಸಿ ಬೆಳೆಸಿ ಬಳಸುವ ಚಾಕಚಕ್ಯತೆ ಅವರಿಗಿತ್ತು. ಪ್ರಕೃತಿಯೊಂದಿಗೆ ಬದುಕುವಾಗ ತಮಗೂ ಪ್ರಕೃತಿಗೂ ಯಾವುದೇ ಹಾನಿಯಾಗದಂತೆ ಶಾಂತಿಯುತವಾಗಿ ಸಾಮರಸ್ಯದಿಂದ ಬದುಕಿದವರು ಅವರು. ದೈವಿಕತೆಯ ಶಕ್ತಿಗಳನ್ನು ಪರಿಸರಕ್ಕೆ ಆರೋಪಿಸಿ ಅದನ್ನು ಉಳಿಸಲು ಅವರು ಪ್ರಯತ್ನಿಸಿದರು. ಅವರ ಪ್ರತಿಯೊಂದು ಕ್ರಿಯೆಯಲ್ಲಿಯೂ, ಆರಾಧನಾ ಪ್ರಕ್ರಿಯೆಯಲ್ಲೂ ಅದನ್ನು ರಕ್ಷಣೆ ಮಾಡಲು ಪ್ರಯತ್ನಪಟ್ಟರು. ಆದರೆ ಇಂದು ನಾವು ಪ್ರಗತಿಯ ಹೆಸರಿನಲ್ಲಿ ಅವರು ಆರಾಧಿಸಿ ಉಳಿಸಿಕೊಂಡು ಬಂದ ಪ್ರಕೃತಿ ಎನ್ನುವ ಜೀವಿಗಳ ಮೂಲಸತ್ವವನ್ನೇ ಹಾಳುಗೆಡವಿ ನಾವು ಪೀಳಿಗೆಗಳ ನಾಶಕ್ಕೆ ಕಾರಣರಾಗುತ್ತಿದ್ದೇವೆ.
1: ಇದುವರೆಗೂ ಮೀನಾಕ್ಷಿ ರಾಮಚಂದ್ರ ಅವರಿಂದ ಚಿಂತನ ಕೇಳಿದ್ರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:35:10. ಈಗ ಕೇಳಿ ರೈತರಿಗೆ ಸಲಹೆ.
1: ಕಾಫಿ ಬೆಳೆನಲ್ಲಿ ನಾವು ಮುಂಗಾರು ನಂತರದ ಪೋಷಕಾಂಶಗಳ ನಿರ್ವಹಣೆ ಕಡೆಗೆ ಗಮನವನ್ನು ಕೊಡಬೇಕಾಗುತ್ತೆ. ಮುಖ್ಯವಾಗಿ ಮಣ್ಣು ಪರೀಕ್ಷಾ ಫಲಿತಾಂಶದ ಆಧಾರದ ಮೇಲೆ ನಾವು ರಸಗೊಬ್ಬರದ ಪ್ರಮಾಣ ಮತ್ತು ವಿಧವನ್ನು ನಿರ್ಧರಿಸಬೇಕಾಗತ್ತೆ. ಮುಂಗಾರು ನಂತರದ ಈ ಪೋಷಕಾಂಶಗಳ ಶಿಫಾರಸಿಗೆ ಬಂದರೆ ನಾವು ಅರೇಬಿಕಾ ಕಾಫಿನಲ್ಲಿ ಪ್ರತಿ ಎಕರೆಗೆ 400 ಕಿಲೋಗ್ರಾಂನಷ್ಟು ಶುದ್ಧ ಕಾಫಿಯನ್ನು ಪಡೆಯುವಂಥ ತೋಟಕ್ಕೆ 5 ಅಡಿ 5 ಅಡಿ ಅಂತರದಲ್ಲಿ ಸಸಿಗಳನ್ನು ನಾಟಿ ಮಾಡಿರುವಂಥ ಸಂದರ್ಭದಲ್ಲಿ 13 ಕಿಲೋಗ್ರಾಂನಷ್ಟು ಯೂರಿಯಾ, 120 ಕಿಲೋಗ್ರಾಂನಷ್ಟು 20-20-0-13 ಗೊಬ್ಬರ, 50 ಕಿಲೋಗ್ರಾಂನಷ್ಟು ಮ್ಯೂರಿಟಾ ಪೊಟಾಷನ್ನು ಮಿಶ್ರ ಮಾಡಿಕೊಂಡು ಪ್ರತಿ ಗಿಡಕ್ಕೆ 100 ಗ್ರಾಂನಿಂದ 150 ಗ್ರಾಂನಷ್ಟು ಗೊಬ್ಬರವನ್ನು ಕೊಡಬೇಕಾಗತ್ತೆ. ರೋಬಸ್ಟಾದಲ್ಲಿ ಪ್ರತಿ ಎಕರೆಗೆ 500 ಕಿಲೋಗ್ರಾಂನಷ್ಟು ಶುದ್ಧ ಕಾಫಿಯನ್ನು ನೀಡುವಂಥ ತೋಟಕ್ಕೆ ಗಿಡಗಳನ್ನು 8 ಅಡಿ 8 ಅಡಿ ಅಂತರದಲ್ಲಿ ನಾಟಿ ಮಾಡಿದ್ದಾಗ ನಾವು 2ನೇ ಸುತ್ತಿನ ಗೊಬ್ಬರವನ್ನು ಕೊಡುವಂಥವರು, ಅಂದರೆ ವರ್ಷಕ್ಕೆ 2 ಸಾರಿ ಗೊಬ್ಬರವನ್ನು ಕೊಡುವಂಥವರು 17 ಕಿಲೋಗ್ರಾಂನಷ್ಟು ಯೂರಿಯಾ, 138 ಕಿಲೋಗ್ರಾಂನಷ್ಟು 20-20-0-13, 59 ಕಿಲೋಗ್ರಾಂನಷ್ಟು ಮ್ಯೂರಿಟಾ ಪೊಟಾಷನ್ನು ಮಿಶ್ರಣ ಮಾಡಿಕೊಂಡು ಪ್ರತಿ ಗಿಡಕ್ಕೆ 300 ಗ್ರಾಂನಷ್ಟು ಈ ಗೊಬ್ಬರದ ಮಿಶ್ರಣವನ್ನು ಕೊಡಬೇಕಾಗತ್ತೆ. ರೋಬಸ್ಟಾದಲ್ಲೇ ಪ್ರತಿ ಎಕರೆಗೆ 700 ಕಿಲೋಗ್ರಾಂನಷ್ಟು ಶುದ್ಧ ಕಾಫಿ ಇಳುವರಿಯನ್ನು ನೀಡುವಂಥ ತೋಟಕ್ಕೆ ಸಸಿಗಳನ್ನು 8 ಅಡಿ 8 ಅಡಿ ಅಂತರದಲ್ಲಿ ನಾಟಿ ಮಾಡಿದ್ದಾಗ ವರ್ಷಕ್ಕೆ 3 ಸುತ್ತಿನಲ್ಲಿ ಗೊಬ್ಬರವನ್ನು ಕೊಡುವಂಥವರು 3ನೇ ಸುತ್ತಿನ ಗೊಬ್ಬರವಾಗಿ 15 ಕಿಲೋಗ್ರಾಂನಷ್ಟು ಯೂರಿಯಾ, 115 ಕಿಲೋಗ್ರಾಂನಷ್ಟು 20-20-0-13, 50 ಕಿಲೋಗ್ರಾಂನಷ್ಟು ಮ್ಯೂರಿಟಾ ಪೊಟಾಷನ್ನು ಮಿಶ್ರಣ ಮಾಡಿಕೊಂಡು ಪ್ರತಿ ಗಿಡಕ್ಕೆ 200-250 ಗ್ರಾಂನಷ್ಟು ಗೊಬ್ಬರವನ್ನು ಕೊಡಬೇಕಾಗತ್ತೆ. ಮುಂಗಾರನ ನಂತರದ ಗೊಬ್ಬರವನ್ನು ಎಳೆಯ ಕಾಫಿ ಗಿಡಗಳಿಗೆ ನಾವು ಇಳುವರಿ ಕೊಡೋದಕ್ಕಿಂತ ಮುಂಚೆನೇ ಸ್ವಲ್ಪ ಪ್ರಮಾಣದಲ್ಲಿ ಕೊಡಬೇಕಾಗತ್ತೆ. ಅರೇಬಿಕಾ ಕಾಫಿ ತೋಟಗಳಿಗಾದರೆ ಗಿಡಗಳ ವಯಸ್ಸು 1-2 ವರ್ಷ ಆಗಿದ್ದಾಗ ಪ್ರತಿ ಗಿಡಕ್ಕೆ 100 ಗ್ರಾಂನಷ್ಟು 20-20-0-13, 30 ಗ್ರಾಂನಷ್ಟು ಮ್ಯೂರಿಟಾ ಪೊಟಾಷನ್ನು ಮಿಶ್ರ ಮಾಡಿಕೊಂಡು ಕೊಡಬೇಕಾಗತ್ತೆ. ಅದೇ ನಾವು 17-17-17 ಗೊಬ್ಬರವನ್ನು, ಅಂದರೆ ಸಂಕೀರ್ಣ ಗೊಬ್ಬರವನ್ನು ಕೊಡುವಾಗ ಪ್ರತಿ ಗಿಡಕ್ಕೆ 120 ಗ್ರಾಂನಷ್ಟು ಕೊಟ್ಟರೆ ಸಾಕಾಗತ್ತೆ. ಒಂದು ವೇಳೆ ನಾವು 19-19-19 ಗೊಬ್ಬರವನ್ನು ಬಳಸ್ಕೊಳ್ಳೋದಾದರೆ ಈ 1-2 ವರ್ಷದ ಕಾಫಿ ಗಿಡಗಳಿಗೆ ಪ್ರತಿ ಗಿಡಕ್ಕೆ 100 ಗ್ರಾಂನಷ್ಟು ಕೊಟ್ಟರೆ ಸಾಕಾಗತ್ತೆ. ಅದೇ 3-4 ವರ್ಷದ ಅರೇಬಿಕಾ ಕಾಫಿ ಗಿಡಗಳಿಗೆ ನಾವು ಪ್ರತಿ ಗಿಡಕ್ಕೆ 125 ಗ್ರಾಂನಷ್ಟು 20-20-0-13 ಮತ್ತು 40 ಗ್ರಾಂನಷ್ಟು ಮ್ಯೂರಿಟಾ ಪೊಟಾಷನ್ನು ಮಿಶ್ರಣ ಮಾಡಿಕೊಂಡು ಕೊಡಬೇಕಾಗತ್ತೆ ಪ್ರತಿ ಗಿಡಕ್ಕೆ. ಅದೇ ನಾವು 17-17-17 ಗೊಬ್ಬರವನ್ನು ಕೊಡೋದಾದರೆ 150 ಗ್ರಾಂನಷ್ಟು ಈ ಗೊಬ್ಬರವನ್ನು ಪ್ರತಿ ಗಿಡಕ್ಕೆ ಕೊಡಬೇಕಾಗತ್ತೆ. ಅದೇ 19-19-19 ಗೊಬ್ಬರವನ್ನು ಬಳಸೋದಾದರೆ ಪ್ರತಿ ಗಿಡಕ್ಕೆ 125 ಗ್ರಾಂನಷ್ಟು ಕೊಡಬೇಕಾಗತ್ತೆ. ಅದೇ ರೋಬಸ್ಟಾ ಕಾಫಿನಲ್ಲಿ 1-2 ವರ್ಷದ ಗಿಡಗಳಿಗೆ 150 ಗ್ರಾಂನಷ್ಟು 20-20-0-13 ಗೊಬ್ಬರ,

0: ಐವತ್ತು ಗ್ರಾಮ್ನಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಷನ್ನ ಮಿಶ್ರಣ ಮಾಡಿಕೊಂಡು ಕೊಡಬೇಕಾಗತ್ತೆ. ಅದೇ 17-17-17 ಗೊಬ್ಬರವನ್ನು ಬಳಸ್ಕೊಳ್ಳೋದಾದರೆ 175 ಗ್ರಾಮ್ನಷ್ಟು ಈ ಗೊಬ್ಬರವನ್ನು ಪ್ರತಿ ಗಿಡಕ್ಕೆ ಕೊಡಬೇಕಾಗತ್ತೆ. 19-19-19 ಗೊಬ್ಬರ ಆದರೆ 150 ಗ್ರಾಮ್ನಷ್ಟು ಪ್ರತಿ ಗಿಡಕ್ಕೆ 1-2 ವರ್ಷದ ರೋಬಸ್ಟಾ ಗಿಡಗಳಿಗೆ ಕೊಡಬೇಕಾಗತ್ತೆ. ಅದೇ 3-4 ವರ್ಷದ ರೋಬಸ್ಟಾ ಗಿಡಗಳಿಗೆ 200 ಗ್ರಾಮ್ನಷ್ಟು 20-20-0.13 ಮತ್ತು 75 ಗ್ರಾಮ್ನಷ್ಟು ಮ್ಯೂರೇಟ್ ಆಫ್ ಪೊಟ್ಯಾಷನ್ನ ಮಿಶ್ರಣ ಮಾಡಿಕೊಂಡು ಪ್ರತಿ ಗಿಡಕ್ಕೆ ಕೊಡಬೇಕಾಗತ್ತೆ ಈ ಪ್ರಮಾಣದಲ್ಲಿ. ಅದೇ 17-17-17 ಗೊಬ್ಬರವನ್ನು ಬಳಸ್ಕೊಳ್ಳೋದಾದರೆ ಪ್ರತಿ ಗಿಡಕ್ಕೆ 200 ಗ್ರಾಮ್ನಷ್ಟು, 19-19-19 ಗೊಬ್ಬರವನ್ನು ಬಳಸ್ಕೊಳ್ಳೋದಾದರೆ 200 ಗ್ರಾಮ್ನಷ್ಟು ಪ್ರತಿ ಗಿಡಕ್ಕೆ ಕೊಡಬೇಕಾಗತ್ತೆ. ಇಳುವರಿಯನ್ನು ನಾವು ಹೆಚ್ಚು ಮಾಡ್ಕೊಳ್ಳೋದಕ್ಕೆ, ಹಾಗೆಯೇ ಮುಂದೆ ಫಲ ಕೊಡುವಂಥ ರೆಕ್ಕೆಗಳನ್ನು ಉಳಿಸ್ಕೊಳ್ಳೋದಕ್ಕೆ ನಾವು ಎಲೆ ಸಿಂಪಡಣೆಯನ್ನು ಮಾಡಬೇಕಾಗತ್ತೆ. ಇದಕ್ಕೋಸ್ಕರ ನಾವು ಸೂಕ್ಷ್ಮ ಪೋಷಕಾಂಶಗಳ ಮಿಶ್ರಣವನ್ನು ತಯಾರು ಮಾಡ್ಕೋಬೇಕು. ಒಂದು ಬ್ಯಾರಲ್ ನೀರಿಗೆ 500 ಗ್ರಾಮ್ನಷ್ಟು ಸತ್ವಿನ ಸಲ್ಫೇಟು, 100 ಗ್ರಾಮ್ನಷ್ಟು ಬೋರಿಕಾಮ್ಲ ಅಥವಾ 250 ಗ್ರಾಮ್ನಷ್ಟು ಬೋರಾಕ್ಸು, 250 ಗ್ರಾಮ್ನಷ್ಟು ಮೆಗ್ನೀಷಿಯಂ ಸಲ್ಫೇಟು, 50 ಮಿಲಿಲೀಟ್ರ್ನಷ್ಟು ಪ್ಲಾನೋಫಿಕ್ಸು ಮತ್ತು 70 ಮಿಲಿಲೀಟ್ರ್ನಷ್ಟು ಅಪ್ಸಾ ಅಂಟನ್ನು ನಾವು ಬೆರೆಸ್ಕೊಂಡು ಈ ಒಂದು ಬ್ಯಾರಲ್ ನೀರಿನಲ್ಲಿ ಬೆರೆಸ್ಕೊಂಡು ಎಲೆ ಸಿಂಪಡಣೆಯನ್ನು ಮಾಡ್ಕೋಬಹುದು. ಅಪ್ಸಾ ಬದಲಿಗೆ ಬೇರೆ ಅಂಟನ್ನು ಬಳಸ್ಕೊಳ್ಳೋದಾದರೆ ನಾವು ಪ್ರತಿ ಬ್ಯಾರಲ್ ನೀರಿಗೆ 200 ಮಿಲಿಲೀಟ್ರ್ ಪ್ರಮಾಣದಲ್ಲಿ ಬಳಸ್ಕೋಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ಕಾಫಿ ಮಂಡಳಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಕೇಳುಗರೆ, ಈ ಬೆಳಿಗ್ಗೆ 8:30 ಪ್ರಾಯೋಜಿತ ಕಾರ್ಯಕ್ರಮ ಪೈಲ್ಸ್ಗೆ ಕಾರಣ ಮತ್ತು ಚಿಕಿತ್ಸೆ, ಈ ಕುರಿತು ಮೈಸೂರು ನಾರಾಯಣ ಆಸ್ಪತ್ರೆಯ ಜನರಲ್ ಸರ್ಜನ್ ಡಾಕ್ಟರ್ ಕುಲ್ದೀಪ್ ಎನ್ ಅವರೊಂದಿಗೆ ನಡೆಸಿದ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ನಾರಾಯಣ ಹಾಸ್ಪಿಟಲ್ ಮೈಸೂರು. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
2: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
3: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
4: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
5: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
6: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
7: ಜೀವನಕ್ಕೆ ಮುಖ್ಯ ಆಧಾರವಾದ ಗಾಳಿಯೂ ಕೂಡ ಮಾಲಿನ್ಯವೆಂಬ ಹಿಡಿತಕ್ಕೆ ಸಿಕ್ಕಿ ನಲುಗುತ್ತಿದೆ. ಇದರಿಂದ ಮನುಷ್ಯರು ಮಾತ್ರವಲ್ಲದೆ ಪ್ರಾಣಿ ಪಕ್ಷಿಗಳೂ ಕೂಡ ಸಂಕಷ್ಟಕ್ಕೆ ಸಿಲುಕಿವೆ. ಹೆಚ್ಚುತ್ತಿರುವಂತಹ ಜನಸಂಖ್ಯೆಯ ಕಾರಣ ಕಾಡುಗಳನ್ನು ನಾಶಗೊಳಿಸಲಾಗಿದೆ. ಇದರಿಂದ ಪ್ರಕೃತಿಯ ಸಮತೋಲನವೇ ಏರುಪೇರಾಗುತ್ತಿದೆ. ವೃಕ್ಷಗಳು ಜೀವಿಗಳಿಗೆ ಅತ್ಯವಶ್ಯಕವಾದ ಪ್ರಾಣವಾಯುವನ್ನು ಪ್ರಸಾರ ಮಾಡುತ್ತವೆ. ಮಳೆ ಮತ್ತು ಶುದ್ಧ ಗಾಳಿಯನ್ನು ಪಡೆಯಲು ವೃಕ್ಷಗಳು ಅವಶ್ಯಕವಾಗಿವೆ. ಆದುದರಿಂದ ಮರಗಳನ್ನು ಬೆಳೆಸೋಣ, ಕಾಡನ್ನು ಉಳಿಸೋಣ.
8: ಪ್ರಕೃತಿಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.
9: ಮನೆಯಂತೂ ಸೂಪರ್ ಆಗಿ ಕಟ್ಸಿದೀಯ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
10: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
9: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
10: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
9: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
11: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
12: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ, 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್.

0: ವಿರಾಜಪೇಟೆ.
1: ಶ್ರೀ ವಿಷ್ಣು ಎಂಟರ್ಪ್ರೈಸಸ್ ಬೈಪಾಸ್ ರೋಡ್ ಗುಣಿಗುಪ್ಪಲು. ನಮ್ಮಲ್ಲಿ ಸ್ಟೀಲ್ ವೀಡ್ ಕಟರ್ ಹಸ್ಕೋವನ್ನ, ಇಮಾಸ್ ವಿರಾಟ್ ಸ್ಟೀಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 KV to 100 KV ವರೆಗಿನ ಜನರೇಟರ್ ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ ಗಳು ಹಾಗೂ ಇರಿಗೇಷನ್ ಮೋಟಾರ್ ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 08274298705, ಮೊಬೈಲ್ 9108752744 ಅಥವಾ 9448448744.
2: ಇದು ಸುಸಮಯ. ನಿಮ್ಮಲ್ಲಿರುವ ಯಾವುದೇ ಹಳೆಯ ವಜ್ರಾಭರಣಗಳನ್ನು ಹೊಸ ನ್ಯಾಚುರಲ್ ಡೈಮಂಡ್ ಆಭರಣಗಳೊಂದಿಗೆ ಎಕ್ಸ್ಚೇಂಜ್ ಮಾಡುವ ಅವಕಾಶ ಪಾರಸ್ ಪೃಥ್ವಿ ಜುವೆಲ್ಸ್ ನಲ್ಲಿ. ಹಳೆ ವಜ್ರಗಳಿಗೆ ಸ್ವಾತಂತ್ರ್ಯ. ಇದು ವಜ್ರಾಭರಣಗಳ ಉದ್ಯಮದಲ್ಲಿ ಹೊಸ ಕ್ರಾಂತಿ. ವಜ್ರಂ ಡೈಮಂಡ್ಸ್ ಫಾರ್ ಎವ್ರಿ ಒನ್, ದ ಲಾರ್ಜೆಸ್ಟ್ ಡೈಮಂಡ್ ಜುವೆಲ್ಸ್ ಎಕ್ಸಿಬಿಷನ್ ಇದೇ ಸೆಪ್ಟೆಂಬರ್ 9-25 ನಿಮ್ಮ ವಜ್ರಗಳನ್ನು ಉಚಿತವಾಗಿ ಪರಿಶೀಲಿಸಿ ಸರ್ಟಿಫೈಡ್ ಮಾಡುವ ಅವಕಾಶ. ಸ್ಪೆಷಲ್ ಅಟ್ರಾಕ್ಷನ್ ಡೈಮಂಡ್ ಸಾಲಿಟೇರ್ಸ್, 5,000 rupees ನಿಂದ ಡೈಮಂಡ್ ಆಭರಣಗಳು. ಪಾರಸ್ ಪೃಥ್ವಿ ಜುವೆಲ್ಸ್, ಅಶೋಕ್ ರೋಡ್, ಮೈಸೂರು.
3: The number you've dialed is currently busy. Kindly try.
4: ಇಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275 ಹೊಂದಿಕೊಂಡಿರೋ VC Galaxy ಅವರ ಸೈಟ್ ಅಂತೆ.
5: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
6: ಮನೆ ಕೆಲ್ಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
6: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
7: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
8: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
9: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
10: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ. ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
9: ಇಲ್ಲಿಯವರೆಗೆ 9,50,000 ಕ್ಕಿಂತಲೂ ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
11: ಅಲ್ಟಿಮೇಟ್ ಫ್ಯಾಷನ್ ಡೆಸ್ಟಿನೇಷನ್ ಕೋವ್ ಈಗ ಅಫಿಷಿಯಲ್ ಆಯ್ತು. ಗೋಣಿಕುಪತ್ಲು ಓಪನ್ ಆಯ್ತು. ನಿಂಗಡ ಫೇವರೇಟ್ ಬ್ರ್ಯಾಂಡ್ರ ಜಾಕಿ, ಲೆವಿಸ್, ಲೂಯಿಸ್ ಫಿಲಿಪ್, ವ್ಯಾನ್ ಹುಸೇನ್, ಅಲೆನ್ ಸೋಲಿ, US ಪೋಲೋ, ಯಾರೋ, UCB, ಕೋವ್ ಎಲ್ಲ ಇಲ್ಲಿಯೇ ಕಟ್ಟುವ. ಕೋವ್ ಜಯಲಕ್ಷ್ಮಿ ಜ್ಯುವೆಲರಿ ಕಟ್ಟಡ, ಮುಖ್ಯ ರಸ್ತೆ, ಗೋಣಿಕೊಪ್ಪ.
5: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ. ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
12: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
13: ಸಿಂಚು ರೆಡಿನಾ? ಅಮ್ಮ ಇಲ್ಲಿ.
14: ಹಾ ಅಪ್ಪ, ಒಂದ್ ನಿಮಿಷ, ಅರ್ಪಿತಾ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ಅರ್ಪಿತಾ, ನಾವು ಚಿನ್ನಾಭರಣ ತಗೊಳ್ಳೋಕೆ ಹೊರಟಿದೀವಿ.
6: ಹಾಗಾದ್ರೆ ವಿಲ್ಕೋಗೆ ಹೋಗಿ, ಅಲ್ಲಿ ಹಬ್ಬಗಳ ಪ್ರಯುಕ್ತ ಮೇಕಿಂಗ್ ಚಾರ್ಜ್ ಇಲ್ಲದೆ ಚಿನ್ನಾಭರಣ ಕೊಡ್ತಾ ಇದಾರಂತೆ. ಒಳ್ಳೆ ಡಿಸೈನ್ಸ್ ಕೂಡ ಸಿಗುತ್ತೆ.
14: ಥ್ಯಾಂಕ್ ಯು ಅರ್ಪಿತಾ, ವಿಲ್ಕೋಗೆ ಹೋಗ್ತೀನಿ.
13: ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ.
6: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
13: ಅಷ್ಟೇನಾ, ಅದಕ್ಕೇನು, ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲ ಸಿಗುತ್ತೆ.
6: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
13: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
15: ನಂಬರ್ 2783 ಕಾನೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ, ಕಾನೂರು ಪೊನ್ನಂಪೇಟೆ ತಾಲೂಕು. ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇದೇ 20 ಭಾನುವಾರ ಬೆಳಿಗ್ಗೆ 9:30 ಕಾನೂರಿನಲ್ಲಿರುವ ಸಂಘದ ಅಮೃತ ಮಹೋತ್ಸವ ಕಟ್ಟಡದ ಸಭಾಂಗಣದಲ್ಲಿ ಸಂಘದ ಅಧ್ಯಕ್ಷರಾದ ಶ್ರೀ ಕಾಡ್ಯಮಾಡ ಎಸ್ ಭರತ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸದಸ್ಯರಿಗೆಲ್ಲ ಆಹ್ವಾನ ಪತ್ರಿಕೆ ಕಳಿಸಲಾಗಿದ್ದು, ತಲುಪದಿದ್ದಲ್ಲೂ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸಿ ಮಹಾಸಭೆಯನ್ನು ಯಶಸ್ಸುಗೊಳಿಸುವಂತೆ ಸಂಘದ ಆಡಳಿತ ಮಂಡಳಿಯ ಅಪ್ಪಣೆ ಮೇರೆಗೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ MM ರತ್ನಕುಮಾರ್ ಅವರು ಕೇಳಿಕೊಂಡಿದ್ದಾರೆ. ಕೊಡಗು ವಿದ್ಯಾ ಇಲಾಖಾ ನೌಕರರ ಪತ್ತಿನ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ, ಮಡಿಕೇರಿ.

0: 2025 26ನೇ ಸಾಲಿನ 101ನೇ ವಾರ್ಷಿಕ ಮಹಾಸಭೆ ಇದೇ 20ರಂದು ಭಾನುವಾರ ಪೂರ್ವಾಹ್ನ 10 ಗಂಟೆಗೆ ಸಹಕಾರಿ ಅಧ್ಯಕ್ಷರಾದ ಶ್ರೀ ಎಚ್ಎಸ್ ಚೇತನ್ ಅವರ ಅಧ್ಯಕ್ಷತೆಯಲ್ಲಿ ಮಡಿಕೇರಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಸಭಾಂಗಣದಲ್ಲಿ ನಡೆಯಲಿದೆ. ಸದಸ್ಯರಿಗೆಲ್ಲ ಆಹ್ವಾನ ಪತ್ರಿಕೆ ಕಳಿಸಲಾಗಿದ್ದು, ತಲುಪದೇ ಇದ್ದಲ್ಲೂ ಮಾನ್ಯ ಸದಸ್ಯರೆಲ್ಲ ಗುರುತಿನ ಚೀಟಿಯೊಂದಿಗೆ ಆಗಮಿಸಿ ಮಹಾಸಭೆಯನ್ನು ಯಶಸ್ಸುಗೊಳಿಸುವಂತೆ ಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
1: ಬಿರುನಾನಿಯ ಸುಜ್ಯೋತಿ ವಿದ್ಯಾಸಂಸ್ಥೆಯಲ್ಲಿ 2027-28ನೇ ಸಾಲಿಗೆ ಪ್ಲೇಹೋಮ್ನಿಂದ 7ನೇ ತರಗತಿವರೆಗೆ ಪ್ರವೇಶಾತಿಗಾಗಿ ನೋಂದಣಿ ಪ್ರಕ್ರಿಯೆ ಆರಂಭಗೊಂಡಿದೆ. ಸುತ್ತಮುತ್ತಲಿನ ಹಳ್ಳಿಗಳಿಂದ ಶಾಲಾ ಬಸ್ ಸೌಕರ್ಯ, ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಗಳಿಗೂ ಆದ್ಯತೆ. ನೃತ್ಯ, ಕರಾಟೆ ಹಾಗೂ ಕಬಡ್ಡಿ ಸೇರಿದಂತೆ ವಿವಿಧ ಕ್ರೀಡೆಗಳಿಗೆ ತರಬೇತಿ. ಕಪ್ಸ್ ಮತ್ತು ಬುಲ್ಬುಲ್ಸ್ ಚಟುವಟಿಕೆಗಳಿಗೆ ಅವಕಾಶ. ಕೊಡವ ಸಂಸ್ಕೃತಿ ಮತ್ತು ಪರಂಪರೆಗೆ ಆದ್ಯತೆ. ಪ್ಲೇಹೋಮ್ ಮಕ್ಕಳನ್ನು ಪ್ರೀತಿ, ಮಮತೆ ಮತ್ತು ಕಾಳಜಿಯಿಂದ ತಾಯಿಯಂತೆ ನೋಡಿಕೊಳ್ಳುವ ವಿಶೇಷ ಸಹಾಯಕಿಯರ ವ್ಯವಸ್ಥೆ. ಮ್ಯಾನೇಜ್ಮೆಂಟ್ ವತಿಯಿಂದ ವಿಶೇಷ ಅವಕಾಶದಲ್ಲಿ 10 ಉಚಿತ ಶಿಕ್ಷಣದ ಸೀಟುಗಳು ಲಭ್ಯವಿದೆ ಹಾಗೂ ಮೊದಲು ನೋಂದಣಿ ಮಾಡಿಕೊಳ್ಳುವ 10 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲಾಗುವುದು. ಪೋಷಕರೇ, ತಡಮಾಡದೆ ಇಂದೇ ನಿಮ್ಮ ಮಗುವಿನ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳುವಂತೆ ಸುಜ್ಯೋತಿ ವಿದ್ಯಾಸಂಸ್ಥೆ ಬಿರುನಾನಿ ಇದರ ಆಡಳಿತ ಮಂಡಳಿ ಕೋರಿದೆ. ಮಾಹಿತಿಗಾಗಿ ಸಂಪರ್ಕಿಸಿ 9481-05-8846.
0: ಕಿಗ್ಗಟ್ಟನಾಡು ಹಿರಿಯ ನಾಗರಿಕ ವೇದಿಕೆ ಪೊನ್ನಂಪೇಟೆ, ಇದರ ಮಹಾಸಭೆ ಇದೇ ತಿಂಗಳ 21ರಂದು ಸೋಮವಾರ ಬೆಳಿಗ್ಗೆ 10 ಗಂಟೆಗೆ ಪೊನ್ನಂಪೇಟೆಯ ಇಗ್ಗುತಪ್ಪ ಸಹಕಾರ ಬ್ಯಾಂಕಿನಲ್ಲಿ ನಡೆಯಲಿದೆ. ಈ ಸಂದರ್ಭ ವಿದ್ಯಾನಿಧಿಯಿಂದ 2025-26ನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸದಸ್ಯರ ಮಕ್ಕಳಿಗೆ ಹಾಗೂ ಮೊಮ್ಮಕ್ಕಳಿಗೆ ಪ್ರೋತ್ಸಾಹ ಧನ ವಿತರಿಸಲಾಗುವುದು. ಆದ್ದರಿಂದ ಮಕ್ಕಳ ಅಂಕಪಟ್ಟಿಯನ್ನು ಈ ತಿಂಗಳ 19ರೊಳಗೆ ವೇದಿಕೆಗೆ ನೀಡಿ ಸಹಕರಿಸುವಂತೆ ಕಿಗ್ಗಟ್ಟನಾಡು ಹಿರಿಯ ನಾಗರಿಕ ವೇದಿಕೆ ಪೊನ್ನಂಪೇಟೆ ಇದರ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಕೇಳಿಕೊಂಡಿದ್ದಾರೆ.
2: ಎಆರ್ಎಂ ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್, ಕಾಲ್ 9606048734. ಮಡಿಕೇರಿಯ ಪ್ರಶಾಂತ್ ಫರ್ನಿಚರ್ನಲ್ಲಿ ಸ್ಟಾಕ್ ಕ್ಲಿಯರೆನ್ಸ್, ಮೆಗಾ ಡಿಸ್ಕೌಂಟ್ ಸೇಲ್. ಕರ್ಟನ್ಸ್, ಬೆಡ್ ಸ್ಪ್ರೆಡ್, ಮ್ಯಾಟ್ರೆಸ್, ಡೋರ್ ಮ್ಯಾಟ್, ಬಾತ್ರೂಮ್ ಮ್ಯಾಟ್ಸ್ ಇವೆಲ್ಲವೂ ಅಪ್ ಟು 50% ಡಿಸ್ಕೌಂಟ್ ನಲ್ಲಿ. ಅತ್ಯುತ್ತಮ ಕ್ವಾಲಿಟಿಯ ಎಲ್ಲಾ ರೀತಿಯ ಮರದ ಫರ್ನಿಚರ್ ಗಳನ್ನು ನಿಮಗೆ ಬೇಕಾದ ಡಿಸೈನ್ಸ್ ನಲ್ಲಿ, ನಿಮಗೆ ಬೇಕಾದ ಅಳತೆಯಲ್ಲಿ ರೆಡಿ ಮಾಡಿಕೊಡಲಾಗುವುದು. ರೋಸ್ ವುಡ್, ಟೀಕ್ ವುಡ್, ಅಕೇಶಿಯಾ ಮುಂತಾದ ಮರದ ಫರ್ನಿಚರ್ ಗಳಿಗಾಗಿ ಬನ್ನಿ. ಪ್ರಶಾಂತ್ ಫರ್ನಿಚರ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ.
3: ಕೇಳುಗರೆ, ಈ ಬೆಳಗ್ಗೆ 8:30 ಪ್ರಾಯೋಜಿತ ಕಾರ್ಯಕ್ರಮ ಪೈಲ್ಸ್ಗೆ ಕಾರಣ ಮತ್ತು ಚಿಕಿತ್ಸೆ, ಈ ಕುರಿತು ಮೈಸೂರು ನಾರಾಯಣ ಆಸ್ಪತ್ರೆಯ ಜನರಲ್ ಸರ್ಜನ್ ಡಾಕ್ಟರ್ ಕುಲ್ದೀಪ್ ಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್ ತಳವಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ನಾರಾಯಣ ಹಾಸ್ಪಿಟಲ್, ಮೈಸೂರು. ಈ ಮಧ್ಯಾಹ್ನ 1 ಗಂಟೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಯ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಅಗ್ರಿ ಕ್ಲಿನಿಕ್ಸ್ ಮತ್ತು ಅಗ್ರಿ ಬಿಸ್ನೆಸ್ ಸೆಂಟರ್ಸ್ ಕುರಿತು ಸಂಭಾಷಣೆ. ಭಾಗವಹಿಸುತ್ತಾರೆ ಸುಜಾತಾ ಎಫ್ ತಳವಾರ್ ಹಾಗೂ ಪಂಕಜ್ ಡಿ ಕುರ್ತಾಕರ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಈ ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಗರ್ವಾಲಯ ಎನ್ಎ ಪೂವಯ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಈ ಸಂಜೆ 5:00 ಕೊಡವಸಿರಿ ನಾಟಕ ಬಯತ್ ಕಾಲ, ರಚನೆ ಮತ್ತು ನಿರ್ದೇಶನ ಶ್ರೀಮತಿ ಉಳ್ಳಿಯಡ ಡಾಟಿ ಪೂವಯ್ಯ. ಪ್ರಸ್ತುತಪಡಿಸುತ್ತಾರೆ ಮಡಿಕೇರಿ ದೇಚೂರು ಚಂಗಾದ್ಯಡ ಸಂಘದ ಸದಸ್ಯರು.

ಕೇಳುಗರೇ ಗಮನಿಸಿ, ಯುವನಿಧಿ ಯೋಜನೆಗೆ ಈಗಾಗಲೇ ನೋಂದಾಯಿಸಿಕೊಂಡು ಹಣ ಪಡೆಯುತ್ತಿರುವ ಫಲಾನುಭವಿಗಳು ತಮ್ಮ ಈ ತಿಂಗಳ ಸ್ವಯಂ ಘೋಷಣೆಯನ್ನು 25ನೇ ತಾರೀಕಿನೊಳಗೆ ಸೇವಾ ಸಿಂಧು ಜಾಲತಾಣ sevaone.karnataka.gov.in ಸಲ್ಲಿಸುವುದು ಕಡ್ಡಾಯವೆಂದು ಈ ಮೂಲಕ ತಿಳಿಸಲಾಗಿದೆ. ಸಾಲಿನ ಆಯವ್ಯಯ ಘೋಷಣೆ ಖಂಡಿಕೆ 198ರಂತೆ ಅರಣ್ಯ

ದಂಚಿನ ಹಾಡಿಗಳಲ್ಲಿ ವಾಸ ಮಾಡುತ್ತಿರುವ ಸೋಲಿಗ, ಹಲಸರು, ಗೌಡರು, ಸಿದ್ದಿ, ಕುಡಿಯ, ಮಲೆಗುಡಿಯ, ಕಾಡುಕುರುಬ, ಇರುಳಿಗ, ಬೆಟ್ಟಕುರುಬ, ಎರವ, ಪಣಿಯನ್ ಬುಡಕಟ್ಟು ಜನಾಂಗದವರಿಗೆ ಮುಖ್ಯಮಂತ್ರಿಗಳ ಆದಿವಾಸಿ ಗೃಹಭಾಗ್ಯ ಯೋಜನೆಯಡಿಯಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಲು ಅವಕಾಶವಿದ್ದು, ವಸತಿ ಸೌಲಭ್ಯಕ್ಕಾಗಿ ಈ ತಿಂಗಳ 19ರ ಒಳಗಾಗಿ ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿಯನ್ನು ಪಡೆಯಲು ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿ, ವಿರಾಜಪೇಟೆ, ಪೊನ್ನಂಪೇಟೆ, ಮಡಿಕೇರಿ, ಸೋಮವಾರಪೇಟೆ ಇಲ್ಲಿನ ಸಹಾಯಕ ನಿರ್ದೇಶಕರನ್ನು ಸಂಪರ್ಕಿಸುವಂತೆ ಕೋರಲಾಗಿದೆ.

ಆಕಾಶವಾಣಿ ಮಡಿಕೇರಿ, ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: मे दिनांके भविष्यति। भारतेन स्वघोषितः पाकिस्तान चीन सीमा संयुक्तायोगः अस्वीकृतः। भारतस्य कथनमस्ति यत् अवैधेन बलपूर्वकेण च आधिपत्येन अधीन भारतीय प्रदेश संबद्धासु व्यवस्थासु प्रवेशाय पाकिस्तानस्य कश्चिदपि वैधानिकाधिकारः नास्ति। भारतर्तु विज्ञान विभागेन अद्य बिहार उपहिमालयीय पश्चिम बंगाल केरलम तमिलनाडु प्रदेशेषु पूर्वोत्तर भारतस्य केषुचित् भागेषु च प्रचंड वृष्टिः भविष्यति इति पूर्वानुमानं कृतमस्ति। पुरुष क्रिकेट क्रीडायाम् अद्य सायं सार्ध सप्तवादने दिल्ल्याः अरुण जेटली क्रीडांगणे श्रृंखलायाः तृतीयान्तिमायां विंशति प्रतिविंशति अन्ताराष्ट्रिय क्रीडायां भारतम् अफगानिस्तान दलं सम्मुखी करिष्यति इति वार्ताः।
1: ಆಕಾಶವಾಣಿ ಮಡಿಕೇರಿ ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
2: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ।
3: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್, ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್। ಹೈಟೆಕ್ ಫರ್ನಿಚರ್ ಮೂರ್ನಾಡು ಮತ್ತು ಗೋಣಿಕೊಪ್ಪಲು।
4: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ। ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ।
1: ನಿಧನ ಸುದ್ದಿ: 40 ಗ್ರಾಮ ಹತ್ರ ಬೂಂದ ಮುಕ್ಕಾಟಿರ ಪೌತಿ ದೇವಯ್ಯ ಎಂಗಡ ಪೊಣ್ಣು ಪಾರ್ವತಿ ಎಂಗ ನಿನಾಂದ ಮರಣಪಟ್ಟಿತ್ತು। 86 ಬಾಯತ್ರ ಬೂಂದ ಮುಕ್ಕಾಟಿರ ಪಾರ್ವತಿ ಎಂಗಡ ತಾಮನೆ ಕಾಂಡೇರ ಆಖಿರಿ ಕಾರ್ಯ ಇಂದು ಮಜ್ಜನ ಎಂಗಡ ಸ್ವಂತ ಮನೆಯಲ್ಲಿ ನಡಪ। ಅರಮೇರಿ ಗ್ರಾಮ ಹತ್ರ ಚಿರಿಯಕಂಡ ಒಕ್ಕಪಟ್ಟೆದಾರ ಎಂ ನಾಣಯ್ಯ ನಾಣು ಎಂಗ ನಿನಾಂದು ಮರಣಪಟ್ಟಿತ್ತು। 84 ಬಾಯತ್ರ ಮಾಜಿ ಪಟ್ಟಾಳಕಾರ ಅಬಕಾರಿ ಇಲಾಖೆರ ನಿವೃತ್ತ ಉದ್ಯೋಗಿ ಚಿರಿಯಕಂಡ ನಾಣಯ್ಯ ನಾಣು ಎಂಗಡ ಚಾವು ತಡಿನ ಕೆದಮೊಳ್ಳೂರು ತೆರ್ಮೆ ಮೊಟ್ಟೆಲ್ಲುಳ್ಳ ಮನೆಯಲ್ಲಿ ಬೆಚ್ಚಿತ್ತು। ಆ ಕಿರಿ ಕಾರ್ಯ ಇಂದು ಮಜ್ಜನ ಅರಮೇರಿ ಗ್ರಾಮ ಹತ್ರ ಒಕ್ಕ ತೂಟಂಗಳತ್ಲೆ ನಡಪ। ಬೀಗೂರು ಕಾರ್ಲಾನ್ನ ಪೊನ್ನಂಪೇಟಿಲು ವಾಸಂಜ ಅಪ್ಪೆಂಗಡ ಶರತ್ ಗಣಪತಿ ಎಂಗ ನಿನಾಂದು ಮರಣಪಟ್ಟಿತ್ತು। 56 ಬಯತ್ರ ಅಪ್ಪೆಂಗಡ ಶರತ್ ಗಣಪತಿ ಎಂಗಡ ಆ ಕಿರಿ ಕಾರ್ಯ ಇಂದು ಮಜ್ಜನ ಮೈಸೂರು ಶಾರದಾ ನಗರದಲ್ಲುಳ್ಳ ಎಂಗಡ ಸ್ವಂತ ಮನೆಯಲ್ಲಿ ನಡಪ। ಕಡಂಗ ಅರಪಟ್ಟು ಗ್ರಾಮದ ದಿವಂಗತ ಇಬ್ರಾಹಿಂ ಕುಟ್ಟಿ ಅವರ ಪತ್ನಿ ಆಸಿ ಅವರು ನಿನ್ನೆ ನಿಧನರಾಗಿದ್ದಾರೆ। 80 ವರ್ಷ ಪ್ರಾಯದ ಆಸಿ ಅವರ ಅಂತ್ಯಕ್ರಿಯೆ ಇಂದು ಕಡಂಗ ಬದ್ರಿಯ ಮಸೀದಿಯ ಕಬರಸ್ಥಾನದಲ್ಲಿ ನಡೆಯಲಿದೆ। ಅಭ್ಯತ್ಮಂಗಲ ಗ್ರಾಮದ ಕೆಳಗೆ ಮನೆ ಕುರ್ನೇರಿ ರವೀಂದ್ರ ಅವರ ಪತ್ನಿ ರಾಧಮ್ಮ ಅವರು ನಿನ್ನೆ ನಿಧನರಾಗಿದ್ದಾರೆ। 74 ವರ್ಷ ಪ್ರಾಯದ ಕೆಳಗೆ ಮನೆ ಕುರ್ನೇರಿ ರಾಧಮ್ಮ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ। ಆಕಾಶವಾಣಿ ಮಡಿಕೇರಿ, ಸಮಯ 7:02. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದಿಂದ

0: ಇದುವರೆಗೆ ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ.
1: ಸಮಯ ಸರಿಯಾಗಿ 7:00 ಈಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
0: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BL.

0: ಒಡ್ಡಿದ ಬೊಗಸೆಯಲ್ಲೇ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ನಾಳೆ ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ. ಭದ್ರತೆ ಮತ್ತು ಸಾರ್ವಜನಿಕ ಸುರಕ್ಷತೆ ದೃಷ್ಟಿಯಿಂದ ಕಟ್ಟುನಿಟ್ಟಿನ ಬಿಗಿ ಕ್ರಮ. ಜನರ ಸಮಸ್ಯೆಗಳಿಗೆ ಸ್ಪಂದನೆ, ತ್ವರಿತ ಪರಿಹಾರ ಮತ್ತು ಪರಿಣಾಮಕಾರಿ ಆಡಳಿತ ಸರ್ಕಾರದ ಆದ್ಯತೆ, ಉಪಮುಖ್ಯಮಂತ್ರಿ ಭರವಸೆ. ಯುವಜನರಲ್ಲಿ ಶಿಸ್ತು ಸೇವಾ ಮನೋಭಾವ ಬೆಳೆಸಲು ರಾಜ್ಯದಲ್ಲಿ ಭಾರತ್ ಜೋಡೋ ಸಂಘಗಳ ಸ್ಥಾಪನೆ, ಸಮಾಜ ಕಲ್ಯಾಣ ಸಚಿವರ ಹೇಳಿಕೆ. 2024 ಸಾಲಿನ ಪ್ರತಿಷ್ಠಿತ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಕನ್ನಡ ಚಿತ್ರರಂಗದ ಹಿರಿಯ ನಟ ಅನಂತನಾಗ್ ಭಾಜನ. ಈಗ ವಾರ್ತೆಗಳ ವಿವರ. ನಾಳೆ ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದ್ದು, ಕರಾವಳಿ ಭಾಗದ ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚೆಯಾಗುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಮತ್ತು ಸಂಪುಟ ದರ್ಜೆ ಸಚಿವರ ಭದ್ರತೆ ಮತ್ತು ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ ಇಂದು ಸಂಜೆ 4 ಗಂಟೆಯಿಂದ ಸೆಪ್ಟೆಂಬರ್ 19 10 ಗಂಟೆಯವರೆಗೆ ನಗರದ ನಿಗದಿತ ಪ್ರದೇಶಗಳಲ್ಲಿ ಡ್ರೋನ್ ಹಾರಾಟ ನಿಷೇಧಿಸಲಾಗಿದೆ. ಮಂಗಳೂರಿನ ಮೇರಿ ಹಿಲ್ ಹೆಲಿಪ್ಯಾಡ್ನ ಸುತ್ತ ಹಾಗೂ ಮುಖ್ಯಮಂತ್ರಿ ಅವರ ವಾಸ್ತವ್ಯದ ಹೋಟೆಲ್ ತಾಜ್ ವಿವಾಂತದ ಸುತ್ತ ಮತ್ತು ಸಚಿವ ಸಂಪುಟ ಸಭೆ ನಡೆಯುವ ಪಡೀಲ್ನಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಪ್ರಜಾಸೌಧದ ಸುತ್ತಲಿನ 1 ಕಿಲೋಮೀಟರ್ ವ್ಯಾಪ್ತಿಯನ್ನು ತಾತ್ಕಾಲಿಕ ಕೆಂಪು ವಲಯ ಎಂದು ಘೋಷಿಸಲಾಗಿದ್ದು, ನಗರದ ಪ್ರಮುಖ ಹಾಗೂ ಜನನಿಬಿಡ ಪ್ರದೇಶಗಳು, ಮುಖ್ಯ ರಸ್ತೆಗಳು, ಬಸ್ ಹಾಗೂ ರೈಲ್ವೆ ನಿಲ್ದಾಣಗಳಲ್ಲಿ ಪೊಲೀಸರು ದಿಢೀರ್ ಭದ್ರತಾ ತಪಾಸಣೆ ನಡೆಸುವ ಮೂಲಕ ಹೈ ಅಲರ್ಟ್ ಘೋಷಿಸಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ತಡೆಯಲು ವಿಧ್ವಂಸಕ ಕೃತ್ಯ ತಪಾಸಣಾ ತಂಡ ಹಾಗೂ ಶ್ವಾನದಳದ ಸಿಬ್ಬಂದಿ ಜಂಟಿ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಪರಿಶೀಲನೆಗಾಗಿ ಮೆಟಲ್ ಡಿಟೆಕ್ಟರ್, ಎಕ್ಸ್ಪ್ಲೋಸಿವ್ ಡಿಟೆಕ್ಟರ್ ಹಾಗೂ ವಿಶೇಷ ತರಬೇತಿ ಪಡೆದ ಸ್ನಿಪ್ಪರ್ ಡಾಗ್ಗಳನ್ನು ಬಳಸಲಾಗುತ್ತಿದ್ದು, ಅನುಮಾನಾಸ್ಪದ ವಾಹನಗಳು ಮತ್ತು ವಸ್ತುಗಳ ಕುರಿತು ಸ್ಥಳದಲ್ಲೇ ತೀವ್ರ ಶೋಧ ನಡೆಸಲಾಗುತ್ತಿದೆ ಎಂದು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ. ಜನರ ಸಮಸ್ಯೆಗಳಿಗೆ ಸ್ಪಂದನೆ, ತ್ವರಿತ ಪರಿಹಾರ ಮತ್ತು ಪರಿಣಾಮಕಾರಿ ಆಡಳಿತ ಸರ್ಕಾರದ ಆದ್ಯತೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಸರ್ಕಾರಿ ಸೇವೆಗಳನ್ನು ಪಡೆಯಲು ಜನರು ಕಚೇರಿಗಳಿಗೆ ಅಲೆದಾಡುವ ಪರಿಸ್ಥಿತಿ ಇರಬಾರದು. ಕಂದಾಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪ್ರಜಾಸೇವಾ ಅಭಿಯಾನದ ಮೂಲಕ ಸ್ವೀಕರಿಸಲಾಗುತ್ತಿರುವ ಅರ್ಜಿಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡುವಂತೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದಿದ್ದಾರೆ. ಪ್ರಜಾಸೇವಾ ಅಭಿಯಾನದಲ್ಲಿ ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆ ಪಹಣಿ ತಿದ್ದುಪಡಿ, ಪೋಡಿ, ಪಿಂಚಣಿ ಸೇರಿದಂತೆ ಹಲವು ಅರ್ಜಿಗಳು ಸಲ್ಲಿಕೆಯಾಗುತ್ತಿವೆ. ಇಂತಹ ಅರ್ಜಿಗಳು ಕಚೇರಿಗಳಲ್ಲಿ ಅನಗತ್ಯವಾಗಿ ವಿಳಂಬವಾಗದಂತೆ ನಿಗದಿತ ಅವಧಿಯಲ್ಲಿ ವಿಲೇವಾರಿ ಮಾಡಿ ಜನರಿಗೆ ಸೇವೆ ಒದಗಿಸಬೇಕು ಎಂದು ನಿರ್ದೇಶಿಸಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಬೆಂಗಳೂರಿನ ಕೃಷ್ಣಾ ಭಾಗ್ಯ ಜಲ ನಿಗಮದ ಸಭಾಂಗಣದಲ್ಲಿ ನಿನ್ನೆ ಕಾವೇರಿ ನೀರಾವರಿ ನಿಗಮದ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ಕೈಗೊಂಡ ನಿರ್ಣಯಗಳ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಜಲಸಂಪನ್ಮೂಲ ಖಾತೆ ಸಚಿವ ಚಲುವರಾಯಸ್ವಾಮಿ, ಅಣೆಕಟ್ಟುಗಳಲ್ಲಿನ ನೀರಿನ ಸಂಗ್ರಹ, ಒಳಹರಿವು ಹಾಗೂ ಹೊರಹರಿವಿನ ನಿಖರ ಅಂಕಿಅಂಶಗಳನ್ನು ದಿನಕ್ಕೆರಡು ಬಾರಿ ಕಡ್ಡಾಯವಾಗಿ ದಾಖಲಿಸಲು ಸೂಚಿಸಲಾಗಿದ್ದು, 800 ವರ್ಷಗಳಷ್ಟು ಪುರಾತನವಾದ ಮಂದಗೆರೆ ಹಾಗೂ ಹೇಮಗಿರಿ ಕಿರು ಅಣೆಕಟ್ಟುಗಳ ಶಿಥಿಲಾವಸ್ಥೆಯನ್ನು ಗಂಭೀರವಾಗಿ ಪರಿಗಣಿಸಿ ಸೋರಿಕೆ ತಡೆದು ತುರ್ತು ಪುನಶ್ಚೇತನ ಕಾಮಗಾರಿ ಕೈಗೆತ್ತಿಕೊಳ್ಳುವಂತೆ ಸಭೆಯಲ್ಲಿ ನಿರ್ದೇಶನ ನೀಡಲಾಯಿತು ಎಂದಿದ್ದಾರೆ. ಲಭ್ಯವಿರುವ ಒಟ್ಟು ನೀರಿನಲ್ಲಿ ಶೇಕಡ

0: 20%ರಷ್ಟನ್ನು ಕುಡಿಯುವ ನೀರಿಗಾಗಿ ಕಾಯ್ದಿರಿಸುವ ಜೊತೆಗೆ ತುಮಕೂರು ಬಸರಾಳು ಹಾಗೂ ನಾಗಮಂಗಲ ಭಾಗದ ಕೆರೆ ಕಟ್ಟೆಗಳಿಗೆ 3 ದಿನಕ್ಕೊಮ್ಮೆ ನೀರು ಹರಿಸಲು ಸಭೆಯಲ್ಲಿ ಸೂಚನೆ ನೀಡಲಾಯಿತು ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಯುವಜನರಲ್ಲಿ ಶಿಸ್ತು, ಸೇವಾ ಮನೋಭಾವ ಮತ್ತು ಸಂಘಟನಾತ್ಮಕ ಕೌಶಲ ಬೆಳೆಸಲು ರಾಜ್ಯದಲ್ಲಿ ಭಾರತ್ ಜೋಡೋ ಸಂಘಗಳನ್ನು ಸ್ಥಾಪಿಸಲಾಗುತ್ತಿದೆ ಎಂದು ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಯುವಕರು ಸಂಘದ ಸದಸ್ಯತ್ವ ಪಡೆದು ದೇಶದ ಪ್ರಗತಿಗೆ ಕೈಜೋಡಿಸಬೇಕು. ಯುವಕರನ್ನು ಉತ್ತಮ ದಾರಿಯಲ್ಲಿ ತೆಗೆದುಕೊಂಡು ಹೋಗಲು ಭಾರತ್ ಜೋಡೋ ಯುವಕ ಸಂಘಗಳ ಸ್ಥಾಪನೆ ಮಾಡಲಾಗುತ್ತಿದ್ದು ರಾಜ್ಯದಲ್ಲಿ 10,000 ಸಂಘಗಳನ್ನು ಸ್ಥಾಪಿಸುವ ಗುರಿ ಹೊಂದಲಾಗಿದೆ ಎಂದರು. ಪ್ರತಿ ಯುವ ಸಂಘಕ್ಕೆ ವಾರ್ಷಿಕ 10 ಲಕ್ಷ ರೂಪಾಯಿ ಅನುದಾನ ನೀಡಲಾಗುತ್ತಿದೆ. ಸಂಘಗಳ ಮೂಲಕ ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳು, ಪರಿಸರ ಸಂರಕ್ಷಣೆ, ಸ್ವಚ್ಛತಾ ಅಭಿಯಾನ, ಜಲ ಸಂರಕ್ಷಣೆ, ಆರೋಗ್ಯ ಮತ್ತು ಯೋಗ ಸೇರಿದಂತೆ ವಿವಿಧ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಸಚಿವರು ಹೇಳಿದರು. ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಮಾಸ್ಟರ್ ಪ್ಲಾನ್ಗೆ ವಿರುದ್ಧವಾಗಿ ರಸ್ತೆ ನಿರ್ಮಾಣ ಮಾಡಿದರೆ ಸಂಬಂಧಿಸಿದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಎಚ್ಚರಿಕೆ ನೀಡಿದ್ದಾರೆ. ಬಿಎಂಆರ್ಡಿಎ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಗಳಲ್ಲಿ ರಸ್ತೆ ಸೇರಿದಂತೆ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳುವಾಗ ನಿಗದಿತ ಮಾಸ್ಟರ್ ಪ್ಲಾನ್ ಹಾಗೂ ಯೋಜನಾ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ನಿಯಮ ಉಲ್ಲಂಘಿಸಿ ಕಾಮಗಾರಿ ನಡೆಸಿದರೆ ಸಂಬಂಧಿಸಿದ ಅಧಿಕಾರಿಗಳನ್ನು ಜವಾಬ್ದಾರರನ್ನಾಗಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳ ಸಮಗ್ರ ಅಭಿವೃದ್ಧಿಗೆ ಯೋಜನಾ ನಿಯಮಗಳನ್ನು ಪಾಲಿಸುವುದು ಅಗತ್ಯವಾಗಿದ್ದು, ಸ್ಥಳೀಯ ಮಟ್ಟದಲ್ಲಿ ಕೈಗೊಳ್ಳುವ ಕಾಮಗಾರಿಗಳು ಭವಿಷ್ಯದ ನಗರದ ಅಭಿವೃದ್ಧಿಗೆ ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಸಚಿವ ಕೃಷ್ಣ ಬೈರೇಗೌಡ ಸೂಚಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. 2024 ಸಾಲಿನ ಪ್ರತಿಷ್ಠಿತ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಕನ್ನಡ ಚಿತ್ರರಂಗದ ಹಿರಿಯ ನಟ ಅನಂತ್ನಾಗ್ ಭಾಜನರಾಗಿದ್ದಾರೆ. ಭಾರತೀಯ ಚಿತ್ರರಂಗಕ್ಕೆ ಅನಂತ್ನಾಗ್ ಅವರು ನೀಡಿದ ಕೊಡುಗೆಯನ್ನು ಗುರುತಿಸಿ ಪ್ರತಿಷ್ಠಿತ ಪ್ರಶಸ್ತಿ ಪ್ರಕಟಿಸಲಾಗಿದೆ. ಇದೇ ತಿಂಗಳ 22ರಂದು ಗುಜರಾತ್ನ ಕೆವಾಡಿಯಾದಲ್ಲಿ ನಡೆಯಲಿರುವ 72ನೇ ರಾಷ್ಟೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಅನಂತ್ನಾಗ್ ಅವರಿಗೆ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುವುದು. ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದ ಭಾರತೀಯ ಚಿತ್ರರಂಗದ ದಂತಕಥೆ ಅನಂತ್ನಾಗ್ ಅವರಿಗೆ ಅಭಿನಂದನೆಗಳು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಕ್ಸ್ ಮಾಧ್ಯಮದಲ್ಲಿ ಅಭಿನಂದಿಸಿದ್ದಾರೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರಾಜ್ಯ ಖಾತೆ ಸಚಿವ ಡಾ ಎಲ್ ಮುರುಗನ್, ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವು ಕೇಂದ್ರ ಸಚಿವರು ಅನಂತ್ನಾಗ್ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ರಾಷ್ಟೀಯ ಶಿಕ್ಷಣ ನೀತಿ 2020 ಭಾರತ ಸರ್ಕಾರದ ಹೊಸ ಮತ್ತು ದೂರದೃಷ್ಟಿಯ ಶಿಕ್ಷಣ ನೀತಿಯಾಗಿದ್ದು 1968ರಿಂದ ಭಾರತೀಯ ಶಾಲಾ ಶಿಕ್ಷಣದಲ್ಲಿ 10+2 ವ್ಯವಸ್ಥೆ ಜಾರಿಯಲ್ಲಿತ್ತು. ಕೇಂದ್ರ ಸಚಿವ ಸಂಪುಟವು 2020ರ ಜುಲೈ 29ರಂದು ಎನ್ಇಪಿ 2020ಕ್ಕೆ ಅನುಮೋದನೆ ನೀಡಿತು. ಇದರೊಂದಿಗೆ ಶಾಲಾ ಶಿಕ್ಷಣದ ರಚನೆಯನ್ನು 5+3+3+4 ಮಾದರಿಗೆ ಪರಿವರ್ತಿಸಲಾಯಿತು. ಈ ಹೊಸ ವ್ಯವಸ್ಥೆಯ ವಿಶೇಷವೆಂದರೆ 3 ವರ್ಷ ವಯಸ್ಸಿನಿಂದಲೇ ಮಗುವಿನ ಶಿಕ್ಷಣದ ಪಯಣವನ್ನು ವ್ಯವಸ್ಥಿತವಾಗಿ ಪರಿಗಣಿಸುವುದು. ಮತ್ತೊಂದು ಮಹತ್ವದ ಬದಲಾವಣೆ ಎಂದರೆ ಮಾತೃಭಾಷೆ ಅಥವಾ ಮನೆಯ ಭಾಷೆಗೆ ಆದ್ಯತೆ. ಕನಿಷ್ಠ 5ನೇ ತರಗತಿಯವರೆಗೆ ಮಾತೃಭಾಷೆಯನ್ನು ಬೋಧನಾ ಮಾಧ್ಯಮವಾಗಿ ಬಳಸುವಂತೆ ನೀತಿ ಒತ್ತು ನೀಡುತ್ತದೆ. ಈ ನೀತಿ ಕಲೆ, ವಿಜ್ಞಾನ, ವಾಣಿಜ್ಯ ಮತ್ತು ವೃತ್ತಿಪರ ಶಿಕ್ಷಣಗಳ ನಡುವಿನ ಕಠಿಣ ಗಡಿಗಳನ್ನು ಸಡಿಲಿಸುವ ದೃಷ್ಟಿಕೋನವನ್ನು ಮುಂದಿಟ್ಟಿದೆ. ವಿದ್ಯಾರ್ಥಿಗಳು ತಮ್ಮ ಆಸಕ್ತಿ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ವಿಭಿನ್ನ ವಿಷಯಗಳನ್ನು ಕಲಿಯಲು ಹೆಚ್ಚು ಅವಕಾಶ ಕಲ್ಪಿಸುವುದು ಇದರ ಆಶಯವಾಗಿದೆ. 2021ರಲ್ಲಿ ಆರಂಭವಾದ ನಿಪುಣ್ ಭಾರತ್ ಕಾರ್ಯಕ್ರಮವು ಮಕ್ಕಳಲ್ಲಿ 3ನೇ ತರಗತಿಯೊಳಗೆ ಮೂಲಭೂತ

0: ಅಕ್ಷರತೆ ಮತ್ತು ಸಂಖ್ಯಾಜ್ಞಾನ ಬೆಳೆಸುವ ಗುರಿಯನ್ನು ಹೊಂದಿದ್ದು, ದಾಖಲೆಯ ಪ್ರಕಾರ ವಿದ್ಯಾ ಪ್ರವೇಶದೊಂದಿಗೆ 8.9 ಲಕ್ಷ ಶಾಲೆಗಳ 4.2 ಕೋಟಿ ಗೂ ಹೆಚ್ಚು ಮಕ್ಕಳನ್ನು ಇದು ತಲುಪಿದೆ. ಗಣೇಶೋತ್ಸವ ಮೆರವಣಿಗೆ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಬೆಸ್ಕಾಂ, ಪೊಲೀಸ್ ಮತ್ತು ಕಂದಾಯ ಇಲಾಖೆಗಳು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಯಾವುದೇ ಗಲಾಟೆಗಳಿಗೆ ಆಸ್ಪದ ನೀಡದಂತೆ ಪೊಲೀಸ್ ಇಲಾಖೆ ಕ್ರಮ ವಹಿಸಬೇಕು. ನಿಗದಿತ ದಿನಗಳಂದು ಕಡ್ಡಾಯವಾಗಿ ಮದ್ಯ ಮಾರಾಟ ನಿಷೇಧಿಸಲು ಕ್ರಮ ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ, ಭದ್ರತೆ ಮತ್ತು ಸಾರ್ವಜನಿಕ ಸುರಕ್ಷತೆ ದೃಷ್ಟಿಯಿಂದ ಕಟ್ಟುನಿಟ್ಟಿನ ಬಿಗಿ ಕ್ರಮ. ಜನರ ಸಮಸ್ಯೆಗಳಿಗೆ ಸ್ಪಂದನೆ, ತ್ವರಿತ ಪರಿಹಾರ ಮತ್ತು ಪರಿಣಾಮಕಾರಿ ಆಡಳಿತ ಸರ್ಕಾರದ ಆದ್ಯತೆ, ಉಪಮುಖ್ಯಮಂತ್ರಿ ಭರವಸೆ. ಯುವಜನರಲ್ಲಿ ಶಿಸ್ತು ಸೇವಾ ಮನೋಭಾವ ಬೆಳೆಸಲು ರಾಜ್ಯದಲ್ಲಿ ಭಾರತ್ ಜೋಡೋ ಸಂಘಗಳ ಸ್ಥಾಪನೆ, ಸಮಾಜ ಕಲ್ಯಾಣ ಸಚಿವರ ಹೇಳಿಕೆ. 2024 ಸಾಲಿನ ಪ್ರತಿಷ್ಠಿತ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಕನ್ನಡ ಚಿತ್ರರಂಗದ ಹಿರಿಯ ನಟ ಅನಂತನಾಗ್ ಭಾಜನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಸಮಯ ಸರಿಯಾಗಿ 7:15. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ
2: ವನಸ್ಪಂದನ
1: ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಕರ್ನಾಟಕ ರಾಜ್ಯ ಔಷಧಿ ಗಿಡಮೂಲಿಕಾ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅರಸಲನ್ ಐಎಫ್ಎಸ್.
2: ಪಡೆಯುವ
1: ಕೇಳಿ ಕಾರ್ಯಕ್ರಮ ವನಸ್ಪಂದನ. ಕೇಳುಗರಿಗೆಲ್ಲ ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾವು ನಮ್ಮ ದೈನಂದಿನ ಜೀವನದಲ್ಲಿ ಔಷಧೀಯ ಸಸ್ಯಗಳು ಮತ್ತು ಗಿಡಮೂಲಿಕೆಗಳ ಬೃಹತ್ ಬಳಕೆಯನ್ನು ನೋಡ್ತಾ ಇದ್ದೀವಿ. ನೈಸರ್ಗಿಕ ಸಸ್ಯಗಳು ಮತ್ತು ಶ್ರೀಮಂತ ಔಷಧೀಯ ಗುಣಗಳನ್ನು ಹೊಂದಿರುವ ಗಿಡಮೂಲಿಕೆಗಳ ಬೇಡಿಕೆ ಹೆಚ್ಚಾಗ್ತಾನೆ ಇದೆ. ನಮ್ಮ ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ಹಲವು ಪ್ರಮುಖ ಔಷಧೀಯ ಸಸ್ಯಗಳಿವೆ. ಈ ಸಂಪತ್ತಿನ ರಕ್ಷಣೆ ಕರ್ನಾಟಕ ರಾಜ್ಯ ಔಷಧ ಗಿಡಮೂಲಕ ಪ್ರಾಧಿಕಾರದ ಕಾರ್ಯಚಟುವಟಿಕೆಗಳು, ಯೋಜನೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಪಡ್ಕೊಳ್ಳೋಣ. ಇದನ್ನೆಲ್ಲ ತಿಳಿಸೋದಕ್ಕೆ ನಮ್ಮ ಜೊತೆಯಾಗಿದ್ದಾರೆ ಕರ್ನಾಟಕ ರಾಜ್ಯ ಔಷಧಿ ಗಿಡಮೂಲಿಕೆ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅರಸಲನ್ ಐಎಫ್ಎಸ್ ಅವರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
1: ಮೊದಲಿಗೆ ಈ ಕ್ಯಾಂಪಾ ಅಂದ್ರೆ ಕರ್ನಾಟಕ ರಾಜ್ಯ ಔಷಧೀಯ ಸಸ್ಯ ಪ್ರಾಧಿಕಾರದ ಪರಿಚಯ ಮಾಡಿಕೊಡಿ.
3: ಕರ್ನಾಟಕ ರಾಜ್ಯ ಔಷಧಿ ಗಿಡಮೂಲಿಕಾ ಪ್ರಾಧಿಕಾರ 2002 ಸ್ಥಾಪಿಸಲಾಗಿತ್ತು. ಇದು ಒಂದು ನಾನ್ ಫಾರ್ ಪ್ರಾಫಿಟ್ ಸೊಸೈಟಿ. ಮುಖ್ಯ ಉದ್ದೇಶ ಏನಂದ್ರೆ ಔಷಧಿ ಸಸ್ಯಗಳದ್ದು ಸಂರಕ್ಷಣೆ, ಅಭಿವೃದ್ಧಿ ಮತ್ತು ಸುಸ್ಥಿರ ನಿರ್ವಹಣೆ. ಈ ಸಂಸ್ಥೆ ಏನಿದೆ, ಇದು ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ಅಧೀನದಲ್ಲಿ ಬರುತ್ತೆ. ಅರಣ್ಯ ಸಚಿವರು ಇದರ ಗವರ್ನಿಂಗ್ ಬಾಡಿದು ಚೇರ್ಮನ್ ಆಗಿದ್ದಾರೆ. ಕಾಂಪಾ ರಾಷ್ಟ್ರೀಯ ಔಷಧಿ ಗಿಡಮೂಲಿಕಾ ಮಂಡಳಿ ನವದೆಹಲಿದು ಒಂದು ನೋಡಲ್ ಏಜೆನ್ಸಿ ಆಗುವ ಕೆಲಸ ಮಾಡುತ್ತೆ. ಇದರದು ಕೆಲಸ ಕೇಂದ್ರ ಸರ್ಕಾರದ ಏನ್ ಸ್ಕೀಮ್ಸ್ ಇದೆ ಇದನ್ನು ಕೋಆರ್ಡಿನೇಟ್, ಮಾನಿಟರಿಂಗ್ ಮತ್ತು ಇಂಪ್ಲಿಮೆಂಟೇಷನ್ ಮಾಡುತ್ತೆ. ಒಂದು ವಾಕ್ಯದಲ್ಲಿ ಹೇಳಬೇಕಂದ್ರೆ ಕಾಂಪಾ ಒಂದು ಕಾಮನ್ ಪ್ಲಾಟ್ಫಾರ್ಮ್. ಎಲ್ಲಾ ಬೇರೆ ಬೇರೆ ತರದ ಸ್ಟೇಕ್ ಹೋಲ್ಡರ್ಸ್, ಪಾಲ್ದಾರರು ಏನಿದ್ದಾರೆ, ರೈತರು ಏನಿದೆ, ಇಂಡಸ್ಟ್ರೀಸ್, ಕಲೆಕ್ಟರ್ಸ್ ಮತ್ತು ಗವರ್ಮೆಂಟ್ ಬಾಡೀಸ್, ಇನ್ಸ್ಟಿಟ್ಯೂಷನ್ಸ್, ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್, ಎಲ್ರಿಗೂ ಒಂದು ಕಾಮನ್ ಪ್ಲಾಟ್ಫಾರ್ಮ್ ಕೊಡುತ್ತೆ ಔಷಧಿ ಸಸ್ಯಗಳದು ಅಭಿವೃದ್ಧಿಗಾಗಿ.
1: ಕ್ಯಾಂಪಾ ಬಗ್ಗೆ ಹೇಳಿದ್ರಿ, ನಮ್ಮ ಕರ್ನಾಟಕದಲ್ಲಿರುವ ಔಷಧಿ ಸಸ್ಯಗಳ ಬಗ್ಗೆ ಮಾಹಿತಿ ನೀಡೋದಾದ್ರೆ.
3: ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಔಷಧಿ ಸಸ್ಯಗಳಿದ್ದಾವೆ. ರಾಜ್ಯದಲ್ಲಿ ಸುಮಾರು 4,500 ಹೂ ಬಿಡುವ ಸಸ್ಯ ಪ್ರಭೇದಗಳಿದ್ದು, ಅವುಗಳಲ್ಲಿ ಸುಮಾರು 1,956 ಪ್ರಭೇದಗಳು ಔಷಧೀಯ ಮೌಲ್ಯ ಹೊಂದಿದವೆ. ಇದರಲ್ಲಿ 1,698 ಔಷಧೀಯ ಸಸ್ಯಗಳು ಕಾಡಲ್ಲಿ ಸಿಗ್ತವೆ. ಉಳಿದಿರುವ ಸಸ್ಯಗಳೇನಿದಾವೆ, ಇದು ರೈತರು ಜಮೀನಲ್ಲಿ ಬೆಳೀತಾರೆ ಅಥವಾ ಅರಣ್ಯೇತರ ಪ್ರದೇಶದಲ್ಲಿ ನಮಗೆ ಸಿಗ್ತವೆ. ಉದಾಹರಣೆಗಾಗಿ ಕಾಡಿಂದ ನಮಗೆ ಅಳಲೆ, ತಾರೆ, ಅರ್ಜುನ, ಅಶೋಕ, ಗಾರ್ಸಿನಿಯಾ, ರಾಮಪತ್ರೆ ಇತ್ಯಾದಿ ಸಿಗ್ತವೆ. ಕಲ್ಟಿವೇಟೆಡ್ ಸ್ಪೀಶೀಸ್ ಅಂದ್ರೆ ಜಮೀನುಗಳಲ್ಲಿ ಬೆಳೆಸುವ ಸ್ಪೀಶೀಸ್ ನೋಡಿದಾಗ ನೆಲ್ಲಿಕಾಯಿ, ನುಗ್ಗೆ, ಅಶ್ವಗಂಧ, ಶತಾವರಿ, ತುಳ್ಸಿ, ಆಲ್ಫಾ ಆಲ್ಫಾ, ನೆಲಬೇವು ಇಂಥವು ಸುಮಾರು 25-30 ಜಾತಿಗಳು ಮುಖ್ಯವಾಗಿ ಜಮೀನುಗಳಲ್ಲಿ ನೋಡಬಹುದು. ಕೊಪ್ಪಳ, ಗದಗ್,

0: ಧಾರವಾಡ, ತುಮಕೂರು ಈ ಜಿಲ್ಲೆಗಳಲ್ಲಿ ಬಹಳಷ್ಟು ರೈತರು ಬೆಳೀತಾ ಇದ್ದಾರೆ. ರಾಜ್ಯದಲ್ಲಿ 200 ಜಾತಿ ಔಷಧಿ ಸಸಿಗಳಿದ್ದಾವೆ. ಇವು ಹೈ ವಾಲ್ಯೂಮ್ ಟ್ರೇಡೆಡ್ ಸ್ಪೀಶೀಸ್ ಅಲ್ಲಿ ಕೌಂಟ್ ಮಾಡಬಹುದು. ಅಂದ್ರೆ 100 metric ಟನ್ಸ್ ಕಿನ್ನ ಹೆಚ್ಚು ಇದರದು ಟ್ರೇಡ್ ಆಗುತ್ತೆ. 72% ಸ್ಪೀಶೀಸ್ ಏನ್ ನಮ್ಗೆ ಬರ್ತವೆ ಅವು ಅಂದ್ರೆ ಕಾಡಿಂದ ನಮ್ಗೆ ಸಿಗ್ತವೆ.
1: ಈಗ ನೀವು ಹೇಳಿದ್ರಿ ಒಂದಷ್ಟು ಔಷಧೀಯ ಗಿಡಗಳು ಅರಣ್ಯದಲ್ಲಿ ಸಿಗತ್ತೆ, ಒಂದಷ್ಟನ್ನ ರೈತರು ಬೆಳೀತಾರೆ ಅಂತ ಹೇಳಿದ್ರಿ. ರೈತರು ಔಷಧೀಯ ಸಸ್ಯಗಳ ಕೃಷಿಯತ್ತ ಯಾಕೆ ಬರಬೇಕು ಅಂತ ಹೇಳ್ತೀರಾ? ಯಾಕೆಂತಂದ್ರೆ ಎಲ್ಲಾ ಔಷಧೀಯ ಸಸ್ಯಗಳು ಎಲ್ಲಾ ಪ್ರದೇಶದಲ್ಲೂ ಬೆಳೆಯಲ್ಲ, ಹಾಗಾಗಿ ರೈತರು ಯಾಕೆ ಈ ಫೀಲ್ಡ್ ಗೆ ಬರಬೇಕು?
0: ರೈತರು ಔಷಧಿ ಸಸ್ಯಗಳ ಬೆಳೆಸಿದ್ರೆ ಅವ್ರಿಗೆ ಒಂದು ಪರ್ಯಾಯ ಆದಾಯ ಸಿಗುವ ಅವಕಾಶ ಇರುತ್ತೆ. ಈಗ ನಾವು ನೋಡ್ತಾ ಇದೀವಿ ಬರಗಾಲ ಬಂದಿದೆ, ಈ ಔಷಧಿ ಸಸ್ಯಗಳಿಗೆ ಜಾಸ್ತಿ ನೀರು ಅವಶ್ಯಕತೆ ಇಲ್ಲ, ಒಂದೆರಡು ಮಳೆ ಆದ್ರೆ ಸಾಕು ಇವು ಬೆಳೀತವೆ. ಸೊ ಇಂತ ಪರಿಸ್ಥಿತಿಯಲ್ಲಿ ಒಂದು ಪರ್ಯಾಯ ಆದಾಯ ಸಿಕ್ಕುವಂತ ಅವಕಾಶ ಇರುತ್ತೆ. ಜೊತೆನಲ್ಲಿ ಅರಣ್ಯದಿಂದ ಏನು ಔಷಧಿ ಸಸ್ಯಗಳ ಸಂಗ್ರಹಣೆ ಆಗ್ತಾ ಇದೆ ಅದರದ್ದು ಮಾತ್ರ ಒಂದು ಕಮ್ಮಿ ಮಾಡಬಹುದು. ನಾವು ಕರ್ನಾಟಕದಲ್ಲಿ ವಿವಿಧ ರೀತಿಯ ಹವಾಮಾನ, ನೀರು, ಮಣ್ಣು ಔಷಧಿ ಸಸ್ಯಗಳ ಕೃಷಿಗೆ ಪೂರಕವಾಗಿದೆ. ಈ ಕಾರಣಕ್ಕಾಗಿ ವಿವಿಧ ಕೃಷಿ ಹವಾಮಾನ ಪ್ರದೇಶಗಳಿಗೆ ಹೊಂದುವ ಸಸ್ಯಗಳ ಕೃಷಿಯನ್ನು ಪ್ರಾಧಿಕಾರದಿಂದ ಉತ್ತೇಜಿಸಲು ಆಗುತ್ತಿದೆ. ಕಾಂಪನಿಂದ ನಾವು ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ಅಂತ ಒಂದು ಪುಸ್ತಕವನ್ನು ಮಾಡಿದೀವಿ. ಇದರಲ್ಲಿ ಯಾವ ಯಾವ ಪ್ರದೇಶದಲ್ಲಿ ಯಾವ ತರ ಜಾತಿಯ ಔಷಧಿ ಸಸ್ಯಗಳನ್ನು ಬೆಳೆಸಬಹುದು ಅಂತ ನಾವು ಬರೆದಿದ್ದೀವಿ. ಇದರ ಜೊತೆನಲ್ಲಿ ಗುಡ್ ಅಗ್ರಿಕಲ್ಚರ್ ಅಂಡ್ ಕಲೆಕ್ಷನ್ ಪ್ರಾಕ್ಟೀಸಸ್ ಅಂತ GACP ಅಂತಾನು ಒಂದು ನಾವು ಪುಸ್ತಕ ಮಾಡಿದೀವಿ. ಅರಣ್ಯದಿಂದ ನಮ್ಗೆ ಏನು ಸಸ್ಯಗಳು ಸಿಗ್ತಾ ಇದಾವೆ ಅದು ಸಾಕಾಗ್ತಾ ಇಲ್ಲ, ಡಿಮಾಂಡ್ ಹೆಚ್ಚಾಗ್ತಾ ಇದೆ. ಈ ಸಂದರ್ಭದಲ್ಲಿ ರೈತರು ಔಷಧಿ ಸಸ್ಯಗಳನ್ನು ಬೆಳೆಸಿದ್ರೆ ಇಂಡಸ್ಟ್ರಿ ಡಿಮಾಂಡ್ ಫುಲ್ಫಿಲ್ ಮಾಡಬಹುದು.
1: ನೀವು ಹೇಳಿದ್ರಿ ರೈತರು ಬೆಳಿಬಹುದು ಅಂತ, ಅದು ಒಂದು ಕಡೆ, ಆದ್ರೆ ಇನ್ನೊಂದು ಕಡೆ ಹೇಳಿದ್ರಿ ಅರಣ್ಯದಲ್ಲಿ ಕೂಡ ಔಷಧಿ ಸಸ್ಯಗಳು ಲಭ್ಯವಿದೆ ಅಂತ. ಈ ಅರಣ್ಯದಲ್ಲಿ ಸಿಗುವಂತ ಔಷಧಿ ಸಸ್ಯಗಳನ್ನ ಯಾರು ಸಂಗ್ರಹಿಸಬಹುದು, ಇದಕ್ಕೆ ಏನು ಕ್ರಮಗಳನ್ನ ತಗೊಳ್ಬೇಕಾಗತ್ತೆ?
0: ಅರಣ್ಯದಲ್ಲಿ ಬೆಳೀತಿರುವ ಔಷಧಿ ಸಸ್ಯಗಳನ್ನು ಸಂಗ್ರಹಿಸಬೇಕಂದ್ರೆ ಅದರ ಬಗ್ಗೆ ಅರಿವು ಇರಬೇಕು ಮತ್ತು ಅದು ಹೇಗೆ ಸುಸ್ಥಿರ ಸಂಗ್ರಹಣೆ ಮಾಡಬೇಕು ಅಂತ ಗೊತ್ತಿರಬೇಕು. ಪಾರಂಪರಿಕ ವೈದ್ಯರು ಇದನ್ನು ಮಾಡಬಹುದು, ಗ್ರಾಮ ಅರಣ್ಯ ಸಮಿತಿ ಜನ ಮಾಡಬಹುದು, ಅಥವಾ ಲ್ಯಾಂಪ್ ಸೊಸೈಟಿ ಏನ್ ಹೇಳ್ತೀವಿ, ಲಾರ್ಜ್ ಸ್ಕೇಲ್ ಆದಿವಾಸಿ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟೀಸ್, ಇವರು ಹೋಗಿ ಡಿವಿಷನಲ್ ಫಾರೆಸ್ಟ್ ಆಫೀಸಸ್ ಏನಿದ್ದಾವೆ ಅಲ್ಲಿ ಅರ್ಜಿ ಕೊಟ್ಟು ಫಸ್ಟ್ ಕಲೆಕ್ಷನ್ ಗೆ ಇವರು ಪರ್ಮಿಷನ್ ತಗೋಬೇಕು, ಆಮೇಲೆ ಟ್ರೇಡಿಂಗ್ ಗೆ ಅಥವಾ ಟ್ರಾನ್ಸ್ಪೋರ್ಟ್ ಗೆ ಇವರು ಪರ್ಮಿಷನ್ ತಗೊಂಡು ಇದನ್ನು ಮಾರಬಹುದು. ಪ್ರಾಪರ್ ಪರ್ಮಿಟ್ ಜೊತೆನಲ್ಲಿ ತಗೊಂಡು ಹೋದಾಗ ನಮ್ಗೆ ಒಳ್ಳೆ ಬೆಳೆ ಸಿಗುತ್ತೆ. ನಾವು ಏನ್ ಸಂಗ್ರಹಣೆ ಮಾಡಿದೀವಿ ಅದಕ್ಕೆ ಒಳ್ಳೆ ಬೆಳೆ ಸಿಗುವ ಅವಕಾಶ ಇರುತ್ತೆ.
1: ಅಂದ್ರೆ ಸಾಗಾಟ ಮತ್ತು ಮಾರಾಟಕ್ಕೆ ಕೂಡ ಇದು ಅನುಕೂಲವಾಗುತ್ತೆ, ಯಾಕೆಂದ್ರೆ ಪರ್ಮಿಷನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದಾನೇ ಸಿಗೋದ್ರಿಂದ ಅಲ್ಲಿ ಏನು ತೊಂದರೆ ಆಗಲ್ಲ ಅನ್ನೋದನ್ನ ಹೇಳ್ತಾ ಇದ್ರ. ಇನ್ನು ಔಷಧಿ ಸಸ್ಯಗಳ ಕ್ಷೇತ್ರದಲ್ಲಿ ಎದುರಿಸ್ತಾ ಇರುವಂತಹ ಪ್ರಮುಖ ಸಮಸ್ಯೆಗಳು ಏನು?
0: ಔಷಧಿ ಸಸ್ಯಗಳ ಕ್ಷೇತ್ರ ಏನಿದೆ ಇನ್ನು ಸಾಕಷ್ಟು ಡೆವಲಪ್ ಆಗ್ಬೇಕು, ಪ್ರೈಮರಿ ಸ್ಟೇಜ್ ಅಲ್ಲಿ ಇದೆ. ಒಂದು ಈಗಾಗಲೇ ನಾವು ಮಾತಾಡಿದೀವಿ ಸಂಗ್ರಹಣೆ ಮತ್ತು ಅರಣ್ಯ ಮೂಲದ ಪೂರೈಕೆ ಬಗ್ಗೆ ಮಾತಾಡಿದೀವಿ. ಎರಡನೇದು ಇದರಲ್ಲಿ ಸಾಕಷ್ಟು ಸತಿ ನಾವು ಏನ್ ನೋಡಬಹುದು ಅಕ್ರಮ ಸಂಗ್ರಹಣೆ ಮತ್ತು ವ್ಯಾಪಾರ ಆಗುತ್ತೆ, ಅವೈಜ್ಞಾನಿಕವಾಗಿ ಸಂಗ್ರಹಣೆ. ಮಾರ್ಕೆಟ್ ಅಂಡ್ ಡಿಮಾಂಡ್ ನೋಡಿದಾಗ ವ್ಯವಸ್ಥಿತ ಮಾರುಕಟ್ಟೆ ಇಲ್ಲ, ಬೇಡಿಕೆ ಮಾಹಿತಿನೂ ಇಲ್ಲ, ಇಂಡಸ್ಟ್ರಿಗೆ ಎಷ್ಟು ಬೇಕು ಅಥವಾ ರೈತರು ಎಷ್ಟು ಬೆಳೀತಾ ಇದಾರೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಕನಿಷ್ಠ ಬೆಂಬಲ ಬೆಲೆ ಏನ್ ಹೇಳ್ತೀವಿ ಅದನ್ನು ಔಷಧಿ ಸಸ್ಯಗಳಿಗೆ ಇನ್ನು ಇಲ್ಲ. ಮತ್ತೆ ಇಂಡಸ್ಟ್ರೀಸ್ ಫಾರ್ಮರ್ಸ್ ಹತ್ರ ಹೋದಾಗ ಸುಮಾರು ಸತಿ ಬೈಬ್ಯಾಕ್ ಗ್ಯಾರಂಟಿ ಅಥವಾ ಕಾಂಟ್ರಾಕ್ಟ್ ಫಾರ್ಮಿಂಗ್ ಇದನ್ನು ಇನ್ನು ಪಿಕಪ್ ಆಗ್ಬೇಕು. ಔಷಧಿ ಸಸ್ಯಗಳ ಕ್ಷೇತ್ರದಲ್ಲಿ ಕಟಾವು ಮಾಡಿದ ನಂತರ ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಇದ್ರ ಬಗ್ಗೆ ಅರಿವು ಆಗ್ಬೇಕು. ಔಷಧಿ ಕ್ಷೇತ್ರದಲ್ಲಿ ಸರ್ಟಿಫಿಕೇಶನ್ ಬೇಕಾಗುತ್ತೆ. ಮೂಲ ಸೌಕರ್ಯ ಮತ್ತು ಗುಣಮಟ್ಟ ನೋಡಿದಾಗ ಪ್ರಾಥಮಿಕ ಸಂಸ್ಕರಣಾ ಕೇಂದ್ರಗಳು ಅದು ಕೊರತೆ ಇದೆ. ಎಲ್ಲಿ ಸ್ಟೋರ್ ಮಾಡಬೇಕು ಅಂತ ಸುಮಾರು ಸತಿ ರೈತರುಗಳಿಗೆ ಗೊತ್ತಿರಲ್ಲ, ಅವ್ರು ಹಾಗೆ ಅವ್ರ ಜಮೀನಲ್ಲಿ ಕೆಳಗೆ ಇಟ್ಟಿರ್ತಾರೆ, ಆವಾಗ ಅದರದ್ದು ಕ್ವಾಲಿಟಿ ಡಿಗ್ರೇಡ್ ಆಗ್ಬಿಡುತ್ತೆ. ಮತ್ತು ಒಳ್ಳೆ ಗುಣಮಟ್ಟದ ಬೀಜಗಳು ಸಸಿಗಳು ಎಲ್ಲಿ ಸಿಗುತ್ತೆ ಅಂತ ರೈತರುಗಳಿಗೆ ಗೊತ್ತಿರಲ್ಲ. ಮೆಡಿಸಿನಲ್ ಪ್ಲಾಂಟ್ಸ್ ಟೆಸ್ಟಿಂಗ್ ಬಹಳ ಇಂಪಾರ್ಟೆಂಟ್ ಇದೆ. ಅಂದ್ರೆ ಲ್ಯಾಬ್ ಗೆ ಹೋಗ್ಬಿಟ್ಟು ಅದರಲ್ಲಿ ಏನೇನ್ ಕ್ವಾಲಿಟೀಸ್ ಇದೆ, ಅದರಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದಾವೆ ಅಂತ ನೋಡ್ಬೇಕು ಲ್ಯಾಬ್ ಗೆ ಹೋಗಿ. ಈ ಟೆಸ್ಟಿಂಗ್ ಫೆಸಿಲಿಟೀಸ್ ಒಂದು ತುಂಬಾ ಕಾಸ್ಟ್ಲಿ ಇದೆ, ಎರಡನೇದು ಲ್ಯಾಬ್ರಿಟೀಸ್ ತುಂಬಾ ಕಮ್ಮಿ ಇದಾವೆ.
1: ಸೊ ಸಾಕಷ್ಟು ಸಮಸ್ಯೆಗಳು ಪ್ರಮುಖವಾಗಿ ಎದ್ದು ಕಾಣ್ತಾ ಇದೆ. ಹಾಗಾದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಯಾವ ಕ್ರಮಗಳನ್ನ ಕೈಗೊಳ್ಳಲಾಗಿದೆ?
0: ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಕೇಂದ್ರ ಸರ್ಕಾರದಿಂದ ಒಂದು ಇಂಟಿಗ್ರೇಟೆಡ್ ಫಾರ್ವರ್ಡ್ ಬ್ಯಾಕ್ವರ್ಡ್ ಲಿಂಕೇಜ್ ಪ್ರಾಜೆಕ್ಟ್ ಅಂತ ಶುರು ಮಾಡಿದೀವಿ. ಇದು ಹಬ್ ಅಂಡ್ ಸ್ಪೋಕ್ ಮಾಡೆಲ್ ಅಲ್ಲಿ ನಾವು ಮಾಡ್ತಾ ಇದೀವಿ. ಏನಂದ್ರೆ ಕರ್ನಾಟಕದ ಬೇರೆ ಬೇರೆ ಪ್ರದೇಶಗಳಲ್ಲಿ ಜಿಲ್ಲಾ ಕೇಂದ್ರ ಸ್ಥಾನ ಅಥವಾ ತಾಲೂಕ್ ಕೇಂದ್ರ ಸ್ಥಾನಗಳಲ್ಲಿ ನಾವು ಸಣ್ಣ ಸಣ್ಣದು ಪ್ರೈಮರಿ ಪ್ರೊಸೆಸಿಂಗ್ ಫೆಸಿಲಿಟೀಸ್ ಮಾಡ್ತಾ ಇದೀವಿ. ಅಂದ್ರೆ ವಾಷಿಂಗ್, ಕ್ಲೀನಿಂಗ್, ಗ್ರೇಡಿಂಗ್ ಇಂತಹ ಫೆಸಿಲಿಟೀಸ್ ನಾವು ರೈತರಿಗೆ ಕೊಡ್ತೀವಿ. ಮುಖ್ಯವಾಗಿ FPOs ಗೆ ಕೊಡ್ತಾ ಇದೀವಿ, ಫಾರ್ಮ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅವ್ರ ಕಂಪನೀಸ್ ಏನಿದಾವೆ ಅವ್ರಿಗೆ ಕೊಡ್ತಾ ಇದೀವಿ. ಇದರ ಜೊತೆನಲ್ಲಿ ಕಾಮನ್ ದೊಡ್ಡದು ಒಂದು ಪ್ರೊಸೆಸಿಂಗ್ ಫೆಸಿಲಿಟಿ ಎಸ್ಟಾಬ್ಲಿಷ್ ಮಾಡಕ್ಕೆ ನೋಡ್ತಾ ಇದೀವಿ, ಅದಕ್ಕೆ ನಾವು ಹಬ್ ಅಂತ

0: ಹಬ್ಬಲ್ಲಿ ವಾಷಿಂಗ್, ಕ್ಲೀನಿಂಗ್, ಗ್ರೇಡಿಂಗ್ ಜೊತೆಯಲ್ಲಿ ಅಡ್ವಾನ್ಸ್ ಫೆಸಿಲಿಟೀಸ್ ಅಂದ್ರೆ ಟೆಸ್ಟಿಂಗ್ ಫೆಸಿಲಿಟೀಸ್, ಕೋಲ್ಡ್ ಸ್ಟೋರೇಜ್, ಆಕ್ಷನ್, ಲಾರ್ಜ್ ಸ್ಕೇಲ್ ವೇರ್ ಹೌಸಸ್, ಇಂಥ ಫೆಸಿಲಿಟೀಸ್ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ಗದಗ್ ಜಿಲ್ಲೆಯಲ್ಲಿ, ಧಾರವಾಡ ಜಿಲ್ಲೆಯಲ್ಲಿ ಮತ್ತೆ ತುಮಕೂರು ಜಿಲ್ಲೆಯಲ್ಲಿ ಇಂಥ ಪ್ರೈಮರಿ ಪ್ರೊಸೆಸಿಂಗ್ ಫೆಸಿಲಿಟೀಸ್ ಕೊಟ್ಟಿದ್ದೀವಿ. ಅದೇ ತರ ಒಳ್ಳೆ ಗುಣಮಟ್ಟದ ಸಸಿ ರೈತರಿಗೆ ಸಿಗ್ಬೇಕು ಅಂತ ನಾವು ಕೆಲವೊಂದು ಭಾಗದಲ್ಲಿ ನಾವು ನರ್ಸರೀಸ್ ಕೊಟ್ಟಿದ್ದೀವಿ. ಇದೇ ಕಾರ್ಯಕ್ರಮದಲ್ಲಿ ನಾವು ಟೆಸ್ಟಿಂಗ್ ಅಂಡ್ ಸರ್ಟಿಫಿಕೇಶನ್ ಶುರು ಮಾಡಿದ್ದೀವಿ. ಎರಡನೇ ಫಾರೆಸ್ಟ್ ಅಂಡ್ ಫಾರ್ಮ್ ಹರ್ಬಲ್ ಎಕ್ಸ್ಪೋ 2026 ಇದು ಸೆಪ್ಟೆಂಬರ್ 18 ರಿಂದ 20 ರವರೆಗೆ ಕರ್ನಾಟಕ ಚಿತ್ರಕಲಾ ಪರಿಷತ್ ಕುಮಾರ್ ಕೃಪಾ ರಸ್ತೆ ಬೆಂಗಳೂರಲ್ಲಿ ಆಯೋಜಿಸಲಿದೆ. 35 ಔಷಧಿಗಳನ್ನು ಎಪಿಎಂಸಿಯಲ್ಲಿ ಸೇರಿಸಬೇಕು ಅಂತ ಸರ್ಕಾರ ಹಂತದಲ್ಲಿ ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ಕಾಂಪಾ ಈ ಅಂತ ಒಂದು ಹೊಸದು ಒಂದು ವೆಬ್ಸೈಟ್ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಈ ವೆಬ್ಸೈಟ್ ನಲ್ಲಿ ಎಲ್ಲಾ ರೈತರು, ಯಾರ್ಯಾರು ನರ್ಸರಿ ಬೆಳೆಸ್ತಾ ಇದ್ದಾರೆ, ಅವರು, ವ್ಯಾಪಾರಿಗಳು, ಕೈಗಾರಿಕೆಗಳು ಮತ್ತು ಖರೀದಿದಾರರು, ಅವರೆಲ್ಲ ಒಂದು ಕಾಮನ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಬಂದು ರಿಜಿಸ್ಟರ್ ಮಾಡಿಕೊಂಡು ಕನೆಕ್ಟ್ ಮಾಡ್ಕೋಬಹುದು. ಇದರಿಂದ ನಮಗೆ ಒಂದು ಡಿಜಿಟಲ್ ಟ್ರೇಸಿಬಿಲಿಟಿ ಸಿಗುತ್ತೆ, ಸಪ್ಲೈ ಚೈನ್ ಇನ್ಫಾರ್ಮೇಶನ್ ನಮಗೆ ಸಿಗುತ್ತೆ, ಮತ್ತೆ ರೈತರಿಗೆ ಅಥವಾ ಇಂಡಸ್ಟ್ರೀಸ್ಗೆ ಅವರವ್ರದ್ದು ಡಿಮಾಂಡ್ಸ್ ಏನಿದೆ ಅದನ್ನು ಪೂರೈಸಕ್ಕೆ ನಮಗೆ ಒಂದು ಅವಕಾಶ ಸಿಗುತ್ತೆ.
1: ಈ ರೈತರು ಔಷಧೀಯ ಮತ್ತು ಸುಗಂಧ ಸಸ್ಯಗಳನ್ನ ಆರ್ಟಿಸಿ ವ್ಯವಸ್ಥೆಗೆ ಹೇಗೆ ಸೇರಿಸಬಹುದು?
0: ಇದು ಆರ್ಟಿಸಿಯಲ್ಲಿ ಹೇಗೆ ಬರ್ತವೆ ಅಂದ್ರೆ, ವರ್ಷದಲ್ಲಿ 4 ಸತಿ ಕ್ರಾಪ್ ಸರ್ವೆ ನಡೆಯುತ್ತೆ. ಫ್ರೂಟ್ಸ್ ಆಪ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಅದರ ಮುಖಾಂತರ ಒಂದು ವರ್ಷದಲ್ಲಿ 4 ಸತಿ ಕ್ರಾಪ್ ಸರ್ವೆ ಆಗುತ್ತೆ. ಕ್ರಾಪ್ ಸರ್ವೆಯಲ್ಲಿ ಪ್ರೈವೇಟ್ ಸರ್ವೇಯರ್ಸ್ ಬಂದು ನಿಮ್ಮ ಜಮೀನಿಗೆ ವಿಸಿಟ್ ಮಾಡಿಬಿಟ್ಟು ನೀವು ಏನ್ ಬೆಳೆಸ್ತಾ ಇದ್ದೀರಾ ಅದನ್ನು ಅವರು ಫ್ರೂಟ್ಸ್ ಆಪ್ ನಲ್ಲಿ ಆ ಸಸಿನ ಸೆಲೆಕ್ಟ್ ಮಾಡಿಬಿಟ್ಟು ಎಂಟ್ರಿ ಮಾಡಿಕೊಂಡು ಹೋಗ್ತಾರೆ. ಈಗ ನಾವು 122 ಮೆಡಿಸಿನಲ್ ಮತ್ತು ಅರೋಮ್ಯಾಟಿಕ್ ಪ್ಲಾಂಟ್ಸ್ ಅನ್ನು ಫ್ರೂಟ್ಸ್ ಆಪ್ ನಲ್ಲಿ ಎಂಟ್ರಿ ಮಾಡಿಸಿದ್ವಿ. ಇದರಿಂದ ಏನಾಗುತ್ತೆ, ರೈತರ ಜಮೀನಿಗೆ ಪ್ರೈವೇಟ್ ಸರ್ವೇಯರ್ಸ್ ಯಾವಾಗ ಬರ್ತಾರೆ ಅವರು ರೈತರ ಜೊತೆ ಮಾತಾಡಿಬಿಟ್ಟು ಯಾವ ಔಷಧಿ ಸಸ್ಯ ಇದೆ ಅಂತ ನೋಡಿಕೊಂಡು ಅವರು ಫ್ರೂಟ್ಸ್ ಆಪ್ ಅಲ್ಲಿ ಅದನ್ನು ಎಂಟ್ರಿ ಮಾಡ್ಕೋಬಹುದು. ಇದರ ಜೊತೆನಲ್ಲಿ ರೈತರು ಸಹ ಫ್ರೂಟ್ಸ್ ಆಪ್ ಅನ್ನು ಡೌನ್ಲೋಡ್ ಮಾಡಿಬಿಟ್ಟು ಅವರವ್ರ ಸ್ಮಾರ್ಟ್ ಫೋನ್ಸ್ ಅಲ್ಲಿ, ಮೊಬೈಲ್ ಫೋನ್ಸ್ ಅಲ್ಲಿ ಡೌನ್ಲೋಡ್ ಮಾಡಿಬಿಟ್ಟು ಅವರೇ ಖುದ್ದಾಗಿ ನಾನು ಇದನ್ನು ಬೆಳೀತಾ ಇದ್ದೀವಿ ಅಂತ ಅವರು ಎಂಟ್ರಿ ಮಾಡ್ಕೋಬಹುದು. ಇದರಿಂದ ಸಾಕಷ್ಟು ಲಾಭಗಳಿದಾವೆ ರೈತರಿಗೆ. ಏನಂದ್ರೆ, ಮೊದಲನೇದು ನಮ್ಗೆ ಅಧಿಕೃತ ದಾಖಲೆ ಸಿಗುತ್ತೆ ನಮ್ಗೆ ಯಾರ್ಯಾರು ಏನೇನು ಬೆಳೆಸ್ತಾ ಇದ್ದಾರೆ ಅಂತ. ಮತ್ತೆ ಆರ್ಟಿಸಿಯಲ್ಲಿ ಎಂಟ್ರಿ ಆಗ್ತಿರೋದ್ರಿಂದ ಅವ್ರಿಗೆ ಸರ್ಟಿಫಿಕೇಟ್ ಆಫ್ ಆರಿಜಿನ್ ಅಂದ್ರೆ ಈ ಔಷಧಿ ಸಸ್ಯ ಎಲ್ಲಿಂದ ಬರ್ತಾ ಇದ್ದಾವೆ ಅಂತ ಇಂಡಸ್ಟ್ರೀಸ್ಗೆ ಒಂದು ಸರ್ಟಿಫಿಕೇಟ್ ಆಫ್ ಆರಿಜಿನ್ ಈಸಿಯಾಗಿ ಸಿಗುತ್ತೆ. ಇದರಿಂದ ರೈತರಿಗೆ ಒಳ್ಳೆ ಬೆಳೆ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ಇದರಿಂದ ಅವರು ಕ್ರಾಪ್ ಲೋನ್ ಪಡೆಯಬಹುದು, ಇನ್ಶೂರೆನ್ಸ್ಗೆ ಅಪ್ಲೈ ಮಾಡಬಹುದು.
1: ಸೊ ಹಾಗಾಗಿ ರೈತರಿಗೆ ಆರ್ಟಿಸಿಯಲ್ಲಿ ಬಂದ್ಬಿಟ್ರೆ ಅವ್ರಿಗೆ ಅನುಕೂಲ ಆಗುತ್ತೆ. ಈ ಔಷಧೀಯ ಸಸ್ಯ ಕ್ಷೇತ್ರದಲ್ಲಿ ನಮ್ಮ ಯುವ ಪೀಳಿಗೆಗೆ ಏನು ಅವಕಾಶಗಳಿದೆ, ಹಾಗೇನೆ ಸಾರ್ವಜನಿಕರು ಈ ನಿಮ್ಮ ಪ್ರಾಧಿಕಾರದ ಜೊತೆಗೆ ಹೇಗೆ ಕೈ ಜೋಡಿಸಬೇಕು ಅಂತ ಹೇಳ್ತೀರಾ?
0: ಒಂದು, ಅವರು ನಮ್ಮ ಜೊತೆನಲ್ಲಿ ಸಂಪರ್ಕದಲ್ಲಿ ಇದ್ದು ಔಷಧಿ ಸಸ್ಯಗಳನ್ನು ಅವರವ್ರ ಜಮೀನುಗಳಲ್ಲಿ ಬೆಳೆಸಬಹುದು, ಅಥವಾ ಅವರು ಆಸ್ ಎನ್ ಇಂಡಸ್ಟ್ರಿ ಅವರು ಬೆಳಿಬೇಕಂತ ಅನ್ಕೊಂಡ್ರೆ ಆಯುಷ್ ಇಂಡಸ್ಟ್ರೀಸ್ ಅಲ್ಲಿ ಅವ್ರ ಸ್ಟಾರ್ಟ್ಅಪ್ ಶುರು ಮಾಡಬಹುದು. ಇದು ನಾನು ಹೇಳ್ದಂಗೆ ಆಲ್ಮೋಸ್ಟ್ 15-18% ಗ್ರೋತ್ ನೋಡ್ತಾ ಇದೆ ಈ ಕ್ಷೇತ್ರ. ಎಕ್ಸ್ಪೋರ್ಟ್ ಅಲ್ಲಿ ಹೋಗ್ಬಹುದು. ಎಕ್ಸ್ಪೋರ್ಟ್ಸ್ ನಮ್ಮ ಹತ್ರ ಬಹಳಷ್ಟು ಬೇರೆ ಬೇರೆ ದೇಶಗಳಿಂದ ಬರ್ತಾರೆ, ಮತ್ತೆ ಇಂಡಸ್ಟ್ರೀಸ್ ಬರ್ತವೆ. ಕರ್ನಾಟಕದಿಂದ ನಮ್ಗೆ ಈ ಎಲ್ಲ ಔಷಧಿ ಸಸ್ಯಗಳು ಬೇಕಂತ ಕೇಳ್ತಾ ಇರ್ತಾರೆ. ಅವಾಗ ಯುವ ಪೀಳಿಗೆಗಳಿಗೆ ಎಕ್ಸ್ಪೋರ್ಟ್ ಆಪರ್ಚುನಿಟೀಸ್ ಸಿಗ್ಬಹುದು. ಇದರಿಂದ ಜನರಲ್ ಪಬ್ಲಿಕ್ ಬಗ್ಗೆ ಮಾತಾಡಿದಾಗ, ಕಂಪಾ ರೈತರ ಜೊತೆನಲ್ಲಿ ಸಂಗ್ರಾಹಕರು, ವ್ಯಾಪಾರಿಗಳು, ಕೈಗಾರಿಕೆಗಳು, ಸಂಶೋಧನಾ ಸಂಸ್ಥೆಗಳು, ಇವರೆಲ್ಲರೂ ಜೊತೆನಲ್ಲಿ ನಾವು ಕೈ ಜೋಡಿಸಿ ಕೆಲಸ ಮಾಡ್ತಾ ಇರ್ತೀವಿ. ಸೊ ಇದರಲ್ಲಿ ಈ ಪ್ರಾಧಿಕಾರದ ಏನ್ ರಿಕ್ವೆಸ್ಟ್ ಅಂದ್ರೆ, ಡೇಟಾದು ಕೊರತೆ ಇರೋದ್ರಿಂದ ಮತ್ತು ಒಬ್ಬರೊಬ್ಬರದು ಲಿಂಕೇಜ್ ಅಷ್ಟು ಸ್ಟ್ರಾಂಗ್ ಆಗಿ ಇಲ್ದಿರೋದ್ರಿಂದ ನಾವು ಏನ್ ವೆಬ್ಸೈಟ್ ಕ್ರಿಯೇಟ್ ಮಾಡ್ತಾ ಇದೀವಿ ಅದರಲ್ಲಿ ರಿಜಿಸ್ಟರ್ ಆಗಿ, ಇದರಿಂದ ನಮ್ಗೆ ಏನಾಗುತ್ತೆ, ಡೇಟಾ ಶೇರಿಂಗ್ ಈಸಿ ಆಗುತ್ತೆ. ಏನ್ ಎಕ್ಸ್ಪೋ ಮಾಡ್ತಾ ಇದೀವಿ, ಏನ್ ಆಕ್ಷನ್ ಮಾಡ್ತಾ ಇದೀವಿ, ಏನ್ ಎಕ್ಸ್ಪೋಜರ್ ವಿಸಿಟ್ಸ್ ಗೆ ನಾವು ಬೇರೆ ಬೇರೆ ರಾಜ್ಯಗಳಿಗೆ ಪ್ರದೇಶಗಳಿಗೆ ಕರ್ಕೊಂಡು ಹೋಗ್ತಾ ಇದೀವಿ, ಅದರಲ್ಲೂ ಸಹ ನಮ್ಮ ಜೊತೆನಲ್ಲಿ ಕೈ ಜೋಡಿಸಿ ಪಾರ್ಟಿಸಿಪೇಟ್ ಮಾಡಿ. ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್, ಯೂನಿವರ್ಸಿಟೀಸ್ ಇದಾವೆ, ಸಾಕಷ್ಟು ಇದರಲ್ಲಿ ಟೆಕ್ನಿಕಲ್ ಆಕ್ಟಿವಿಟೀಸ್ ಆಗ್ತಾ ಇರ್ತವೆ, ರಿಸರ್ಚ್ ಆಕ್ಟಿವಿಟೀಸ್ ಆಗ್ತಾ ಇರ್ತವೆ. ಇದು ನಮ್ಮ ಜೊತೆನಲ್ಲಿ ಕೈ ಜೋಡಿಸ್ಬಿಟ್ಟು ಈ ಟೆಕ್ನಾಲಜಿ ನೀವು ಏನ್ ಡೆವಲಪ್ ಮಾಡ್ತಾ ಇದ್ದೀರಾ, ಇದು ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್ ಜೊತೆನಲ್ಲಿ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಬೇಕು ಅಂತ ನಾನು ಕೋರ್ಕೊಳ್ತೀನಿ. ಅದರ ಜೊತೆ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ದು ಬಹಳ ಮುಖ್ಯವಾದ ಒಂದು ರೋಲ್ ಇದೆ ಇದರಲ್ಲಿ, ಈ ಸೆಕ್ಟರ್ ಅಲ್ಲಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಆಯುಷ್ ಇರ್ಬೋದು, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ಇರ್ಬೋದು, ಟ್ರೈಬಲ್ ವೆಲ್ಫೇರ್ ಇರ್ಬೋದು, ಇವರೆಲ್ಲರೂ ಒಂದು ಅರಿವು ಕೊಡಬೇಕು ರೈತರಿಗೆ, ಅಥವಾ ಕಾರ್ಡಿಂದ ಯಾರು ಕಲೆಕ್ಟ್ ಮಾಡ್ತಾ ಇದಾರೆ ಅವ್ರಿಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಜಾಗೃತಿ ಮೂಡಿಸಬೇಕು. ಟ್ರೇಡಿಂಗ್ ಹೇಗೆ ಮಾಡಬೇಕು ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು, ಇನ್ಫಾರ್ಮೇಶನ್ ಕೊಡಬೇಕು. ಲ್ಯಾಂಪ್ಸ್ ಇದಾವೆ, ವಂದನ್ ಕೇಂದ್ರಸ್ ಇದಾವೆ, ಅವ್ರದ್ದು ಏನ್ ಪ್ರೊಡಕ್ಟ್ಸ್ ಇದಾವೆ, ಸಾಕಷ್ಟು ಅವ್ರದ್ದು ಒರಿಜಿನಲ್ ಪ್ಯೂರ್ ಪ್ರೊಡಕ್ಟ್ಸ್ ಇರ್ತವೆ. ನಮ್ದು ಎಕ್ಸ್ಪೋ ಅಲ್ಲಿ ಬಂದು ಅವ್ರು ಡಿಸ್ಪ್ಲೇ ಮಾಡಿದ್ರೆ ಅವ್ರದ್ದು ಸೇಲ್ ಚೆನ್ನಾಗಿ ಆಗ್ಬಹುದು ಅಂತ ನಾನು ಹೇಳ್ತೀನಿ.
1: ಕೇಳಿದ್ರಲ್ಲ ಕೇಳುಗರೆ, 18 ರಿಂದ ಫಾರೆಸ್ಟ್ ಅಂಡ್ ಫಾರ್ಮ್ ಹರ್ಬಲ್ ಎಕ್ಸ್ಪೋ 2026 ಬೆಂಗಳೂರಿನ ಚಿತ್ರಕಲಾ ಪರಿಷತ್ನಲ್ಲಿ ಆಯೋಜನೆ ಆಗ್ತಾ ಇದೆ. ಸೊ ನಿಮ್ಮ

0: ನಿಮ್ಮ ಪ್ರಾಡಕ್ಟ್ ಗಳನ್ನ ಇಲ್ಲಿ ಬಂದು ನೀವು ಪ್ರದರ್ಶಿಸಬಹುದು, ಹಾಗಾಗಿ ನಮ್ಮ ಜೊತೆ ಕೈ ಜೋಡಿಸಬಹುದು ಅಂತ ಹೇಳ್ತಾ ಇದ್ದಾರೆ IFS ಅರ್ಸಲನ್ ಅವರು. ಔಷಧೀಯ ಸಸ್ಯಗಳ ಸಂರಕ್ಷಣೆ, ನಮ್ಮ ಅರಣ್ಯ ಹಾಗೂ ವನಗಳ ರಕ್ಷಣೆ ಕೇವಲ ಸರ್ಕಾರಿ ಸಂಸ್ಥೆಗಳ ಕೆಲಸವಲ್ಲ, ಅದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಕೂಡ. ಹೌದು, ಸಾಕಷ್ಟು ರೀತಿಯ ಉದ್ಯೋಗವನ್ನ ಒದಗಿಸುತ್ತೆ ಈ ಸಸ್ಯ ಕ್ಷೇತ್ರ ಅಂತ ಹೇಳ್ತಾ ಇದ್ದಾರೆ. ಆದಾಯದ ಜೊತೆಗೆ ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿಗೂ ನಾವು ಕೊಡುಗೆಯನ್ನ ನೀಡಬಹುದು. ಈ ರೀತಿಯಲ್ಲಿ ಸಂಸ್ಥೆಗಳ ಜೊತೆಗೆ ಇಲಾಖೆಗಳ ಜೊತೆಗೆ ನಾವು ಕೂಡ ಕೈ ಜೋಡಿಸಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಮಾಹಿತಿ ನೀಡಿದ ಕರ್ನಾಟಕ ರಾಜ್ಯ ಔಷಧಿ ಗಿಡಮೂಲಿಕೆ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಅರಸಲನ್ IFS ಅವರಿಗೆ ಧನ್ಯವಾದಗಳು. ನಮಸ್ಕಾರ.
1: ಧನ್ಯವಾದ. ನಮಸ್ಕಾರ.
2: ವನಸ್ಪಂದನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಕರ್ನಾಟಕ ರಾಜ್ಯ ಔಷಧಿ ಗಿಡಮೂಲಿಕಾ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅರಸಲನ್ IFS ಇವರೊಂದಿಗೆ ನಿರ್ಮಲಾ ಎಸ್. ಅನುಭೂತಿಯ ಬಂಧನದಲ್ಲಿ ಆಕಾಶವಾಣಿ ಮಡಿಕೇರಿ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
3: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
4: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
5: ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯ ಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.

0: ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ವಿರಾಜಪೇಡಿಯ ಬಸವೇಶ್ವರ ದೇವಸ್ಥಾನದ ಗೌರಿ ಗಣೇಶ ಉತ್ಸವ ಸಮಿತಿ ವತಿಯಿಂದ ಹಾಗೂ ಎನ್ ವೆಂಕಟೇಶ್ ಕಾಮತ್ ಟ್ರಸ್ಟ್ ಇವರ ಸಂಯೋಗದಲ್ಲಿ ಹಿನ್ನೆಲೆ ಸಂಗೀತ ಆಯೋಜನೆಯೊಂದಿಗೆ ವಾಯ್ಸ್ ಆಫ್ ವಿರಾಜಪೇಟೆ ಸಂಗೀತ ಸ್ಪರ್ಧೆ ಕಾರ್ಯಕ್ರಮವನ್ನು ಇದೇ 2026 ಸೆಪ್ಟೆಂಬರ್ 20ರಂದು ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ ವಿರಾಜಪೇಟೆಯ ಬಸವೇಶ್ವರ ದೇವಸ್ಥಾನದಲ್ಲಿ ಏರ್ಪಡಿಸಲಾಗಿದೆ. ಈ ಸ್ಪರ್ಧೆಯು ಸೀನಿಯರ್ ಹಾಗೂ ಜೂನಿಯರ್ ವಿಭಾಗದಲ್ಲಿ ನಡೆಯಲಿದೆ. ವಿಜೇತರಿಗೆ ಅರಮೇರಿ ಮಠದ ಸ್ವಾಮೀಜಿಗಳಾದ ಶ್ರೀ ಶ್ರೀ ಶಾಂತಮಲ್ಲಿಕಾರ್ಜುನ ಸ್ವಾಮೀಜಿಯವರು ಹಾಗೂ ಗಣ್ಯ ಪ್ಲಾಂಟರ್ ನಾಯ್ಡ ವಿಕ್ಕಿ ಪೊನ್ನಪ್ಪ ಅವರು ಅಂದು ರಾತ್ರಿ ನಡೆಯುವ ವಿಶೇಷ ಸಮಾರಂಭದಲ್ಲಿ ಬಹುಮಾನವನ್ನು ನೀಡಲಿದ್ದಾರೆ. ಭಾಗವಹಿಸುವ ಸ್ಪರ್ಧಿಗಳು ಸಂಪತ್ ಕುಮಾರ್, ಮಹಾವೀರ ಮೆಡಿಕಲ್, ವಿರಾಜಪೇಟೆ. ಮೊಬೈಲ್ ನಂಬರ್ 9000590929. ಇವರನ್ನು ಸಂಪರ್ಕಿಸಿ ವಿವರಗಳನ್ನು ಪಡೆಯಬಹುದಾಗಿದೆ.
2: ಆಂತೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್ ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂತೂರ ಕೂಗ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಲಿಮಾಡ ಶರತ್ 8762050292.
3: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
4: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
3: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
5: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
6: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಫರ್ಟಿಲಿಟಿ ಪ್ರಿಸರ್ವ್ ಮಾಡಬಹುದಾ ಅಂಡ್ ಯಾಕೆ ಇದು ಹೆಲ್ಪ್ ಆಗುತ್ತೆ?
7: ಫರ್ಟಿಲಿಟಿ ಪ್ರಿಸರ್ವೇಶನ್ ಇಸ್ ಅನ್ ಆಪ್ಷನ್ ಅಂಡ್ ಇಟ್ ಇಸ್ ವಿ ಆರ್ ಡೂಯಿಂಗ್ ಇಟ್ ಇನ್ ಮಣಿಪಾಲ್ ಹಾಸ್ಪಿಟಲ್. ಇಟ್ ಇಸ್ ವೆರಿ ಯೂಸ್ಫುಲ್ ಫಾರ್ 2 ಕೈಂಡ್ಸ್ ಆಫ್ ಪೀಪಲ್. ದೇರ್ ಆರ್ ಪೀಪಲ್ ಹೂ ಡು ನಾಟ್ ವಾಂಟ್ ಟು ಗೆಟ್ ಮ್ಯಾರಿಡ್ ಇಮಿಡಿಯೇಟ್ಲಿ, ವಾಂಟ್ ಟು ಡಿಲ್ ಬಿಕಾಸ್ ಆಫ್ ಕೆರಿಯರ್ ರೀಸನ್ಸ್ ಆರ್ ಬಿಕಾಸ್ ಆಫ್ ನೋ ಪಾರ್ಟ್ನರ್. ಸಚ್ ಪೇಷಂಟ್ಸ್ ಕ್ಯಾನ್ ಫ್ರೀಸ್ ದೇ ಎಗ್ಸ್. And the second group is there are people who are undergoing cancer treatment, have to go through chemotherapy, radiotherapy. In such situations, the egg gets damaged. So before they undergo chemotherapy, radiotherapy, we advise them to freeze their eggs. Or even sperm preservation can be done, or even embryos can be preserved.
6: Thank you, Doctor. Manipal Hospital, Mysuru. Lives on. For appointment, call 0821-255-000. Save the number, save lives.
8: ಕೇಳುಕರೆ, ಈ ಬೆಳಿಗ್ಗೆ 8:30 ಪ್ರಾಯೋಜಿತ ಕಾರ್ಯಕ್ರಮ ಪೈಲ್ಸ್ಗೆ ಕಾರಣ ಮತ್ತು ಚಿಕಿತ್ಸೆ, ಈ ಕುರಿತು ಮೈಸೂರು ನಾರಾಯಣ ಆಸ್ಪತ್ರೆಯ ಜನರಲ್ ಸರ್ಜನ್ ಡಾಕ್ಟರ್ ಕುಲ್ದೀಪ್ ಎನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸುಜಾತಾ ಎಫ್.

0: ತಳವಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ನಾರಾಯಣ ಹಾಸ್ಪಿಟಲ್ ಮೈಸೂರು. ಆಕಾಶವಾಣಿ ಮಡಿಕೇರಿ. ಸಮಯ 7:34. ಇನ್ನು ಮುಂದೆ ಪ್ರಕಟಣೆಗಳು, ನಂತರ ಕನ್ನಡದಲ್ಲಿ ವಾರ್ತಾ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ದೆಹಲಿಯಲ್ಲಿಂದು ಸೆಮಿಕಾನ್ ಇಂಡಿಯಾ 2026 ಉದ್ಘಾಟನೆ. ಪ್ರಧಾನಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಅಂಗವಾಗಿ ಇಂದಿನಿಂದ 1 ತಿಂಗಳ ಕಾಲ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ. ಗುಜರಾತ್ನ ಗಾಂಧಿನಗರದಲ್ಲಿಂದು ಆಳ ಸಮುದ್ರ ಮೀನುಗಾರಿಕೆಗೆ ಉತ್ತೇಜನ ಕುರಿತ ರಾಷ್ಟೀಯ ಕಾರ್ಯಾಗಾರ ಆರಂಭ. ಅಂತಾರಾಷ್ಟೀಯ ಟಿ20 ಪುರುಷರ ಕ್ರಿಕೆಟ್, ಅಫ್ಘಾನಿಸ್ತಾನ ವಿರುದ್ದದ 3 ಪಂದ್ಯಗಳ ಸರಣಿಯ ಅಂತಿಮ ಪಂದ್ಯದಲ್ಲಿ ಭಾರತ ಸೆಣಸು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದು ನವದೆಹಲಿಯ ಯಶೋಭೂಮಿಯಲ್ಲಿ ಸೆಮಿಕಾನ್ ಇಂಡಿಯಾ 2026 ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇಂದಿನಿಂದ 3 ದಿನಗಳ ಕಾಲ ನಡೆಯಲಿರುವ ಸಮ್ಮೇಳನ ಮತ್ತು ಪ್ರದರ್ಶನವನ್ನು ಸಿಲಿಕಾನ್ ಟು ಸಿಸ್ಟಮ್ಸ್ ಬಿಲ್ಡಿಂಗ್ ದಿ ಎಕೋಸಿಸ್ಟಮ್ ಎಂಬ ವಿಷಯದ ಮೇಲೆ ಆಯೋಜಿಸಲಾಗಿದೆ. ಇದು ಜಾಗತಿಕ ಮತ್ತು ಭಾರತೀಯ ಕಂಪನಿಗಳು, ನೀತಿ ನಿರೂಪಕರು, ಹೂಡಿಕೆದಾರರು, ಸಂಶೋಧಕರು, ಸ್ಟಾರ್ಟ್ಅಪ್ಗಳು, ಶೈಕ್ಷಣಿಕ ಸಂಸ್ಥೆಗಳು ಮತ್ತು ಸೆಮಿಕಂಡಕ್ಟರ್ ಹಾಗೂ ಎಲೆಕ್ಟ್ರಾನಿಕ್ಸ್ ಮೌಲ್ಯ ಸರಣಿಯಾದ್ಯಂತದ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸುತ್ತದೆ. ಈ ಸಮ್ಮೇಳನವು ಭಾರತದಲ್ಲಿ ಸಹಯೋಗ, ಹೂಡಿಕೆ, ನಾವೀನ್ಯತೆ ಮತ್ತು ಪ್ರತಿಭೆಗಳ ಪೋಷಣೆಯನ್ನು ಮುಂದುವರೆಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಸಮಾನಾಂತರ ಗೋಷ್ಠಿಗಳು, ಪ್ರದರ್ಶನ ಉದ್ಯಮದಲ್ಲಿನ ಪ್ರಗತಿಗಳು, ಸಹಯೋಗ ಮತ್ತು ಜಂಟಿ ಉದ್ಯಮಗಳನ್ನು ಸುಗಮಗೊಳಿಸಲು ವಿನ್ಯಾಸಗೊಳಿಸಲಾದ 6 ದೇಶಗಳ ದುಂಡುಮೇಜಿನ ಸಭೆಗಳು, ಮಹಿಳಾ ನಾಯಕತ್ವದ ಕುರಿತಾದ ವೇದಿಕೆ, ಇತರ ಗೋಷ್ಠಿಗಳನ್ನು ಒಳಗೊಂಡಿರುತ್ತದೆ. ಸೆಮಿಕಾನ್ ಇಂಡಿಯಾ 2026 ಸಮಗ್ರ ಮೌಲ್ಯ ಸರಣಿ ವಿಧಾನವನ್ನು ಅಳವಡಿಸಿಕೊಂಡಿದೆ. ಇದು ಸೆಮಿಕಂಡಕ್ಟರ್ ಸಾಮಗ್ರಿಗಳು, ಉಪಕರಣಗಳು ಮತ್ತು ಚಿಪ್ ವಿನ್ಯಾಸದಿಂದ ಫ್ಯಾಬ್ರಿಕೇಷನ್, ಸುಧಾರಿತ ಪ್ಯಾಕೇಜಿಂಗ್, ಎಲೆಕ್ಟ್ರಾನಿಕ್ಸ್ ಮತ್ತು ವ್ಯವಸ್ಥೆಗಳವರೆಗಿನ ಪಯಣವನ್ನು ಪ್ರದರ್ಶಿಸುತ್ತದೆ. ಹೊಸ ಮರಳಿನಿಂದ ಸಿಲಿಕಾನ್ಗೆ ವ್ಯವಸ್ಥೆಗಳು, ಮೌಲ್ಯ ಸರಣಿಯ ಅನುಭವವು ಸೆಮಿಕಂಡಕ್ಟರ್ ಪೂರಕ ವ್ಯವಸ್ಥೆಯಾದ್ಯಂತ ಈ ಪಯಣವನ್ನು ಪ್ರಸ್ತುತಪಡಿಸುತ್ತದೆ. ಸೆಮಿಕಾನ್ ಇಂಡಿಯಾ 2026 600ಕ್ಕೂ ಅಧಿಕ ಕಂಪನಿಗಳು ಭಾಗವಹಿಸಲಿವೆ ಮತ್ತು ಸುಮಾರು 50 ಸಾವಿರ ಸಂದರ್ಶಕರನ್ನು ಆಕರ್ಷಿಸುವ ನಿರೀಕ್ಷೆ ಇದೆ. 52 ದೇಶಗಳ ಪ್ರತಿನಿಧಿಗಳು, 400ಕ್ಕೂ ಅಧಿಕ ಕಾರ್ಯನಿರ್ವಾಹಕರು ಮತ್ತು 150ಕ್ಕೂ ಅಧಿಕ ಭಾಷಣಕಾರರು ಪಾಲ್ಗೊಳ್ಳಲಿದ್ದಾರೆ. ಪ್ರದರ್ಶನವು ಜಪಾನ್, ದಕ್ಷಿಣ ಕೊರಿಯಾ, ಮಲೇಷಿಯಾ, ನೆದರ್ಲ್ಯಾಂಡ್ಸ್, ಸಿಂಗಾಪುರ ಮತ್ತು ಸ್ವೀಡನ್ ಅನ್ನು ಪ್ರತಿನಿಧಿಸುವ 6 ದೇಶಗಳ ಮಳಿಗೆಗಳು ಜೊತೆಗೆ 12 ರಾಜ್ಯ ಬೂತ್ಗಳು, ಸ್ಟಾರ್ಟ್ಅಪ್ ಪೆವಿಲಿಯನ್, ನಾವೀನ್ಯತೆ ಪ್ರದರ್ಶನ, ವಿದ್ಯಾರ್ಥಿ ಹ್ಯಾಕಥಾನ್ ಮತ್ತು ದುಡಿಯುವ ಪಡೆ ಅಭಿವೃದ್ದಿ ಮಂಟಪವನ್ನು ಒಳಗೊಂಡಿರುತ್ತದೆ. ಭಾರತದ ತಂತ್ರಜ್ಞಾನ ಭವಿಷ್ಯವನ್ನು ರೂಪಿಸುವಲ್ಲಿ ಸರ್ಕಾರ ಮತ್ತು ಸೆಮಿಕಂಡಕ್ಟರ್ ಉದ್ಯಮದ ನಡುವಿನ ನಿಕಟ ಸಹಯೋಗದ ಅಗತ್ಯತೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ಸೆಮಿಕಂಡಕ್ಟರ್ ವಲಯದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೊಂದಿಗೆ ನಡೆದ ದುಂಡುಮೇಜಿನ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅವರು ಭಾರತದ ಪ್ರತಿಭೆ, ತಂತ್ರಜ್ಞಾನ ಅಳವಡಿಕೆ ಮತ್ತು ಬಲವಾದ ಮೂಲಸೌಕರ್ಯಗಳನ್ನು ಪ್ರಸ್ತಾಪಿಸಿದರು. ಕೌಶಲ್ಯ, ನಾವೀನ್ಯತೆ ಮತ್ತು ಎಐ ಹಾಗೂ ಕ್ವಾಂಟಮ್ ಕಂಪ್ಯೂಟಿಂಗ್ನಂತಹ ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ಉದ್ಯಮದವರು ಹೆಚ್ಚಿನ ಪ್ರಮಾಣದಲ್ಲಿ ಭಾಗವಹಿಸಬೇಕೆಂದು ಕರೆ ನೀಡಿದರು. 1 ಕೋಟಿ ಜನರಿಗೆ ಕೃತಕ ಬುದ್ದಿಮತ್ತೆ ತರಬೇತಿ ನೀಡುವ ಗುರಿಯನ್ನು ಉಲ್ಲೇಖಿಸಿದ ಅವರು, ಭಾರತದ ಪ್ರತಿಭಾ ಸಂಪನ್ಮೂಲ, ಜಾಗತಿಕ ಉದ್ಯಮ ನಾಯಕರ ಅನುಭವ ಮತ್ತು ಸಾಮರ್ಥ್ಯಗಳೊಂದಿಗೆ ಸೇರಿ ಗಮನಾರ್ಹ ಅವಕಾಶಗಳನ್ನು ಸೃಷ್ಟಿಸಬಹುದು ಎಂದು ಹೇಳಿದರು. ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ಆರಂಭಿಕ ನಾಯಕರಲ್ಲಿ ಭಾರತವೂ ಒಂದಾಗಬೇಕು. ಸೆಮಿಕಂಡಕ್ಟರ್ ವಲಯದಲ್ಲಿ ಆಗಿರುವ ಗಮನಾರ್ಹ ಪ್ರಗತಿಯನ್ನು ವಿವರಿಸಿದ ಅವರು, ತಾಂತ್ರಿಕ ಪ್ರಗತಿಗಳು ಮತ್ತು ಉದ್ಯಮದ ಅವಶ್ಯಕತೆಗಳಿಗೆ ಅನುಗುಣವಾಗಿ ನೀತಿಗಳು

0: ವಿಕಸನಗೊಳ್ಳಬೇಕು. ಊಹಿಸಬಹುದಾದ ಮತ್ತು ಸ್ಪಂದಿಸುವ ನೀತಿ ಪರಿಸರಕ್ಕೆ ಸರ್ಕಾರದ ಬದ್ಧತೆಯನ್ನು ನರೇಂದ್ರ ಮೋದಿ ಅವರು ಪುನರುಚ್ಚರಿಸಿದರು. ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನ ಮತ್ತು ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಅಂಗವಾಗಿ ಗುಜರಾತ್ನ ಅವರ ಹುಟ್ಟೂರು ವಡ್ನಗರದಲ್ಲಿ ಇಂದಿನಿಂದ 1 ತಿಂಗಳ ಕಾಲ ದೇಶಾದ್ಯಂತ ನಡೆಯುವ ಸೇವಾ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ ನೀಡಲಾಗುವುದು. ಅದರ ಭಾಗವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರು ವಡ್ನಗರದಿಂದ ವಾರಣಾಸಿಯವರೆಗೆ ನಡೆಯುವ ಬೈಕ್ ರ್ಯಾಲಿಗೆ ಚಾಲನೆ ನೀಡಲಿದ್ದಾರೆ. ಅಲ್ಲದೆ ಅವರು ಐತಿಹಾಸಿಕ ಶರ್ಮಿಷ್ಠಾ ಸರೋವರದಲ್ಲಿ ನಡೆಯಲಿರುವ ಭವ್ಯ ಮಹಾಆರತಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಜತೆಗೆ ಗೃಹ ಸಚಿವ ಅಮಿತ್ ಶಾ ಅವರು ವಡ್ನಗರ ರೈಲು ನಿಲ್ದಾಣದಲ್ಲಿ ನಡೆಯುವ ಸ್ವಚ್ಛತಾ ಅಭಿಯಾನದ ನೇತೃತ್ವವನ್ನು ವಹಿಸಲಿದ್ದಾರೆ.
1: A series of welfare programs will be held at PM's birthplace in Vadnagar today on the occasion of his birthday and 25 years of his public service. Union Home Minister Amit Shah and Gujarat Chief Minister Bhupendra Patel will participate in a grand Mahaarti at the historic Sharmishta Lake, where sacred water will be collected in a kalash and handed over to bikers travelling to Varanasi. The dignitaries will lead a foot march from the lake to Hatkeshwar Temple to offer prayers, followed by flagging off a rally of 250 bikers heading to Varanasi to spread the message of public service.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿನಿಧಿಸುವ ಲೋಕಸಭಾ ಕ್ಷೇತ್ರ ವಾರಣಾಸಿಯಲ್ಲಿ ಅವರ ಜನ್ಮದಿನದ ಅಂಗವಾಗಿ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಕಾಶಿ ವಿಶ್ವನಾಥ ಧಾಮದಲ್ಲಿ ವಿಶೇಷ ಪ್ರಾರ್ಥನೆ ಮತ್ತು ರುದ್ರಾಭಿಷೇಕವನ್ನು ನೆರವೇರಿಸಲಾಗುತ್ತದೆ. ವಾರಣಾಸಿಯಿಂದ ವಡ್ನಗರದವರೆಗೆ ಸೇವಾ ಯಾತ್ರೆ ಕೈಗೊಳ್ಳಲಿರುವ 500 ಯುವ ಬೈಕ್ ಸವಾರರನ್ನು ಗೌರವಿಸಲಾಗುತ್ತದೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತಿತರರು ಭಾಗವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತ ಸರ್ಕಾರದ ಮೀನುಗಾರಿಕೆ ಇಲಾಖೆಯು ಗುಜರಾತ್ನ ಗಾಂಧಿನಗರದಲ್ಲಿಂದು ಆಳ ಸಮುದ್ರ ಮೀನುಗಾರಿಕೆಗೆ ಉತ್ತೇಜನ ಮತ್ತು ಪ್ರವೇಶ ಪಾಸ್ ಮತ್ತು ಎಲ್ಒಎ ಹೊಂದಿರುವವರೊಂದಿಗೆ ಸಂವಹನದ ಕುರಿತ ರಾಷ್ಟೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ. ರಾಷ್ಟೀಯ ಕಾರ್ಯಾಗಾರದ ಗುರಿ ಹೆಚ್ಚಿನ ಮೌಲ್ಯದ ಮೀನುಗಾರಿಕೆ ಸಂಪನ್ಮೂಲಗಳನ್ನು ಬಳಸಿಕೊಳ್ಳಲು ಮೀನುಗಾರರನ್ನು ಪ್ರೋತ್ಸಾಹಿಸುವ ಮೂಲಕ ಆಳ ಸಮುದ್ರ ಮೀನುಗಾರಿಕೆ ಉತ್ತೇಜಿಸುವುದಾಗಿದೆ. ಜೊತೆಗೆ ತಳಮಟ್ಟದ ಸವಾಲುಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ವಲಯವನ್ನು ಮತ್ತಷ್ಟು ಬಲವರ್ಧನೆಗೊಳಿಸಲು ಪಾಲುದಾರರ ಸಲಹೆಗಳನ್ನು ಕ್ರೋಢೀಕರಿಸಲು ವೇದಿಕೆಯನ್ನು ಒದಗಿಸುತ್ತದೆ. ರಾಷ್ಟೀಯ ಕಾರ್ಯಾಗಾರವು ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಹಾಗೂ ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್, ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್, ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಹಾಗೂ ಪಂಚಾಯತ್ ರಾಜ್ ರಾಜ್ಯ ಸಚಿವ ಪ್ರೊಫೆಸರ್ ಎಸ್ಪಿ ಸಿಂಗ್ ಬಾಗೇಲ್ ಅವರ ಸಮಕ್ಷಮದಲ್ಲಿ ನಡೆಯಲಿದೆ. ಮೀನುಗಾರಿಕೆ ಇಲಾಖೆಯು ಮೀನುಗಾರಿಕೆ ರೈತ ಉತ್ಪಾದಕ ಸಂಸ್ಥೆಗಳು ಮತ್ತು ಮೀನುಗಾರಿಕೆ ಸಹಕಾರಿ ಸಂಘಗಳನ್ನು ಬಲವರ್ಧನೆಗೊಳಿಸಲು ವಿಶೇಷ ಒತ್ತು ನೀಡುವುದರ ಜೊತೆಗೆ ವಿವಿಧ ಉಪಕ್ರಮಗಳ ಮೂಲಕ ಮೀನುಗಾರಿಕೆ ಕ್ಷೇತ್ರದ ಡಿಜಿಟಲೀಕರಣದತ್ತ ಗಮನ ಹರಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಇಂದಿನಿಂದ ದೇಶಾದ್ಯಂತ ನಡೆಯಲಿರುವ ಸೇವಾ ಸಂಕಲ್ಪ ಅಭಿಯಾನದ ಭಾಗವಾಗಿ ಆಕಾಶವಾಣಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಪ್ರಸಾರ ಮಾಡುತ್ತದೆ. ಇಂದು ಅದರ ಅಂಗವಾಗಿ ಬಾಹ್ಯಾಕಾಶ ವಲಯದಲ್ಲಿ ಕೈಗೊಂಡ ಸುಧಾರಣೆಗಳ ಒಂದು ನೋಟ ಇಲ್ಲಿದೆ. ಅರ್ಧ ಶತಮಾನಗಳವರೆಗೆ ಬಾಹ್ಯಾಕಾಶವೆಂದರೆ ಭಾರತದಲ್ಲಿ ಕೇವಲ ಇಸ್ರೋ ಎಂದು ಮನೆ ಮಾತಾಗಿತ್ತು. ಆದರೆ 2020ರಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡ ಮಹತ್ವದ ಸುಧಾರಣೆಗಳ ಪರಿಣಾಮ ಖಾಸಗಿಯವರಿಗೂ ಬಾಹ್ಯಾಕಾಶ ವಲಯದಲ್ಲಿ ಮುಕ್ತ ಅವಕಾಶ ದೊರಕಿಸಿಕೊಡಲಾಯಿತು. ಖಾಸಗಿ ವಲಯದ ಬಾಹ್ಯಾಕಾಶ ಚಟುವಟಿಕೆಗಳನ್ನು ಉತ್ತೇಜಿಸಲು ಮತ್ತು ಬೆಂಬಲಿಸಲು ಇನ್ಸ್ಪೇಸ್ ಎಂಬ ಸ್ವತಂತ್ರ ಸಂಸ್ಥೆಯನ್ನು ಹುಟ್ಟುಹಾಕಲಾಯಿತು. ಅನಂತರ 2023ರಲ್ಲಿ ಭಾರತದ ಬಾಹ್ಯಾಕಾಶ ನೀತಿಯನ್ನು ಪ್ರಕಟಿಸಿ ಉಪಗ್ರಹಗಳ ಉಡಾವಣೆ ಸೇರಿದಂತೆ ಎಲ್ಲ ಚಟುವಟಿಕೆಗಳನ್ನು ಖಾಸಗಿಯವರಿಗೆ ಮುಕ್ತಗೊಳಿಸಲಾಯಿತು. ಆಫ್ರಿಕಾದ ಅಂತಾರಾಷ್ಟೀಯ ಟಿ20 ಪುರುಷರ ಕ್ರಿಕೆಟ್ನಲ್ಲಿ ಅಫ್ಘಾನಿಸ್ತಾನ ವಿರುದ್ದದ ಮೂರು ಪಂದ್ಯಗಳ ಸರಣಿಯ ಅಂತಿಮ ಪಂದ್ಯವನ್ನು ಭಾರತವು ಆಡಲಿದ್ದು, ಪಂದ್ಯವು ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಭಾರತೀಯ ಕಾಲಮಾನ ಇಂದು ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಭಾರತವು ಈಗಾಗಲೇ ಮೊದಲ ಎರಡು ಪಂದ್ಯಗಳಲ್ಲಿ ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಸರಣಿಯನ್ನು ತನ್ನದಾಗಿಸಿಕೊಂಡಿದೆ. ಮೊದಲ ಪಂದ್ಯದ ಗೆಲುವಿನಲ್ಲಿ ಅಭಿಷೇಕ್ ಶರ್ಮಾ ಉತ್ತಮ

0: ಆರಂಭ ಒದಗಿಸಿಕೊಟ್ಟರೆ ಎರಡನೇ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಕೇವಲ 22 ಎಸೆತಗಳಲ್ಲಿ 57 ರನ್ ಗಳಿಸಿ ಗೆಲುವನ್ನು ಖಚಿತಪಡಿಸಿದರು. ಜಸ್ಪ್ರೀತ್ ಬೂಮ್ರಾ ಮತ್ತು ಅರ್ಷದೀಪ್ ಸಿಂಗ್ ಅವರ ಮರಳುವಿಕೆ ಹಾಗೂ ನಿತೀಶ್ ಕುಮಾರ್ ರೆಡ್ಡಿ ಅವರ ಪರಿಣಾಮಕಾರಿ ಬೌಲಿಂಗ್ನಿಂದಾಗಿ ಭಾರತ ತಂಡ ಭರ್ಜರಿ ಗೆಲುವು ದಾಖಲಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ದೆಹಲಿಯಲ್ಲಿಂದು ಸೆಮಿಕಾನ್ ಇಂಡಿಯಾ 2026 ಉದ್ಘಾಟನೆ. ಪ್ರಧಾನಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಅಂಗವಾಗಿ ಇಂದಿನಿಂದ ಒಂದು ತಿಂಗಳ ಕಾಲ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ. ಗುಜರಾತ್ನ ಗಾಂಧಿನಗರದಲ್ಲಿಂದು ಆಳ ಸಮುದ್ರ ಮೀನುಗಾರಿಕೆಗೆ ಉತ್ತೇಜನ ಕುರಿತ ರಾಷ್ಟೀಯ ಕಾರ್ಯಾಗಾರ ಆರಂಭ. ಅಂತಾರಾಷ್ಟೀಯ ಟಿ20 ಪುರುಷರ ಕ್ರಿಕೆಟ್ ಅಫ್ಘಾನಿಸ್ತಾನ ವಿರುದ್ದದ 3 ಪಂದ್ಯಗಳ ಸರಣಿಯ ಅಂತಿಮ ಪಂದ್ಯದಲ್ಲಿ ಭಾರತ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಬೇಗೂರು ಕಾರ್ಲಾನ ಪೊನ್ನಂಪೇಟೆಲು ವಾಸೆಂಜ ಅಪ್ಪೆಂಗಡ ಶರತ್ ಗಣಪತಿಯಂಗ ನಿನ್ನಾಂದು ಮರಣಪಟ್ಟಿತ್ತು. 56 ಬಯತ್ರ ಅಪ್ಪೆಂಗಡ ಶರತ್ ಗಣಪತಿಯಂಗಡ ಆಖಿರಿ ಕಾರ್ಯ ಇಂದು ಮಜ್ಜಣ ಮೈಸೂರು ಶಾರದಾ ದೇವಿ ನಗರತ್ಲುಳ್ಳ ಎಂಗಡ ಸ್ವಂತ ಮನೇಲಿ ನಡ್ಪ. 40 ಗ್ರಾಮತ್ರ ಬೂಂದ ಮುಕ್ಕಾಟಿರ ಪೌತಿ ದೇವಯ್ಯ ಎಂಗಡ ಪೊಣ್ಣು ಪಾರ್ವತಿಯಂಗ ನಿನ್ನಾಂದು ಮರಣಪಟ್ಟಿತ್ತು. 86 ಬಯತ್ರ ಬೂಂದ ಮುಕ್ಕಾಟಿರ ಪಾರ್ವತಿಯಂಗಡ ತಾಮನೆ ಕಾಂಡೇರ ಆಕಿರಿ ಕಾರ್ಯ ಇಂದು ಮಜ್ಜಣ ಎಂಗಡ ಸ್ವಂತ ಮನೇಲಿ ನಡ್ಪ. ಅರಮೇರಿ ಗ್ರಾಮತ್ರ ಚಿರಿಯಕಂಡ ಒಕ್ಕಪಟ್ಟೆದಾರ ಎಂ ನಾಣಯ್ಯ ನಾಣು ಎಂಗ ನಿನ್ನಾಂದು ಮರಣಪಟ್ಟಿತ್ತು. 84 ಬಯತ್ರ ಮಾಜಿ ಪಟ್ಟಾಳಕಾರ ಅಬಕಾರಿ ಇಲಾಖೆರ ನಿವೃತ್ತ ಉದ್ಯೋಗಿ ಚಿರಿಯಕಂಡ ನಾಣಯ್ಯ ನಾಣು ಎಂಗಡ ಚಾವುತಡಿನ ಕೆದಮುಳ್ಳೂರು ತೆರ್ಮೆಮೊಟ್ಟೆಲುಳ್ಳ ಎಂಗಡ ಮನೇಲಿ ಬೆಚ್ಚಿತ್ತು. ಆಕಿರಿ ಕಾರ್ಯ ಇಂದು ಮಜ್ಜಣ ಅರಮೇರಿ ಗ್ರಾಮತ್ರ ಎಂಗಡ ಒಕ್ಕತೋಟುಂಗಳಲ್ಲಿ ನಡ್ಪ. ಅಭ್ಯಾತ್ಮಂಗಲ ಗ್ರಾಮದ ಕೆಳಗೆ ಮನೆ ಗುರುನೇರಿ ರವೀಂದ್ರ ಅವರ ಪತ್ನಿ ರಾಧಮ್ಮ ಅವರು ನಿನ್ನೆ ನಿಧನರಾಗಿದ್ದಾರೆ. 74 ವರ್ಷ ಪ್ರಾಯದ ಕೆಳಗೆ ಮನೆ ಗುರುನೇರಿ ರಾಧಮ್ಮ ಅವರ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಚಿಂಬು ಗ್ರಾಮದ ಊರುಬೈಲು ದಿವಂಗತ ಎಂಆರ್ ಪದ್ಮಯ್ಯ ಅವರ ಪತ್ನಿ ಪೂವಮ್ಮ ಅವರು ಇಂದು ಮುಂಜಾನೆ ನಿಧನರಾಗಿದ್ದಾರೆ. 80 ವರ್ಷ ಪ್ರಾಯದ ಪೂವಮ್ಮ ಅವರ ತವರು ಮನೆ ಮೀಡ್ತಲೆ ಅಂತ್ಯಕ್ರಿಯೆ ಇಂದು ಮಧ್ಯಾಹ್ನ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಕಡಂಗ ಅರಪಟ್ಟು ಗ್ರಾಮದ ದಿವಂಗತ ಇಬ್ರಾಹಿಂ ಕುಟ್ಟಿ ಅವರ ಪತ್ನಿ ಆಸಿ ಅವರು ನಿನ್ನೆ ನಿಧನರಾಗಿದ್ದಾರೆ. 80 ವರ್ಷ ಪ್ರಾಯದ ಆಸಿ ಅವರ ಅಂತ್ಯಕ್ರಿಯೆ ಇಂದು ಕಡಂಗ ಬದ್ರಿಯ ಮಸೀದಿಯ ಖಬರ್ಸ್ಥಾನದಲ್ಲಿ ನಡೆಯಲಿದೆ.
2: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, ಯುಪಿಎಸ್ ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
3: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯನೂ ಇದೆ.
4: ಖರೀದಿಸಲು ಬನ್ನಿ ಭಾರತ್ ಹೋಂಡಾ ಹಿಲ್ ರೋಡ್ ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್ ಗುಣಕೊಪ್ಪಲ್.
5: ಅಲ್ಲ, ಮಂಗಲ ಅಲತೆ ಇನ್ನು ಸುಮಾರು ಫಂಕ್ಷನ್ಸ್ ಉಂಟು. ಅದನ್ನ ನಿಂಗಕ್ಕ 5 ಪೇರ್ ಪ್ಯಾಂಟ್ ಶರ್ಟ್ಸ್ ಒಮ್ಮೆಗೆ ಸ್ಟಿಚ್ ಮಾಡ್ಚಿಟ್ರನಾ?
3: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರು ಆಯ್ಪಲ.
5: ಇಲ್ಲ, ವಿರಾಜಪೇಟೆರ ರೇಮಂಡ್ಸ್ ಶಾಪಲ್ಲಿ ನಂಗ 8 ಪೇರ್ ಫ್ಯಾಬ್ರಿಕ್ ಕಡ್ತುಂಡು. ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡ್ಚಿಡೋಕ 1 ಪೇರ ಸ್ಟಿಚಿಂಗ್ ಚಾರ್ಜ್ ಕೊಡ್ತು ತೆಂಗಿ ಮದಿ, ಬಾಕಿ ಎಲ್ಲ ಫ್ರೀ. ಈ ಆಫರ್ ಚೆನ್ನ ಸಮಯ ಮಾತ್ರ ಉಳ್ಳೋ.
3: ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್ ವಿರಾಜಪೇಟೆ.
4: ಮೈಸೂರಿನ ಪಾರಸ್ ಪೃಥ್ವಿ ಜುವೆಲ್ಸ್ ಅರ್ಪಿಸುತ್ತಿದೆ ಹಳೆಯ ವಜ್ರಗಳಿಗೆ ಸ್ವಾತಂತ್ರ್ಯ. ಇದೇ ಸೆಪ್ಟೆಂಬರ್ 9 25ರವರೆಗೆ ನಿಮ್ಮ ಹಳೆಯ ಡೈಮಂಡ್ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಹೊಸ ನ್ಯಾಚುರಲ್ ಡೈಮಂಡ್ ಆಭರಣಗಳನ್ನು ಖರೀದಿಸಿ. ಇದು ವಜ್ರಾಭರಣಗಳ ಉದ್ದಿಮೆಯಲ್ಲಿ ಹೊಸ ಕ್ರಾಂತಿ. ಇದಲ್ಲದೆ ಸ್ಥಳದಲ್ಲಿ ನಿಮ್ಮ ವಜ್ರಗಳನ್ನು ಉಚಿತವಾಗಿ ಪರಿಶೀಲಿಸಿ ಸರ್ಟಿಫೈಡ್ ಮಾಡುವ ಅವಕಾಶ. ಇಂಥ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. ಬನ್ನಿ ಪಾರಸ್ ಪೃಥ್ವಿ ಜುವೆಲ್ಸ್, ಅಶೋಕ್ ರೋಡ್, ಮೈಸೂರು. ವಜ್ರಂ ಡೈಮಂಡ್ಸ್ ಫಾರ್ ಎವ್ರಿವನ್. ದ ಲಾರ್ಜೆಸ್ಟ್ ಡೈಮಂಡ್ ಜುವೆಲ್ಸ್ ಎಕ್ಸಿಬಿಷನ್.
6: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
7: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಮಿಕ್ಸಿ, ಗ್ಯಾಸ್ ಸ್ಟೌ ಗಳ ಎಕ್ಸ್ಚೇಂಜ್ ಆಫರ್.
6: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
7: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಮೂರ್ನಾಡಿನಲ್ಲಿ ಶುಭಾರಂಭಗೊಂಡಿದೆ ಓಂ ಶ್ರೀ ಎಂಟರ್ಪ್ರೈಸಸ್. ಇಲ್ಲಿ ಅತ್ಯುತ್ತಮ ಗುಣಮಟ್ಟದ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಿಕಲ್, ಪ್ಲಂಬಿಂಗ್, ಸ್ಯಾನಿಟರಿ ವೇರ್ ಆಕರ್ಷಕ ರಿಯಾಯಿತಿ ದರದಲ್ಲಿ ನಿಮಗೆ ಲಭ್ಯವಿದೆ. ಮನೆಯೊಂದು ಬೆಳಗಿದರೆ ಮನವೆಲ್ಲ ಬೆಳಗುವುದು. ಓಂ ಶ್ರೀ ಎಂಟರ್ಪ್ರೈಸಸ್, ಶ್ರೀ ಅಮ್ಮ ಮೆಡಿಕಲ್ಸ್ ಹತ್ತಿರ, ಮುದ್ದು ಕಾಂಪ್ಲೆಕ್ಸ್, ಮೂರ್ನಾಡು. ಇದೀಗ ಅತಿ ಕಡಿಮೆ

0: ಮಾರುಕಟ್ಟೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
1: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
2: ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
3: The number you've dialed is currently busy. Kindly
4: try again. ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
5: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
6: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
7: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
8: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ August 28 September 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
7: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
9: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
10: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
11: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
10: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ 9906016186.
12: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
13: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
14: ಸುದ್ದಿ ಸಮಾಚಾರ ಓದ್ಯಂಡುಳ ತೆಲಪಂಡ ಕವನ್ ಕಾರ್ಯಪ್ಪ. ಮುಖ್ಯಪಟ್ಟ ಸುದ್ದಿ. ಬಪ್ಪ October 14 ಬೈಟಾಪಕ 7:50 ಪವಿತ್ರ ಕಾವೇರಿ ತೀರ್ಥೋದ್ಭವ. ಕನ್ನಡ ಸಾಹಿತ್ಯ ಪರಿಷತ್ ರಾಧನೆಯಲ್ಲಿ ಉತ್ತರ ಕೊಡಗರ ಶ್ರೀರಂಗಾರದ ನಡೆದ ದತ್ತಿ ಉಪನ್ಯಾಸ ಕಾರ್ಯಕ್ರಮ. ಸುದ್ದಿ ವಿವರ. ಹಿಂದೂ ಧಾರ್ಮಿಕ ಸಂಸ್ಥೆ ಪಿಂಜ ಧರ್ಮಾದಾಯ ದತ್ತಿ ಇಲಾಖೆ ಭಗಂಡೇಶ್ವರ ತಲಕಾವೇರಿ ದೇವಸ್ಥಾನ ಪ್ರಕಟಪಡ್ತನ ಪೋಲೆ ಬಪ್ಪ ತಿಂಗ 14 ಚೆನ್ನಿಯಾಚ ಬೈಟಾಪಕ 7:50 ಕಾವೇರಿ ತೀರ್ಥರೂಪಿಣಿ ಆಯಿತು ಬಪ್ಪ ಅಂದು ಅರಿಚಿಟ್ಟಿದೆ. ಕಾವೇರಿ ತುಲಾ ಸಂಕ್ರಮಣ ತೀರ್ಥೋದ್ಭವಕ್ಕೆ ಸಂಬಂಧಪಟ್ಟನಕ್ಕೆ ನಿನ್ನಂದ ಭಾಗಮಂಡಲದ ಶಾಸಕ ಅಜ್ಜಿಕುಟ್ಟೀರಪ್ಪನ ಅಂಗಡ ಕೊರವು ಕರಿಕೆಯಲ್ಲಿ ಸಭೆ ನಡೆದಿತ್ತು. ಇದೇ ತಿಂಗ 27 ನಾರಚಪಲಕ 8:45 ಭಗಂಡೇಶ್ವರ ದೇವಸ್ಥಾನದ ಪ್ರತ್ಯೇಕ ಅಕ್ಷಯ ಕಾರ್ಯಕ್ರಮ ನಡಪ. October 5 ಪಲಕ 10:35 ತಿಂಗಳ ಚರಿಂದ ಆದ್ಯ ಮುಹೂರ್ತ ನಡಪ. October 15 ಮಧ್ಯಾಹ್ನ 12:35 ಅಕ್ಷಯ ಪಾತ್ರೆ ಕಾರ್ಯಕ್ರಮ ನಡಪ. ಅಂದೇ ಉಯ್ಪತ್ತು 6:30 ಭಂಡಾರ ಪೊಟ್ಟಿಗೆ ವಿಶೇಷ ಪೂಜೆ ನಡೆತ್ವ. October 17 ತಲಕಾವೇರಿ ತೀರ್ಥೋದ್ಭವ ಅಪ್ಪ ಅಂದು ಅರಿಚಿಟ್ಟಿದ್ದು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ರಾಧನೆಯಲ್ಲಿ ನಿನ್ನಂದು ಶಿರಂಗಾಲ ಸರ್ಕಾರಿ ಪದವಿ ಪೂರ್ವ ಕಾಲೇಜಲ್ಲಿ ಮುಲ್ಲೆಂಗಡ ಬೇಬಿ ಚೋಂದಮ್ಮ ದತ್ತಿ ಉಪನ್ಯಾಸ ಕಾರ್ಯಕ್ರಮ ನಡೆದಿತ್ತು. ಶಿರಂಗಾಲ ಹೈಸ್ಕೂಲ್ ವಿಭಾಗದರ ಸೌರಭ ಕನ್ನಡ ಭಾಷಾ ಸಂಘದ ರಾಧನೆಯಲ್ಲಿ ನಡೆದ ಈ ಕಾರ್ಯಕ್ರಮದ ತೊರೆನೂರು ಸರ್ಕಾರಿ ಹೈಸ್ಕೂಲರ ಮುಖ್ಯ ಶಿಕ್ಷಕಗಳನ್ನು BR ಸತ್ಯನಾರಾಯಣಾವ್, ಕೊಡಗಿನ ಮಹಿಳಾ ಸಾಹಿತಿಗಳು ಅನ್ನೋ ವಿಷಯದ ತಕ್ಕ ಬರೆದಿತ್ತು. ಕಾರ್ಯಕ್ರಮಕ್ಕೆ ಪ್ರಾಂಶುಪಾಲಗಳನ್ನು ಸೋಮಚಂದ್ರ ಮುಳಿಯಿಟ್ಟಿತ್ತು. ಕೊಡಗು ಜಿಲ್ಲಾ ಲೇಖಕರ ಪಿಂಜ ಕಲಾವಿದರ ಬಳಗದರ ಅಧ್ಯಕ್ಷ TG ಪ್ರೇಮ್ ಕುಮಾರ್ ಕೊಡದನಕ್ಕೆ ಬೋರೆ ಕನಪಟ್ಟ ಬೆಂದುವ ಕಾರ್ಯಕ್ರಮದಲ್ಲಿ ತಕ್ಕ ಬಂದಿತ್ತು. ಇದೇ ನೇರತ್ತು ದತ್ತಿದಾನಿಯಾಳನ್ನ ಮುಲ್ಲೆಂಗಡ ಮುದೋಷ್ ಪೋಯ ಪರಿಷತ್ರ ಜಿಲ್ಲೆ ತಾಲೂಕು ಪಿಂಜ ಹೋಬಳಿ ಘಟಕತ್ರ ಪದಾಧಿಕಾರಿಯ ಗ್ರಾಮಸ್ಥಂಗ ಹಾಜರಿಂಜಿತ್ತು. ಈ ಕುರಿ ಕಾವೇರಿ ಸಂಕ್ರಮಣ ಪವಿತ್ರ ತೀರ್ಥೋದ್ಭವ ನಡಪ ನೇರತ್ತು ಭಕ್ತಂಗಕ್ಕೆ ಎದೇ ರೀತಿಯ ತೊಂದರೆ ಕಥನಕ್ಕೆ ಎಚ್ಚರ ತಗೊಂಡೊಂದು ಮುಖ್ಯಮಂತ್ರಿಯರ ರಾಜಕೀಯ ಕಾರ್ಯದರ್ಶಿ ಪಿಂಜ ವಿರಜಪೇಟೆ ಕ್ಷೇತ್ರದ ಶಾಸಕಗಳನ್ನು ಅಜ್ಜಿಕೊಟ್ಟಿರೋ ಪೊನ್ನಣ್ಣ ಅಧಿಕಾರಿಯಕ್ಕೆ ಸೂಚನೆ ಕೊಡ್ತಿತ್ತು. ನಿನ್ನಂದು ಭಾಗಮಂಡಲದ ನಡೆದ ಮುಪ್ಪಡೆ ತಯಾರಿ ಸಭೆಯಲ್ಲಿ ಅವು ತಕ್ಕ ಬಂದಿತ್ತು. ರಸ್ತೆ ಕರೆಯಲ್ಲುಳ್ಳ ಕಾಡನ್ನು ಕೆತ್ತುವ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಜ ಭಕ್ತಂಗಳ October 17 ಪಿಂಜ 18 ಭಾಗಮಂಡಲದಿಂಜ ತಲಕಾವೇರಿಗೂ ತಲಕಾವೇರಿಂಜ ಭಾಗಮಂಡಲಕ್ಕೂ ಬಣ್ಣ ಐತೆ ಬಸ್ಸಲು ಕೂಟಿಂಡು ಪೊಂಡೊಂದು ಎಣ್ಣಿಚೆ. ಜಿಲ್ಲಾ ಆರೋಗ್ಯ ಪಿಂಜ ಕುಟುಂಬ ಕಲ್ಯಾಣ ಇಲಾಖೆಕಾರ ಆರೋಗ್ಯ ಸೇವೆಯ ಬಗ್ಗೆ ಅರ ಎಚ್ಚರ ತಗೊಂಡು ಭಾಗಮಂಡಲ ಗ್ರಾಮ

0: ಪಂಚಾಯಿತಿ ವ್ಯಾಪ್ತಿಯಲ್ಲೇ ಸ್ವಚ್ಛತೆಗೆ ಏರ ಒತ್ತಾಸೆ ಕೊಡಿಕೊಂಡು ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆ, ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ, ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಪಿಂಜ ಸಾಹಿತ್ಯ ಅಕಾಡೆಮಿ ರಾಧನೆಯಲ್ಲಿ ಕಾವೇರಿ ಮಾತೆಗೆ ಸಂಬಂಧಪಟ್ಟ ಭಕ್ತಿ ಪಾಠರ ಕಾರ್ಯಕ್ರಮ ನಡೆತೊಂಡೊಂದು ಎಣಿಚಿ ಅಗ್ನಿಶಾಮಕ ದಳದರ ಸಿಬ್ಬಂದಿಯ ಪಿಂಜ ಗೃಹ ರಕ್ಷಕ ದಳಕಾರ ಅವಶ್ಯ ಉಳ್ಳಚಕ ಸಿಬ್ಬಂದಿಗಳ ರಕ್ಷಣಾ ವ್ಯವಸ್ಥೆಗೆ ಕೊಟ್ಟಿಕೊಂಡೊಂದು ಶಾಸಕಾಂಗ ಸಲಹೆ ಕೊಡ್ತದೆ. ಮಾಜಿ ಶಾಸಕಾಂಗ ಬಾರೆ ಬಾರೆ ಸಂಘ ಸಂಸ್ಥೆಯ ಅಧ್ಯಕ್ಷಾಂಗ ಪಿಂಜ ಪದಾಧಿಕಾರಿಯ ಜನಪ್ರತಿನಿಧಿಯ ಜಿಲ್ಲಾಧಿಕಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೊಡದನಕ್ಕೆ ಎಲ್ಲ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಯ ಸಭೆಯಲ್ಲೂ ಕೂಡಿ ಆಡಿತಿಂಚತ್. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಪಿಂಜ ಸಂಸ್ಕೃತಿ ಇಲಾಖೆಯ ಕೂಡು ಕೊಟ್ಟಿದ್ದು ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮ ಇಂದು ಪಾಲಕ 11 ಗಂಟೆಗೆ ಮಡಿಕೇರಿಯ ಗಾಂಧಿ ಭವನದ ನಡಪ. ಜಿಲ್ಲೆಯ ಉಸ್ತುವಾರಿ ಸಚಿವಂಗ, ಸಂಸದಂಗ, ಶಾಸಕಂಗ, ವಿಧಾನ ಪರಿಷತ್ ಸದಸ್ಯಂಗ, ಅಧಿಕಾರಿಯ ಕೂಡಿಯಾಡುವ ಕುಶಾಲನಗರ ಹತ್ರ ನಿವೃತ್ತ ಪ್ರಾಂಶುಪಾಲಗಳನ್ನು ಎಚ್ ಬಿ ಲಿಂಗಮೂರ್ತಿ ಕಾರ್ಯಕ್ರಮ ಬಗ್ಗೆ ತಕ್ಕ ಪರಿಯ. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಪಿಂಜ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಎಂಗಡ ನಿರ್ದೇಶನದ ಪೋಲೆ ಇಡೀ ರಾಜ್ಯದಲ್ಲಿ ಇದೇ ತಿಂಗಳ 19ನೇ ತಾರೀಕಿನಂದು ರಾಷ್ಟೀಯ ಲೋಕಾದಾಲತ್ ಕಾರ್ಯಕ್ರಮ ನಡಪ. ಅದೇ ಪೋಲೆ ಕೊಡಗು ಜಿಲ್ಲೆಯ ಎಲ್ಲ ನ್ಯಾಯಾಲಯಗಳು ಲೋಕಾದಾಲತ್ ನಡಪ ಎಂದು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಹತ್ರ ಪಿರಿಯ ಸಿವಿಲ್ ನ್ಯಾಯಾಧೀಶಗಳನ್ನು ಶುಭ ಅವು ಅರಿಚಿಟ್ಟಿತು. ರಾಷ್ಟೀಯ ಆಂಟಿ ಡೋಪಿಂಗ್ ಅಪೀಲ್ ಪ್ಯಾನೆಲ್ಗೆ ಕೊಡಗು ಕರಳನ ನಾಪುಕ್ಲು ಮೂಲತ್ರ ಕರ್ನಲ್ ಡಾಕ್ಟರ್ ಕಂಗಂಡ ರಾಣಾ ಚಂಗಪ್ಪ ಆಯ್ಕೆಯಾಯಿತು. ಕೇಂದ್ರ ಸರ್ಕಾರ ಹತ್ರ ಯುವ ಸಬಲೀಕರಣ ಪಿಂಜ ಕ್ರೀಡಾ ಇಲಾಖೆಯ ಅಧೀನ ಕಾರ್ಯದರ್ಶಿ ಈ ಆದೇಶ ಹೊರಡಿಸಿಟ್ಟಿದೆ. ರಾಷ್ಟ್ರ ಮಟ್ಟದಲ್ಲಿ ಉಳ್ಳನತ್ತೆ ಈ ಸಮಿತಿಯಲ್ಲಿ ಚಂಗಪ್ಪ ಕೊಡದನಕ್ಕೆ ಆರಾಳುಂಡು. ಕೊಡವ ನ್ಯಾಷನಲ್ ಕೌನ್ಸಿಲ್ ರಾಧನೆಯಲ್ಲಿ ಮತ್ತೆಂಡು ಚಟ್ಟಳಿಯಲ್ಲಿ ಪಲಕ 10 ಗಂಟೆಗೆ ಮಾಲವ ಚಂಗೋಲ ಕಾರ್ಯಕ್ರಮ ನಡಪ. ಕೊಡವ ಜನಾಂಗದ ಅಸ್ತಿತ್ವ, ಗುರುತು, ಭೂಮಿ, ಭಾಷೆ, ಸಾಂಸ್ಕೃತಿಕ ಪರಂಪರೆ ಪಿಂಜ ಆರ್ಥಿಕ ರಾಜಕೀಯ ಹಕ್ಕಕ್ಕೆ ಸಂಬಂಧಪಟ್ಟನಕ್ಕೆ ಈ ಜಾಗೃತಿ ಸಮಾವೇಶ ನಡೆದಿನುಂಡೆಂದು ಕೌನ್ಸಿಲ್ ಅಧ್ಯಕ್ಷ ನಂದಿನಿ ರೊಂಡ ನಾಚಪ್ಪ ಪ್ರಕಟಣೆಯಲ್ಲಿ ಅರಿಚಿಟ್ಟಿದೆ. ಕಾಲೋದಿನಕ್ಕೆ ಈ ಕುರಿಯು ಮಡಿಕೇರಿ ದಸರಾ ನಮ್ಮೆರ ಸಂದರ್ಭದ ಫಲಭಾಷೆಯ ಕವಿಗೋಷ್ಠಿ ಕಾರ್ಯಕ್ರಮ ನಡೆಪದುಂಡು. ಇದತ್ತು ಕನ್ನಡ, ಕೊಡವ, ಬ್ಯಾರಿ, ಅರೆಭಾಷೆ ಇನ್ನತ್ತೆ ಏದೇ ಭಾಷೆಯಲ್ಲಿ ಸ್ವಂತ ಕವನ ಓದೋಕೆ ಅವಕಾಶ ಉಂಡು. ಇರದೇ ಉಳ್ಳ ಕವಿಯ ಗಳಿತಕಾರ ಗೊತ್ತು ಮಾಡಿದ ನೇಮ ಪೋಲೆ ಸ್ವಂತ ಕವನತ್ನ ಇದೇ ತಿಂಗಳ 21ನೇ ತಾರೀಕರ ಒಳಲು ಕವಿಗೋಷ್ಠಿ ಸಮಿತಿ ಶಕ್ತಿ ಪತ್ರಿಕೆ ಕೈಗಾರಿಕಾ ಬಡಾವಣೆ ಮಡಿಕೇರಿ ಈ ವಿಳಾಸಕ್ಕೆ ಐಕೊಂಡು. ಕರ್ನಾಟಕ ಪೋಸ್ಟಲ್ ಸರ್ಕಲ್ ಪ್ರಕೃತಿ ಪಿಂಜ ಪರಿಸರದ ಜಾಗೃತಿ ಹಿನ್ನೆಲೆಯಲ್ಲಿ ಕಾಗದ ಅಳತೆ ರೂಪತ್ನ ಪೈಪೋಟಿನ ಏರ್ಪಾಡು ಮಾಡಿತು. ಭೂಮಿ ತಾಯಿಗೆ ಓರ್ ಕಾಗದ ಪಿಂಜ ಪ್ರಕೃತಿನ ಕಾಪಾಡೋಕೆ ನಾಡ ಪ್ರತಿಜ್ಞೆ ಅನ್ನೋ ಏದೆಂಗೆ ಓರ್ ವಿಷಯತ್ ಇಂಗ್ಲಿಷ್, ಹಿಂದಿ ಇಲ್ಲೆಂಗೆ ಕನ್ನಡ ಭಾಷೆಯಲ್ಲಿ ಪ್ರಬಂಧ ಹೇಳಿದೊಂಡು. ಈ ಪೈಪೋಟಿಗೆ 18 ಬಯತಕ್ಕೊಳಪಟ್ಟು 500 ಶಬ್ದಕ್ಕೊಳಪಟ್ಟನಕ್ಕೆ ಅಳತನ ಪೋಸ್ಟ್ ಕವರ್ಲಿ ಎಳೆದಿದ್ದ ಐಕೊಂಡು. 1000 ಶಬ್ದಕ್ಕೊಳಪಟ್ಟಿತು. ಇದೇ ವಿಷಯದ ಅಳತು ಎಳೆದಿದ್ದ ಐಕೊಂಡು ಪ್ರತಿ ಅಳತು ಸ್ವಂತ ಅಳತಿಲೆ ಕಾಗದ ತೀರೊಂಡು. ಆಯ್ಕೆ ಅನ್ನೋಳಿತಕ್ಕೆ 25,000, 10,000, 5,000 ರೂಪಾಯಿ ಪಿಂಜ ರಾಷ್ಟ್ರ ಮಟ್ಟದ 50,000, 25,000 ಪಿಂಜ 10,000 ರೂಪಾಯಿ ಹತ್ರ ಒಂದು ದಂಡ ಪಿಂಜ 3ನೇ ಮುಂಡು ಇಳುತ್ತನ ಇಳಿದ್ವಕ್ಕೆ ಬಪ್ಪ ಅಕ್ಟೋಬರ್ 31ನೇ ತಾರೀಕಿನ ಅವಕಾಶ ಉಂಡು. ತಂಗಡ ಇಳುತ್ತನ ಅಂಚೆ ಅಧೀಕ್ಷಕಂಗ ಕೊಡಗು ವಿಭಾಗ ಮಡಿಕೇರಿ ಇಲ್ಲಿಗೆ ಎತ್ತಿಚಿಡೋಣ ಅಣ್ಣೆಂಡು ಕೇಟಿಂಡಿತ್ತು. ಇಲ್ಲಿಗೆ ಸುದ್ದಿ ಸಮಾಚಾರ ತಂದದ್ದು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
3: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
4: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
3: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
5: ನಮ್ಮೂರಿನ No.1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
6: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
7: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
8: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ, ಇರಿಟ್ಟಿ, ತಲಶ್ಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
9: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
10: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ ಪಿ2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. ಪಿ2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.
11: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
12: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
11: ರೀನಾ ಟೈಲ್ ಗ್ಯಾಲರಿ.

0: ರೋಡ್ ಇರಿಟಿ. ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಇಎಂಐ ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
1: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.

ಕೇಳುಗರೇ ಗಮನಿಸಿ, ಈ ಮಧ್ಯಾಹ್ನ 1 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಯ ಕಾರ್ಯಕ್ರಮ ಪ್ರಗತಿಪಥದಲ್ಲಿ ಅಗ್ರಿ ಕ್ಲಿನಿಕ್ಸ್ ಮತ್ತು ಅಗ್ರಿ ಬಿಸ್ನೆಸ್ ಸೆಂಟರ್ಸ್ ಕುರಿತು ಸಂಭಾಷಣೆ ಭಾಗವಹಿಸುತ್ತಾರೆ ಸುಜಾತಾ ಎಫ್ ತಳವಾರ್ ಹಾಗೂ ಪಂಕಜ್ ಡಿ ಕುರ್ತಕರ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಆಕಾಶವಾಣಿ ಮಡಿಕೇರಿ, ಸಮಯ 8 ಗಂಟೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

ಭಾಗವಹಿಸುತ್ತಾರೆ ಸುಜಾತ ಎಫ್ ತಳವಾರ್ ಹಾಗೂ ಪಂಕಜ್ ಡಿ ಕುರ್ತಕರ್. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಆಕಾಶವಾಣಿ ಮಡಿಕೇರಿ, ಸಮಯ 8 ಗಂಟೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆ ದೆಹಲಿ ಕೇಂದ್ರದಿಂದ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 8:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ, ಪ್ರಾಯೋಜಿತ ಕಾರ್ಯಕ್ರಮ ಫೈಲ್ಸ್ಗೆ ಕಾರಣ ಹಾಗೂ ಚಿಕಿತ್ಸೆ, ಈ ಕುರಿತು ವಿಷಯ ತಜ್ಞರಾದ ಡಾಕ್ಟರ್ ಕುಲದೀಪ್ ಎನ್, ಜನರಲ್ ಸರ್ಜನ್ ನಾರಾಯಣ ಹಾಸ್ಪಿಟಲ್ ಮೈಸೂರು, ಇವರೊಂದಿಗೆ ಸಂದರ್ಶನ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಾರಾಯಣ ಹಾಸ್ಪಿಟಲ್ ಮೈಸೂರು.
2: ಕ್ಯಾನ್ಸರ್ ಚಿಕಿತ್ಸೆಗೆ ಕೇವಲ ಒಂದು ಚಿಕಿತ್ಸಾ ವಿಧಾನ ಸಾಕಾಗುವುದಿಲ್ಲ, ಸರಿಯಾದ ತಂಡ, ಪರಿಣಿತಿ ಮತ್ತು ಪ್ರತಿಯೊಂದು ಹಂತದಲ್ಲೂ ಸೂಕ್ತ ಆರೈಕೆ ಅಗತ್ಯ. ನಾರಾಯಣ ಹಾಸ್ಪಿಟಲ್ ಮೈಸೂರಿನಲ್ಲಿ ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಸೇವೆಯಡಿ ಮೆಡಿಕಲ್, ಸರ್ಜಿಕಲ್ ಮತ್ತು ರೇಡಿಯೇಷನ್ ಆಂಕಾಲಜಿ, ಮಕ್ಕಳ ರಕ್ತಶಾಸ್ತ್ರ ಮತ್ತು ಕ್ಯಾನ್ಸರ್ ಶಾಸ್ತ್ರ ತಜ್ಞರ ತಂಡ ಒಂದಾಗಿ ಕಾರ್ಯನಿರ್ವಹಿಸುತ್ತದೆ. ರೋಗ ನಿರ್ಣಯದಿಂದ ಚಿಕಿತ್ಸೆ, ಚಿಕಿತ್ಸೆ ನಂತರದ ಫಾಲೋಅಪ್ ಆರೈಕೆವರೆಗೆ ಪ್ರತಿಯೊಬ್ಬ ರೋಗಿಯ ಅಗತ್ಯಕ್ಕೆ ತಕ್ಕಂತೆ ವೈಯಕ್ತಿಕ ಆರೈಕೆ. ನಿಮಗೆ ಅಥವಾ ನಿಮ್ಮ ಪ್ರೀತಿ ಪಾತ್ರರಿಗೆ ಕ್ಯಾನ್ಸರ್ ಚಿಕಿತ್ಸೆ ಅಗತ್ಯವಿದ್ದರೆ ಸರಿಯಾದ ತಂಡದೊಂದಿಗೆ ಮೊದಲ ಹೆಜ್ಜೆ ಇಡಿ. ನಾರಾಯಣ ಹಾಸ್ಪಿಟಲ್ ಮೈಸೂರು, ಸಮಗ್ರ ಕ್ಯಾನ್ಸರ್ ಚಿಕಿತ್ಸೆ ನಿಮ್ಮ ಮನೆಯ ಹತ್ತಿರ. ಇಂದೇ ನಮ್ಮ ಆಂಕಾಲಜಿ ತಂಡವನ್ನು ಸಂಪರ್ಕಿಸಿ 1800-0309-0309.
1: ಫೈಲ್ಸ್ಗೆ ಕಾರಣ ಹಾಗೂ ಚಿಕಿತ್ಸೆ, ಈ ಕುರಿತು ವಿಷಯ ತಜ್ಞರಾದ ಡಾಕ್ಟರ್ ಕುಲದೀಪ್ ಎನ್, ಜನರಲ್ ಸರ್ಜನ್ ನಾರಾಯಣ ಹಾಸ್ಪಿಟಲ್ ಮೈಸೂರು, ಇವರೊಂದಿಗೆ ಸಂದರ್ಶನ.
3: ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಇಂದಿನ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಕುಲದೀಪ್ ಎನ್. ಸರ್ ನಮಸ್ಕಾರ.
4: ನಮಸ್ತೆ ಮೇಡಮ್,
3: ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಫೈಲ್ಸ್ ಕುರಿತಂತೆ ಮಾಹಿತಿಯನ್ನ ಮಾಡಿಕೊಳ್ಳೋಣ. ಮೊದಲನೇ ಪ್ರಶ್ನೆ ಸಹಜವಾಗಿಯೇ, ಫೈಲ್ಸ್ ಅಂದ್ರೆ ಏನು?
4: ಆಡುಭಾಷೆಯಲ್ಲಿ ಫೈಲ್ಸ್ ಅಂತ ಹೇಳ್ತೀವಿ, ವೈದ್ಯಕೀಯ ಪರಿಭಾಷೆಯಲ್ಲಿ ಅದನ್ನ ಹೆಮರಾಯ್ಡ್ಸ್ ಅಂತ ಕರಿತೀವಿ. ಸೊ ಬಹಳ ಸಾಮಾನ್ಯವಾಗಿ ಎಲ್ಲರೂ ಈ ಒಂದು ಪದವನ್ನ ಕೇಳೇ ಇರ್ತೀವಿ ನಾವು, ಸ್ನೇಹಿತರಲ್ಲಿ, ತಿಳಿದವರಲ್ಲಿ, ಅಕ್ಕಪಕ್ಕದಲ್ಲಿ, ಸಂಬಂಧಿಕರಲ್ಲಿ, ಎಲ್ಲರೂ. ಒಂದು ರೀತಿಯಲ್ಲಿ ಹೇಳ್ಬೇಕಂತಂದ್ರೆ ತುಂಬಾ ಹೆಚ್ಚಿಗೆ ಚರ್ಚೆಗೆ ಒಳಪಡದೆ ಇರುವಂತ ವಿಷಯ ಇದು. ಯಾಕೆಂದ್ರೆ ಆ ಮುಜುಗರ, ಸಂಕೋಚ ಇದೆಲ್ಲದ್ರಿಂದ ಜನ ಹೆಚ್ಚಿಗೆ ಇದ್ರ ಬಗ್ಗೆ ಮಾತಾಡಕ್ ಇಷ್ಟಪಡಲ್ಲ. ಹಂಗಾಗಿ ರೋಗ ಉಲ್ಬಣ ಆದ್ಮೇಲೆ ಅಷ್ಟೇ ಅವರು ನಮ್ಗೆ ಪ್ರೆಸೆಂಟ್ ಆಗ್ತಾರೆ ನಮ್ಮ ಡಾಕ್ಟರ್ಸ್ ಹತ್ರ. ಹಾಗಾಗಿ ಈ ತೊಂದರೆ ಏನು ಅಂತ ನಾವು ನೋಡೋದಾದ್ರೆ, ಇದು ಹೊಸದಾಗಿ ಏನು ಉತ್ಪತ್ತಿ ಆದಂತ ಒಂದು ವಿಚಾರ ಅಲ್ಲ. ಮನುಷ್ಯನ ದೇಹದಲ್ಲಿ ಅಂದ್ರೆ ಗುದದ್ವಾರದಲ್ಲಿ, ಮಲದ್ವಾರದಲ್ಲಿ ಏನಲ್ ಕುಷನ್ಸ್ ಅಂತ ಮೂರು ಒಂದು ಅಂಗಾಂಶಗಳಿದಾವೆ. ಈ ಅಂಗಾಂಶಗಳ ನ್ಯಾಚುರಲ್ ಆಗಿ ಏನು ಫಂಕ್ಷನ್ ನ ಮಾಡ್ತವೆ ಅಂತ ಹೇಳಿದ್ರೆ, ಈಗ ಮಲವಿಸರ್ಜನೆ ಸಮಯದಲ್ಲಿರ್ಬೋದು ಅಥವಾ ಆ ವಾಯು ವಿಸರ್ಜನೆ ಸಮಯದಲ್ಲಿರ್ಬೋದು, ಅದು ಅದನ್ನ ಡಿಫ್ರೆನ್ಶಿಯೇಟ್ ಮಾಡಕ್ಕೆ ಮತ್ತೆ ಅದು ಲೀಕ್ ಆಗದೆ ಇರೋ ತರ ಅವಾಯ್ಡ್ ಮಾಡ್ಲಿಕ್ಕೆ ಟೈಟ್ ಆಗಿ ಗ್ರಿಪ್ ಅನ್ನ ಕೊಡುವಂತ ಒಂದು ಕೆಲಸವನ್ನ ನಿರ್ವಹಿಸ್ತವೆ ಈ ಮೂರು ಅಂಗಾಂಶಗಳು. ಇದರೊಳಗಡೆ ರಕ್ತನಾಳಗಳಲ್ಲಿ ಸುರುಳಿ ಸುತ್ತಕೊಂಡು ಹೆಚ್ಚಿಗೆ ರಕ್ತ ಸೇರಿದಾಗ ಅದರ ಗಾತ್ರ ದೊಡ್ಡದಾಗ್ತಾ ಹೋಗುತ್ತೆ, ಅದನ್ನೇ ನಾವು ಫೈಲ್ಸ್ ಅಂತ ಕರಿತೀವಿ.
3: ಸರ್, ಈಗ ಫೈಲ್ಸ್ ಬಗ್ಗೆ ಕೆಲವು ಮಿತ್ತುಗಳಿದೆ, ಆ ಮಿತ್ತುಗಳನ್ನ ಮತ್ತೆ ಮಾತಾಡೋಣ ನಾವು. ಕಾರಣಗಳು ಏನೇನು, ಯಾಕಂದ್ರೆ ಎಲ್ಲರಿಗೂ ಫೈಲ್ಸ್ ಆಗಲ್ಲ, ಏನ್ ಕಾರಣಗಳು?
4: ಕಾರಣಗಳು ಅಂತ ಹೇಳ್ತಾ ಹೋದ್ರೆ ನಾವು ಒಂದು 3-4 ಪ್ರಮುಖವಾದ ಕಾರಣಗಳನ್ನ ಪಟ್ಟಿ ಮಾಡ್ತಾ ಹೋಗ್ಬೋದು ಈ ವಿಷಯದಲ್ಲಿ. ಮೊದಲನೇದಾಗಿ ನಮ್ಮ ಆಹಾರ ಪದ್ಧತಿ.

0: ಈ ಯಾವಾಗ ನಾವು ನಾರಿನ ಅಂಶ ತುಂಬಾ ಕಡಿಮೆ ಇರುವಂಥ ಆಹಾರಗಳನ್ನು ಮತ್ತೆ ಪ್ರೊಸೆಸ್ಡ್ ಫುಡ್ಸ್ ಅಂತ ಹೇಳ್ತೀವಿ, ಈಗೆಲ್ಲ ತುಂಬಾ ಪಾಪ್ಯುಲರ್ ಇರುವಂಥದ್ದು ಈ ಜಂಕ್ ಫುಡ್ಸು, ಇವನ್ನೆಲ್ಲ ಒಂಥರ ಆಹಾರದ ವಿಷಯದಲ್ಲಿ ಸಮಾಜದಲ್ಲಿ ಬಹಳ ಮಹತ್ತರವಾದ ಬದಲಾವಣೆಗಳಾಗಿದೆ. ಸೊ ನಮ್ಮ ನೇಟಿವ್ ಫುಡ್ ಇರ್ಬೋದು ಅಥವಾ ಸಾಂಪ್ರದಾಯಿಕವಾಗಿ ನಾವು ತಗೊಳ್ತಾ ಇದ್ದಂಥ ಬ್ಯಾಲೆನ್ಸ್ಡ್ ಡಯಟ್ ಅನ್ನು ಇವಾಗ ತುಂಬಾ ನಾವು ಹೆಚ್ಚಿಗೆ ನೋಡೋಕೆ ಸಾಧ್ಯ ಇಲ್ಲ. ಸೊ ಈ ತರ ಒಂದು ಮೇಜರ್ ಶಿಫ್ಟ್ ಡಯಟ್ ಹ್ಯಾಬಿಟ್ ಅಲ್ಲಿ ಆಗಿರೋದ್ರಿಂದ ಏನಾಗ್ತಾ ಇದೆ, ಅಲ್ಟಿಮೇಟ್ಲಿ ಅದು ಏನಕ್ಕೆ ಈಡ್ ಮಾಡುತ್ತೆ ಅಂತ ಹೇಳಿದ್ರೆ, ನಾರಿನ ಅಂಶ ಕಮ್ಮಿ ಆಗುತ್ತೆ, ಫೈಬರ್ ಕಂಟೆಂಟ್ ಊಟದಲ್ಲಿ ಕಡಿಮೆ ಆಗುತ್ತೆ. ಫೈಬರ್ ಕಂಟೆಂಟ್ ಕಮ್ಮಿ ಆದಾಗ ಏನಾಗುತ್ತೆ, ಮಲದ ಒಂದು ಫಾರ್ಮೇಶನ್ ಆದಾಗ ಅದು ತುಂಬಾ ಹಾರ್ಡ್ ಆಗಿ ಬರುತ್ತೆ, ಮತ್ತೆ ನೀರನ್ನು ಕುಡಿಯೋ ಅಭ್ಯಾಸನೂ ಕಮ್ಮಿ ಇರುತ್ತೆ. ಇದರಿಂದ ಹಾರ್ಡ್ ಸ್ಟೂಲ್ಸ್ ಬಂದಾಗ ಜನ ಏನ್ ಮಾಡ್ಬೇಕಾಗತ್ತೆ, ಅದನ್ನ ಮುಕ್ಕಿ ನಾವು ಮಲವಿಸರ್ಜನೆ ಮಾಡಬೇಕಾಗತ್ತೆ. ಆ ಮುಕ್ಕುವ ಪ್ರಕ್ರಿಯೆಯಿಂದನೇ ಈ ಎಲ್ಲ ತೊಂದರೆಗಳು ಸಹ ಶುರುವಾಗೋದು. ಇನ್ನೊಂದು ಎರಡನೇ ವಿಚಾರ ನಾವೊಂದು ನೋಡಬಹುದಾದಂತ ಏನಂದ್ರೆ, ಈ ನೀರನ್ನು ಕುಡಿಯೋ ಲಿಕ್ವಿಡ್ ಕಂಟೆಂಟ್ ಏನಿದೆ, ನಾವು ಹೇಳ್ತೀವಿ ಐಡಿಯಲಿ ಒಂದು ದಿನಕ್ಕೆ ಒಬ್ಬ ವ್ಯಕ್ತಿ 3-3.5 ಲೀಟರ್ ಅಷ್ಟು ನೀರು ಕುಡಿಬೇಕು ಅಂತ. ಸೊ ಅಷ್ಟು ನೀರು ಕುಡಿಯೋದನ್ನ ತುಂಬಾ ಅವಾಯ್ಡ್ ಮಾಡ್ತಾರೆ ಜನ. ಅದರಿಂದ ಕೂಡ ಮಲದ ಸಾಂದ್ರತೆ ಮತ್ತೆ ಗಟ್ಟಿತನ ಹೆಚ್ಚಾಗಿ ಅದನ್ನು ಕಾನ್ಸ್ಟಿಪೇಷನ್ ಗೀಡ್ ಮಾಡುತ್ತೆ. ಇನ್ನೊಂದು ಮೂರನೇ ವಿಷಯ ಏನು ಅಂತ ಹೇಳೋದಂದ್ರೆ ಲೈಫ್ ಸ್ಟೈಲ್. ಯಾರಿಗೂ ಒಂದು ಫಿಸಿಕಲ್ ಆಕ್ಟಿವಿಟಿ, ಅಟ್ಲೀಸ್ಟ್ ಒಂದು ವಾಕಿಂಗು, ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಒಂದು ವ್ಯಾಯಾಮ, ಯೋಗ ಯಾವುದನ್ನು ಮಾಡುವಷ್ಟು ಒಂದು ಸಮಯ ಇಲ್ಲ, ಜನ ಅದರಿಂದ ಡಿವಿಯೇಟ್ ಆಗ್ತಾ ಇದ್ದಾರೆ. ಸೊ ಫಿಸಿಕಲ್ ಆಕ್ಟಿವಿಟಿ ಕಮ್ಮಿ ಆದಾಗ ಕರುಳಿನ ಆಕ್ಟಿವಿಟಿನೂ ಕೂಡ ಅದೇ ಸಮಾನ ಅಂತರದಲ್ಲಿ ಹಾಗೆ ಕಮ್ಮಿ ಆಗುತ್ತೆ. ಕರುಳು ಯಾವಾಗ ಮೂವ್ ಆಗಲ್ಲ, ನಿಮ್ಮ ನೀವು ಎಕ್ಸ್ಟರ್ನಲ್ ಆಗಿ ಫೋರ್ಸ್ ಅನ್ನು ಹಾಕಿ ಅದನ್ನು ಮೂವ್ ಮಾಡೋ ತರ ಮಾಡಬೇಕಾಗುತ್ತೆ. ಸೊ ಇಲ್ಲೂ ನೀವು ಬಲ ಹಾಕಕ್ಕೆ ಹೋಗ್ತೀರಾ. ಇನ್ನು ಕೊನೆಯದಾಗಿ ನಾನು ಇನ್ನೊಂದು ಮೆನ್ಷನ್ ಮಾಡೋಕೆ ಇಷ್ಟಪಡೋದು ಸ್ಟ್ರೆಸ್. ಈಗ ಎಲ್ಲ ಕೇಳ್ತಾರೆ, ಯಾರಿಗಾದ್ರೂ ಕೇಳಿ ಸ್ಟ್ರೆಸ್ ಮಾಡ್ಕೋಬೇಡಿ ಅಂದ್ರೆ ಅದೆಂಗಾಗುತ್ತೆ ಸ್ಟ್ರೆಸ್ ಇಲ್ಲದೆ ಅನ್ನುವಷ್ಟರ ಮಟ್ಟಿಗೆ ಸ್ಟ್ರೆಸ್ ಒಂದು ಜೀವನದ ಭಾಗವಾಗಿ ಹೋಗಿದೆ. ಹಾಗಿರುವಾಗ
1: ಯಾವ್ದು ಸ್ಟ್ರೆಸ್ ಅಂತಾನೆ ಗೊತ್ತಾಗುತ್ತೆ,
0: ಅದು ನಾರ್ಮಲ್ ಆಗ್ಬಿಡ್ತಾ ಇದೆಯೇನೋ ಅನ್ಸುತ್ತೆ. ಸ್ಟ್ರೆಸ್ ಪಡೋದೇ ನಾರ್ಮಲ್ ಆಗ್ಬಿಡ್ತಾ ಇದೆ ಲೈಫ್ ಅಲ್ಲಿ ಅಂತ. ಹಾಗಾಗಿ ಸ್ಟ್ರೆಸ್ ಏನ್ ಮಾಡ್ಬೋದು ಅಂತ ಕೇಳ್ಬೋದು ನೀವು. ಸ್ಟ್ರೆಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಮಲದ್ವಾರದ ಸುತ್ತ ವೃತ್ತಾಕಾರದಲ್ಲಿ ಎರಡು ಮಾಂಸ ಖಂಡಗಳಿರ್ತವೆ. ನಾವು ಮಲವಿಸರ್ಜನೆ ಮಾಡೋ ಸಮಯದಲ್ಲಿ ಅವು ಓಪನ್ ಆಗ್ಬೇಕು ನಾರ್ಮಲ್ ಆಗಿ. ಸೊ ಸ್ಟ್ರೆಸ್ ಆದಾಗ ಈ ಮಾಂಸಖಂಡಗಳು ಬಿಗಿಯಾಗ್ತವೆ, ಆವಾಗ ನಾವು ಅದನ್ನ ಓಪನ್ ಮಾಡಕ್ಕೆ ಮತ್ತೆ ಬಲ ಹಾಕಿ ಒತ್ತಡ ಕೊಟ್ಟು ಓಪನ್ ಮಾಡಬೇಕು. ಈ ಒತ್ತಡ ಕೊಡೋ ಪ್ರಕ್ರಿಯೆ ಬಂದಾಗ ನಮಗೆ ಪೈಲ್ಸ್ ಮತ್ತೆ ಈ ಬಾಟಮ್ ಪ್ರಾಬ್ಲಮ್ಸ್ ಎಲ್ಲಾನು ಕೂಡ ಅಲ್ಲಿಂದನೇ ಪ್ರಾರಂಭವಾಗುತ್ತೆ.
1: ಇದಿಷ್ಟು ಕಾರಣಗಳು. ಇನ್ನ ನಾವು ಲಕ್ಷಣಗಳ ಬಗ್ಗೆ ಕೇಳ್ಬೇಕಂದ್ರೆ, ಅದೇ ಅವ್ರಿಗೆ ಮಲವಿಸರ್ಜನೆ ಮಾಡುವಾಗ ಕಷ್ಟ ಆಗುವಂತದ್ದು, ಕೆಲವು ಸರ್ತಿ ರಕ್ತ ಬರುವಂತದ್ದು, ಇದನ್ನ ಬಿಟ್ಟು ಬೇರೆ ರೀತಿಯ ಯಾವ ಲಕ್ಷಣಗಳನ್ನ ಕಂಡು ಹಿಡ್ಕೊಂಡು ನನಗೆ ಪೈಲ್ಸ್ ಸಮಸ್ಯೆನೇ ಆಗಿದೆ, ತಜ್ಞ ವೈದ್ಯರ ಹತ್ರ ಹೋಗ್ಬೇಕು ಅಂತ ಯಾವಾಗ ವ್ಯಕ್ತಿ ನಿರ್ಧಾರ ಮಾಡ್ಬೇಕು?
0: ಪ್ರಾರಂಭದಲ್ಲಿ ಯಾವುದೇ ನೋವು ಇರೋದಿಲ್ಲ, ಈವನ್ ರಕ್ತ ಬೀಳ್ತಾ ಇದ್ರು ಕೂಡ ನೋವಿರೋದಿಲ್ಲ. ಪೈಲ್ಸ್ದು ಒಂದು ಒಂದು ಪೆಕ್ಯುಲಿಯರ್ ವಿಚಾರ ಅದೇನೆ. ಸೊ ಯಾವಾಗ್ಲೂ ಜನ ಯಾವಾಗ ಸಹಾಯಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ, ಇಲ್ಲ ತೀರಾ ನೋವಾಗ್ಬೇಕು, ಇಲ್ಲ ಏನಾದ್ರು ತೊಂದರೆ ಅವ್ರಿಗೆ ಸಹಿಸಲಾಗ್ತಾ ಇಲ್ಲ ಅಂತ ಹೇಳುವಾಗಷ್ಟೇ ಅವರು ಡಾಕ್ಟರ್ ಹತ್ರ ಹೋಗ್ತಾರೆ. ಸೊ ಏನೂ ಆಗ್ತಾ ಇಲ್ಲ, ಆರಾಮಾಗಿದೆ, ಯಾವಾಗ್ಲೂ ಒಂದ್ಸತಿ ಸ್ವಲ್ಪ ರಕ್ತ ಏನೋ ಬೀಳ್ತಾ ಇದೆ ಅನ್ನೋ ಕಾರಣಕ್ಕೆ ಅದು ಉದಾಸೀನ ಮಾಡಲ್ಪಡುತ್ತೆ. ಸೊ ಹಾಗಾಗಿ ಪ್ರಾರಂಭದಲ್ಲಿ ನೋವಿರೋದಿಲ್ಲ, ಇಟ್ ಇಸ್ ಪೇನ್ಲೆಸ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಸೊ ಪೇನ್ ಯಾವಾಗ ಶುರು ಆಗುತ್ತೆ? ಪೇನ್ ಶುರು ಆಗ್ಬೇಕಂತಂದ್ರೆ ಅದು ಡಿಸೀಸ್ ತುಂಬಾ ಮುಂದುವರೆದಿರ್ಬೇಕು, ಪೈಲ್ಸ್ಗಳು ಗಂಟುಗಳಾಗಿ ಹೊರಚಾಚಕ್ಕೆ ಪ್ರಾರಂಭ ಆಗಿರ್ಬೇಕು, ಮತ್ತೆ ಆ ಪೈಲ್ಸ್ ಗಂಟುಗಳಲ್ಲಿ ರಕ್ತವು ಹೆಪ್ಪುಗಟ್ಕೊಂಡು ಹೋಗುತ್ತೆ. ಅದಕ್ಕೆ ಥ್ರಾಂಬೋಸಿಸ್ ಅಂತ ಹೇಳ್ತೀವಿ, ಥ್ರಾಂಬೋಸ್ಡ್ ಪೈಲ್ಸ್ ಅಂತ ಕರಿತೀವಿ ಅದನ್ನ. ಆ ತರ ಥ್ರಾಂಬೋಸಿಸ್ ಆದಾಗ ಇವೆರಡು ಕಂಡೀಷನ್ ಅಲ್ಲಿ ಮಾತ್ರ ಅವ್ರಿಗೆ ನೋವು ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಆದ್ರೆ ಅಲ್ಲಿವರೆಗೆ ಕಾಯಬಾರದು. ಯಾವಾಗ್ಲೂ ಗಂಟು ಹೊರಗಡೆಗೆ ಬರ್ತಾ ಇದೆ ಅನ್ನುವಾಗ ಅಲ್ಲಿವರೆಗೆ ಆದ್ರೆ ಅದು ಸ್ಟೇಜಸ್. ಈಗ ನಾನು ಒಂದು ಈಗ ಈ ಪೈಲ್ಸ್ ನಲ್ಲಿ ಸ್ಟೇಜ್ಗಳಿದೆ, ಸ್ಟೇಜ್ 1, 2, 3, 4 ಅಂತ ಹೇಳಿ. ಸ್ಟೇಜ್ 1 ನಲ್ಲಿ ನಿಮ್ಗೆ ಬರೀ ರಕ್ತ ಮಾತ್ರ ನಾನು ಹೇಳಿದಂಗೆ ಬೀಳುತ್ತೆ ಹೊರತು ಬೇರೆ ಯಾವುದೇ ಸಿಂಪ್ಟಮ್ಸ್ ಇರೋದಿಲ್ಲ, ಪೇನ್ ಇರೋದಿಲ್ಲ, ನೀವು ಮುಟ್ಟಿ ನೋಡಿಕೊಂಡ್ರು ಸಹ ಯಾವ ಗಂಟುಗಳು ಎಲ್ಲೂ ಸಿಗೋದಿಲ್ಲ. ಇನ್ನು ಸ್ಟೇಜ್ 2 ಅಲ್ಲಿ ಬಂದಾಗ ಏನಾಗುತ್ತೆ ಅಂದ್ರೆ ಗಂಟುಗಳು ಕಾಣಿಸ್ಕೊಳ್ಳಕ್ಕೆ ಶುರು ಆಗುತ್ತೆ, ಅದರೊಟ್ಟಿಗೆ ರಕ್ತ ಕೂಡ ಬರ್ತಾ ಇರುತ್ತೆ. ಸ್ಟೇಜ್ 3 ಅಲ್ಲಿ ಈ ಗಂಟುಗಳು ಮಲವಿಸರ್ಜನೆ ಮಾಡುವ ಸಮಯದಲ್ಲಿ ಹೊರಚಾಚಿಕೊಳ್ಳಕ್ಕೆ ಬರುತ್ತೆ. ಹೊರಚಾಚಿ ಬಂದವು ಮತ್ತೆ ಮಲವಿಸರ್ಜನೆಯ ಕ್ರಿಯೆಯ ನಂತರ ಅದು ಮತ್ತೆ ಮರುಕಳಿಸಿ ವಾಪಸ್ ಒಳಗಡೆ ಹೋಗ್ಬಿಡುತ್ತೆ. ಇನ್ನು ಸ್ಟೇಜ್ 4 ಅಂತ ಹೇಳುವಾಗ ಅದು ಪರ್ಮನೆಂಟ್ ಆಗಿ ಹೊರಗಡೆನೆ ಉಳ್ಕೊಳ್ಳೋಂತ ಸ್ಥಿತಿ. ಇದೆಲ್ಲ ಲಕ್ಷಣಗಳು. ಸೊ ಹಾಗಾಗಿ ಸ್ಟೇಜ್ 1, ಸ್ಟೇಜ್ 2 ಅಲ್ಲಿ ಬಂದಾಗ ಕಾಯಿಲೆಯನ್ನ ಟ್ರೀಟ್ಮೆಂಟ್ ಮಾಡೋದು ತುಂಬಾ ಸುಲಭ, ಮತ್ತೆ ನೀವು ಕೊಡುವ ಟ್ರೀಟ್ಮೆಂಟ್ಗೆ

0: ರೋಗಿಯ ದೇಹ ಸ್ಪಂದಿಸುವುದು ಬಹಳ ಚೆನ್ನಾಗಿ ಸ್ಪಂದಿಸುತ್ತೆ. ಹಾಗಾಗಿ ಸ್ಟೇಜ್ ಒನ್ ಅಂಡ್ ಸ್ಟೇಜ್ ಟೂನ ಲಕ್ಷಣಗಳಿರುವಾಗ್ಲೇ ಅದರ ಟ್ರೀಟ್ಮೆಂಟ್ ಬಗ್ಗೆ ಆಸಕ್ತಿ ತೋರಿಸೋದು ಒಳ್ಳೆಯದು ಅಂತ ನನ್ನ ಸಲಹೆ.
1: ಲಕ್ಷಣಗಳು ಕಂಡಾಗ ತಜ್ಞ ವೈದ್ಯರನ್ನ ಕಾಣಬೇಕು, ಇದು ಮೊದಲನೇದು. ಏನು ಮಾಡ್ತಾರೆ ಸರ್, ಕೆಲವು ಸರ್ತಿ ಮಲ ಗಟ್ಟಿಯಾಗಿ ಬರಕ್ಕೆ ಶುರು ಮಾಡಿದಾಗ ಮನೆ ವೈದ್ಯವನ್ನು ಮಾಡ್ಕೊಳ್ಳೋಕ್ಕೆ ಆರಂಭ ಮಾಡ್ತಾರೆ, ಅದು ಎಷ್ಟು ಮಟ್ಟಿಗೆ ಪರಿಣಾಮಕಾರಿ?
0: ಮನೆ ಮದ್ದು ಅಂತ ಏನು ಬರೋದಿಲ್ಲ ಈ ವಿಚಾರದಲ್ಲೂ. ಒಂದು ಹೇಳ್ಬೇಕಂದ್ರೆ ಜನರಲ್ಲಿ ಸಾಮಾನ್ಯವಾಗಿ ಏನ್ ನಂಬಿಕೆ ಇದೆ ಅಂತ ಹೇಳಿದ್ರೆ, ಶೀತ ಆಗೋದು ಅಥವಾ ಉಷ್ಣ ಪ್ರಕೃತಿ, ಇದು ತಿಂದ್ರೆ ಉಷ್ಣ ಆಗುತ್ತೆ ಇದು ತಿಂದ್ರೆ ಶೀತ ಆಗುತ್ತೆ ಅಂತ ಹೇಳೋದು, ಮತ್ತೆ ಈಗ ಬ್ಲೀಡಿಂಗ್ ಆಗ್ತಾ ಇದೆ ನನಗೆ ಉಷ್ಣದಿಂದ ಬ್ಲೀಡಿಂಗ್ ಆಗ್ತಾ ಇದೆ ಹಂಗಾಗಿ ನಾನು ಇದಕ್ಕೆ ತಂಪಾಗಿರುವಂತದ್ದು ಏನಾದ್ರು ತಗೊಳ್ತೀನಿ, ಎಳ್ನೀರ್ ಕುಡಿತೀನಿ, ಮಜ್ಜಿಗೆ ಕುಡಿತೀನಿ, ಆವಾಗ ಸರಿ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಖಂಡಿತ ಇದು ತಪ್ಪು. ಸೊ ನಿಮ್ಮ ದೇಹದ ಪ್ರಕೃತಿ ಇರ್ಬೋದು ಅಥವಾ ಶೀತ ಇರ್ಬೋದು ಉಷ್ಣ ಇರ್ಬೋದು, ಅದು ಯಾವ್ದನ್ನು ನಿಮ್ಮ ಬ್ಲೀಡಿಂಗ್ ಅನ್ನ ನಿಲ್ಸೋಕೆ ಖಂಡಿತ ಸಾಧ್ಯನೇ ಇಲ್ಲ. ಇದಕ್ಕೆ ಒಂದು ಪ್ರಾಪರ್ ಟ್ರೀಟ್ಮೆಂಟ್ ಬೇಕೇ ಬೇಕಾಗ್ತದೆ. ಹಂಗಾಗಿ ಅದು ಆ ತರ ಒಂದು ನಂಬಿಕೆ ಖಂಡಿತ ತಪ್ಪು ಅನ್ನೋದನ್ನ ಈ ಮೂಲಕ ನಾನು ಜನರಿಗೆ ತಲುಪಿಸಕ್ಕೆ ಇಷ್ಟಪಡ್ತೀನಿ.
1: ಅದೇ ಸರ್, ಕೆಲವು ಸತ್ಯನೂ ಇರುತ್ತೆ, ಕೆಲವು ಮಿಥ್ಯೆಗಳು ಇರುತ್ತೆ. ಅದೇ ನೀವು ಹೇಳಿದ ಹಾಗೆ ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆಗಿದೆ, ಅದಕ್ಕೆ ರಕ್ತ ಬೀಳ್ತಾ ಇದೆ ಅನ್ನೋದು ಒಂದು. ಎರಡನೇದು ಅಂದ್ರೆ ನೀವು ವೈಜ್ಞಾನಿಕವಾಗಿ ಹೇಳಿದ್ರಿ, ಫೈಬರ್ ಅಂಶ ಈಗ ಯಥೇಚ್ಛವಾಗಿ ಕಡಿಮೆ ಆಗಿರೋದ್ರಿಂದ ಇದು ಹೆಚ್ಚೆಚ್ಚಾಗಿ ಕಾಣಿಸ್ಕೊಳ್ತಿದೆ, ಮತ್ತೆ ಸ್ಟ್ರೆಸ್ ಇದೆಲ್ಲ ಅದಕ್ಕೆ ಕಾರಣಗಳು ಇದೆ ಅಂತ ಹೇಳಿದ್ರಿ. ಇದು ಆನುವಂಶಿಕವಾಗಿ ಏನಾದರೂ ಬರಬಹುದಾ?
0: ಖಂಡಿತ ಇಲ್ಲ, ಅನುವಂಶಿಕವಾಗಿ ಬರುವಂತ ಕಾಯಿಲೆ ಖಂಡಿತ ಅಲ್ಲ. ಅವರವರ ವ್ಯಕ್ತಿತ್ವ, ಅವರವರ ಜೀವನ ಶೈಲಿ, ಅದರ ಮೇಲೆ ಡಿಪೆಂಡ್ ಆಗಿ ಬರುವಂತದ್ದಷ್ಟೇ.
1: ಮತ್ತೆ ಇದಕ್ಕೆ ಬೇರೆ ಆರೋಗ್ಯದ ಸ್ಥಿತಿಗಳೇನಾದರೂ ಕಾರಣ ಆಗಬಹುದಾ?
0: ಕೆಲವು ಬಗೆಯ ರಕ್ತಸ್ರಾವ, ಮಲದ್ವಾರದಿಂದ ಉಂಟಾಗುವಂತ ರಕ್ತಸ್ರಾವ ಅತಿಯಾದ ಮದ್ಯಪಾನಿಗಳಲ್ಲಿ ಕಂಡುಬರುವ ಸಾಧ್ಯತೆ ಇರುತ್ತೆ. ಅದಲ್ಲದೆ ಬೇರೆ ಇನ್ನೇನು ಕಾರಣ ಅಂತ ನಾವೇನಾದ್ರು ನೋಡಕ್ ಹೋಗೋದಾದ್ರೆ, ಕೆಲವೊಂದು ಕರುಳಿಗೆ ಸಂಬಂಧ, ಈ ರೆಕ್ಟಮ್ ಅಂತ ನಾವು ಹೇಳ್ತೀವಿ, ಕೆಳಭಾಗದ ಕರುಳಿನ ದೊಡ್ಡ ಕರುಳಿನ ಭಾಗ, ಗುದದ್ವಾರದಿಂದ ಮೇಲಕ್ಕೆ ಇರುವಂತ ಭಾಗದಲ್ಲಿ ಏನಾರು ಗಂಟುಗಳು ಅಥವಾ ಪಾಲಿಪ್ಸ್ ಅಂತ ಹೇಳ್ತೀವಿ, ಕೆಲವು ಗಂಟುಗಳು ಸಾಧಾರಣ ಗಂಟುಗಳಿರ್ಬೋದು, ಕೆಲವು ಕ್ಯಾನ್ಸರ್ ಕಾರಕ ಗಂಟುಗಳು ಇರ್ಬೋದು, ಅವುಗಳೇನಾರು ಇದ್ದ ಪಕ್ಷದಲ್ಲಿ ಕೂಡ ಆವಾಗ್ಲೂ ಇದೇ ತರ ಸಿಂಪ್ಟಮ್ಸ್ ಬರುತ್ತೆ, ಬ್ಲೀಡಿಂಗ್ ಆಗೋದು ಇದೆಲ್ಲ. ಹಂಗಾಗಿ ಆ ಒಂದು ಕಾರಣದಿಂದ ಮುಂಚೆ ಎಲ್ಲ ಏನಿತ್ತು ಅಂತಂದ ಹೇಳಿದ್ರೆ, 60 ವರ್ಷ ಅಥವಾ 65 ವರ್ಷದ ನಂತರದವರಲ್ಲಿ ಈ ತರ ಹೊಸದಾಗಿ ಇದೇ ಮೊದಲನೇ ಬಾರಿಗೆ ಬ್ಲೀಡಿಂಗ್ ಕಾಣಿಸ್ಕೊಳ್ತಾ ಇದೆ ಮೋಷನ್ ಹೋಗುವಾಗ ಅಂತ ಹೇಳಿದ್ರೆ, ನಮ್ಗೆ ಅಂದ್ರೆ ರೆಡ್ ಫ್ಲಾಗ್, ಅಲರ್ಟ್ ಆಗ್ತಿದ್ವಿ, ಇಲ್ಲ ಇದು ಬರೀ ಪೈಲ್ಸ್ ಇರೋಕೆ ಸಾಧ್ಯ ಇಲ್ಲ. ಈ ವಯಸ್ಸಿನ ಒಂದು ಅಂತರ ನೋಡಿದ್ರೆ ಬಹುಶಃ ನಾವು ಒಳಗಡೆ ಏನಾರು ಕ್ಯಾನ್ಸರ್ ಗಂಟುಗಳು ಇರ್ಬೋದು ಅನ್ನೋದು ರೂಲ್ ಔಟ್ ಮಾಡ್ಬೇಕು ಎಂಡೋಸ್ಕೋಪಿ ಮೂಲಕ ಅಂತ ಹೇಳ್ತಿದ್ವಿ. ಈಗ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿದ್ರೆ, 28-29 ವರ್ಷದ ಯುವಕ ಯುವತಿಯರನ್ನೇ ಕ್ಯಾನ್ಸರ್ ಗಂಟುಗಳನ್ನ ಇಟ್ಕೊಂಡು ಉಂಟಾಗಿ ಬರುವಂತ ಸಂದರ್ಭ ನಾವು ಬಹಳಷ್ಟು ನೋಡ್ತಾ ಇದ್ದೀವಿ.
1: ಚೈನಾ ಮತ್ತೆ ಜಪಾನ್ ದೇಶಗಳನ್ನ ಬಿಟ್ರೆ ಭಾರತ ಕೋಲನ್ ಕ್ಯಾನ್ಸರ್ ಅತಿ ಹೆಚ್ಚು ಕಾಣಿಸ್ಕೊಳ್ತಿದೆ ನಮ್ಮ ದೇಶದಲ್ಲಿ ಅಂತ ಹೇಳ್ತಾರೆ. ಅದಕ್ಕೆ ನೀವು ಹೇಳಿದ ಹಾಗೆ ಬೇರೆ ಬೇರೆ ಕಾರಣಗಳಿದೆ, ಮತ್ತೆ ವಾತಾವರಣದಲ್ಲಿ ಆಗುವಂತಹ ಕೆಲವು ಬದಲಾವಣೆಗಳು,
0: ಜೆನೆಟಿಕ್
1: ಕಾರಣಗಳು.
0: ಈಗ ಕ್ಯಾನ್ಸರ್ ಅಂತ ಬಂದಾಗ ಕರುಳಿನ ಕ್ಯಾನ್ಸರ್ ಅದು ಫ್ಯಾಮಿಲೀಸ್ ಅಲ್ಲಿ ರನ್ ಆಗುವಂತ ಸಾಧ್ಯತೆಗಳು ಇರಬಹುದು.
1: ಸರಿ, ಈಗ ಅದನ್ನ ಬಿಟ್ರೆ ಹೊಟ್ಟೆನ ನಮ್ಮ ಸೆಕೆಂಡ್ ಬ್ರೇನ್ ಅಂತ ಹೇಳ್ತೀವಿ, ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಏನೇ ವ್ಯತ್ಯಾಸಗಳಾದ್ರೆ ನೀವು ಹೇಳ್ತೀರಾ ದೇಹಕ್ಕೆ ಇಷ್ಟು ಫೈಬರ್ ಅಂಶ ಬೇಕು, ಅದಿಲ್ಲದೆ ಇರುವಾಗ ಸಾಮಾನ್ಯವಾಗಿ ಇದು ಕಾಣಿಸ್ಕೊಳ್ಳುತ್ತೆ ಅಂತ. ಅದನ್ನು ಬಿಟ್ಟರೆ ಕೆಲವು ದೇಹದಲ್ಲಿ ಆಗುವಂತಹ ಬದಲಾವಣೆಗಳು, ಅಂದರೆ ಕ್ಯಾನ್ಸರ್ ಗಂಟುಗಳು ಆ ಥರದ ಕಾರಣ ಕೂಡ ಆಗಿರಬಹುದು ಅಂತ. ಈಗ ನಮ್ಮಲ್ಲಿ ಒಂದು ಇದನ್ನು ಮೊದಲನೇ ಸ್ಟೇಜಲ್ಲಿ ಕಂಡು ಹಿಡ್ಕೋಬೇಕು, ಅಥವಾ ಪೈಲ್ಸೇ ಆಗಿರಲಿ ಅಥವಾ ಕ್ಯಾನ್ಸರೇ ಆಗಿರಲಿ, ಅದನ್ನ ಪ್ರಾರಂಭದ ಹಂತದಲ್ಲೇ ಕಂಡು ಹಿಡಿಬೇಕು ಅಂತಂದ್ರೆ ಅದಕ್ಕೊಂದು ಏನು ಗೈಡ್ ಲೈನ್ಸ್ ಇಲ್ವಾ?
0: ಪೇಷಂಟ್ಗೆ ಏನು ಸಿಂಪ್ಟಮ್ಸ್ ಬರ್ತಿದೆ ಅನ್ನೋದರ ಮೇಲೆನೆ ನಾವು ಇದನ್ನ ಮಾಡ್ಬೇಕಾಗತ್ತೆ. ಈಗ ಕ್ಯಾನ್ಸರ್ ಸ್ಪೆಸಿಫಿಕ್ ಆಗಿ ಟಾರ್ಗೆಟ್ ಮಾಡಿದ್ರೆ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ. ಸ್ಕ್ರೀನಿಂಗ್ ಅಂತ ಹೇಳಿದ್ರೆ ಆರೋಗ್ಯಕರವಾಗಿ ಇರುವಂತಹ ವ್ಯಕ್ತಿಗಳನ್ನು ಕೂಡ ಕೆಲವೊಂದು ಸಿಂಪಲ್ ಟೆಸ್ಟ್ಗಳನ್ನ ಮಾಡಿ ಅವರಲ್ಲಿ ಕ್ಯಾನ್ಸರ್ ಕಂಡು ಬರುವಂತಹ ಯಾವ್ದಾದ್ರೂ ಮುನ್ಸೂಚನೆ ಇದೆಯಾ ಅನ್ನೋದನ್ನ ನೋಡುವಂಥದ್ದು. ಸೊ ಹಾಗಾಗಿ ಆ ತರ ಸ್ಕ್ರೀನಿಂಗ್ ಟೆಸ್ಟ್ಗಳು ಮಾಡಬಹುದು. ಯಾವಾಗ ಮಾಡ್ತೀವಿ ಅಂತಂದ್ರೆ, ಒಬ್ಬ ವ್ಯಕ್ತಿಗೆ ಈ ತರ ಬರುವ ಸಾಧ್ಯತೆ ಇದೆ, ಈಗ ಅಟ್ ಪ್ರೆಸೆಂಟ್ ಆರೋಗ್ಯವಾಗಿದ್ದಾರೆ, ಅವ್ರ ಫ್ಯಾಮಿಲಿ ಅಲ್ಲಿ ಬೇರೆ ಅವ್ರಿಗೆ ಯಾರಿಗಾದ್ರು ಇದ್ದು ಇವರಿಗೆ ಬರೋ ಸಾಧ್ಯತೆ ಇದೆ ಅಂತ ಅನ್ಸಿದಾಗ ಆವಾಗ ನಾವು ಅವರಿಗೆ ಸ್ಕ್ರೀನಿಂಗ್ ಮಾಡಬಹುದು. ಆದ್ರೆ ಪೈಲ್ಸ್ ಅಂತ ಕನ್ಸಿಡರ್ ಮಾಡಿದಾಗ ಡೆಫಿನೆಟ್ಲಿ ಅದು ಸಿಂಪ್ಟಮ್ಸ್ ಇದ್ದು ಅವರು ನಮ್ಮ ಬಳಿಗೆ ಬಂದು ಕ್ಲಿನಿಕಲ್ ಎಕ್ಸಾಮಿನೇಷನ್ ನಾವು ಪ್ರಾಕ್ಟೋಸ್ಕೋಪಿ ಹಾಕಿ ಅಂದ್ರೆ ಒಂದು ಪುಟ್ಟ ಒಂದು ಸ್ಕೋಪ್ ನ ಲೈಟ್ ಸೋರ್ಸ್ ಮುಖಾಂತರ ಏನಲ್ ರೀಜನ್ ಅಲ್ಲಿ ಒಳಗಡೆ ಇನ್ಸರ್ಟ್ ಮಾಡಿ

0: ಕೆಳಗಡೆಯಿಂದ ಮೇಲ್ಗಡೆವರೆಗೆ ಒಟ್ಟು 10-12 ಸೆಂಟಿಮೀಟರ್ನಷ್ಟು ಆ ಕರುಳಿನ ಭಾಗವನ್ನು ನಾವು ಪರೀಕ್ಷೆ ಮಾಡ್ತೀವಿ. ಇದೇ ಬೇಸಿಕ್ ಟೆಸ್ಟ್. ಇದನ್ನ ಮಾಡಿದ್ರಷ್ಟೇ ನಾವು ಡಿಸೈಡ್ ಮಾಡಬಹುದು ಇದು ಪೈಲ್ಸ್ ಅಲ್ಲ ಅಥವಾ ಪೈಲ್ಸ್ ಆಗಿದೆ ಅಥವಾ ಇದು ಬೇರೆ ಏನೋ ಡೌಟ್ಫುಲ್ ಇದೆ ಇನ್ನೇನಾದ್ರೂ ಇರಬಹುದಾ ಅನ್ನೋದೆಲ್ಲ ಈ ಒಂದು ಬೇಸಿಕ್ ಟೆಸ್ಟ್ ಇಂದ ಗೊತ್ತಾಗುತ್ತೆ. ಸೊ ಅದು ಯಾವಾಗ ಮಾಡಕ್ ಸಾಧ್ಯ? ಪೇಷಂಟ್ಸ್ ನಮ್ಮ ಹತ್ರ ಬಂದಾಗ ಅಷ್ಟೇ ಮಾಡಕ್ ಸಾಧ್ಯ.
1: ಸರ್, ಈಗ ವೈದ್ಯಕೀಯ ರಂಗದಲ್ಲೂ ಹಲವಾರು ಬದಲಾವಣೆಗಳು, ಮತ್ತೆ ಬದಲಾವಣೆ ಅಂತ ಹೇಳಬಾರ್ದು, ಅದಕ್ಕೆ ಪ್ರಗತಿ ಅಂತ ಹೇಳ್ಬೋದು ಅಂತ ಅನ್ಸುತ್ತೆ. ಎಲ್ಲದಕ್ಕೂ ಈಗ ಸ್ಪೆಷಲಿಸ್ಟ್ಗಳು ಸಿಗ್ತಾರೆ. ಈ ಪೈಲ್ಸ್ ಆದಂಥವರು ಸ್ಪೆಷಲಿಸ್ಟ್ಗಳನ್ನೇ ಹುಡುಕೊಂಡು ಹೋಗಬೇಕಾ ಅಥವಾ ಒಬ್ಬ ಫಿಸಿಷಿಯನ್ಗೆ ತೋರಿಸಿದ್ರೆ ಸಾಕಾ? ಹೀಗೆ
0: ಪೈಲ್ಸ್ ವಿಷಯಕ್ಕೆ ಬಂದಾಗ ಅಟ್ಲೀಸ್ಟ್ ಒಬ್ಬ ಜನರಲ್ ಸರ್ಜನ್ ಅನ್ನ ಖಂಡಿತವಾಗ್ಲೂ ಅವರು ನೋಡ್ಲೇಬೇಕಾಗುತ್ತೆ. ಫಿಸಿಷಿಯನ್ ಸ್ಪೆಷಾಲಿಟಿಯಲ್ಲಿ ಇರುವಂತಹ ವೈದ್ಯರಿಗೆ ಬಹುಶಃ ಪರೀಕ್ಷೆಯ ಒಂದು ಮಾಡೋ ಆ ಪ್ರೋಕ್ಟೋಸ್ಕೋಪಿ ಹೇಳಿದ್ನಲ್ಲ ನಾನು, ಅದನ್ನ ಅವರಷ್ಟು ಇದಾಗಿ ಕೈಗೊಳ್ಳೋದಿಲ್ಲ. ಹಂಗಾಗಿ ಒಬ್ಬ ಅಟ್ಲೀಸ್ಟ್ ಜನರಲ್ ಸರ್ಜನ್ ಅನ್ನೋರು ಅವರು ಕಾಣಬೇಕಾಗುತ್ತೆ, ಸರ್ಜನ್ಸ್ನ ಬೇಸಿಕ್ ಆಗಿ ನೋಡಬೇಕು. ಮತ್ತೆ ಇದರಲ್ಲಿ ಪರಿಣಿತಿ ಹೊಂದಿರೋರು ಅಂದ್ರೆ ಇವಾಗ ನಮಗೆ ಪ್ರಾಕ್ಟಾಲಜಿಸ್ಟ್ ಅಂತ ಕರಿತೀವಿ, ಕೊಲೊರೆಕ್ಟಲ್ ಸರ್ಜನ್ಸ್ ಅಂತ ಕರಿತೀವಿ. ಬಹುಶಃ ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಆ ಲಕ್ಸುರಿ ಇರ್ಬೋದು ಇವ್ರನ್ನೆಲ್ಲ ಮೀಟ್ ಮಾಡುವಂಥದ್ದು. ಸೊ ಸ್ಮಾಲ್ ಟೌನ್ಸ್ ಅಲ್ಲಿ ಚಿಕ್ಕ ಸ್ಥಳಗಳಲ್ಲಿ ಅಟ್ಲೀಸ್ಟ್ ನಾವು ಒಂದು ಜನರಲ್ ಸರ್ಜನ್ ಅನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ.
1: ಸರ್, ಈಗ ಲಕ್ಷಣಗಳು ಎಲ್ಲ ಇದ್ದು ಬಹಳ ದಿನಗಳಾದ್ಮೇಲೆ ಯಾರು ಒಮ್ಮೆಗೆ ರಕ್ತ ನೋಡಿದ ತಕ್ಷಣ ಬಹಳ ಜನ ಕಡಿಮೆ ಆಸ್ಪತ್ರೆಗೆ ಬರುವಂತದ್ದು, ಹಿಂಗಾಗಿದೆ ಮನೆ ಮದ್ದು ಏನೇನೋ ಪ್ರಯತ್ನ ಮಾಡಿ ಕೊನೆಗೆ ಬರ್ತಾರೆ, ಏನೇನು ಚಿಕಿತ್ಸೆಗಳಿದೆ ಸರ್ ಇದಕ್ಕೆ? ಅಂದ್ರೆ ಬಹಳ ಪರಿಹಾರ ಬಹಳ ಸರಳವಾಗಿದೆಯಾ ಅಥವಾ ಆಪರೇಷನ್ ಮಾಡಬೇಕಾ ಅಥವಾ ಮಾತ್ರೆನಲ್ಲೇ ಇದು ಕಡಿಮೆ ಆಗುತ್ತಾ, ಹೇಗೆ?
0: ಎಲ್ಲಾ ವಿಧವಾದ ಚಿಕಿತ್ಸೆಗಳು ಲಭ್ಯ ಇದೆ ಪೈಲ್ಸ್ಗೆ. ನಾನು ಮುಂಚೆನೆ ಹೇಳಿದೆ ನಿಮ್ಗೆ, 4 ಪ್ರವರ್ಗಗಳನ್ನ ಹೇಳ್ಬೋದು, ಸ್ಟೇಜ್ 1, 2, 3, 4 ಅಂತ ಹೇಳಿ. ಸ್ಟೇಜ್ 1 ಮತ್ತು 2 ಈ ಸ್ಟೇಜ್ ಅಲ್ಲಿ ನಾವು ರೋಗಿಗಳು ನಮ್ಮಲ್ಲಿಗೆ ಬಂದಾಗ ಅದಕ್ಕೆ ಬರೀ ಔಷಧಿಯಲ್ಲಷ್ಟೇ ಚಿಕಿತ್ಸೆ ಮಾಡಬಹುದು. ಸ್ಟೇಜ್ 3 ಮತ್ತು ಸ್ಟೇಜ್ 4 ಅಲ್ಲಿ ಬಂದಾಗ ಖಂಡಿತವಾಗ್ಲೂ ಆಗ ನಮ್ಗೆ ಸರ್ಜರಿಯ ಅವಶ್ಯಕತೆ ಬರುತ್ತೆ. ಸೊ ನಾವು ಏನು ಈ ಸ್ಟೇಜ್ 1 ಅಂಡ್ 2 ನಲ್ಲಿ ಏನ್ ಮಾಡ್ತೀವಿ ಬೇಸಿಕಲಿ ಅಂತ ಹೇಳಿದ್ರೆ, ಸೊ ಹೆಚ್ಚು ಈ ಬಲ್ಕಿಂಗ್ ಏಜೆಂಟ್ಸ್ ಅಂತ ಕೊಡ್ತೀವಿ, ಲ್ಯಾಕ್ಸೆಟಿವ್ಸ್ ಅಂಡ್ ಬಲ್ಕಿಂಗ್ ಏಜೆಂಟ್ಸ್ ಅಂತ. ಈ ಮಲದ ಸಾಂದ್ರತೆಯನ್ನ ಜಾಸ್ತಿ ಮಾಡುವಂಥದ್ದು ಅಂತ ಏಜೆಂಟ್ಸ್ ನ ಕೊಟ್ಟು ಕಾನ್ಸ್ಟಿಪೇಷನ್ ಫಸ್ಟ್ ಟ್ರೀಟ್ ಮಾಡ್ತೀವಿ. ಸೊ ಆಟೋಮ್ಯಾಟಿಕ್ ಆಗಿ ಒನ್ಸ್ ಕಾನ್ಸ್ಟಿಪೇಷನ್ ಆ ಮುಕ್ಕುವಿಕೆ ಕಮ್ಮಿ ಆಗ್ತಾ ಆದ ಹಾಗೇನೆ ಆ ಪೈಲ್ಸ್ ಶ್ರಿಂಕ್ ಆಗ್ಬೇಕು, ಅವುಗಳ ಗಾತ್ರ ಕುಗ್ತಾ ಹೋಗ್ಬೇಕು, ಮತ್ತೆ ನ್ಯಾಚುರಲಿ ರಕ್ತ ಸೋರುವಿಕೆ ಕೂಡ ನಿಂತು ಹೋಗ್ಬೇಕು. ಇದು ಮೆಡಿಕಲ್ ಮ್ಯಾನೇಜ್ಮೆಂಟ್. ಇದಿಲ್ಲದೆ ನಾವಿನ್ನು ಸರ್ಜರಿ ಸ್ಟೇಜ್ 3 ಮತ್ತು 4 ಅಲ್ಲಿ ಸರ್ಜರಿ ಅಂತ ಬಂದಾಗ ಇದರಲ್ಲಿ ಬಹಳಷ್ಟು ವಿಧಗಳಿದೆ. ಕನ್ವೆನ್ಷನಲ್ ಸರ್ಜರೀಸ್ ಅಂದ್ರೆ ಇದುವರೆಗೂ ನಾವು ಹೇಗ್ ಮಾಡ್ತಿದ್ವಿ, ಪೈಲ್ ಆ ಪೈಲ್ ಮಾಸ್ ಏನಿರುತ್ತೆ ಅದನ್ನ ಕತ್ತರಿಸಿ ತೆಗೆದು ಅದಕ್ಕೆ ಹೊಲಿಗೆ ಹಾಕಿ ಅದು ಒಣಗ್ಲಿಕ್ಕೆ ಬಿಡ್ತೀವಿ. ಅದು ಶತಮಾನಗಳಿಂದ ನಡ್ಕೊಂಡು ಬಂದಿರುವಂತ ಅದು ಸರ್ಜರಿ. ಈಗ ತುಂಬಾ ಅಡ್ವಾನ್ಸ್ಮೆಂಟ್ ಆಗಿ ಬಹಳಷ್ಟು ಆಪ್ಷನ್ಸ್ ನಮ್ಗೆ ಏನೇನಿದೆ ಅಂತ ಹೇಳಿದ್ರೆ, ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಹೇಳ್ತೀವಿ, ಮತ್ತೆ ಲೇಸರ್ ಅಂತ ಹೇಳ್ತೀವಿ. ಸೊ ಈ ಲೇಸರ್ ಮತ್ತೆ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಲ್ಲಿ ಏನ್ ವಿಶೇಷತೆ ಅಂತ ಹೇಳಿದ್ರೆ, ಇಲ್ಲಿ ನಾವು ಯಾವುದೇ ದೇಹದ ಅಂಗವನ್ನ ಕತ್ತರಿಸಿ ತೆಗೆಯೋದಿಲ್ಲ. ಸೊ ಈಗ ಪೈಲ್ಸ್ ಏನಿದೆ ಅದರ ಒಳಕ್ಕೆ ನಾವು ಆ ಪ್ರೋಬ್ ಅನ್ನ ಚುಚ್ಚು ಅಂತ ಒಂದು ಪ್ರೋಬ್ ಅನ್ನ ಹಾಕಿ ಅದರ ಒಳಗಡೆಗೆ ನಾವು ಲೇಸರ್ ಕಿರಣಗಳನ್ನ ಹಾಯಿಸೋದಾಗ್ಲಿ ಅಥವಾ ರೇಡಿಯೋ ಫ್ರೀಕ್ವೆನ್ಸಿ ಕಿರಣಗಳನ್ನ ಅದರಲ್ಲಿ ಹಾಯಿಸೋದ್ರ ಮೂಲಕ ಆ ಗಂಟುಗಳು ಹಾಗೆ ಶ್ರಿಂಕ್ ಆಗಿ ಅಲ್ಲೇ ಇರುತ್ತೆ, ಆದ್ರೆ ಅದು ಪೈಲ್ಸ್ ಆಗಿರೋದಿಲ್ಲ, ಶ್ರಿಂಕ್ ಆಗಿ ಫೈಬ್ರೋಸಿಸ್ ಅಂತ ಆಗಿ ಹೀಲ್ ಆಗುತ್ತೆ. ಸೊ ಇದು ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್. ಅಫ್ಕೋರ್ಸ್ ಪ್ರತಿಯೊಂದು ಪೇಷಂಟ್ನು ಒಂದೇ ಇರಲ್ಲ, ಸೊ ಅವರ ಅವಶ್ಯಕತೆ ಬೇರೆ ಇರುತ್ತೆ,
1: ಎಲ್ಲರಿಗೂ ಹೈಯರ್ ಟ್ರೀಟ್ಮೆಂಟ್
0: ಬೇಕಾಗಲ್ಲ. ಕೆಲವು ಸತಿ ಈ ಟೆಕ್ನಿಕ್ಸ್ ನೆಲ್ಲ ಕಂಬೈನ್ ಮಾಡಿ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಅದು ಒಂದೊಂದು ರೋಗಿಗೆ ತಕ್ಕನಾಗಿ ನಾವು ಅದನ್ನ ತೀರ್ಮಾನ ಮಾಡಿಕೊಂಡು ಅವರಿಗೆ ಸಜೆಸ್ಟ್ ಮಾಡಬೇಕಾಗುತ್ತೆ.
1: ಅಂದ್ರೆ ವ್ಯಕ್ತಿ ಬಂದು ನಿಮ್ಮನ್ನ ಕಂಡಾಗ
0: ಇವ್ಯಾಲ್ಯೂಯೇಷನ್ ಮಾಡಿದ ನಂತರ
1: ಯಾವ ಸ್ಥಿತಿಯಲ್ಲಿ ಇದ್ದಾರೆ ನೋಡ್ಕೊಂಡ್ಬಿಟ್ಟು ಹೇಳ್ತೀರಾ? ಹೇಗೆ ಸರ್? ತುಂಬಾ ಅಂದ್ರೆ ವೆಚ್ಚದ ಬಗ್ಗೆನೂ ಭಯ ಪಟ್ಕೊಂಡು ಬರೋದಿಲ್ಲ ರೋಗಿಗಳು.
0: ಖಂಡಿತ ಎಲ್ಲರೂ ತಿಳಿದಿರಲೇಬೇಕು ಖರ್ಚಿನ ವಿಷಯಕ್ಕೆ. ಈಗ ಕನ್ವೆನ್ಷನಲ್ ಸರ್ಜರೀಸ್ ಅಂತ ನಾನು ಏನ್ ಹೇಳಿದೆ ಅದಕ್ಕೆ ಅದಕ್ಕೇನು ಹೆಚ್ಚಿಗೆ ಏನು ಖರ್ಚಾಗ್ಲಿಕ್ಕಿಲ್ಲ. ಮತ್ತೆ ಈ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಮತ್ತೆ ಲೇಸರ್ ಅಬ್ಲೇಷನ್ಸ್ ಎಲ್ಲ ಇದಾವಲ್ಲ, ಲೇಸರ್ ಟ್ರೀಟ್ಮೆಂಟ್ ಅಲ್ಲಿ ಏನಾಗ್ತದೆ ಅಂತಂದ್ರೆ, ನಾವು ಒಂಥರ ಆ ರೀತಿಯ ಒಂದು ಹೈ ಎಂಡ್ ಉಪಕರಣಗಳನ್ನ ಬಳಸ್ತೀವಿ. ಸೊ ಅದರದ್ದು ಚಾರ್ಜಸ್ ಎಲ್ಲ ಇನ್ಕ್ಲೂಡ್ ಆಗ್ತದೆ. ಸಾಧಾರಣವಾಗಿ ಒಂದು ಏನು ಕಾಂಪ್ಲಿಕೇಶನ್ಸ್ ಇಲ್ಲದೆ ಇದ್ದ ಪಕ್ಷದಲ್ಲಿ ಒಂದು 30,000-35,000 ವರೆಗೂ ಲೇಸರ್ನ ಮೂಲಕ ನಾವು ಹೆಮರಾಯ್ಡ್ಸ್ ಕೇಸ್ಗೆ ಟ್ರೀಟ್ ಮಾಡಬಹುದು. ಆ ವೆಚ್ಚದ ಬಗ್ಗೆ ಎಲ್ಲರೂ ತಿಳಿದಿರಬೇಕು.

0: ನೀವೇ ಹೇಳಿದ್ರಿ, ಅದೊಂದು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್ ನಮ್ಮ ಸಮಾಜದಲ್ಲಿ. ಸೊ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಈ ತರ ಖರ್ಚು ಜಾಸ್ತಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಏನ್ ಮಾಡ್ತಾರೆ ಅಂತಂದ್ರೆ, ನಕಲಿ ವೈದ್ಯರ ಬಳಿಗೆ ಎಷ್ಟೋ ಜನ ಹೋಗಿ ಲ್ಯಾಂಡ್ ಅಪ್ ಆಗ್ತಾರೆ. ಅದನ್ನ ನಾವು ಪ್ರತಿದಿನ ನಮ್ಮ ಓಪಿಡಿ ಯಲ್ಲಿ ನೋಡ್ತಾ ಇರ್ತೀವಿ. ಅಲ್ಲಿ ಹೋಗಿ ಅವ್ರ ಬಳಿ ಹೋಗ್ತಾರೆ, ಅವ್ರಿಗೆ ಮೆಡಿಕಲ್ ನಾಲೆಡ್ಜ್ ಕೂಡ ಇರೋದಿಲ್ಲ, ಕ್ವಾಲಿಫಿಕೇಶನ್ ಇರೋದಿಲ್ಲ, ಏನೋ ಒಂದ್ ಮಾಡಿರ್ತಾರೆ. ಅದು ಏನಾಗುತ್ತೆ ಅಂತಂದ್ರೆ, ತುಂಬಾ ಕಾಂಪ್ಲಿಕೇಶನ್ಸ್ಗೆ ಅವರೇ ಲೀಡ್ ಮಾಡ್ದ, ತಮ್ಮನ್ನ ತಾವು ಒಡ್ಕೊಂಡಂಗೆ ಆಗುತ್ತೆ. ಆ ತರ ಮಿಸ್ ಹ್ಯಾಂಡಲ್ ಆಗಿ ಬಂದಂತ ಪೇಷಂಟ್ಸ್ ಇದಾರಲ್ಲ, ಅಲ್ಲಿ ಆಗುವಂತ ಮಿಸ್ಟೇಕ್ಸ್ ನ ಸರಿ ಮಾಡೋದಿದೆಯಲ್ಲ ಸರ್ಜಿಕಲಿ, ಅದು ಇನ್ನೂ ತುಂಬಾ ದೊಡ್ಡ ಖರ್ಚು, ಮತ್ತೆ ಟ್ರೀಟ್ ಮಾಡೋ ಡಾಕ್ಟರ್ಸ್ ಕೂಡ ಬಿಗ್ ಚಾಲೆಂಜ್,
1: ಅವ್ರಿಗೂ ಸವಾಲಾಗುತ್ತೆ, ಮತ್ತೆ ಅನುಭವಿಸೋರ್ಗೆ ಇನ್ನೂ ಕಷ್ಟ.
0: ಅದು ಅವ್ರಿಗೆ ನಮ್ಮ ಎರಡರಷ್ಟು ನೋವು ಅವ್ರು ತಿನ್ಬೇಕಾಗುತ್ತೆ. ಹಂಗಾಗಿ ಸಿಂಪಲ್ ಆಗಿರುವಾಗ ಪ್ರಾಪರ್ ಚಾನಲ್ ಅಲ್ಲಿ ಒಬ್ಬ ಪ್ರಾಪರ್ ಕ್ವಾಲಿಫೈಡ್ ಸರ್ಜನ್ ಹತ್ರ ಸಲಹೆಯನ್ನಾಗ್ಲಿ ಅಥವಾ ಟ್ರೀಟ್ಮೆಂಟ್ ಅನ್ನಾಗ್ಲಿ ಪಡ್ಕೊಳ್ಳೋದು ತುಂಬಾ ಮುಖ್ಯವಾದ ವಿಚಾರ ಆಗುತ್ತೆ ಇಲ್ಲಿ.
1: ಸರ್, ಒಂದ್ ಸರ್ತಿ ಅವರು ಚಿಕಿತ್ಸೆ ತಗೊಂಡ ನಂತರ ಮತ್ತೆ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನ ಮಾಡ್ಕೊಳ್ಳೇಬೇಕಾಗುತ್ತೆ. ಬದಲಾವಣೆಗಳನ್ನ ಮಾಡ್ಕೊಳ್ಳದೆ ಇದ್ರೆ ಮತ್ತೆ ರಿಲ್ಯಾಪ್ಸ್ ಆಗೋ ಚಾನ್ಸಸ್ ಇರುತ್ತಾ? ಹೇಗೆ?
0: ಖಂಡಿತ ಇರುತ್ತೆ. ಇದನ್ನ ನಾವು ಪ್ರತಿ ಸತಿ ಪ್ರತಿ ಟ್ರೀಟ್ಮೆಂಟ್ ಮಾಡುವ ಪ್ರತಿ ರೋಗಿಗೆ, ಸರ್ಜರಿ ಮಾಡುವ ಪ್ರತಿ ರೋಗಿಗೂ ನಾವು ಹೇಳ್ಬಿಟ್ಟೆ ಮಾಡ್ತೀವಿ. ಒಂದ್ ಸತಿ ನಾವು ಯಾವ ರೀತಿಯಲ್ಲಿ ನೀವು ನಿಮ್ಮ ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೊಳ್ಬೇಕು, ಹ್ಯಾಬಿಟ್ಸ್ ಗಳನ್ನ ಚೇಂಜ್ ಮಾಡ್ಬೇಕು, ಮತ್ತೆ ಡಯಟ್ ನ ಚೇಂಜ್ ಮಾಡ್ಕೊಳ್ಬೇಕು ಅಂತ ಹೇಳ್ತೀವಲ್ಲ, ಅದನ್ನ ಒಂದು ನಿರಂತರವಾದ ಕ್ರಿಯೆ ಮಾಡ್ಕೊಳ್ಬೇಕು ಲೈಫ್ ಅಲ್ಲಿ. ಅದಾಗಿಲ್ಲ, ಅದ್ ಎಲ್ಲರೂ ಒಂದ್ ಕಡೆ ಯಾವತ್ತಾರು ಒಂದಿನ ಕೈ ಬಿಟ್ಟು ಮತ್ತೆ ಕಾನ್ಸ್ಟಿಪೇಷನ್ ಆಯ್ತು ಅಂತಂದ್ರೆ, ಅಫ್ಕೋರ್ಸ್ ನಾವು ಆಪರೇಟ್ ಮಾಡಿ ಅದನ್ನ ಸರಿ ಮಾಡಿರೋ ಜಾಗದಲ್ಲಿ ಪೈಲ್ಸ್ ಬರದೇ ಇರ್ಬೋದು, ಬಟ್ ಹೊಸ ಜಾಗದಲ್ಲಿ ಮತ್ತೆ ಕಾಣಿಸ್ಕೊಳ್ಳೋ ಸಾಧ್ಯತೆ ಇದ್ದೇ ಇರುತ್ತೆ.
1: ಲೈಫ್ ಸ್ಟೈಲ್ ಅಂತಂದ್ರೆ ಜೀವನ ಶೈಲಿಯ ಬದಲಾವಣೆಗಳು, ಅಂದ್ರೆ ಬೇಡದೇ ಇರುವ ಬದಲಾವಣೆಗಳು ಈ ಎಲ್ಲ ತೊಂದರೆಗಳಿಗೆ ಕಾರಣ ಆಗುತ್ತೆ ಅಂತ ಹೇಳಿದ್ರಿ. ಈಗ ಒಬ್ಬ ವ್ಯಕ್ತಿಗೆ ಇದು ಬರಲೇಬಾರದು ಅನ್ನುವಂತ ವ್ಯಕ್ತಿ ಯಾವ ತರ ಜೀವನ ಶೈಲಿಯನ್ನು ಇಟ್ಕೋಬೇಕು? ಬಂದ ಮೇಲೆ, ಬಂದು ಅದಕ್ಕೆ ಚಿಕಿತ್ಸೆ ತೆಗೆದುಕೊಂಡ ಮೇಲೆ ವ್ಯಕ್ತಿಗಳು ಹೇಗೆ ಅವರು ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನು ಮಾಡ್ಕೋಬೇಕು?
0: ಈ ತೊಂದರೆ ನಮ್ಗಿಲ್ಲ ಇದುವರೆಗೂ ದೇವ್ರದಯದಿಂದ, ಬರೋದು ಬೇಡ ಅಂತ ಹೇಳೋರಿಗೂ ಇದೆ ಮಾತು, ಮತ್ತೆ ಬಂದು ಚಿಕಿತ್ಸೆ ಎಲ್ಲ ಆಗಿ ಮತ್ತೆ ಸಾಕಪ್ಪ ಇದೆ ಕೊನೆ ಅಂತ ಹೇಳಿದವ್ರಿಗೂ ಇದೇ ಮಾತು ಹೇಳ್ಬೋದು. ಒಂದು ಉತ್ತಮವಾದ ಆಕ್ಟಿವ್ ಲೈಫ್ ಇರಬೇಕು. ಮತ್ತೆ
1: ಆಕ್ಟಿವ್ ಲೈಫ್ ಅಂದ್ರೆ ಏನ್ ಮಾಡ್ತಾರೆ ಗೊತ್ತಾ ಸರ್? ದಿನ ಪೂರ್ತಿ ಮನೇಲಿ ಓಡಾಡ್ಕೊಂಡೇ ಇರ್ತೀನಿ ಅಂತ ಅಂತಾರೆ, ಅಷ್ಟು ಸಾಕ ಚಟುವಟಿಕೆ?
0: ನಿಮ್ಮ ಇದು ಹೆಣ್ಮಕ್ಳಲ್ಲಿ ನಾನು ತುಂಬಾ ಈ ಪ್ರಶ್ನೆ ನನಗೆ ಬರುತ್ತೆ ಸರ್, ನಾ ಎಕ್ಸಸೈಸ್ ಮಾಡಿ ಅಂತ ಹೇಳಿದ ತಕ್ಷಣ ನಾನ್ ಮನೆಯಲ್ಲಿ ಬಟ್ಟೆ ಒಗಿತೀನಿ, ಕಸ ಗುಡಿಸ್ತೀನಿ, ಮಾಡ್ತೀನಿ, ಅದೆಲ್ಲ ನಾನು ಅದನ್ನ ನಾವು ಎಕ್ಸಸೈಸ್ ಅಂತ ಕನ್ಸಿಡರ್ ಮಾಡೋದೇ ಇಲ್ಲ. ಒಂದು ಐಸೋಮೆಟ್ರಿಕ್ ಎಕ್ಸಸೈಸ್ ಅಂತ ದೇಹಕ್ಕೆ ನಾವು ಏನನ್ನ ಮಾಡ್ತೀವಿ, ಟಾರ್ಗೆಟ್ ಮಾಡ್ಕೊಂಡು ಏನ್ ಮಾಡ್ತೀವಿ, ಅದನ್ನ ಮಾತ್ರ ಎಕ್ಸಸೈಸ್ ಅಂತ ಹೇಳಕ್ಕಾಗ್ತದೆ. ಒಂದು ವ್ಯಕ್ತಿಗೆ ಅಟ್ಲೀಸ್ಟ್ ಒಂದು ದಿನಕ್ಕೆ ಅರ್ಧ ಗಂಟೆಯನ್ನ ಫಿಸಿಕಲ್ ಆಕ್ಟಿವಿಟಿಗೆ ಅವರು ಡೆಡಿಕೇಟ್ ಮಾಡ್ಬೇಕಾಗುತ್ತೆ.
1: ಎಲ್ಲರೂ ಜಿಮ್ಗೆ ಹೋಗಕ್ ಆಗಲ್ಲ ಸರ್, ಅವ್ರು ಏನ್ ಮಾಡ್ಬೇಕು? ವಾಕ್ ಮಾಡ್ಬೇಕು.
0: ದ ಮೋಸ್ಟ್ ಚೀಪೆಸ್ಟ್ ಅಂಡ್ ದ ಮೋಸ್ಟ್ ಈಸಿಯೆಸ್ಟ್ ಇಸ್ ಟು ಹ್ಯಾವ್ ಅ ಬ್ರಿಸ್ಕ್ ವಾಕ್. 45 ನಿಮಿಷಗಳ ಬ್ರಿಸ್ಕ್ ವಾಕ್ ಒಂದು ದಿನಕ್ಕೆ,
1: ವೇಗದ ನಡಿಗೆ
0: ಅಟ್ಲೀಸ್ಟ್ ವಾರದಲ್ಲಿ 4 ದಿವಸ ಸಾಕು. ವಾರದಲ್ಲಿ 4 ದಿವಸ 40-45 ನಿಮಿಷ ಇದಿಷ್ಟು ಮಾಡಿದ್ರೆ ಖಂಡಿತ ನಾವು ಕರುಳನ್ನ ಆಕ್ಟಿವ್ ಆಗಿ ಇಟ್ಕೊಳ್ಬಹುದು, ಬಾಡಿ ಮೆಟಬಾಲಿಸಮ್ ನ ಆಕ್ಟಿವ್ ಆಗಿ ಇಟ್ಕೊಳ್ಬಹುದು, ಮತ್ತೆ ಹೊರಗಡೆ ಹೋಗಿ ಆ ವಾಕ್ ಮಾಡೋದು ಆ ಎಕ್ಸ್ಪೋಜರ್ ಕೂಡ ನಮ್ಗೆ ಒಂದು ಆಹ್ಲಾದವನ್ನು ಕೊಡುವಂತ ವಿಚಾರ. ಸೊ ಮಾನಸಿಕವಾಗಿ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಸ್ಟ್ರೆಸ್ ಕಮ್ಮಿ ಆದ ತಕ್ಷಣ ಮಾಡ್ಕೊಂಡ ಕ್ಷಣ ನಿಮ್ಗೆ ಆ ಕಾನ್ಸ್ಟಿಪೇಷನ್ ಕಡಿಮೆ ಆಗುತ್ತೆ. ಇದ್ರ ಜೊತೆಗೆ ಫೈಬರ್ ರಿಚ್ ಫುಡ್, ಮತ್ತೆ ನಾರಿನ
1: ನಾನ್ ವೆಜ್ ಬಳಸ್ತಾರೆ, ಅದಕ್ಕೆ ಸೊಪ್ಪು ತರಕಾರಿ ಬಳಸಲ್ಲ. ಕೆಲವರು ಬರೀ ಸೊಪ್ಪು ತರಕಾರಿ ತಿಂತಾರೆ, ಪ್ರೋಟೀನ್ ತಿನ್ನಲ್ಲ.
0: ಹೌದು,
1: ಏನ್ ಮಾಡ್ಬೇಕು?
0: ನಾನ್ ವೆಜ್ ತುಂಬಾ ಪ್ರೋಟೀನ್ ಇಂಟೆನ್ಸ್ ಫುಡ್, ಎಲ್ಲರಿಗೂ ಗೊತ್ತು. ಏನಾಗುತ್ತೆ ಅಂದ್ರೆ ನಾನ್ ವೆಜಿಟೇರಿಯನ್ ಫುಡ್ ಜೀರ್ಣ ಆಗ್ಬೇಕಾದ್ರೆ, ಪ್ರೋಟೀನ್ ಜೀರ್ಣ ಆಗ್ಬೇಕಾದ್ರೆ ತನ್ನೊಟ್ಟಿಗೆ ಜೀರ್ಣ ಕ್ರಿಯೆಯಲ್ಲಿ ತುಂಬಾ ದೇಹದಿಂದ ನೀರನ್ನ ಎಳ್ಕೊಳ್ಳುತ್ತೆ. ಸೊ ಹಾಗಾಗಿ ನೀರನ್ನ ಎಳ್ಕೊಳ್ಳೋದ್ರಿಂದ ನಮ್ಗೆ ಕಾನ್ಸ್ಟಿಪೇಷನ್ ಬರುತ್ತೆ. ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಬೇಕು ಅಂತಂದ್ರೆ, ಸೊ ನಾನ್ ವೆಜ್ ಜೊತೆಗೆ ಯಾವಾಗ್ಲೂ ಸಲಾಡ್ಸ್ ಇರಬೇಕು, ಸೂಪ್ಗಳಿರ್ಬೇಕು, ಹಾಗೆ ಲಿಕ್ವಿಡ್ಸ್ ನ ಜಾಸ್ತಿ ಮಾಡ್ಕೊಂಡು ಅದನ್ನ ಬ್ಯಾಲೆನ್ಸ್. ಈಗ ನಾನ್ ವೆಜ್ ಮಾಡಿದ್ದಿನ ಬರೀ ನಾನ್ ವೆಜ್ ತಿನ್ನೋದಲ್ಲ, ಯಾಕೆ ಒಂದು ವೆಜಿಟೇಬಲ್ ತಿನ್ನಬಾರದು ಅದ್ರ ಜೊತೆಗೆ ಸೇರಿಸಿ, ಯಾಕೆ ಒಂದ್ ಬಟ್ಲು ಸೌತೆಕಾಯಿ ಟೊಮ್ಯಾಟೊಗಳನ್ನೆಲ್ಲ ಹಾಗೆ ಹಸಿಯಾಗಿ ತಗೊಳ್ಬಾರ್ದು, ಆತರ ಎಲ್ಲನೂ ಬ್ಯಾಲೆನ್ಸ್ ಮಾಡಿ ನಾರಿನ ಅಂಶ ಹೆಚ್ಚಿರುವಂತ ಫುಡ್ ಅನ್ನ ನಾವು ಆದಷ್ಟು ತಗೊಳ್ಬೇಕು. ಒಂದು ದಿನಕ್ಕೆ 3-3.5 ಲೀಟರ್ ಅಷ್ಟು ನೀರನ್ನ ಕುಡಿಬೇಕು. ಇವೆರಡು ಬದಲಾವಣೆಗಳು ಬೇಸಿಕ್, ಇದಿಷ್ಟು ಮಾಡ್ಕೊಂಡ್ರೆ ಸಾಕು ಈ ತೊಂದರೆಯನ್ನ ಖಂಡಿತವಾಗ್ಲೂ ಒಂದು ಹತೋಟಿಯಲ್ಲಿ ಇಟ್ಕೊಳ್ಬಹುದು, ಹಾಗೆ ಬರದೇ ಇರೋ ತರನು ಕೂಡ ನೋಡ್ಕೊಳ್ಬಹುದು.
1: ಇದರ ಜೊತೆಗೂ ಇದೆಲ್ಲ ಮಾಡಿದ್ಮೇಲೂ ತೊಂದರೆ ಬಂತು ಅಂದಾಗ ತಕ್ಷಣ ತಜ್ಞ ವೈದ್ಯರನ್ನ ಕಂಡು

0: ಚಿಕ್ಕದಿರೋವಾಗ್ಲೇ ವಾಸಿ ಮಾಡ್ಕೊಳ್ಳುವಂತದ್ದು
1: ಸಮಯ ಕಳೆಯೋದು ಬೇಡ,
0: ಚಿಕಿತ್ಸೆ ಮಾಡ್ಕೊಳ್ಳುವಂಥದ್ದು ಒಳ್ಳೇದು ಅಂತ ಹೇಳ್ತೀರಾ. ಇದುವರೆಗೆ ನಮ್ಮ ಕೇಳುಗರಿಗೆ ವೈಲ್ಸ್ ಕುರಿತಂತೆ ಸವಿಸ್ತಾರವಾದ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ.
1: ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು.
2: ಇದುವರೆಗೆ ಪೈಲ್ಸ್ಗೆ ಕಾರಣ ಹಾಗೂ ಚಿಕಿತ್ಸೆ ಈ ಕುರಿತು ಡಾಕ್ಟರ್ ಕುಲದೀಪ್ ಎನ್, ಜನರಲ್ ಸರ್ಜನ್, ನಾರಾಯಣ ಹಾಸ್ಪಿಟಲ್ ಮೈಸೂರು, ಇವರೊಂದಿಗಿನ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಕರು ಸುಜಾತ ಎಫ್ ತಳವಾರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ನಾರಾಯಣ ಹಾಸ್ಪಿಟಲ್ ಮೈಸೂರು.
3: ಕ್ಯಾನ್ಸರ್ ಚಿಕಿತ್ಸೆಗೆ ಕೇವಲ ಒಂದು ಚಿಕಿತ್ಸಾ ವಿಧಾನ ಸಾಕಾಗುವುದಿಲ್ಲ. ಸರಿಯಾದ ತಂಡ, ಪರಿಣಿತಿ ಮತ್ತು ಪ್ರತಿಯೊಂದು ಹಂತದಲ್ಲೂ ಸೂಕ್ತ ಆರೈಕೆ ಅಗತ್ಯ. ನಾರಾಯಣ ಹಾಸ್ಪಿಟಲ್ ಮೈಸೂರಿನಲ್ಲಿ ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಸೇವೆಯಡಿ ಮೆಡಿಕಲ್, ಸರ್ಜಿಕಲ್ ಮತ್ತು ರೇಡಿಯೇಷನ್ ಆಂಕಾಲಜಿ, ಮಕ್ಕಳ ರಕ್ತಶಾಸ್ತ್ರ ಮತ್ತು ಕ್ಯಾನ್ಸರ್ ಶಾಸ್ತ್ರ ತಜ್ಞರ ತಂಡ ಒಂದಾಗಿ ಕಾರ್ಯನಿರ್ವಹಿಸುತ್ತದೆ. ರೋಗ ನಿರ್ಣಯದಿಂದ ಚಿಕಿತ್ಸೆ, ಚಿಕಿತ್ಸೆ ನಂತರದ ಫಾಲೋಅಪ್ ಆರೈಕೆವರೆಗೆ ಪ್ರತಿಯೊಬ್ಬ ರೋಗಿಯ ಅಗತ್ಯಕ್ಕೆ ತಕ್ಕಂತೆ ವೈಯಕ್ತಿಕ ಆರೈಕೆ. ನಿಮಗೆ ಅಥವಾ ನಿಮ್ಮ ಪ್ರೀತಿ ಪಾತ್ರರಿಗೆ ಕ್ಯಾನ್ಸರ್ ಚಿಕಿತ್ಸೆ ಅಗತ್ಯವಿದ್ದರೆ ಸರಿಯಾದ ತಂಡದೊಂದಿಗೆ ಮೊದಲ ಹೆಜ್ಜೆ ಇಡಿ. ನಾರಾಯಣ ಹಾಸ್ಪಿಟಲ್ ಮೈಸೂರು, ಸಮಗ್ರ ಕ್ಯಾನ್ಸರ್ ಚಿಕಿತ್ಸೆ ನಿಮ್ಮ ಮನೆಯ ಹತ್ತಿರ. ಇಂದೇ ನಮ್ಮ ಆಂಕಾಲಜಿ ತಂಡವನ್ನು ಸಂಪರ್ಕಿಸಿ 1800-0309-0309.
2: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಕೇಳುಗರೆ ಗಮನಿಸಿ, ಈಗ ಒಂದೆರಡು ಪ್ರಕಟಣೆಗಳು. 2025-26 ಸಾಲಿನ ಆಯವ್ಯಯ ಘೋಷಣೆ ಖಂಡಿಕೆ. 198 ಅರಣ್ಯದಂಚಿನ ಹಾಡಿಗಳಲ್ಲಿ ವಾಸ ಮಾಡುತ್ತಿರುವ ಸೋಲಿಗ, ಹಲಸರು, ಗೌಡರು, ಸಿದ್ದಿ, ಕುಡಿಯ, ಮಲೆಕುಡಿಯ, ಕಾಡುಕುರುಬ, ಇರುಳಿಗ, ಬೆಟ್ಟಕುರುಬ, ಎರವ, ಪಣಿಯನ್ ಬುಡಕಟ್ಟು ಜನಾಂಗದವರಿಗೆ ಮುಖ್ಯಮಂತ್ರಿಗಳ ಆದಿವಾಸಿ ಗೃಹಭಾಗ್ಯ ಯೋಜನೆಯಡಿ ಮನೆಗಳನ್ನು ನಿರ್ಮಾಣ ಮಾಡಲು ಅವಕಾಶವಿದ್ದು, ವಸತಿ ಸೌಲಭ್ಯಕ್ಕಾಗಿ ಈ ತಿಂಗಳ 19 ಒಳಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಅರ್ಜಿಯನ್ನು ಪಡೆಯಲು ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿಗಳ ಕಚೇರಿ, ವಿರಾಜಪೇಟೆ, ಪೊನ್ನಂಪೇಟೆ, ಮಡಿಕೇರಿ, ಸೋಮವಾರಪೇಟೆ ಇಲ್ಲಿಯ ಸಹಾಯಕ ನಿರ್ದೇಶಕರನ್ನು ಸಂಪರ್ಕಿಸುವಂತೆ ಕೋರಲಾಗಿದೆ.

ಯುವನಿಧಿ ಯೋಜನೆಗೆ ಈಗಾಗಲೇ ನೋಂದಾಯಿಸಿಕೊಂಡು ಹಣ ಪಡೆಯುತ್ತಿರುವ ಫಲಾನುಭವಿಗಳು ತಮ್ಮ ಈ ತಿಂಗಳ ಸ್ವಯಂ ಘೋಷಣೆಯನ್ನು ಈ ತಿಂಗಳ 25ನೇ ತಾರೀಕಿನೊಳಗೆ ಸೇವಾ ಸಿಂಧು ಜಾಲತಾಣ sevaone.karnataka.gov.in ಇಲ್ಲಿ ಸಲ್ಲಿಸುವುದು ಕಡ್ಡಾಯವೆಂದು ಪ್ರಕಟಣೆ ತಿಳಿಸಿದೆ.

ಕೇಳುಗರೆ, ಈ ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಗರ್ವಾಲಯ ಎನ್ಎ ಪೂವಯ್ಯ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ಪಿಎಂ ಜಗದೀಶ್.

0: ಆಕಾಶವಾಣಿ ಮಡಿಕೇರಿ, ಸಮಯ 9:02. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಪ್ರತಿ ವರ್ಷ ಜುಲೈ 25 ರಂದು ವರ್ಲ್ಡ್ IVF ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ?
2: ದ ವರ್ಲ್ಡ್ಸ್ ಫಸ್ಟ್ IVF ಬೇಬಿ ಲೂಯಿ ಬ್ರೌನ್ ವಾಸ್ ಬೋರ್ನ್ ಆನ್ 25 July ಇನ್ 1978 ಇನ್ ಇಂಗ್ಲೆಂಡ್. ದಿಸ್ ಇಸ್ ಅ ಹ್ಯೂಜ್ ಅಚೀವ್ಮೆಂಟ್ ಅಂಡ್ ವಿ ಶುಡ್ ರಿಮೆಂಬರ್ ದಿಸ್ ಡೇ. ಸೊ ದಿಸ್ ಡೇ ಇಸ್ ನಾಟ್ ಓನ್ಲಿ ಫಾರ್ ರಿಮೆಂಬರಿಂಗ್ ದಿಸ್ ಹ್ಯೂಜ್ ಅಚೀವ್ಮೆಂಟ್ ಬಟ್ ಆಲ್ಸೋ ಟು ಕ್ರಿಯೇಟ್ ಅವೇರ್ನೆಸ್ ದಟ್ ಇನ್ಫರ್ಟಿಲಿಟಿ ಇಸ್ ಇನ್ಕ್ರೀಸಿಂಗ್. ಇವರ್ ಸದ್ಯಕ್ಕೆ 1 in 6 ಕಪಲ್ಸ್ ಆರ್ ಹ್ಯಾವಿಂಗ್ ಡಿಫಿಕಲ್ಟಿ ವಿತ್ ಕನ್ಸೀವಿಂಗ್ ಅಂಡ್ ಆಲ್ಸೋ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್ ಟು ರಿಡ್ಯೂಸ್ ದ ಸ್ಟಿಗ್ಮಾ ಸರೌಂಡಿಂಗ್ IVF ಅಂಡ್ ಇನ್ಫರ್ಟಿಲಿಟಿ.
1: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈವ್ ಆನ್. ಫಾರ್ ಅಪಾಯಿಂಟ್ಮೆಂಟ್ ಕಾಲ್ 0821-2555-000.

0: ರಂದು ವರ್ಲ್ಡ್ ಐವಿಎಫ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಯಾಕೆ ಸೆಲೆಬ್ರೇಟ್ ಮಾಡ್ತಾರೆ?
1: ದ ವರ್ಲ್ಡ್ಸ್ ಫಸ್ಟ್ ಐವಿಎಫ್ ಬೇಬಿ ಲೂಯಿ ಬ್ರೌನ್ ವಾಸ್ ಬೋರ್ನ್ ಆನ್ 25th ಜುಲೈ ಇನ್ 1978 ಇನ್ ಇಂಗ್ಲೆಂಡ್. ದಿಸ್ ಇಸ್ ಅ ಹ್ಯೂಜ್ ಅಚೀವ್ಮೆಂಟ್ ಅಂಡ್ ವಿ ಶುಡ್ ರಿಮೆಂಬರ್ ದಿಸ್ ಡೇ. ಸೊ ದಿಸ್ ಡೇ ಇಸ್ ನಾಟ್ ಓನ್ಲಿ ಫಾರ್ ರಿಮೆಂಬರಿಂಗ್ ದಿಸ್ ಹ್ಯೂಜ್ ಅಚೀವ್ಮೆಂಟ್ ಬಟ್ ಆಲ್ಸೋ ಟು ಕ್ರಿಯೇಟ್ ಅವೇರ್ನೆಸ್ ದಟ್ ಇನ್ಫರ್ಟಿಲಿಟಿ ಇಸ್ ಇನ್ಕ್ರೀಸಿಂಗ್. ಈಗ ಸದ್ಯಕ್ಕೆ 1 in 6 ಕಪಲ್ಸ್ ಆರ್ ಹ್ಯಾವಿಂಗ್ ಡಿಫಿಕಲ್ಟಿ ವಿತ್ ಕನ್ಸೀವಿಂಗ್ ಆ್ಯಂಡ್ ಆಲ್ಸೋ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್ ಟು ರಿಡ್ಯೂಸ್ ದ ಸ್ಟಿಗ್ಮಾ ಸರೌಂಡಿಂಗ್ IVF ಅಂಡ್ ಇನ್ಫರ್ಟಿಲಿಟಿ.
0: ಥ್ಯಾಂಕ್ ಯು ಡಾಕ್ಟರ್. ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಲೈವ್ಸ್ ಆನ್. ಫಾರ್ ಅಪಾಯಿಂಟ್ಮೆಂಟ್ ಕಾಲ್ 0821-255-000. ಸೇವ್ ದ ನಂಬರ್, ಸೇವ್ ಲೈವ್ಸ್.
2: The number you've dialed is currently busy. Kindly
3: try again. ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
4: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
4: ಹೌದು ಪಪ್ಪ, ಅದ್ರ ಬಗ್ಗೆನೆ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900-9000-1282. ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಬೈಪಾಸ್ ರೋಡ್, ಗುಣಿಗೊಬ್ಬಲು. ನಮ್ಮಲ್ಲಿ ಸ್ಟೀಲ್ ವೀಡ್ ಕಟರ್, ಹಸ್ಕೋವನ್ನ, ಇಮಾಸ್, ವಿರಾಟ್ ಸ್ಟೀಲ್ ಚೈನ್ಸಾ, ಡಿಜಿಟಲ್ ತೂಕದ ಯಂತ್ರ, ಎಸ್ಪಿ ಬ್ಯಾಟರಿ ಸ್ಪ್ರೇಯರ್, ಹೋಂಡಾ ಮತ್ತು ಕಿಸಾನ್ ಕ್ರಾಫ್ಟ್ ಸ್ಪ್ರೇಯರ್ಗಳು, ಕೀಟನಾಶಕಗಳು, ಸ್ಕಿಪ್ಪರ್ ಹಾಗೂ ಜೆಟ್ಸ್, 3 kV ಇಂದ 100 kV ವರೆಗಿನ ಜನರೇಟರ್ಗಳು, ಆಯಿಲ್, ಅಲ್ಯೂಮಿನಿಯಂ ಮತ್ತು HDPE ಪೈಪ್ಗಳು ಹಾಗೂ ಇರಿಗೇಷನ್ ಮೋಟಾರ್ಗಳು ದೊರೆಯುತ್ತವೆ. ವುಡ್ ಚಿಪ್ಪರ್, ಬ್ಲೋವರ್, ಕಾಫಿ ಹಲ್ಲರ್ ಮಷೀನ್, ಮಾಯಿಸ್ಚರ್ ಮೀಟರ್, ಪೆಪ್ಪರ್ ಡಿ ಕಾರ್ನರ್ಗಳು ಲಭ್ಯವಿದೆ. ಕಾಫಿ ಬೋರ್ಡ್ ನ ಸಬ್ಸಿಡಿಯಲ್ಲಿ ಸಂಪರ್ಕಿಸಿ 0827429875, ಮೊಬೈಲ್ 9108-752744 ಅಥವಾ 9448-4874.
4: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
5: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.

0: ನಗು ನೆಮ್ಮದಿಯ ಪ್ರತೀಕ. ನಾವು ನಕ್ಕು ಇತರರೂ ನಗುತ್ತಾ ನೆಮ್ಮದಿಯಿಂದ ಬಾಳುವಂತೆ ಮಾಡೋಣ.
1: ನಗೆದೀಪ ಕಣ್ಣಲ್ಲಿರಿಸು ಎಂದರು ಕವಿ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ. ಸಂಸಾರ ಸೌಖ್ಯದ ಕುರಿತು ಹೊರಗೆ ಮಂಜಿರಲೇನು, ಒಳಗೆ ನಿತ್ಯವೂ ಇವಳ ನಗೆ ಮಲ್ಲಿಗೆ ಎಂದರು ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ. ಮರದ ಅಡಿಗೆ ಗುಡಿಸಲಿರಲಿ, ಅಲ್ಲೇ ಒಲವು ಮೆರೆಯದೆ, ನಲಿವು ಮೇರೆವರಿಯದೆ ಎಂದರು ವರಕವಿ ಬೇಂದ್ರೆ.
0: ಪ್ರೀತಿ ಸ್ನೇಹ ಸಹಬಾಳ್ವೆ, ಆ ಮೂಲಕ ಹೊರಹೊಮ್ಮುವ ನೆಮ್ಮದಿ, ಇವು ಬದುಕಿನ ಕತ್ತಲೆಯನ್ನು ಹೊಡೆದೋಡಿಸುವ ನಗೆದೀಪ.

0: ಆಕಾಶವಾಣಿ ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ಪ್ರಿಯ ಕೇಳುಗರೆ ನಮಸ್ಕಾರ. ಮಗುವೊಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನ ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆಯಾಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದ್ರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡ ಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ. ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಏನೇ ಅದು, ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಷ್ಟು ಬರ್ತೀನಿ.
2: ಏನಮ್ಮ ಹಾಗೆ ಹೇಳ್ತೀಯ, ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ, ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು, ಅವರು ನಮ್ ಹಾಗೆ ಮನುಷ್ಯರಲ್ವಾ.
3: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
2: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟ್ ಎಲ್ಲ ಬೇರೆ ಬೇರೆ ಮಾಡಿದೀಯ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
2: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ, ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡು ಮಾಡ್ಬೇಕು, ಗೊತ್ತಾಯ್ತಾ?
2: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
4: ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿಟ್ಟು ತೂಗಿದಾಕೆ.
2: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
4: ನಿನಗೆ ಬೇರೆ ಹೆಸರು ಬೇಕೆ?
5: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
4: ಸ್ತ್ರೀ ಎಂದರೆ ಅಷ್ಟೇ ಸಾಕೆ.
2: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
4: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
5: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ

ಆಕಾಶವಾಣಿ ಮಡಿಕೇರಿ, ಸಮಯ 9:05. ಇದೀಗ ಬೆಂಗಳೂರು ಕೇಂದ್ರದಿಂದ ಬಾಲ್ಯದಲ್ಲಿ ಕಂಡುಬರುವ ಕ್ಯಾನ್ಸರ್ ಕುರಿತ ಜಾಗೃತಿ ಕಾರ್ಯಕ್ರಮ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 9:10:25. ಇನ್ನು ಮುಂದೆ ಭಾವಗೀತೆಗಳ ಕಾರ್ಯಕ್ರಮ. ಇನ್ನು ಮುಂದೆ ಮೊದಲಿಗೆ ಕೇಳಿ, ಡಿವಿ ಗುಂಡಪ್ಪ ಅವರ ಕವಿತೆಗೆ ಧ್ವನಿಯಾಗಿದ್ದಾರೆ ರೋಹಿಣಿ ಮೋಹನ್.

ಕಾವ್ಯಂ ಶ್ರೀನಿವಾಸ ಮೂರ್ತಿ ಅವರ ಕವಿತೆಯನ್ನು ಎಂಡಿ ಪಲ್ಲವಿ ಅವರ ಧ್ವನಿಯಲ್ಲಿ ಕೇಳಿದಿರಿ. ಇನ್ನು ಮುಂದೆ ಕೇಳೋಣ, ಜಿಎಸ್ ಶಿವರುದ್ರಪ್ಪ ಅವರ ಕವಿತೆಯನ್ನು ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ಡಿ ವಿ ಗುಂಡಪ್ಪ ಅವರ ಕವಿತೆ. ಧ್ವನಿಯಾಗಿದ್ದಾರೆ ರೋಹಿಣಿ ಮೋಹನ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ. ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಅವರ ಕವಿತೆ, ಹಾಡಿದ್ದಾರೆ ಕಸ್ತೂರಿ ಶಂಕರ್.

ಇದುವರೆಗೆ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ, ಸಮಯ 9:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಕಾರ್ಯಕ್ರಮ ಚಿತ್ರ ಚಿತ್ತಾರ. ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ.

ಕೇಳುಗರಿಗೆಲ್ಲ ಇಂದಿನ ಚಿತ್ರಚಿತ್ತಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ವಿಷಯ ಪರಿಸರ ಸಂರಕ್ಷಣೆ. ಈ ಕುರಿತು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದೇವೆ. ಕೇಳುಗರೆ, ನಮ್ಮ ಸುತ್ತಮುತ್ತ ಕಾಣೋದೆಲ್ಲ ಪರಿಸರ. ಶುದ್ಧ ಗಾಳಿ, ಶುದ್ಧ ನೀರು, ಹಳ್ಳ ಕೊಳ್ಳ, ನದಿ ಸಾಗರ, ಕಾಡು ಮೇಡು, ಬೆಟ್ಟ ಗುಡ್ಡ ಇವೆಲ್ಲವೂ ಕೂಡ ನಮ್ಮ ಪರಿಸರ. ನಮ್ಮ ಭವಿಷ್ಯದ ಕೀಲಿಕೈ ನಮ್ಮ ಈ ಪರಿಸರ. ಅದನ್ನು ಅತ್ಯಂತ ಕಾಳಜಿ ಮತ್ತು ಗೌರವದಿಂದ ನಾವು ಕಾಪಾಡಬೇಕಿದೆ. ಈ ಪರಿಸರವು ಜೈವಿಕ ಮತ್ತು ಅಜೈವಿಕ ಘಟಕಗಳನ್ನು ಒಳಗೊಂಡಿದೆ. ಅದಿಲ್ಲದೆ ಜೀವಿಗಳು ಭೂಮಿಯ ಮೇಲೆ ಬದುಕಲಿಕ್ಕೆ ಸಾಧ್ಯವಿಲ್ಲ. ಇನ್ನಷ್ಟು ಪರಿಸರ ಸಂರಕ್ಷಣೆಯ ಕುರಿತು ಮಾತಾಡೋಣ ಈ ಹಾಡಿನ ನಂತರ. ಈಗ ಕೇಳಿ ಕೆ ಕಲ್ಯಾಣ್ ಅವರ ರಚನೆಯ ಅಕ್ಕ ತಂಗಿ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಚಿತ್ರ, ಸಂಗೀತ ನೀಡಿದ್ದಾರೆ ವಿ ಮನೋಹರ್.

0: 10 ಲಕ್ಷ ಲಾಟ್ರಿ ನನ್ಗೆ
1: ಸಿಕ್ಕಿಬಿದ್ರು.
2: ನಕಲಿ ಆಫರ್ಗಳ ಬಗ್ಗೆ ಎಚ್ಚರ.
0: RBI ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
0: ಶ್ರೋತೃಗಳೇ, ನಾವಿವತ್ತು ಈ ಕಾರ್ಯಕ್ರಮದಲ್ಲಿ ಪರಿಸರ ಸಂರಕ್ಷಣೆಯ ಕುರಿತು ಮಾತಾಡ್ತಾ ಇದ್ದೇವೆ. ಪರಿಸರವನ್ನು ಅಂದರೆ ಈ ಭೂಮಿಯು ನಮ್ಮ ತಾಯಿಯಂತೇವೆ, ಹೌದಲ್ವಾ? ಹಾಗಾದರೆ ಮನುಷ್ಯ ತನಗೆ ಬೇಕಾದ ಎಲ್ಲವನ್ನು ಪರಿಸರದಿಂದಲೇ ಪಡಿತಾನೆ. ಇದರಿಂದ ಕಾಡು ನಾಶವಾಗಿ ಪರಿಸರ ಸಂಪೂರ್ಣವಾಗಿ ಮಲಿನವಾಗ್ತಿದೆ. ಇದರಿಂದ ಏನಾಗ್ತಿದೆ ಅಂದರೆ ನಾವು ನಮ್ಮ ಅಸ್ತಿತ್ವಕ್ಕೆ ಗುತ್ತು ತಂದುಕೊಳ್ತಾ ಇದ್ದೇವೆ. ಅಷ್ಟಲ್ಲದೆ ಭೂಮಿಯ ಮೇಲಿರುವ ಸಕಲ ಜೀವ ಜಂತುವಿನ ಪ್ರಾಣಕ್ಕೂ ಕೂಡ ಅಪಾಯವನ್ನು ತಂದೊಡ್ತಾ ಇದ್ದೇವೆ. ಪ್ರಕೃತಿಗೂ ಮಾನವನಿಗೂ ಗಾಢವಾದ ಸಂಬಂಧವಿದೆ. ಆದರೆ ಆಧುನಿಕತೆ, ನಗರೀಕರಣ, ಕೈಗಾರಿಕೀಕರಣ, ತಂತ್ರಜ್ಞಾನ ಮತ್ತು ಅಭಿವೃದ್ಧಿಯ ಹೆಸರಲ್ಲಿ ಪರಿಸರದ ಮೇಲೆ ನಾವು ನಿರಂತರವಾಗಿ ದಾಳಿ ಮಾಡುತ್ತಲೇ ಬಂದಿದ್ದೇವೆ. ಇದರಿಂದ ಹವಾಮಾನದಲ್ಲಿಯೂ ಕೂಡ ಬದಲಾವಣೆ ಉಂಟಾಗಿದೆ. ಇನ್ನಾದರೂ ನಮ್ಮೆಲ್ಲರಲ್ಲಿಯೂ ಪರಿಸರ ಕಾಳಜಿ ಮೂಡಿ ನಮ್ಮ ಕೈಲಾದಷ್ಟು ಪರಿಸರ ಸಂರಕ್ಷಣೆ ಕಾರ್ಯದಲ್ಲಿ ತೊಡಗಬೇಕಿದೆ. ಇದಕ್ಕಾಗಿ ನಾವು ಬಹುದೊಡ್ಡ ಸಾಹಸವೇನೂ ಮಾಡಬೇಕಾಗಿಲ್ಲ. ನಮ್ಮ ದಿನಚರಿಯಲ್ಲಿ ಕೆಲವೊಂದು ಪರಿಸರ ಸ್ನೇಹಿ ಕ್ರಮಗಳನ್ನು ಪಾಲಿಸಿದ್ರೆ ಸಾಕು. ಅವುಗಳಲ್ಲಿ ಕೆಲವೊಂದನ್ನು ಈ ಹಾಡಿನ ನಂತರ ನೋಡೋಣ. ಈಗ ಕೇಳಿ ತರಾನಿ ಅವರ ರಚನೆಯ ಧೀಮಂತ ಮನುಷ್ಯ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ನಂದಿತಾ, ಎಲ್ಎನ್ ಶಾಸ್ತ್ರಿ ಹಾಗೂ BJ ಭರತ್. ಸಂಗೀತ ನೀಡಿದ್ದಾರೆ ವಸುದೇವ್ ಬ್ರಹ್ಮ.

ಇನ್ನು ಕೆಲವೊಂದು ಪರಿಸರ ಸ್ನೇಹಿ ಕ್ರಮಗಳನ್ನ ನೋಡೋದಾದ್ರೆ, ಮೊದಲು ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುವಂತಹ ಎಲ್ಲ ಕಾರ್ಯಗಳಿಗೆ ಕಡಿವಾಣ ಹಾಕಬೇಕು. ಈ ಪರಿಸರ ಸಕಲ ಜೀವರಾಶಿಗಳಿಗೂ ಸೇರಿದ್ದು ಎಂಬುದನ್ನ ನಾವು ಮೊದಲು ಅರ್ಥೈಸಿಕೊಂಡು ನಿಸರ್ಗದೊಂದಿಗೆ ಸಹಬಾಳ್ವೆ ನಡೆಸಿದ್ರೆ ಮಾತ್ರ ಪರಿಸರ ಉಳಿಸಲು ಸಾಧ್ಯ. ವಿದ್ಯಾರ್ಥಿಗಳಿಗೆ ಪರಿಸರ ಸಂರಕ್ಷಣೆಯ ಅರಿವು ಮೂಡಿಸಬೇಕು. ಜನರಲ್ಲಿ ಪರಿಸರ ಸಂರಕ್ಷಣೆಯ ಕುರಿತಂತೆ ಜಾಗೃತಿ ಮೂಡಿಸುವ ಯೋಜನೆಗಳನ್ನು ಹಮ್ಮಿಕೊಳ್ಳಬೇಕು. ಕೃಷಿಗೆ ರಾಸಾಯನಿಕ ಗೊಬ್ಬರಗಳ ಬದಲಾಗಿ ಸಾವಯವ ಗೊಬ್ಬರವನ್ನೇ ಬಳಸಬೇಕು. ಸಾಲುಮರದ ತಿಮ್ಮಕ್ಕ ಅವರನ್ನು ನೆನೆಸಿಕೊಂಡು ಗಿಡಗಳನ್ನು ನೆಟ್ಟು ಬೆಳೆಸೋದ್ರಿಂದ ಪರಿಸರಕ್ಕೆ ಕೊಡುಗೆ ನೀಡಬೇಕು. ಜಲಮಾಲಿನ್ಯ, ವಾಯುಮಾಲಿನ್ಯ, ಮಣ್ಣು ಮಾಲಿನ್ಯವಾಗುವಂತಹ ಚಟುವಟಿಕೆಗಳಿಗೆ ಸಂಪೂರ್ಣವಾಗಿ ಕಡಿವಾಣ ಹಾಕಬೇಕು. ನೀರು ಪೋಲು ಮಾಡದೆ ಮಿತವಾಗಿ ಬಳಸೋದನ್ನು ರೂಢಿ ಮಾಡಿಕೊಳ್ಳಬೇಕು. ಈಗ ಕೇಳೋಣ ಗೆಜ್ಜೆನಾದ ಚಿತ್ರದ ಈ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಚಿತ್ರ, ಸಾಹಿತ್ಯ ಹಂಸಲೇಖ, ಸಂಗೀತ ವಿ ಮನೋಹರ್.

ಕೇಳುಗರೆ, ಇನ್ನಾದರೂ ಪರಿಸರದ ಕುರಿತು ಕಾಳಜಿ ವಹಿಸದೆ ಹೋದ್ರೆ ನಾವು ಬದುಕಲಿಕ್ಕೆ ಸಾಧ್ಯವಿಲ್ಲ ಅಂತ ನಾವು ಮೊದಲು ಅರಿತುಕೊಳ್ಬೇಕು. ಭೂಮಿಯ ಆರೋಗ್ಯಕ್ಕೆ ಪರಿಸರ ಜಾಗೃತಿ ಮುಖ್ಯ. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿಡುವುದು ನಮ್ಮೆಲ್ಲರ ಕರ್ತವ್ಯ ಕೂಡ. ನಮ್ಮ ಮುಂದಿನ ಪೀಳಿಗೆಗೆ ನಾವು ಕೊಡುವ ಅಮೂಲ್ಯ ಉಡುಗೊರೆ ಸ್ವಚ್ಛ ಸುಂದರ ಪರಿಸರವಾಗಿರಬೇಕು. ಪರಿಸರ ಸಂರಕ್ಷಣೆಗೆ ಸರ್ಕಾರದ ಜೊತೆ ಸಾರ್ವಜನಿಕರು ಕೂಡ ಕೈಜೋಡಿಸಬೇಕು. ಭೂಮಿ ನಮ್ಮ ಮನೆ, ಅದನ್ನ ಸ್ವಚ್ಛವಾಗಿ ಹಸುರಾಗಿಡಲು ನಾವೆಲ್ಲರೂ ಕೂಡ ಪಣತೊಡಬೇಕು. ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು. ಮಾಲಿನ್ಯ ನಿಯಂತ್ರಣಕ್ಕೆ ಕಠಿಣ ಕಾನೂನುಗಳನ್ನು ಅನುಸರಿಸಬೇಕು. ಗಿಡ ನಕ್ಕರೆ ಜನ ನಗುವರು, ಗಿಡ ಅಳಿತರೆ ಜಗ ಅಳಿಯುವುದು ಎಂಬ ಮಾತನ್ನ ಸದಾ ನೆನಪಿಟ್ಟುಕೊಂಡು ಪರಿಸರದ ರಕ್ಷಣೆಗೆ ಪ್ರತಿನಿತ್ಯ ಪ್ರಯತ್ನ ಮಾಡೋಣ. ಈಗ ಕೇಳಿ ದೊಡ್ಡರಂಗೇಗೌಡ ಅವರ ರಚನೆಯ ರಮ್ಯಾ ಚಿತ್ರದ ಗೀತೆ. ಗೀತೆಯನ್ನು ಹಾಡಿದ್ದಾರೆ ಅಜಯ್ ವಾರ್ಯರ್, ಸಂಗೀತ ನೀಡಿದ್ದಾರೆ ಉದಯ್ ಬಲರಾಮ್.

ಕೇಳುಗರೆ, ಪರಿಸರ ಉಳಿಸುವ ಜವಾಬ್ದಾರಿ ಪ್ರತಿಯೊಬ್ಬರ ಮೇಲೆ ಕೂಡ ಇದೆ. ವಿಶ್ವದಲ್ಲಿ ಜೀವವನ್ನು ಬೆಂಬಲಿಸುವ ಏಕೈಕ ಗ್ರಹ ಭೂಮಿ ಅಂತ ಪರಿಗಣಿಸಲಾಗಿದೆ. ಹಾಗಾಗಿ ಪರಿಸರವನ್ನು ಉಳಿಸಿ ಒಳ್ಳೆಯ ಭವಿಷ್ಯವನ್ನು ರೂಪಿಸೋಣ, ನಿಸರ್ಗದೊಂದಿಗೆ ಕೂಡಿ ಬಾಳೋಣ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ.

0: Adiós.
1: ಇದುವರೆಗೆ ಚಿತ್ರ ಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು.

ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಸಮಯ 10:25 ಆಗಲಿದೆ. ಇನ್ನು ಮುಂದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮುಸುರಿ ಸುಬ್ರಹ್ಮಣ್ಯಂ ಅಯ್ಯರ್ ಅವರ ಹಾಡುಗಾರಿಕೆ, ತ್ಯಾಗರಾಜರು ಅವರ ಕೃತಿ, ಸಾರಂಗರಾಗ ಖಂಡಶಾಪತಾಳದಲ್ಲಿದೆ

ಇನ್ನೊಂದು ಕೇಳೋಣ. ಜನರಂಜನಿ ರಾಗ ಮಿಶ್ರ ಛಾಪು ತಾಳದಲ್ಲಿರುವ ತ್ಯಾಗರಾಜರ ಕೃತಿ, ಮುಸುರಿ ಸುಬ್ರಹ್ಮಣ್ಯ ಅಯ್ಯರ್ ಅವರ ಸ್ವರದಲ್ಲಿ.

ಶ್ರೋತೃಗಳೇ, ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಮುಸಿರಿ ಸುಬ್ರಹ್ಮಣ್ಯ ಅಯ್ಯರವರ ಹಾಡುಗಾರಿಕೆಯನ್ನು ಕೇಳಿದಿರಿ.

ಆತ್ಮೀಯ ಶ್ರೋತೃಗಳೇ, ಸಮಯ 10:30 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ

ಆಕಾಶವಾಣಿ ಮಡಿಕೇರಿ. ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನಾ.

ಶ್ರೋತೃಗಳೇ, ಗಾನ ಭಜನ ಕಾರ್ಯಕ್ರಮವನ್ನು ತಮಗೆ ಕೇಳಿಸೋದಕ್ಕೆ ನಿಮ್ಮೊಂದಿಗೆ ನಾನಿದ್ದೇನೆ, ಚಟ್ಟಂಗಡ ರವಿ ಸುಬ್ಬಯ್ಯ. ಕಾರ್ಯಕ್ರಮದ ಮೊದಲ ಗೀತೆಯನ್ನು ಕೇಳೋಣ. ಅಂತಿಮ ಚಿತ್ರದ್ದು ಹಾಡಿದ್ದಾರೆ ಅಜಯ್ ಗೋಗವಾಲೆ, ವೈಭವ್ ಜೋಶಿಯವರ ಸಾಹಿತ್ಯಕ್ಕೆ ಸ್ವರ ಸಂಯೋಜನೆ ಮಾಡಿದವರು ಹಿತೇಶ್ ಮರೋಕ್.

ಶ್ರೋತೃಗಳೇ, ಮುಂದಿನ ಗೀತೆಯನ್ನು ಕೇಳೋಣ. ವಿಶಾಲ್ ಮಿಶ್ರಾ ಹಾಗೂ ರಾಹುಲ್ ಸಿಪ್ಲಿ ಗುಂಜವರ ಸ್ವರದಲ್ಲಿ ಚಿತ್ರ ಆರ್ ಆರ್ ಆರ್. ರಿಯಾ ಮುಖರ್ಜಿಯವರ ಸಾಹಿತ್ಯಕ್ಕೆ ಸಂಗೀತ ಅಳವಡಿಸಿದವರು ಎಂ ಎಂ ಕ್ರೀಮ್.

ಶ್ರೋತೃಗಳೇ, ನಿಮ್ಮಂತೆ ಕೇಳೋಣ. ಆಜಾದ್ ಭಾರತ್ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ಬದ್ರಿ ಪ್ರಸಾದ್ ಹಾಗೂ ಅನುರಾಧ ಭಟ್. ಗೋಪಾಲ್ ಪ್ರಸಾದ್ ವ್ಯಾಸ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು.

ಶ್ರೋತೃಗಳಿಗೆ ಗಾನ ಭಜನಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳೋಣ ಕೌಶಲ್ ಕಿಶೋರ್ ಅವರ ಸಾಹಿತ್ಯಕ್ಕೆ ಸಂಗೀತ ಅಳವಡಿಸಿ ಹಾಡಿರೋ ಕಲಾವಿದರು ವಿಶಾಲ್ ಮಿಶ್ರಾ. ಚಿತ್ರ ಟಾಕ್ಸಿಕ್.

ಶ್ರೋತೃಗಳೇ, ಇನ್ನು ಮುಂದೆ ಕೇಳೋಣ. ಆಲ್ಫಾ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಶಿಲ್ಪಾರಾವ್, ಜ್ಯೋನಿತಾ ಗಾಂಧಿ ಹಾಗೂ ರೋಹಾನ್ಸ್. ಅನ್ವಿತಾ ದತ್ತವರ ಸಾಹಿತ್ಯಕ್ಕೆ ಸಂಗೀತ ಅಳವಡಿಸಿದವರು ರೋಹಾನ್ಸ್ ಹಾಗೂ ಅಭೀರ್.

ಶ್ರೋತೃಗಳೇ, ಮುಂದಿನ ಗೀತೆ ಕುಮಾರ್ ಅವರ ಸಾಹಿತ್ಯಕ್ಕೆ ಆದಿತ್ಯ ದೇವ್ ಹಾಗೂ ಪಾಯಲ್ ದೇವ್ ಸಂಗೀತ ಅಳವಡಿಸಿರುವ ದೇ ದೇ ಪ್ಯಾರ್ ದೇ ಟೂ ಚಿತ್ರದ ಗೀತೆ. ಹಾಡಿದರೆ ಶ್ರೇಯಾ ಘೋಷಾಲ್.

ಶ್ರೋತೃಗಳೇ, ಗಾನ ಭಜನ ಕಾರ್ಯಕ್ರಮದ ಕೊನೆಯ ಗೀತೆಯನ್ನು ಕೇಳೋಣ. ಶಾನ್ ಹಾಗೂ ಮಧುಶ್ರೀಯವರ ಸ್ವರದಲ್ಲಿದೆ. ಕುಮಾರ್ ಅವರ ಸಾಹಿತ್ಯಕ್ಕೆ ಸ್ವರ ಸಂಯೋಜನೆ ಮಾಡಿದವರು ಸನ್ನಿ ಇಂದರ್. ಚಿತ್ರ ಶತಕ್.

ಇದುವರೆಗೆ ಗಾನ ಬಜಾನಾ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

ಶ್ರೋತೃಗಳೇ, ಇದುವರೆಗೆ ಗಾನಭಜನ ಕಾರ್ಯಕ್ರಮವನ್ನು ಕೇಳಿದಿರಿ. ಸಮಯ 11:37 ಆಗಲಿದೆ. ಇನ್ನು ಮುಂದೆ ಗಾನ ಡಂಗೂರ, ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ಭಗವಂತ್ ಕೇಸರಿ ಚಿತ್ರದ ಈ ಗೀತೆಯನ್ನು ಹಾಡಿದರೆ ವೈಶಾಖ್ ಹಾಗೂ ವಾಸುಶ್ರೀ. ಪ್ರತಾಪ್ ಭಟ್ ಅವರ ಸಾಹಿತ್ಯಕ್ಕೆ ಎಸ್ ತಮನ್ ಸಂಗೀತ ನೀಡಿದ್ದಾರೆ.

0: ನೆಕ್ಸ್ಟ್ ಪಾಠದಲ್ಲಿ.
1: ಶ್ರೋತೃಗಳೇ, 45 ಚಿತ್ರದ ಗೀತೆಯನ್ನು ಕೇಳೋಣ. ಈಗ ಹಾಡಿದ್ದಾರೆ ಇಂದು ನಾಗರಾಜ್, ಅರ್ಜುನ್ ಜನ್ಯ ಅವರ ಸಂಗೀತ, ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯವಿದು.

해결도 못 나냈어.

ಆತ್ಮೀಯ ಶ್ರೋತೃಗಳೇ, ಗಾನಡಂಗೂರ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳಿ ರಜತ್ ಹೆಗಡೆ ಅವರ ಸ್ವರದಲ್ಲಿ ಅಜ್ಞಾತವಾಸಿ ಚಿತ್ರದ ಈ ಗೀತೆಯನ್ನು, ಧನಂಜಯ್ ರಂಜನ್ ಅವರ ಸಾಹಿತ್ಯ, ಶರಣ್ ರಾಜ್ ಸಂಗೀತ ನೀಡಿದ್ದಾರೆ.

ಶ್ರೋತೃಗಳೇ, ಕಲ್ಟ್ ಚಿತ್ರದ ಗೀತೆಯನ್ನು ಕೇಳೋಣ. ಈಗ ಹಾಡಿದ್ದಾರೆ ನಿಶಾನ್ ರೈ, ಅನಿಲ್ ಕುಮಾರ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಜನ್ಯ ಸಂಗೀತ ನೀಡಿದ್ದಾರೆ.

ಆತ್ಮೀಯ ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಿ ಗಾನಡಂಗೂರ ಕಾರ್ಯಕ್ರಮ. ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಹಾಡಿದ್ದಾರೆ ಕಿರಣ್ ರವೀಂದ್ರನಾಥ್ ಹಾಗೂ ನಂದಿನಿ ರಾವ್ ಗುಜಾರ್. ಪ್ರವೀಣ್ ಕುಮಾರ್ ಜಿಯವರ ಸಾಹಿತ್ಯಕ್ಕೆ ಸ್ವರ ಸಂಯೋಜನೆ ಮಾಡಿದವರು ಕಿರಣ್ ರವೀಂದ್ರನಾಥ್. ಚಿತ್ರ ಅಮರ ಪ್ರೇಮಿ ಅರುಣ್.

ಕಾರ್ಯಕ್ರಮದ ಮುಂದಿನ ಗೀತೆ ಮೆಜೆಸ್ಟಿಕ್ 2 ಚಿತ್ರದ್ದು, ಹಾಡಿದರೆ ಚೇತನ್ ನಾಯಕ್ ಹಾಗೂ ಅನುಶ್ರೀ ಭಟ್. ವಿನು ಮನಸ್ಸು ಅವರು ಸಂಗೀತ ಆಲಿಸಿರುವ ಈ ಗೀತೆಯ ಸಾಹಿತ್ಯ ದಿಲೀಪ್ ಶರ್ಮಾ ಅವರದ್ದು.

ಶ್ರೋತೃಗಳೇ, ಮುಂದಿನ ಗೀತೆ ಶ್ವೇತಾ ಹಿರೇಮಠ್ ಹಾಗೂ ಆರೋಹಣ ಸುಧೀಂದ್ರ ಅವರ ಸ್ವರದಲ್ಲಿದೆ. ಪೊಲೀಸ್ ಕಂಪ್ಲೇಂಟ್ ಚಿತ್ರದ ಹೆಸರು. ಆರೋಹಣ ಸುಧೀಂದ್ರ ಅವರು ಸಂಗೀತ ಅಳವಡಿಸಿರುವ ಈ ಗೀತೆಯ ಸಾಹಿತ್ಯ ಸುಧಾಕರ್ ಮ್ಯಾರಿಯೋ ಅವರದ್ದು.

ಶ್ರೋತೃಗಳೇ, ಇನ್ನು ಮುಂದೆ ಕೇಳೋಣ ಜಿ ಸಂತೋಷ್ ಹಿಂದೆ ಅವರ ಸಾಹಿತ್ಯಕ್ಕೆ ಎಸ್ ತಮ್ಮನ್ ಸಂಗೀತ ಅಳವಡಿಸಿ ಸಂಜಿತ್ ಹೆಗಡೆ ಹಾಗೂ ಬ್ಲಾಸ್ ಹಾಡಿರುವ ಈ ಗೀತೆ ದಿ ರಾಜಸಾಬ್ ಚಿತ್ರದ್ದು.

ತೀರ್ಥರೂಪ ತಂದೆಯವರಿಗೆ ಇದು ಚಿತ್ರದ ಹೆಸರು. ಈ ಚಿತ್ರದ ಗೀತೆ ರಜತ್ ಹೆಗಡೆ ಹಾಗೂ ಈಶಾ ಸುಚಿಯವರ ಸ್ವರದಲ್ಲಿದೆ. ಜಾಯ್ ಕಾಸ್ಟ್ ಅವರು ಸಂಗೀತ ಅಳವಡಿಸಿರುವ ಈ ಗೀತೆಯ ಸಾಹಿತ್ಯ ನಾಗಾರ್ಜುನ್ ಶರ್ಮಾ ಅವರದ್ದು.

ಆತ್ಮೀಯ ಶ್ರೋತೃಗಳೇ, ಗಾನಡಂಗೂರ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳಿ ವರದರಾಜ್ ಚಿಕ್ಕಬಳ್ಳಾಪುರ ಅವರ ಸಾಹಿತ್ಯಕ್ಕೆ ದೇವಿಶ್ರೀ ಪ್ರಸಾದ್ ಸಂಗೀತ ಅಳವಡಿಸಿ ಸಂತೋಷ್ ವೆಂಕಿ ಸಂಗಡಿಕರೊಂದಿಗೆ ಹಾಡಿರುವ ಪುಷ್ಪ 2 ಚಿತ್ರದ ಈ ಗೀತೆಯನ್ನು

ಕಪ್ಪು ಕಪ್ಪು ಕಡಿಗೆ ಇಟ್ಟು ನಮ್ಮ ಕರುಣಿಸಲು ಬಂದೆ ಗಂಗರನು ಕಾತಾಯೇ ಕಲ್ಲು ಕಲ್ಲು.

ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು, ಇದು ಚಿತ್ರದ ಹೆಸರು. ಶ್ರೋತೃಗಳೇ, ಹಾಡಿದ್ದಾರೆ ಸಿದ್ಧಾರ್ಥ ಬೆಳ್ಮಣ್ಣು. ಕೇಶವಮೂರ್ತಿಯವರ ಸಾಹಿತ್ಯಕ್ಕೆ ಸಂಗೀತ ನೀಡಿದವರು ಪ್ರಸಾದ್ ಕೆ ಶೆಟ್ಟಿ.

ಶ್ರೋತೃಗಳೇ, ಅನಿಲ್ ಅಂಬಾರಿ ಶ್ರೋತೃಗಳು ಸಂಗೀತ ಅನಿಲ್ ಅಂಬಾರಿ ಸಂಗಡಿಗರೊಂದಿಗೆ ಹಾಡಿರುವ ಗೀತೆ ಇದು. ಪದ್ಮಗಂಧಿ ಚಿತ್ರದ್ದು. ದೀಪಕ್ ಪರಮಶಿವನ್ ಸಂಗೀತ ಅಳವಡಿಸಿದ್ದಾರೆ. ಕೆ. ಸುಚೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ

ಶ್ರೋತೃಗಳೇ, ಇನ್ನು ಮುಂದೆ ಕೇಳಿ ರೋಹಿತ್ ಕೀರ್ತಿಯವರ ಸಾಹಿತ್ಯಕ್ಕೆ ಆರ್ ಹರಿ ಸಂಗೀತ ಅಳವಡಿಸಿ ರಾಬಿನ್ ಆಂಟೋ, ಚೇತನ್ ನಾಯ್ಕ್ ಹಾಗೂ ಐರಾ ಉಡುಪಿ ಹಾಡಿರುವ ಈ ಗೀತೆ ಪಾರು ಪಾರ್ವತಿ ಚಿತ್ರದ್ದು.

ಕೇಳಿದ್ರೆ ಮುಂದಿನ ಗೀತೆ ಆರ್ ಆರ್ ಆರ್ ಚಿತ್ರದ್ದು, ಹಾಡಿದ್ದಾರೆ ರಾಹುಲ್ ಸಿಪ್ಲಗುಂಜ್ ಹಾಗೂ ಕಾಲಭೈರವ. ಎಂ ಎಂ ಕೀರವಾನಿಯವರ ಸಂಗೀತವಿರುವ ಈ ಗೀತೆಯ ಸಾಹಿತ್ಯ ಆಜಾದ್ ವರದರಾಜ್.

ಆತ್ಮೀಯ ಶ್ರೋತೃಗಳೇ, ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಪ್ರದೇಶ ಸಮಾಚಾರ ಕೇಳುವಿರಿ.

ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ನಿಜಾಮರ ಆಡಳಿತಕ್ಕೆ ಒಳಪಟ್ಟಿದ್ದ ಹೈದರಾಬಾದ್ ಕರ್ನಾಟಕಕ್ಕೆ ಸ್ವಾತಂತ್ರ್ಯ ಲಭಿಸಿದ್ದು 1948 ಸೆಪ್ಟೆಂಬರ್ 17 ವಿಮೋಚನಾ ದಿನವಾಗಿ ಆಚರಿಸಲಾಗುತ್ತಿತ್ತು. ಇತ್ತೀಚೆಗೆ ಕಲ್ಯಾಣ ಕರ್ನಾಟಕ ಉತ್ಸವ ಎಂದು ಆಚರಿಸಲಾಗುತ್ತಿದೆ. ನಿನ್ನೆ ರಾತ್ರಿ ಕಲಬುರಗಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉತ್ಸವಕ್ಕೆ ಚಾಲನೆ ನೀಡಿದರು. ಇಂದು ಬೆಳಗ್ಗೆ ಕಲಬುರಗಿಯ ಎಸ್ವಿಪಿ ವೃತ್ತದಲ್ಲಿ ವಿಮೋಚನೆಯ ರೂವಾರಿ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಅವರ ಪ್ರತಿಮೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೌರವ ಅರ್ಪಿಸಿದರು. ಪೊಲೀಸ್ ಕವಾಯತು ಮೈದಾನದಲ್ಲಿ ರಾಷ್ಟ್ರಧ್ವಜಾರೋಹಣ ನೆರವೇರಿಸಿದ ಮುಖ್ಯಮಂತ್ರಿ 1200 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅಧ್ಯಕ್ಷ ಡಾ ಅಜಯ್ ಧರ್ಮ್ ಸಿಂಗ್ ಮಾಹಿತಿ ನೀಡಿ, ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ 5000 ಕೋಟಿ ರೂಪಾಯಿ ಅನುದಾನ ಒದಗಿಸಿದೆ ಎಂದರು. ಹೈದರಾಬಾದ್ ಕರ್ನಾಟಕ ವಿಮೋಚನೆ

0: ಘಟನೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಮಹಾವಿದ್ಯಾಲಯದ ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ಎಸ್ಎಸ್ ಅಂಗಡಿ.
1: ಹೈದರಾಬಾದ್ ಸಂಸ್ಥಾನವು ಇಂದಿನ ಆಂಧ್ರಪ್ರದೇಶ, ತೆಲಂಗಾಣ, ಕರ್ನಾಟಕದ ರಾಯಚೂರು, ಕಲಬುರಗಿ ಮತ್ತು ಬೀದರ್ ಜಿಲ್ಲೆಗಳು ಹಾಗೂ ಮರಾಠವಾಡ ಪ್ರದೇಶವನ್ನು ಒಳಗೊಂಡಿತ್ತು. ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ನಂತರ ನಿಜಾಂ ಮೀರ್ ಉಸ್ಮಾನ್ ಅಲಿ ಖಾನ್ ಭಾರತ ಒಕ್ಕೂಟದಲ್ಲಿ ವಿಲೀನಗೊಳ್ಳಲು ನಿರಾಕರಿಸಿದರು. ಒಪ್ಪಂದದ ನಿಯಮಗಳನ್ನು ಉಲ್ಲಂಘಿಸಿ ಪಾಕಿಸ್ತಾನಕ್ಕೆ ರಹಸ್ಯವಾಗಿ ಹಣಕಾಸು ನೆರವು ನೀಡಿದ್ದಲ್ಲದೆ ಶಸ್ತಾಸ್ತ್ರ ಸಂಗ್ರಹಿಸಿದನು. ಕಾಸಿಂ ರಜ್ಜಿ ನೇತೃತ್ವದಲ್ಲಿ ರಜಾಕಾರರು ಎಂಬ ಖಾಸಗಿ ಸಶಸ್ತ್ರ ಸಂಘಟನೆ ರೂಪುಗೊಂಡು ಜನರ ಮೇಲೆ ದೌರ್ಜನ್ಯ ನಡೆಸಿತು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಸಮೀಪದ ಗೋರಟಾ ಗ್ರಾಮದಲ್ಲಿ ನಡೆದ ನರಮೈದವು ಈ ದೌರ್ಜನ್ಯದ ಕರಾಳ ಘಟನೆಗಳಲ್ಲಿ ಒಂದಾಗಿದೆ. ಅಂದಿನ ಉಪ ಪ್ರಧಾನಿ ಹಾಗೂ ಗೃಹ ಮಂತ್ರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಮಾರ್ಗದರ್ಶನದಲ್ಲಿ ಮೇಜರ್ ಜನರಲ್ ಜೆ ಎನ್ ಚೌಧರಿ ಅವರ ನೇತೃತ್ವದಲ್ಲಿ ಭಾರತೀಯ ಸೇನೆ 1948 ಸೆಪ್ಟೆಂಬರ್ 13 ಆಪರೇಷನ್ ಪೋಲೋ ಆರಂಭಿಸಿತು. 5 ದಿನಗಳ ಕಾರ್ಯಾಚರಣೆಯ ನಂತರ ಸೆಪ್ಟೆಂಬರ್ 17 ನಿಜಾಂ ಶರಣಾದರು. ಇದರೊಂದಿಗೆ ಹೈದರಾಬಾದ್ ಸಂಸ್ಥಾನವು ಭಾರತೀಯ ಒಕ್ಕೂಟದಲ್ಲಿ

0: ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಮಾರ್ಗದರ್ಶನದಲ್ಲಿ ಮೇಜರ್ ಜನರಲ್ ಜೆ ಎನ್ ಚೌಧರಿ ಅವರ ನೇತೃತ್ವದಲ್ಲಿ ಭಾರತೀಯ ಸೇನೆ 1948 ಸೆಪ್ಟೆಂಬರ್ 13 ಆಪರೇಷನ್ ಪೋಲೋ ಆರಂಭಿಸಿತು. 5 ದಿನಗಳ ಕಾರ್ಯಾಚರಣೆಯ ನಂತರ ಸೆಪ್ಟೆಂಬರ್ 17 ನಿಜಾಂ ಶರಣಾದರು. ಇದರೊಂದಿಗೆ ಹೈದರಾಬಾದ್ ಸಂಸ್ಥಾನವು ಭಾರತೀಯ ಒಕ್ಕೂಟದಲ್ಲಿ ವಿಲೀನವಾಯಿತು.
1: ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 76ನೇ ಜನ್ಮದಿನ. ಗುಜರಾತಿನ ಮುಖ್ಯಮಂತ್ರಿಯಾಗಿ, ದೇಶದ ಪ್ರಧಾನಮಂತ್ರಿಯಾಗಿ ಆಡಳಿತದ 25 ವರ್ಷಗಳನ್ನು ಪೂರ್ಣಗೊಳಿಸಿದ ಅವರು 32 ಕೋಟಿಗೂ ಅಧಿಕ ಡಿಜಿಟಲ್ ವೇದಿಕೆ ಫಾಲೋವರ್ಸ್ ಹೊಂದಿರುವುದು ವಿಶೇಷ. ರಾಷ್ಟಪತಿ, ಉಪರಾಷ್ಟಪತಿ ಸೇರಿದಂತೆ ಅನೇಕ ಗಣ್ಯರು ಪ್ರಧಾನಮಂತ್ರಿಯವರಿಗೆ ಶುಭಾಶಯ ಕೋರಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನ್ಮದಿನದ ಹಿನ್ನೆಲೆ ರಾಜ್ಯ ಬಿಜೆಪಿ ಇಂದಿನಿಂದ 1 ತಿಂಗಳ ಕಾಲ ಸೇವಾ ಸಂಕಲ್ಪ ಅಭಿಯಾನ ಆಯೋಜಿಸಿದೆ. ಇಂದು ಸಂಜೆ 7 ಗಂಟೆಗೆ ರಾಜ್ಯ ಮತ್ತು ಇಡೀ ದೇಶದ ಐತಿಹಾಸಿಕ ಸ್ಥಳಗಳು, ಮನೆ ಮನೆಗಳಲ್ಲಿ ದೀಪ ಬೆಳಗಿಸಲಾಗುವುದು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಸೇವಾ ದಿವಸ್ ಹಾಗೂ ಸೇವಾ ಸಂಕಲ್ಪ ಅಭಿಯಾನದ ಅಂಗವಾಗಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಸಿಬ್ಬಂದಿ ಹಾಗೂ ನೈರುತ್ಯ ರೈಲ್ವೆ ಸಿಬ್ಬಂದಿಯೊಂದಿಗೆ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಲ್ಲಿ ಸಂಜೆ 6 ಗಂಟೆಗೆ ಆಶೀರ್ವಾದ ದೀಪವನ್ನು ಬೆಳಗಿಸಲಿದ್ದಾರೆ. ಉತ್ತಮವಾಗಿ ಕಾರ್ಯನಿರ್ವಹಿಸಿದ 25 ಜನ ನೈರುತ್ಯ ರೈಲ್ವೆ ಸಿಬ್ಬಂದಿಯನ್ನು ಅವರು ಸನ್ಮಾನಿಸಲಿದ್ದಾರೆ. ಮೈಸೂರು ದಸರಾ ಜಂಬೂ ಸವಾರಿ ಮೆರವಣಿಗೆಗೆ 15 ಜಿಲ್ಲೆಗಳ ಸ್ತಬ್ಧ ಚಿತ್ರಗಳನ್ನು ಆಯ್ಕೆ ಮಾಡಲು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಲಾಗಿದೆ ಎಂದು ಇಲಾಖೆಯ ಸಚಿವ ಶಿವರಾಜ ತಂಗಡಗಿ ತಿಳಿಸಿದ್ದಾರೆ. ಶ್ರೀ ಕಾವೇರಿ ತುಲಾ ಸಂಕ್ರಮಣ ಪವಿತ್ರ ತೀರ್ಥೋದ್ಭವ ಅಕ್ಟೋಬರ್ 17 ಸಂಜೆ 7:50 ಸಲ್ಲುವ ಮೇಷಲಗ್ನದಲ್ಲಿ ಜರುಗಲಿದೆ. ಕೊಡಗಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಾದ ಶ್ರೀ ಭಗಂಡೇಶ್ವರ, ತಲಕಾವೇರಿ ದೇವಾಲಯಗಳಲ್ಲಿ ನಡೆಯಲಿರುವ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ತಿಂಗಳ 27 ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಲಿವೆ. ಬೆಳಗಾವಿ ನಗರದ ಚವ್ಹಾಟ್ ಗಲ್ಲಿಯಲ್ಲಿ ಸೋಮವಾರ ತಡರಾತ್ರಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಗಜಾನನ್ ಧಮೋನೆ ಹಾಗೂ ಪುತ್ರ ರೋಷನ್ ಚಿಕಿತ್ಸೆ ಫಲಿಸದೆ ನಿನ್ನೆ ಅಸುನೀಗಿದ್ದಾರೆ. ಒಂದೇ ಕುಟುಂಬದ ಒಟ್ಟು 6 ದುರಂತದಲ್ಲಿ ಬಲಿಯಾದಂತಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ ಪಿಯು ವಿದ್ಯಾರ್ಥಿ ಮೊಹಮ್ಮದ್ ಸಾಲಿಂ ಪುದುಚೇರಿಯ ಇಂದಿರಾಗಾಂಧಿ ಕ್ರೀಡಾ ಸಂಕೀರ್ಣದಲ್ಲಿ ನಡೆಯುತ್ತಿರುವ ದಕ್ಷಿಣ ವಲಯ ಅಥ್ಲೆಟಿಕ್ಸ್ನ ಹ್ಯಾಮರ್ ಥ್ರೋನಲ್ಲಿ ಕೂಟ ದಾಖಲೆ ಮಾಡಿದ್ದಾರೆ. ಪುದುಚೇರಿ ಅಥ್ಲೆಟಿಕ್ಸ್ ಸಂಸ್ಥೆ ಆಯೋಜಿಸಿರುವ 20 ವಿಭಾಗದಲ್ಲಿ ಸಾಲಿಂ 64.05 ಮೀಟರ್ ದೂರದ ಸಾಧನೆ ದಾಖಲಿಸಿದರು. ಕಲಬುರಗಿಯಲ್ಲಿ 37 ಡಿಗ್ರಿ ಸೆಲ್ಸಿಯಸ್ ಹಾಗೂ ರಾಯಚೂರಿನಲ್ಲಿ 34 ಡಿಗ್ರಿ ಸೆಲ್ಸಿಯಸ್ ಸರಾಸರಿ ಉಷ್ಣತೆ ದಾಖಲಾಗುತ್ತಿದ್ದು ಮಳೆಗಾಲದಲ್ಲಿಯೂ ಬಿಸಿಗಾಳಿ ಬೀಸುತ್ತಿದೆ. ವಾಡಿಕೆಗಿಂತ 5 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಜನಪದದಲ್ಲಿ ಮಹಿಳೆ ಎಂಬ ವೈವಿಧ್ಯಮಯ ಕಾರ್ಯಕ್ರಮವನ್ನು ನಡೆಸಿಕೊಡುವವರು ಶಿವಮೊಗ್ಗ ವಿನೋಬನಗರದ ಸಹ್ಯಾದ್ರಿ ಲಲಿತಾ ಕಲಾ ಅಕಾಡೆಮಿಯ ಸದಸ್ಯೆಯರು.
3: ಮೊದಲಿಗೆ ಗಣಪತಿ ಸ್ತುತಿ. ಗಣಪ

0: ಕಾಣುತ್ತೆ, ಮುಗ್ಸ್ ಬರ್ತೀವಿ ಅಂದ್ರು ಬರ್ಲೇ ಇಲ್ಲ. ಈಗಿನ ಕಾಲದಲ್ಲಿ ಅದೆಲ್ಲ ಮಾಡೋರು ಯಾರು, ತಿನ್ನೋರ್ಯಾರು, ನೀವೇ ಹೇಳಿ.
1: ಓ, ರತ್ನಮ್ಮನು ಬಂದ್ರು ನೋಡಿದ್ರ ರತ್ನಮ್ಮ, ನಮ್ಮ ಆಧುನಿಕ ಮಹಿಳಾ ಮಣಿಗಳು ಏನ್ ಹೇಳ್ತಾ ಇದಾರೆ ಅಂತ.
2: ಏನ್ ಹೇಳ್ತೀರಿ?
3: ಈಗ ಬಿಡಿ, ಹಳೆ ಅಡಿಗೆಗಳನ್ನೇ ಜನ ಮರ್ತು ಬಿಡ್ತಿದ್ದಾರೆ.
4: ನಾನ್ ಮಾತ್ರ ಹಳೆ ಸಾಂಪ್ರದಾಯಿಕ ಅಡಿಗೆಗಳನ್ನೇ ಇಷ್ಟ ಪಡೋದ್ ನೋಡ್ರಿ. ಈಗಷ್ಟೇ ರಾಗಿ ಹುರಿಟ್ ಮಾಡಿಟ್ ಬಂದೆ. ಮಕ್ಕಳಿಗೆ ಎಷ್ಟಿಷ್ಟ ಆಗತ್ತೆ ಗೊತ್ತಾ? ನಿಮ್ಗು ಅದನ್ನ ಮಾಡೋದ್ ಹೇಳ್ಕೊಡ್ಲಾ?
2: ಹೇಳ್ಕೊಡ್ರಿ.
4: ತಿಳ್ಕೊಡಿ, ಈಗ ರಾಗಿ ಹುರಿಟ್ಟಿನ ಉಂಡೆಗೆ ಬೇಕಾದ ಸಾಮಗ್ರಿಗಳು ಏನಪ್ಪಾ ಅಂತಂದ್ರೆ, ರಾಗಿ ಒಂದ್ ಪಾವು, ಬೆಲ್ಲ ನಾಲ್ಕು ಉಂಡೆ, ಅದೆಲ್ಲಾನ ಚೆನ್ನಾಗಿ ಹೆರೆದಿಟ್ಕೊಳ್ಳೋದು, ಪುಡಿ ಮಾಡ್ಕೊಳ್ಳಿ. ತೆಂಗಿನ ತುರಿ ಒಂದ್ ಕಪ್ಪು, ಗೋಡಂಬಿ 5 ಗ್ರಾಮು, ದ್ರಾಕ್ಷಿ 5 ಗ್ರಾಮು, ತುಪ್ಪ 1/4 ಚಮಚ, ಏಲಕ್ಕಿ 1/2 ರುಚಿಗೆ ತಕ್ಕಷ್ಟು, ಹಾಲು 1 ಕಪ್ಪು. ಹೇಗ್ ಮಾಡ್ಬೇಕಪ್ಪ ಅಂದ್ರೆ, ರಾಗಿನ ಚೆನ್ನಾಗಿ ತೊಳೆದು ಜಾಲಿಸ್ಕೊಂಡು ನೆರಳಲ್ಲಿ ಒಣಗಿಸಿಟ್ಕೊಳ್ಳೋದು. ಅದನ್ನ ಸ್ವಲ್ಪ ಸ್ವಲ್ಪನೇ ಬಾಂಡ್ಲಲ್ಲಿ ಹಾಕಿ ಹುರಿದಿಟ್ಕೊಳ್ಳೋದು. ಆ ಹುರಿಬೇಕಾದ್ರೆ ಪಟಪಟ ಸಿಡಿಯ ತರತರ ಅರಳು ತರ ಬಂದ್ರೆ ಬಹಳ ಚೆನ್ನಾಗಿರುತ್ತೆ. ಆರಿದ ಮೇಲೆ ಅದನ್ನ ಮಿಕ್ಸಿ ಹಾಕಿ ಹಿಟ್ಟನ್ ಮಾಡಿಟ್ಕೊಳ್ಳೋದು. ಆ ಹಿಟ್ಟಿಗೆ ಹೆರೆದಿಟ್ಕೊಂಡಿರೋ ಬೆಲ್ಲ, ತೆಂಗಿನ ತುರಿ, ಗೋಡಂಬಿ, ದ್ರಾಕ್ಷಿ ತುಪ್ಪದಲ್ಲಿ ಕರೆದು ಹಾಕ್ಬೇಕು. ಅದಕ್ಕೆ ಏಲಕ್ಕಿ ಪುಡಿ ಎಲ್ಲ ಹಾಕಿ ಬೆರೆಸಿ 2 ಚಮಚ ತುಪ್ಪ ಹಾಕಿ ಉಂಡೆ ಕಟ್ಟೋ ಅಷ್ಟು ಹದಕ್ಕೆ ಬಿಸಿ ಹಾಲು ಸೇರಿಸಿ ಉಂಡೆ ಕಟ್ಟೋದು. ತಂಬಿಟ್ಟಿನ ಅದಕ್ಕೆ ಉಂಡೆ ಬರುತ್ತದು. ಇನ್ನದಿ ಕೊಡಿ ಮಕ್ಕಳಿಗೆ, ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ? ಬಹಳ ಇಷ್ಟ ಪಟ್ಕೊಂಡು ತಿಂತಾರೆ.
1: ಕೇಳ್ತಿದ್ರೇನೆ ಬಾಯಲ್ಲಿ ನೀರ್ ಬರ್ತಾ ಇದೆ.
0: ತುಂಬಾ ಚೆನ್ನಾಗಿದೆ ರೀ ಉಂಡೆ. ಇವ್ರು ಹೇಳಿದಂಗೆ ಕೇಳ್ತಿದ್ರೆ ಬಾಯಲ್ಲಿ ನೀರ್ ಬರುತ್ತೆ. ಆದ್ರೆ ಹಿಂದೆಲ್ಲ ಇಂತ ಸಾಂಪ್ರದಾಯಿಕ ಅಡಿಗೆಗಳನ್ನೆಲ್ಲ ಮಾಡೇನೇನೆ ಎಲ್ಲರೂ ಆರೋಗ್ಯವಂತರಾಗಿರ್ತಾ ಇದ್ರು. ಹಿಂದೆಲ್ಲ ಆಸ್ಪತ್ರೆಗಳು ಕಡಿಮೆ, ಈ ಸಾಂಪ್ರದಾಯಿಕ ಅಡಿಗೆಗಳು ತುಂಬಾ ರುಚಿ ನೋಡಿ, ಮತ್ತೆ ಆರೋಗ್ಯಕ್ಕೂ ಒಳ್ಳೇದು.
1: ಅದು ಸರಿ ಅನ್ನಿ. ಈಗಿನ ಬದುಕೋ ರೀತಿ ಮತ್ತೆ ಆಹಾರ ಪದ್ಧತಿಯಿಂದಾಗಿ ನಮ್ಮ ಆರೋಗ್ಯನೂ ಹಾಳಾಗ್ತಿದೆ, ಹಂಗೆ ಅನುಕೂಲಗಳು ಜಾಸ್ತಿ ಆದಂಗೆಲ್ಲ ನಮ್ಮ ಗೋಳು ಜಾಸ್ತಿ ಆಗ್ತಾ ಇದೆ.
0: ಹೌದು ರುಕ್ಮಿಣಿ ಅವರೇ, ಅದೇ ನಮ್ಮ ಜನಪದ ಮಹಿಳೆ ನೋಡಿ, ಎಷ್ಟೇ ಕಷ್ಟ ಬಂದ್ರು ಅದನ್ನ ಕಷ್ಟ ಅಂದ್ಕೊಳ್ತೇನೆ. ಅವಳು ತನ್ನ ದಿನಚರಿಯನ್ನ ಪದಗಳನ್ನ ಹೇಳ್ತಾ ಹಾಡುಗಳನ್ನ ಹೇಳ್ತಾ ಇಡೀ ದಿನದ ಹೊರೆಯನ್ನ ಹೂವಿನ ಹಾಗೆ ಹಗುರ ಮಾಡ್ಕೊಂಡ್ಬಿಡ್ತಾಳೆ. ಅವಳು ಬೆಳಗ್ಗೆ ಎದ್ದು ದೇವ್ರ ನಮಸ್ಕಾರ ಮಾಡುವಂತ ಹಾಡೇನೆ ಇವಾಗ ಕೇಳೋಣ.

0: ಈಗೇನು ಗಣಪತಿ ಸ್ತುತಿ ಮಾಡಿ ಆಯ್ತು ನಾವು, ಈಗ ರುಕ್ಮಿಣಿಯವ್ರ ಮನೆಗೆ ಹೋಗೋಣ ಎಲ್ಲಾರು ಸೇರ್ಕೊಂಡು.
1: ಓ ನಮಸ್ಕಾರ, ಬನ್ನಿ ಬನ್ನಿ, ಏನು ಎಲ್ಲ ಮಹಿಳಾ ಮಂಡಳಿನೆ ಬಂದಿದೆ, ಬನ್ನಿ ಕೂತ್ಕೊಳ್ಳಿ. ಎಲ್ಲಿ ರತ್ನಮ್ಮನವ್ರು ಬರ್ಲಿಲ್ವಾ?
2: ಇಲ್ಲ ರೀ, ಅದೇನೋ ಗುರಿ ಮಾಡ್ತೀನಿ ಅಂತ ಮನೆ ಕೂತ್ಬಿಟ್ಟಿದ್ದಾರೆ.

ಜೊತೆಗೆ ಪ್ರಕೃತಿ ಪೂಜೆ ನಂತರ ದೇವಿಯನ್ನು ನೆನೆಯುತ್ತಾ ಅಂಗಳಕ್ಕೆ ನೀರು ಹಾಕುತ್ತಾ ರಂಗೋಲೆ ಬರೆಯುತ್ತಾಳೆ. ಹೀಗೆ ಹಾಡ್ತಾಳೆ, ನೀವೇ ಕೇಳುವಿರಂತೆ.

ನೋಡಿ, ಇನ್ನು ಚಿಕ್ಕ ವಯಸ್ಸಿನಲ್ಲೇ ಸೊಂಟ ನೋವು ಮಂಡಿ ನೋವು ನಾವೆಲ್ಲ ಒದ್ದಾಡ್ತಿರ್ತೀವಿ. ಆದ್ರೆ ಆಗಿನ ಕಾಲದ ಹೆಂಗಸರು ಜಿಮ್ ಅಂತೆ ವ್ಯಾಯಾಮ ಯೋಗ ಎಲ್ಲ ಅವ್ರ ಕೆಲಸದಲ್ಲೇ ಬರ್ತಿತ್ತು. ನೀರ್ ತರೋದು, ಕುಟ್ಟೋದು, ಬೀಸೋದು ಎಲ್ಲ ಮಾಡ್ಕೊಳ್ತಾ ಹಾಡು ಹೇಳ್ಕೊಳ್ತಾ ಕೆಲಸನೂ ಮಾಡ್ತಿದ್ಲು, ಹಾಗೆ ವ್ಯಾಯಾಮನೂ ಮಾಡ್ತಿದ್ಲು, ಖುಷಿ ಖುಷಿಯಾಗೂ ಇರ್ತಿದ್ಲು.

0: ನಾವೇ ಕುಟ್ಟೋವಾಗ ಎಷ್ಟು ಸುಸ್ತಾಗ್ತೀವಿ ಒದ್ದಾಗಿ ಕುಟ್ಟೋ ಕಲ್ಪನೆನೇ ಈಗಿಲ್ಲ. ಆಗ ಆ ಸುಸ್ತನ್ನ ಹಾಡ್ ಹೇಳ್ತಾ ಅನುಭವಿಸ್ತಾ ಕುಟ್ಟೋ ಸುಸ್ತನ್ನೇ ಮರಿತಿದ್ಲು ಆ ಹೆಣ್ಣು. ಬೆಳೆ ಕೊಯ್ಲಿಗೆ ಬಂದಾಗ ರೊಟ್ಟಿ ಮುದ್ದೆ ಮಾಡುವಾಗ ಸಂಭ್ರಮ ಹೇಗ್ ಹಾಡ್ತಾ ಹಾಡ್ತಾ ಅನುಭವಿಸ್ತಾ ಇದ್ಲು ನೋಡಿ.
1: ಸೋಹಮ್ಮೆಂದು ಪುಟ್ಟಣ ಬಾರೆ ಚಂದಾ ಕಿವಿ ಭತ್ತಾವ ಸೋಹಮ್ಮೆಂದು ಪುಟ್ಟಣ ಬಾರೆ ಚಂದ.

ನೋಡಿ, ಈಗ ನಾವು ಎಲ್ಲ ಬರೀ ಆಧುನಿಕ ಉಪಕರಣಗಳನ್ನೇ ಬಳಸ್ಕೊಂತಾ ಎಷ್ಟು ಸುಖವಾಗಿ ಬಿಟ್ಟಿದೀವಿ. ಅದೇ ಹಿಂದಿನ ಮಹಿಳೆಗೆ ಆ ಸುಖನೇ ಇರಲಿಲ್ಲ ಪಾಪ. ಅದೇ ಆ ಹೆಣ್ಣು ಮಗಳು ಬಯಲುಸೀಮೆಗೆ ನನ್ ಯಾಕೆ ಕೊಟ್ಟೆ ಅವ್ವ ಎಂದು ನೋವಿಂದ ಹಾಡುವ ಪರಿ ಈ ಜನಪದ ಗೀತೆಯಲ್ಲಿ

ಬೀಸೋದು ಕುಟ್ಟೋದು ಎಷ್ಟೇ ಅಂದ್ರು ಬಿಗಿಯಾದ ಕೆಲಸ ಕಂಡ್ರಿ ನಮಗೆಲ್ಲ ಸಾಧ್ಯ ಇಲ್ಲಪ್ಪ. ಹಿಂದೆ ಸಂಸಾರದಲ್ಲಿ ಕೆಲಸನೂ ಕೂಡ ಹೇಗ್ ಹಂಚ್ಕೊಂಡು ಮಾಡ್ತಿದ್ರು ಈ ಹಾಡಿನಲ್ಲಿ ನೀವು ಕೇಳ್ಬೋದು ನೋಡಿ.

0: ಇಷ್ಟೆಲ್ಲ ಆದ್ಮೇಲೆ ಮಗಳನ್ನ ಮದುವೆ ಮಾಡಿ ಕಳಿಸುವಾಗ ಆ ತಾಯಿ ತಾನೇನು ಕಷ್ಟಪಟ್ಟಿರ್ತಾಳೆ, ಆದ್ರೆ ಮಗ ಹೊರಗಡೆ ಹೋಗಿ ಕಷ್ಟ ಪಡ್ತಾಳಲ್ಲ, ಅವಳ ಮನೆಯಿಂದ ಹೊರಗೆ ಕಳಿಸ್ಬೇಕಲ್ಲ ಅಂತ ಅವಳಿಗೆ ನೋವು ಅಂದ್ರೆ ನೋವಿರುತ್ತೆ. ಆ ನೋವನ್ನೆಲ್ಲ ಮರೆತು ಗಂಡನ ಮನೆಯಲ್ಲಿ ಮಗಳು ಹೇಗೆ ಬಾಳ್ಬೇಕು ಅಂತ ಅವಳಿಗೆ ಬುದ್ಧಿ ಹೇಳ್ತಾ ಕಳಿಸಂತ ಒಂದು ಪದ.
1: ನಿನ್ನ ಕೈಯ ಹಿಡಿದವನ ಮನೆಯನ್ನು ಸೇರಲಾಗ ನನ್ನ ಕರುಳಿ.

ಈಗಿನ ಹುಡುಗಿಯರು ಬಾಟಲ್ ಹಾಲ್ ಕುಡಿದು ಪಿಜ್ಜಾ ಬರ್ಗರ್ ತಿಂದು ಬೆಳೆಯೋರು. ಅವರಿಗೆ ಕೆನೆ ಬೆಲ್ಲ ಆಗಿಲ್ಲ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಹಿಂದೆ ಕರೆದ ಹಾಲನ್ನು ಮಕ್ಕಳಿಗೆ ಹಾಗೆಯೇ ಕುಡಿಯಲು ಕೊಡ್ತಿದ್ರು. ತಿನ್ನಿಸಿ ಕುಡಿಸಿ ಬೆಳೆಸಿದ ಮಗಳನ್ನ ಗಂಡನ ಮನೆಗೆ ಕಳುಹಿಸುವಾಗ ತಾಯಿಗೆ ಆಗುವ ಸಂಕಟ ಅಷ್ಟಿಷ್ಟಲ್ಲ. ಮಗಳಿಗೆ ಒಂದು ಕಡೆ ಸಂತೋಷ, ಮತ್ತೊಂದು ಕಡೆ ದುಃಖ. ದುಃಖ ಅದುಮಿಟ್ಟುಕೊಂಡು ತಾಯಿಗೆ ಸಮಾಧಾನ ಹೇಳುವ ಪರಿಯನ್ನ ಈ ಹಾಡಿನ ಮೂಲಕ ಕೇಳೋಮೇ.

ಗಂಡನ ಮನೆಯಲ್ಲಿ ಎಷ್ಟೇ ಸುಖ ಸಂಪತ್ತಿದ್ದರೂ ಅವಳಿಗೆ ತಾಯಿಯ ಸನಿಹದ ಹಿತವೇ ಬೇರೆ. ನೆನಪಿನ ಅಂಗಳದಲ್ಲೇ ಗಂಡನ ಮನೆಯಲ್ಲಿ ಖುಷಿಯಿಂದ ತ್ಯಾಗಮಯಿಯಾಗಿ ಜೀವನ ಸಾರ್ಥಕ ಪಡಿಸಿಕೊಳ್ಳುವ ಈ ಜಾನಪದ ಸೊಗಡನ್ನು ಕೇಳೋಣವಾ?

ತವರು ಅಂದಾಕ್ಷಣ ಅಣ್ಣ ತಮ್ಮ ಬಂಧು ಬಳಗ ನೆನಪಾಗುತ್ತೆ. ನೋಡಿ, ಅವಳಿಗೆ ಕಷ್ಟ ಸುಖ ಬಂದಾಗ ಅಣ್ಣ ತಂದಿರು ಹೇಗೆ ಬೆಂಬಲಕ್ಕೆ ನಿಲ್ತಾರೆ ಎಂಬುದು ನೀ ಹಾಡಿನಲ್ಲಿ ಕೇಳೋಣ.

ಹೆಣ್ಣು ಗಂಗೆ ಸ್ವರೂಪ. ಒಂದು ಪಾತ್ರೆಯಲ್ಲಿ ನೀರು ಸುರಿದಾಗ ಅದು ಯಾವ ಆಕಾರದಲ್ಲಿ ಇರುತ್ತೋ ಅದೇ ಆಕಾರದಲ್ಲಿ ಮೂಡುತ್ತೆ. ಅದೇ ಆಕಾರವನ್ನು ಅವಳು ಸಹ ಪಡೆಯುತ್ತಾಳೆ. ಹೆಣ್ಣು ಮದುವೆಯಾದ ಹೊಸರಲ್ಲಿ ತವರು ಮನೆ ನೆನೆಸಿಕೊಂಡು ಅಳುತ್ತಿರುತ್ತಾಳೆ. ಅದೇ ಹೋದ ಮನೆಗೆ ಅಲ್ಲಿ ಬೆರೆತು ಪ್ರೀತಿಯಿಂದ ಎಲ್ಲರ ಅಭಿಮಾನವನ್ನು ಗಳಿಸುತ್ತಾಳೆ. ಇದು ಪ್ರಾಕೃತವಾದ ಅವಳ ಹುಡುಗುಣ. ಗಂಜಿ ಕುಡಿದರೂ ಸರಿ, ಹಂಗಿನ ಅರಮನೆ ಬೇಡ ಅವಳಿಗೆ. ಆದ್ರಿಂದ ಈ ಪದನ ಹಾಡೋಣ ಬನ್ನಿ.

ಹೆಣ್ಣಿನ ಸೌಂದರ್ಯ ನೋಡಿ ತಾಯಿಯಾಗುವಾಗ ಇಮ್ಮಡಿಯಾಗುತ್ತೆ, ನಂತರ ತಾಯ್ತಂದ ಸೌಂದರ್ಯವೇ ಬೇರೆ ಮತ್ತು ಮಮತೆಯ ಪ್ರತಿರೂಪ ಅತ್ಯದ್ಭುತ. ಇದನ್ನ ಜಾನಪದ ಸೊಗಡಿನ ಹಾಡಿನಲ್ಲಿ ಕೇಳೋಣ ಮಹಿಳೆಯರೇ.

ಎಂಥ ವಿಚಿತ್ರ ನೋಡಿ, ಮೊದಲು ತಾಯಿ ಪ್ರೀತಿಲಿ ಮೈ ಮರೆತು ಅಳ್ತಾ ಇದ್ದ ಹೆಣ್ಣು, ಆಮೇಲೆ ಗಂಡನ್ ಪ್ರೀತಿಲಿ ಮೈ ಮರೆತು, ಈಗ ತಾಯಿ ಮತ್ತು ಗಂಡ ಇಬ್ರು ಮರೆತು ಮಗು ಆದ್ಮೇಲೆ ಅವಳು ಮಗುವೇ ಅವಳು ಪ್ರಪಂಚ ಮಾಡ್ಕೊಂಡು ಅದೇ ಸರ್ವಸ್ವ. ಅದು ಅತ್ರು ಚಂದ, ನಕರು ಚಂದ, ಬಿದ್ರು ಚಂದ, ಎದುರು ಚಂದ, ಅದು ಧೂಳು ಮಾಡಿ ಬಂದ್ರು ಅದರಷ್ಟು ರೂಪವಂತನೇ ಯಾರು ಇಲ್ಲ ಅಂತ ಅದನ್ನೇ ತನ್ನ ಸರ್ವಸ್ವ ಅನ್ಕೊಂಡು ಅವಳು ಅದನ್ನ ಲಾಲನೆ ಪಾಲನೆ ಮಾಡುವಂತ ರೀತಿ ನೋಡಿ ಅತ್ತಾರೆ.

0: ಜಾನಪದದ ಮಹಿಳೆ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಸಹ್ಯಾದ್ರಿ ಲಲಿತ ಕಲಾ ಅಕಾಡೆಮಿ ವಿನೋಬನಗರ ಶಿವಮೊಗ್ಗ. ಭಾಗವಹಿಸಿದ ಕಲಾವಿದರು ಶ್ರೀಮತಿ ರುಕ್ಮಿಣಿ ಆನಂದ್, ರತ್ನಾಗೇಶ್, ಗಾಯತ್ರಿ ಸುಮತೀಂದ್ರ, ಹೇಮಾ ಮಂಜುನಾಥ್, ಉಮಾ ಸೀತಾರಾಮ್, ಭಾಗ್ಯಾನಂಜಪ್ಪ, ವಿನೋದ ಆನಂದ್.
1: ಇದುವರೆಗೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಜನಪದದಲ್ಲಿ ಮಹಿಳೆ ಎಂಬ ವೈವಿಧ್ಯಮಯ ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ಶಿವಮೊಗ್ಗ ವಿನೋಬನಗರದ ಸಹ್ಯಾದ್ರಿ ಲಲಿತಾ ಕಲಾ ಅಕಾಡೆಮಿಯ ಸದಸ್ಯೆಯರು. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆತ್ಮೀಯ ಶ್ರೋತೃಗಳೇ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ FM 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಕಾರ್ಯಕ್ರಮಗಳು ಬಿತ್ತರಗೊಳ್ಳುತ್ತವೆ.
1: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ, ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
3: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
4: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
5: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ.

0: ಶ್ರೋತೃಗಳ ಸಮಯ 12:32:44 ಆಗಲಿದೆ. ಇನ್ನು ಮುಂದೆ 12:35 ಸರಿಯಾಗಿ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮದಲ್ಲಿ ಆತ್ಮಹತ್ಯೆ ತಡೆ ದಿನದ ಬಗ್ಗೆ ಕಲಬುರಗಿ ಜಿಲ್ಲಾ ಮಾನಸಿಕ ಅಧಿಕಾರಿಗಳಾದ ಡಾಕ್ಟರ್ ರವಿಕಾಂತಿ ಎಸ್ ಕಾತನಾಳ್ ಹಾಗೂ ಕಲಬುರಗಿಯ GIESM ಮಾನಸಿಕ ರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಪ್ರಭು ಕಿರಣ್ ಗೋಗಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಂಗಮೇಶ್. 1 ಗಂಟೆಗೆ ಬೆಂಗಳೂರು ಕೇಂದ್ರದಿಂದ ಪ್ರಗತಿ ಪತ್ರದಲ್ಲಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆ ಕಾರ್ಯಕ್ರಮದ ಪ್ರಗತಿ ಪತ್ರದಲ್ಲಿ ಅಗ್ರಿ ಕ್ಲಿನಿಕ್ಸ್ ಮತ್ತು ಅಗ್ರಿ ಬಿಸ್ನೆಸ್ ಸೆಂಟರ್ಸ್ ಕುರಿತು ಸಂಭಾಷಣೆ. ಭಾಗವಹಿಸುವವರು ಸುಜಾತ ಸ್ಥಳವರ್ ಹಾಗೂ ಪಂಕಜ್ ಡಿ ಕುರ್ತರ್ಕರ್. 1:20 ನಮ್ಮ ನಿಲಯದಿಂದ ಭಾವಗೀತೆಗಳನ್ನು ಕೇಳುವಿರಿ. 1:30 ಪ್ರಚಲಿತ ವಿದ್ಯಮಾನಗಳೊಂದಿಗೆ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮವನ್ನು ಕೇಳುವಿರಿ. ನಾಲ್ಕು ಗಂಟೆಗೆ ನಮ್ಮ ನಿಲಯದಿಂದ ಕೊಡಗಿನ ಜನಪದ ಹಾಡುಗಳು, ಬಾಳಪಟ್ಟ ಹಾಗೂ ಶೋಭನೆ ಹಾಡುಗಳನ್ನು ಕೇಳುವಿರಿ. 4:30 ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ ಪ್ರಸಾರವಾಗಲಿದೆ. 5:00 ಕೊಡೋಸಿರಿ ಕಾರ್ಯಕ್ರಮದಲ್ಲಿ ನಾಟಕ ಬಯತ್ ಕಾಲ ರಚನೆ ಹಾಗೂ ನಿರ್ದೇಶನ ಶ್ರೀಮತಿ ಉಳ್ಳೇಡ ಡಾಟಿಬೋಯ, ಪ್ರಸ್ತುತಿ ಮಡಿಕೇರಿ ದೇಚೂರು ಚಂಗಾದೇಡ ಸಂಘದ ಸದಸ್ಯರು. 5:30 ರಸಪ್ರಶ್ನೆಗಳನ್ನು ಆಧರಿಸಿದ ಕನ್ನಡ ಚಲನಚಿತ್ರ ಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿ ಪ್ರಸಾರವಾಗಲಿದೆ. 6:50 ರೈತ ಧ್ವನಿಕ ಸನ್ಮಾನಿ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವ ಕುರಿತು ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಗರ್ವಾಲಯ NA ಪೂವಯ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು PM ಜಗದೀಶ್. ನಂತರ ಮಾರುಕಟ್ಟೆ ಧಾರಣೆ ಹವಾಮಾನ ವರದಿ ಪ್ರಸಾರವಾಗಲಿದೆ. ಶ್ರೋತೃಗಳೇ, ಸಮಯ 12:35 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ.
1: ಆಕಾಶವಾಣಿ ಆರೋಗ್ಯ ಸಂಚಿಕೆ. ಆತ್ಮಹತ್ಯೆ ತಡೆ ದಿನದ ಬಗ್ಗೆ ಕಲಬುರಗಿ ಜಿಲ್ಲಾ ಮಾನಸಿಕ ಅಧಿಕಾರಿಗಳಾದ ಡಾಕ್ಟರ್ ರವಿಕಾಂತಿ ಎಸ್ ಕ್ಯಾತ್ನಾಳ್ ಹಾಗೂ ಕಲಬುರಗಿಯ ಜಿಮ್ಸ್ನ ಮಾನಸಿಕ ರೋಗ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಪ್ರಭು ಕಿರಣ್ ಗೋಗಿ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುವವರು ಸಂಗಮೇಶ್.
2: ಆತ್ಮೀಯ ಕೇಳುಗರಿಗೆಲ್ಲ ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ, ಈ ಕಾರ್ಯಕ್ರಮದಲ್ಲಿ ಈ ಆಚರಣೆಯ ಉದ್ದೇಶ, ಕಾರಣ ಮತ್ತೆ ಯಾವ ರೀತಿ ಆತ್ಮಹತ್ಯೆಯನ್ನು ತಡೆಗಟ್ಟಬೇಕು ಅನ್ನೋದರ ಕುರಿತಾಗಿ ಸಮಗ್ರವಾದ ವಿಷಯವನ್ನ ಅರಿತುಕೊಳ್ಳೋಣ. ಈ ವಿಷಯವಾಗಿ ತಮ್ಮೊಂದಿಗೆ ತಮ್ಮ ವಿಚಾರಗಳನ್ನ ಹಂಚಿಕೊಳ್ಳಕ್ಕೆ ಇಬ್ಬರು ಅತಿಥಿಗಳು ನಮ್ಮ ಸ್ಟುಡಿಯೋದಲ್ಲಿ ಉಪಸ್ಥಿತರಿದ್ದಾರೆ. ಡಾಕ್ಟರ್ ರವಿಕಾಂತಿ ಎಸ್ ಕ್ಯಾತನಾಳ್ ಅವರು, ಇವರು ಕಲಬುರಗಿ ಜಿಲ್ಲಾ ಮಾನಸಿಕ ಅಧಿಕಾರಿಗಳು. ಮೇಡಮ್, ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
3: ಧನ್ಯವಾದಗಳು ಸರ್.
2: ಇನ್ನೋರು ಅತಿಥಿಗಳು ಕಲಬುರಗಿಯ ಜಿಮ್ಸ್ನ ಮಾನಸಿಕ ರೋಗ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಪ್ರಭು ಕಿರಣ್ ಗೋಗಿ ಅವರು. ಸರ್, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ.
3: ಥ್ಯಾಂಕ್ ಯು.
2: ಮೇಡಮ್, ಆರಂಭದಲ್ಲಿ ಈ ಆತ್ಮಹತ್ಯೆ ತಡೆ ದಿನ ಯಾವ ಕಾರಣಕ್ಕಾಗಿ ನಾವು ಪ್ರತಿ ವರ್ಷ ಆಚರಣೆ ಮಾಡ್ತೇವೆ, ಇದರ ಉದ್ದೇಶ ಏನು, ಈ ಕುರಿತಾಗಿ ಹೇಳಿ ಮೇಡಮ್.
3: ಈಗ ಆಲ್ರೆಡಿ ನೋಡಿದೀರಾ ನೀವು, ಎಷ್ಟೊಂದು ಪೇಪರ್ಗಳಲ್ಲಿ ಟಿವಿಗಳೆಲ್ಲ ನೋಡ್ತೀರಾ, ಒಂದು ಮೊಬೈಲ್ ಕೊಡಿಸದಿದ್ರೆ ಅಥವಾ ಕಮ್ಮಿ ಮಾರ್ಕ್ಸ್ ಗಳು ತಗೊಂಡ್ರೆ, ಅಂಕಗಳು ತಗೊಂಡ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರವೃತ್ತಿ ಜಾಸ್ತಿ ಆಗಿದೆ ಈ ದಿನಗಳಲ್ಲಿ. ಅದಕ್ಕೆ ನಾವು ಈ ಕಾರ್ಯಕ್ರಮದ ಅಡಿ, ನಿಮ್ಮ ರೇಡಿಯೋ ಕಾರ್ಯಕ್ರಮದ ಅಡಿ ಅರಿವು ಮೂಡಿಸಿಕೊಂಡು ಆತ್ಮಹತ್ಯೆ ತಡೆಗಟ್ಟುವೋಸ್ಕರ ಅಲ್ಲಿ ಮನೆ ಕುಟುಂಬದಿಂದ ಆಗಿರ್ಬೋದು ಅಥವಾ ಸಹಪಾಠಿಗಳಿಂದ ಆಗಿರ್ಬೋದು ಅಥವಾ ಸಹ ಶಿಕ್ಷಕರಿಂದ ಇದನ್ನ ಅರಿವು ಮೂಡಿಸಿಕೊಂಡು ಇದು ಆತ್ಮಹತ್ಯೆ ತಡೆಗಟ್ಟುವಲ್ಲಿ ನಮ್ಮ ಪ್ರಯತ್ನ ಮಾಡ್ತಾ ಇದೀವಿ ಸರ್.
2: ಪ್ರಭು ಕಿರಣ್ ಸರ್, ಈಗ ಈ ಜಾಗೃತಿ ಮೂಡಿಸುವುದರ ಅಗತ್ಯತೆ ಬಗ್ಗೆ ಹೇಳಿ ಸರ್.
4: ನೋಡಿ, ಜಾಗೃತಿ ಅನ್ನೋದು ತುಂಬಾ ಮುಖ್ಯ. ನೀವು ನೋಡ್ತಾ ಇದ್ದೀರಾ, ಉದಾಹರಣೆಗೆ ಒಂದು ಮೊನ್ನೆ ನ್ಯೂಸ್ ಅಲ್ಲಿ ನೋಡಿದೆ, ಏನು ಒಂದು ಹುಡುಗಾಗಿ ಏನು ಫೋನ್ ಕೊಡಿಸಿದ್ದಿಲ್ಲ, ಅದಕ್ಕೆ ಅವನು ಮೇಲ್ಗಡೆ ಅಂತ ಬಿದ್ದಾಗ ಆದ ಅಂತ. ಈ ತರ ರಿಪೋರ್ಟಿಂಗ್ ಅನ್ನ ನಾವು ತಡೆಗಟ್ಟಬೇಕು. ಯೂಶ್ವಲಿ ಸುಸೈಡ್ ಆಗೋದು ಒಂದು ನಾವು ಸೈಕೋ ಸೋಷಲ್ ಅಂಡ್ ಬಯಾಲಜಿಕಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಏನು, ಮಾನಸಿಕ ಸೋಷಲ್ ಅಂದ್ರೆ

0: ಸರೌಂಡಿಂಗ್ಸ್ ಎನ್ವೈರನ್ಮೆಂಟ್ ಮತ್ತೆ ಅವನು ಬಯೋಲಾಜಿಕಲ್ ಅಂತಂದ್ರೆ ಒಂದು ದಿನ ಊಟ ಆಯ್ತು ಮದುವೆ ನಿದ್ದೆ ಆಯ್ತು ಮಲಗೋದಾಯ್ತು. ಸೊ ಈ ಎಲ್ಲಾ ಕಾರಣಗಳನ್ನ ಕಲಿತು ಅದರಲ್ಲಿ ಏನೇನು ತೊಂದರೆ ಇದೆ ಅಂದ್ರೆ ಏನು ಸ್ಟ್ರೆಸ್ ಆಗಿರ್ಬೋದು ಟೆನ್ಷನ್ ಆಗಿರ್ಬೋದು ಈ ತರ ಎಲ್ಲಾ ಕಾರಣಗಳು ಕಲಿತು ಆ ಮನುಷ್ಯನಿಗೆ ಆ ಕಷ್ಟದಿಂದ ಹೊರಗಡೆ ಬರೋಕೆ ದಾರಿ ಕಾಣದೇ ಆದಾಗ ಅವಾಗ ಅವನು ಸುಸೈಡ್ ಮಾಡ್ಕೋಬೇಕಂತ ಪ್ರಯತ್ನ ಮಾಡ್ತಾನೆ. ತಪ್ಪ ಸುಸೈಡ್ ಅನ್ನೋದು ಜಸ್ಟ್ ಇವಾಗ ಏನು ನಾನು ಎಕ್ಸಾಮ್ ಅಲ್ಲಿ ಫೇಲ್ ಆಗಿದ್ದೀನಿ ಅದಕ್ಕೆ ಸುಸೈಡ್ ಆಗಿದೆ, ಅಥವಾ ನನಗೆ ಫೋನ್ ಕೊಡಿಸಿಲ್ಲ ಐಫೋನ್ ಕೊಡಿಸಿಲ್ಲ ಅದಕ್ಕೆ ಸುಸೈಡ್ ಆಗಿದೆ ಅಂತ ಅನ್ನೋದನ್ನ ರಿಪೋರ್ಟಿಂಗ್ ಮಾಡೋದನ್ನ ನಾವು ಸ್ಟಾಪ್ ಮಾಡ್ಬೇಕು.
1: ಗ್ರಹಿಕೆಯಲ್ಲಿ ಮಿಸ್ಟೇಕ್ ಆಗ್ತಿದೆ ಅಂತ ಅರ್ಥನಾ ಸರ್?
0: ತುಂಬಾ ಇದಾವೆ ಫ್ಯಾಕ್ಟರ್ಸ್ ಅಂದ್ರೆ ನೋಡಿ, ಈಗ ಸಹಜವಾಗಿ ಬೆಳವಣಿಗೆಯಲ್ಲಿ ನಾವು ನೋಡ್ಬೇಕಾಗತ್ತೆ. ಒಂದೊಂದು ಮನುಷ್ಯ ಸುಸೈಡ್ ಅಲ್ಲಿ ಹೋಗ್ತಾ ಇದ್ದಾನೆ ಅಂತಂದ್ರೆ ತನ್ನ ಕಷ್ಟ ತ್ರಾಸಿಂದ ಹೊರಗಡೆ ಬರಬೇಕಂತ ಪ್ರಯತ್ನ ಮಾಡ್ತಾನೆ. ತಪ್ಪ ಸಾಯ್ಬೇಕು ಅಂತ ಸಾಯೋದಿಲ್ಲ. ಸೊ ಆ ಕಷ್ಟಗಳನ್ನ ನಾವು ಸಾಲ್ವ್ ಮಾಡಿದ್ರೆ ಎಷ್ಟೋ ಮಟ್ಟಿಗೆ ಸುಸೈಡ್ ಅನ್ನು ನಾವು ನಿಲ್ಲಿಸಬಹುದು. ಸೊ ಇಲ್ಲಿ ನಮ್ಗೆ ಮುಖ್ಯವಾದ ತೊಂದರೆ ಏನ್ ಬರ್ತಾ ಇದೆ ಅಂತಂದ್ರೆ ಆ ಪೇಷಂಟ್ ಅಥವಾ ಮನುಷ್ಯನಿಗೆ ಯಾರು ಮಾತಾಡ್ತಾ ಇಲ್ಲ ಅಥವಾ ಯಾರು ಕೇಳ್ತಾ ಇಲ್ಲ. ಸಹಜವಾಗಿ ಜನರಲ್ಲಿ ಆಲೋಚನೆ ಹೆಂಗಿದೆ ಅಂತಂದ್ರೆ ಏ ನಿನಗೆ ಸಾಯ್ಬೇಕಂತ ವಿಚಾರ ಬರ್ತಾ ಇದೇನ ಅಂತ ನಾ ಕೇಳಬಾರ್ದು, ಕೇಳಿದ್ರೇನೆ ಸತ್ತೋಗ್ಬಿಡ್ತಾನೆ. ಅದಕ್ಕೆ ನಾನು ಮನೆಯಲ್ಲಿ ಯಾರಾದ್ರೂ ಈ ಒಂದು ಹುಡುಗ ಇದ್ದಾನೆ ಅಥವಾ ಒಂದು ಮಗಳಿದ್ದಾಳೆ ಮಗ ಇದ್ದಾನೆ ಅಥವಾ ಯಾರಾದ್ರೂ ಇದ್ರೆ ಅವನು ಸುಮ್ಮನೆ ಆಗಿದ್ದಾನೆ ಮಾತಾಡ್ತಾ ಇಲ್ಲ ಯಾರ ಜೊತೆಗೂ ಬೆರಿತಾ ಇಲ್ಲ ಅಂದ್ರೆ ಅದನ್ನ ನಾವು ನೋಡಿ ಇಮಿಡಿಯೇಟ್ ಆಗಿ ಅವ್ರ ಜೊತೆಗೆ ಮಾತಾಡಕ್ಕೆ ಪ್ರಯತ್ನ ಮಾಡ್ಬೇಕು, ಅವರನ್ನ ಒಬ್ಬರೇ ಆಗಿ ಬಿಡಕ್ಕೆ ಪ್ರಯತ್ನ ಮಾಡ್ಬಾರ್ದು. ಬಟ್ ನಾವೇನ್ ಅನ್ಕೋತಾ ಇದೀವಿ ಇಲ್ಲಿ ಅವ್ರನ್ನ ಮಾತಾಡಿದ್ರೆ ತಪ್ಪಾಗುತ್ತೇನೋ, ಅವನಿಗೆ ಈ ತರ ನೆಗೆಟಿವ್ ಕ್ವಶನ್ಸ್ ಕೇಳ್ಬೋದು, ನಿನಗೆ ಸಾಯ್ಬೇಕು ಅನಿಸ್ತಾ ಇದೇನಾ ಅಂತ ಕೇಳ್ಬಾರ್ದು. ನಾವು ಕೇಳಿದ್ರೆ ತಪ್ಪು ಅಂತ ಅನ್ಕೋತಾ ಇದೀವಿ. ಸೊ ನಾವು ಡೈರೆಕ್ಟ್ ಆಗಿ ನಿನಗೆ ಬೇಜಾರಿದೇನಾ, ನಿನಗೆ ಮನಸ್ಸು ಸರಿಯಾಗಿಲ್ಲವನ, ಅಥವಾ ನಿನಗೆ ಏನ್ ತೊಂದರೆ ಆಗ್ತಿದೆ, ಅಥವಾ ನಿಮ್ಗೆ ಸತ್ತೋಗ್ಬೇಕನ್ನೋ ವಿಚಾರ ಬರ್ತಾ ಇದೇನೆ ಅಂತ ಡೈರೆಕ್ಟ್ ಆಗಿ ಕ್ವಶನ್ ಕೇಳೋದ್ರಿಂದ ಎಷ್ಟೋ ಮಟ್ಟಿಗೆ ನಾವು ಸುಸೈಡ್ ಅನ್ನ ತಡೆಗಟ್ಟಬಹುದು.
1: ಅದ್ರ ಬಗ್ಗೆ ಮಾತಾಡ್ಬೇಕು, ಅವಾಗ್ಲೇ ಒಂದ್ ಮಟ್ಟಿನ ಪರಿಹಾರ ಸಿಗ್ಬಹುದು ಅಂತ ಹೇಳ್ತಿದ್ದಾರೆ ಮೇಡಮ್. ಈಗ ಈ ಆತ್ಮಹತ್ಯೆ ಅನ್ನೋದು ಕೇವಲ ಒಂದು ವರ್ಗಕ್ಕೆ ಸೀಮಿತವಾಗಿಲ್ಲ, ವಿದ್ಯಾರ್ಥಿಗಳಲ್ಲೂ ಕಾಣುತ್ತೀವಿ ನಾವು, ಮತ್ತೆ ರೈತಾಪಿ ವರ್ಗದಲ್ಲೂ ಕಾಣ್ತೀವಿ. ಬೆಳೆ ಸರಿಯಾಗಿ ಬರಲಿಲ್ಲ, ಸಾಲ ಸೋಲ, ಇದರಿಂದ ಆತ್ಮಹತ್ಯೆಗಳಾಗುತ್ತೆ. ಮತ್ತೆ ಕೌಟುಂಬಿಕದಲ್ಲೂ ನಾವು ಪತಿಯಾಗಿರ್ಬೋದು ಪತ್ನಿ ಆಗಿರ್ಬೋದು ನಾನಾ ಕಾರಣಗಳಿಂದ ಆತ್ಮಹತ್ಯೆಗಳನ್ನ ನಾವು ನೋಡ್ತಾ ಇರ್ತೀವಿ. ಹೀಗಾಗಿ ಈ ಎಲ್ಲಾ ವರ್ಗಗಳನ್ನು ನೀವು ಕವರ್ ಮಾಡಿ ಯಾವ ರೀತಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ ಮೇಡಮ್?
2: ಸರ್, ಮುಂಚೆ ಎಲ್ಲ ತುಂಬ ಕುಟುಂಬ ಇರ್ತಾ ಇತ್ತು, ಈಗ ನ್ಯೂಕ್ಲಿಯರ್ ಫ್ಯಾಮಿಲಿಗಳಾಗಿದೆ, ಅದ್ರಲ್ಲಿ ತಂದೆ ತಾಯಿ ಮಕ್ಳು ಆ ತರ ಇರೋದು. ಅದ್ರಲ್ಲಿ ಏನಾಗ್ತಿದೆ, ಮಕ್ಳ ಬಗ್ಗೆ ಯಾರು ಜಾಗೃತರಾಗ್ತಿಲ್ಲ. ಅವರು ಹಾವಭಾವಗಳಾಗಿರ್ಬೋದು ಅಥವಾ ಅವ್ರ ಯೋಚನೆಗಳಾಗಿರ್ಬೋದು ಅಥವಾ ಅವ್ರ ಬಿಹೇವಿಯರ್ ಬದಲಾವಣೆಗಳು ತಂದೆ ತಾಯಿಗಳು ಗಮನ ಕೊಡೋದು ಬಹಳ ಇಂಪಾರ್ಟೆಂಟ್. ಈಗ ಯಾರೇ ಪ್ರತಿಯೊಬ್ಬರು ರೈತರಾಗಿರ್ಬೋದು ಅಥವಾ ನೀವು ಕುಟುಂಬದಲ್ಲಾಗಿರ್ಬೋದು ಶಾಲಾ ಮಕ್ಕಳಾಗಿರ್ಬೋದು ಅಥವಾ ಉಪಾಧ್ಯಾಯರು, ನಾವು ಸ್ಟ್ರೆಸ್ ಅಂಡ್ ಸ್ಟ್ರೈನ್ ಅಂತ ಹೇಳ್ತೀವಲ್ಲ, ಅದು ತುಂಬಾ ಆಗ್ತಾ ಇದೆ. ಮುಂಚೆ ಎಲ್ಲ ಜನ ಅದರಿಂದ ಹೊರಗೆ ಬರ್ತಾ ಇದ್ರು, ಈಗ ಹೆಂಗಾಗಿದೆ ಅಂದ್ರೆ ಮೊಬೈಲ್ ಬಂದ್ಮೇಲೆ, ಮೊಬೈಲಲ್ಲಿ ಒಳ್ಳೇದು ಇದೆ ಕೆಟ್ಟದು ಇದೆ, ಬಟ್ ಇದು ಮೊಬೈಲ್ ಬಂದ್ಮೇಲೆ ಜನ ಸ್ವಲ್ಪ ಅಡಿಕ್ಷನ್ ಆಗ್ತಿದ್ದಾರೆ, ಖಿನ್ನತೆಗೂ ಹೋಗ್ತಿದ್ದಾರೆ. ಆ ಖಿನ್ನತೆಗೆ ಹೋದಾಗ ಅವರಲ್ಲಾಗುವ ಬದಲಾವಣೆಗಳು, ಬಿಹೇವಿಯರ್ ಬದಲಾವಣೆಗಳಾಗಿರ್ಬೋದು ಯೋಚನೆ ಬದಲಾವಣೆಗಳು ಕಂಡು ಹಿಡಿದು ಆ ಖಿನ್ನತೆಗೆ ನಾವು ಒಂದು ಸಮಾಲೋಚನೆ ಸಂವಾದ ಮಾಡೋದ್ರಿಂದ ಆತ್ಮಹತ್ಯೆ ತಡೆಗಟ್ಟುವಲ್ಲಿ ನಾವು ಪ್ರಯತ್ನ ಮಾಡಬಹುದು. ಅದ್ರಗೋಸ್ಕರ ನಮ್ದು ಒಂದು ಜಿಲ್ಲಾ ಮಾನಸಿಕ DMHP ಅಂತ ಹೇಳ್ತೀವಿ, ಡಿಸ್ಟ್ರಿಕ್ಟ್ ಮೆಡಿಕಲ್ ಹೆಲ್ತ್ ಟೀಮ್ ಇದೆ ನಮ್ದು. ಅದರಲ್ಲಿ ಒಬ್ಬರು ಸೈಕಾಟ್ರಿಸ್ಟ್ ಇದಾರೆ, ಸೈಕಾಲಜಿಸ್ಟ್ ಇದಾರೆ, ಸೋಷಿಯಲ್ ವರ್ಕರ್ ಇದಾರೆ, ಸ್ಟಾಫ್ ನರ್ಸ್ ಇದಾರೆ. ಅವ್ರು ತಂಡೋಪವಾಗಿ ಹೋಗ್ತಾರೆ, ಮನೋಚೈತನ್ಯ ಕಾರ್ಯಕ್ರಮ ಅಂತ ಪ್ರತಿ ತಾಲೂಕಾ ಆಸ್ಪತ್ರೆಯಲ್ಲಿ ಹೋಗ್ತಾರೆ, ಸಮುದಾಯ ಕೇಂದ್ರದಲ್ಲಿ ಹೋಗಿ ಅಲ್ಲಿರೋ ಪೇಷಂಟ್ ಗಳ ರೋಗಿಗಳನ್ನ ತಪಾಸಣೆ ಮಾಡ್ತಾರೆ. ಯಾರು ಮಾನಸಿಕ ಖಿನ್ನತೆ ಇದಾರೆ ಅಥವಾ ಕಾಮನ್ ಮೆಂಟಲ್ ಡಿಸಾರ್ಡರ್ ಹೇಳ್ತೀವಿ, ಸಿವಿಯರ್ ಮೆಂಟಲ್ ಡಿಸಾರ್ಡರ್ ಅಥವಾ ಆತ್ಮಹತ್ಯೆ ಪ್ರಕರಣಗಳಾಗಿರ್ಬೋದು ಅಥವಾ ಮೂರ್ಛೆ ರೋಗಿಗಳಾಗಿರ್ಬೋದು, ಸಿಜೋಪ್ರೇನಿಯಾ ಅಂತ ಹೇಳ್ತೀವಿ, ಕೆಲವೆಲ್ಲ ರೋಗಿಗಳ ಬಗ್ಗೆ ಅವರು ಅದನ್ನ ಅವ್ರ ಜೊತೆಗೆ ಮಾತಾಡ್ಬಿಟ್ಟು ಸಮಾಲೋಚನೆ ಮಾಡ್ತಾರೆ, ಸಂವಾದ ಮಾಡಿ ಅವರ ಪರೀಕ್ಷೆ ಮಾಡಿ ಅವ್ರು ಯಾರಿಗೆ ಯಾವ ತರ ಮಾತ್ರೆ ಬೇಕು ಅಂತ ಅಲ್ಲೇ ಡಿಸೈಡ್ ಮಾಡಿ ಡೈಗ್ನೋಸ್ ಮಾಡ್ತಾರೆ. ಆ ರೋಗ ನಿರ್ಣಯ ಮಾಡಿಬಿಟ್ಟು ಅವ್ರು ಬೇಕಾಗಿರೋ ಮಾತ್ರೆಗಳನ್ನೆಲ್ಲ ಕೊಟ್ಟು ಅದನ್ನ ಫಾಲೋಅಪ್ ಮಾಡ್ತಾರೆ ಪ್ರತಿ ತಿಂಗಳ. ಮತ್ತೆ ಅಲ್ಲಿರೋ ವೈದ್ಯರಿಗೂ ಹೇಳ್ತಾರೆ, ಈ ತರ ಈ ತರ ರೋಗಿಗಳು ಇದಾರೆ, ಈ ರೋಗಿಗಳನ್ನ ನೀವು ಕಂಟಿನ್ಯೂಸ್ ಫಾಲೋಅಪ್ ಮಾಡ್ಬೇಕಂತ ಅವರು ಹೇಳ್ತಾರೆ. ಪ್ರತಿ ತಿಂಗಳು ಹೋಗ್ತವೆ, ನಾವು ಆರ್ಥಿಕ ಇಲಾಖೆಗೆ ಕೊಡ್ತಾ ಇದೀವಿ ಮಂತ್ ಅಲ್ಲಿ. ನಮ್ಮ ಪ್ಲಾನ್, ನಮ್ಮ ಮಾನಸಿಕ ಟೀಮ್ ಅವರು ಎಲ್ಲೆಲ್ಲಿ ಹೋಗ್ತಾರೆ, ಎಲ್ಲಿ ಹೋಗಿ ಕಾರ್ಯಕ್ರಮ ಮಾಡ್ತಾರೆ, ಯಾವ ಆಸ್ಪತ್ರೆಗೆ ಹೋಗ್ತಾರೆ, ಇದೆಲ್ಲ ನಾವು ಟೈಮ್ ಟೈಮ್ ಮುಂಚೆ ಕೊಡೋದ್ರಿಂದ ಅಲ್ಲಿ ರೋಗಿಗಳು ಮಾನಸಿಕ ರೋಗಗಳು ಕರ್ಕೊಂಡ್ ಬರ್ತಾರೆ. ನಮ್ಮ ಆಶಾ ಕಾರ್ಯಕರ್ತರಾಗಿರ್ಬೋದು ಅಥವಾ ನಮ್ಮ ANM ಆಗಿರ್ಬೋದು, ಹೆಲ್ತ್ ವರ್ಕರ್ಸ್ ಎಲ್ಲ ಕರ್ಕೊಂಡ್ ಬಂದಿದ್ದ ದಿವಸ ಅವತ್ತು ನಾವು ಅವ್ರಿಗೆ ಪರೀಕ್ಷೆ ಮಾಡಿ ಯಾವ ತರದ ಮಾನಸಿಕ ತೊಂದರೆ ಇದೆ ಅದನ್ನ ಕಂಡು ಹಿಡಿದ್ಬಿಟ್ಟು ಅವ್ರಿಗೆ ಅವ್ರ ಇಲಾಖೆಯಿಂದ ನಮ್ಮ ಇಲಾಖೆಯಿಂದ ನಮ್ಮ ಹತ್ರನೇ ಮಾತ್ರೆಗಳಿರ್ತವೆ, ಅದಕ್ಕೆ ಚಿಕಿತ್ಸೆ ನಾವು ಕೊಡುವ ವ್ಯವಸ್ಥೆ ಮಾಡ್ತಾ ಇದೀವಿ.
1: ಡಾಕ್ಟರ್ ಪ್ರಭು ಕಿರಣ್ ಸರ್, ಈಗ ನಾವು ಸಾಮಾನ್ಯವಾಗಿ ಒಂದು ಕುಟುಂಬದಲ್ಲಿ ಯಾವುದೇ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡಾಗ ಅಕ್ಕಪಕ್ಕವ್ರ ರಿಯಾಕ್ಷನ್ ಏನಾಗಿರುತ್ತಂದ್ರೆ ಈ ತರ ಮಾಡ್ಕೋತೇನೆ ಅಂತ ನಾವು ಅನ್ಕೊಂಡೇ ಇರ್ಲಿಲ್ಲ ಅಂತ ಹೇಳೋದನ್ನ ಕೇಳಿದೀವಿ. ಅಂದ್ರೆ ಈ ಸೂಸೈಡ್ ಅನ್ನೋ ಥಾಟ್ ಮೊಮೆಂಟರಿ ಆಗಿರುತ್ತೆ ಅಥವಾ ಲಾಂಗ್ ಟರ್ಮ್ ಪ್ಲಾನ್ ಮಾಡ್ಕೊಂಡು ಬರೋವಂಥದ್ದು ಸರ್? ಇದು
0: ಪ್ರಶ್ನೆ ಉತ್ತರ ಕೊಡೋ ಮುಂಚೆ ನಾನು ಒಂದು ಮಾತು ಹೇಳ್ಬೇಕು ಅನ್ಕೊಂತ ಇದೀನಿ. ಈಗ ಸಹಜವಾಗಿ ಮನುಷ್ಯರಲ್ಲಿ ಯಾವುದೇ ಫಿಸಿಕಲ್ ತೊಂದರೆ ಬಂತ

0: ಚೆಸ್ಟ್ ಪೇನ್ ಅಥವಾ ಜ್ವರ ಬಂತು ಅನ್ಕೊಳ್ಳಿ, ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗ್ತಾರೆ, ತೋರಿಸ್ಕೋತಾರೆ. ಆದ್ರೆ ಅದೇ ಮನುಷ್ಯನಿಗೆ ಯಾವುದೇ ಮಾನಸಿಕ ತೊಂದರೆ ಅಥವಾ ಹೋಪ್ಲೆಸ್ನೆಸ್ ಅನಿಸ್ತು, ಟೈರ್ಡ್ನೆಸ್ ಅನಿಸ್ತಾ ಇದೆ, ಮಾನಸಿಕವಾಗಿ ಅವನಿಗೆ ಏನಾದ್ರೂ ಕಷ್ಟ ಅನಿಸ್ತಾ ಇದೆ ಅಂದ್ರೆ ಅವನು ಸೈಲೆಂಟ್ ಆಗ್ತಾನೆ, ಅವನು ಎಲ್ಲಿ ಹೋಗೋದಿಲ್ಲ, ಯಾರಿಗೂ ತೋರಿಸೋದಿಲ್ಲ. ಸೊ ಸಹಜವಾಗಿ ನಮ್ಮ ಸೊಸೈಟಿಯಲ್ಲಿ ಐಡಿಯಾ ಏನಪ್ಪ ಅಂದ್ರೆ, ಎಲ್ಲಿ ನಾವು ಹೋಗಿ ಕೇಳಿದ್ರೆ ಇವನು ವೀಕು ಅಥವಾ ಇವನು ಏನೋ ಇವನಿಗೆ ಮಾನಸಿಕ ಕಾಯಿಲೆ ಇದೆ ಇವನಿಗೆ, ಸೊ ಇವನು ವೇಸ್ಟ್ ಅಥವಾ ಅವನಿಗೆ ಒಂಥರ ಕೆಟ್ಟ ದೃಷ್ಟಿಯಿಂದ ನೋಡ್ತಾರಂತ ಭಯ. ಸೊ ಈ ತರ ಇರೋದ್ರಿಂದ ಎಷ್ಟೋ ಮಟ್ಟಿಗೆ ತೊಂದರೆಗಳನ್ನ ನಾವು ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಅದನ್ನ ಡೈಗ್ನೋಸ್ ಮಾಡಿ ಟ್ರೀಟ್ಮೆಂಟ್ ಮಾಡಿದ್ರೆ ಅದು ಅಲ್ಲಿವರೆಗೂ ಹೋಗೋದಿಲ್ಲ, ಸುಸೈಡ್ ವರೆಗೂ ರೀಚ್ ಆಗೋದಿಲ್ಲ. ಪ್ರಾಬ್ಲಮ್ ಎಲ್ಲಿ ಬರ್ತಾ ಇದೆ ಅಂತಂದ್ರೆ, ನಾವು ಇಮಿಡಿಯೇಟ್ ಆಗಿ ಅವರನ್ನ ಇದನ್ನ ನಾವು ಡಿಸ್ಟಿಗ್ಮಟೈಸೇಷನ್ ಅಂತ ಹೇಳ್ತೀವಿ. ಅಂದ್ರೆ ಸ್ಟಿಗ್ಮಾ ಎಷ್ಟು ಜಾಸ್ತಿ ಇದೆ ಅಂದ್ರೆ ಸೊಸೈಟಿಯಲ್ಲಿ, ಅಯ್ಯೋ ನಾವು ತೋರಿಸ್ಕೋಬಾರ್ದು, ನಾವು ಹೋಗ್ಬಾರ್ದು, ಡಾಕ್ಟರ್ಗೆ ಭೇಟಿನೇ ಆಗ್ಬಾರ್ದು, ಅಲ್ಲಿ ಹೋದ್ರೆ ನಮ್ಗೆ ಹುಚ್ಚ ಅಂತಾರೆ ಅಂತ ಹೇಳಿ ಎಷ್ಟೋ ಜನ ಕಷ್ಟದಲ್ಲೇ ಇದು ಮಾಡ್ಕೊಂಡು ಹೋಗ್ತಾ ಇದಾರೆ. ನಮ್ಮ ಹತ್ರ ಬರ್ಬೇಕಾದ್ರೆ 1 ವರ್ಷ 2 ವರ್ಷ 5 ವರ್ಷ 10 ವರ್ಷ ಆದ್ಮೇಲೆ ಟ್ರೀಟ್ಮೆಂಟ್ ಬಂದಿದ್ದಾರೆ ಪೇಷಂಟ್, ಅಷ್ಟು ವರ್ಷ ತಾಳಿ ತಾಳಿ ಮೀರಿ ಅದನ್ನ ಇನ್ನು ನನ್ಗೆ ಆಗ್ತಾ ಇಲ್ಲ ಅಂದಾಗ ಬಂದಿದ್ದವರು ಇದ್ದಾರೆ. ಸೊ ಇದು ತೋರಿಸ್ಕೊಡುತ್ತೆ ನಮ್ದು ಸಮಾಜದಲ್ಲಿ ಎಷ್ಟು ಸ್ಟಿಗ್ಮಾ ಇದೆ ಅಂತ. ಸೊ ಈಗ ನಿಮ್ದು ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ, ಯೂಶುವಲಿ ನೋಡಿ ಯಾವುದೇ ತೊಂದರೆಗಳನ್ನ ಸ್ಟಾರ್ಟ್ ಆಗೋ ಮುಂಚೆ ಸ್ವಲ್ಪ ಏನಂತೀರ, ಬೆಂಕಿ ಹಚ್ಚೋ ಮುಂಚೆ ಸ್ವಲ್ಪ ಕಿಡಿ ಬರ್ತಾ ಇರುತ್ತೆ, ಹೊಗೆ ಬರ್ತಾ ಇರುತ್ತೆ, ಅದನ್ನ ಯಾರು ನೋಡೋದಿಲ್ಲ ನಾವು. ಈಗ ಉದಾಹರಣೆಗೆ ನೋಡಿ, ಸಡನ್ ಆಗಿ ಒಂದ್ ಮನುಷ್ಯ ವಿಡ್ರಾಲ್ ಆಗ್ಬಿಡ್ತಾನೆ ಅಂದ್ರೆ ಏನು ಕೆಲ್ಸಕ್ಕೆ ಬರೋದಿಲ್ಲ, ಯಾರ ಜೊತೆಗೂ ಮಾತಾಡೋದಿಲ್ಲ, ಎಕ್ಸ್ಟ್ರೀಮ್ ಮೂಡ್ ಸ್ವಿಂಗ್ ಅಂತ ಹೇಳ್ತೀವಿ, ಸಡನ್ ಆಗಿ ಕೋಪ ಆಗ್ತಾನೆ, ಸಡನ್ ಆಗಿ ಡೌನ್ ಆಗ್ಬಿಡ್ತಾನೆ, ಸಡನ್ ಆಗಿ ಜಾಸ್ತಿ ಮಾತಾಡ್ತಾನೆ, ಸಡನ್ ಆಗಿ ಮಾತಾಡದೆ ಬಿಟ್ಬಿಡ್ತಾನೆ, ಅಥವಾ ಮಾತಾಡಕ್ಕೆ ಕಷ್ಟ, ಅಯ್ಯೋ ಹೋಗ್ಬಿಡ್ರಿ ಏನ್ ಮಾತಾಡ್ಬೇಕು, ಅಯ್ಯೋ ಹೋಗ್ಬಿಡ್ರಿ ಏನ್ ಊಟ ಮಾಡ್ಬೇಕು, ಅಥವಾ ನಿದ್ದೆ ಮಾಡೋದಿಲ್ಲ. ಸೊ ಈ ತರ ಸಣ್ಣ ಸಣ್ಣ ವಿಷಯಗಳನ್ನ ಫ್ಯಾಮಿಲಿ ಮೆಂಬರ್ಸ್ ಆದ್ರು, ಫ್ರೆಂಡ್ಸ್ ಆದ್ರು, ಅಥವಾ ಅಕ್ಕಪಕ್ಕ ಮನೆಯವರಾದ್ರು ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಏನೋ ತೊಂದರೆ ನಡೀತಾ ಇದೆ. ಅದನ್ನ ಇವರು ಗೊತ್ತಿಡಿದು ಇವರು ಡಾಕ್ಟರ್ ಹತ್ರ ಕಳಿಸಿರಿ, ಎಷ್ಟೋ ಮಟ್ಟಿಗೆ ನಾವು ಈ ತೊಂದರೆಯನ್ನ ತಡೆಗಟ್ಟಬಹುದು, ಇದನ್ನ ಅವ್ರು ಮುಟ್ಸ್ಬೇಕು ಸೊಸೈಟಿಯಲ್ಲಿ. ಸೊ ಇದು ಒಂದು. ಇನ್ನೂ ಒಂದು ಏನಪ್ಪಾ ಅಂತಂದ್ರೆ, ಡೈರೆಕ್ಟ್ ಆಗಿ ಕೇಳ್ಬೇಕು ಪ್ರಶ್ನೆ ಏನು, ಇದನ್ನ ನವೀನತೆಗೆ ಡೈರೆಕ್ಟ್ ಕೇಳ್ಬಾರ್ದ್ರಿ, ಸತ್ತೋಗೋ ವಿಚಾರ ಬರ್ತಾ ಇದೆ ಅಂತ ಕೇಳ್ಬಾರ್ದ್ರಿ, ನಿಮಗೆ ನಿಮ್ದು ಜೀವನ ಇದು ಮಾಡ್ಬೇಕು ಅನ್ಕೋತಾ ಇದೇನು ಅಂತ ಕೇಳ್ಬಾರ್ದ್ರಿ ಅಂತ ಅನ್ಕೋತೀವಿ. ಸೊ ಇದು ತಪ್ಪು. ಇಮಿಡಿಯೇಟ್ ಆಗಿ ಫಸ್ಟ್ ಕ್ವಶನ್ ಡೈರೆಕ್ಟ್ ಆಗಿ ಕೇಳಿದ್ರೆ, ನಾನು ನಿನ್ ಜೊತೆಗೆ ಇದ್ದೀನಿ, ನಿನಗೇನ್ ತೊಂದರೆ ಇದೆ, ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಒಂದ್ 4 ಮಾತಾಡಿದ್ರೆ ಸಾಕು. ಅಂಡ್ ಇನ್ನೊಂದು ಏನ್ ಮಾಡ್ತಾರೆ, ನೀನು ಸ್ಟ್ರಾಂಗ್, ನೀನು ಎಲ್ಲ ವಿಚಾರನ್ನ ಬಿಟ್ಟುಬಿಡು, ನೀ ಗಟ್ಟಿಯಾಗಿರ್ಬೋದು, ಎಲ್ಲ ಆರಾಮಾಗ್ಬಿಡ್ತೀಯ ಅಂತ ಹೇಳಿ ಮನೆಯಲ್ಲಿ ಯಾರಾದ್ರೂ ಸ್ವಲ್ಪ ವಯಸ್ಸಾದವರು ಮಾತಾಡಿದರೆ ಈ ತರ ಪ್ರಶ್ನೆ ಏನಾದ್ರೂ ಅವ್ರು ಹೇಳಕ್ ಹೋದ್ರೆ, ತಾತ ನನಗೆ ಸ್ವಲ್ಪ ತ್ರಾಸ ಅನಿಸ್ತಾ ಇದೆ, ಬೇಜಾರಾಗಿದೆ ಅಂತಂದ್ರೆ ಅವ್ರೇನ್ ಹೇಳ್ತಾರೆ, ಒಂದೇ ಸ್ಟೇಟ್ಮೆಂಟ್, ಚಂದಾಗಿ ಊಟ ಮಾಡು, ಚಂದಾಗಿ ನಿದ್ದೆ ಮಾಡು, ಚಂದಾಗಿ ಥಿಂಕ್ ಮಾಡು, ಎಲ್ಲ ಕಡಿಮೆ ಮಾತು ಅಂತ ಹೇಳ್ಬಿಡ್ತಾರೆ. ಸೊ ಈ ನರೇಷನ್ ಅನ್ನ ಅವರು ಇದಕ್ಕೆ ಲೆಕ್ಚರಿಂಗ್ ಅಂತ ಹೇಳ್ತೀವಿ, ಬಿಡಬೇಕು. ಅವ್ರು ಏನ್ ಹೇಳ್ಬೇಕು, ಸಹಜವಾಗಿ ಏನ್ ಮಾತಾಡಿದ್ರೆ ಕರೆಕ್ಟ್ ಅಂತಂದ್ರೆ, ಅವ್ರು ಹೇಳೋದೇ ಬೇಕಾಗಿಲ್ಲ, ಅವ್ರ ಜೊತೆಗೆ ಕೂತ್ಕೊಂಡು ಸುಮ್ನೆ ಮಾತು ಅವ್ರು ಹೇಳ್ತಿರೋ ಮಾತನ್ನ ಕೇಳಿ ನನಗೆ ಅರ್ಥ ಆಗ್ತಾ ಇದೆ, ನಿನ್ ಕಷ್ಟ ಇದೆ ಅಂತ ಒಂದು ವರ್ಡ್ ಹೇಳಿ ನಾನು ಇರ್ತೀನಿ ನಿನ್ ಜೊತೆಗೆ, ಏನಾದ್ರೂ ಇದಕ್ಕೆ ಬಗೆಹರಿಸೋಣ ಅಂತಂದ್ರೆ ಸಾಕು, ಈ ಎರಡು ಮಾತೇ ಸಾಕು. ಅದು ಬಿಡ್ತಾರೆ, ಲೆಕ್ಚರಿಂಗ್ ಸ್ಟಾರ್ಟ್ ಮಾಡ್ತಾರೆ. ನೋಡು ನೀನು ಚಂದ ಊಟ ಮಾಡು, ಚಂದ ನಿದ್ದೆ ಮಾಡು, ಚಂದ ಕೆಲ್ಸಕ್ಕೆ ಹೋಗು, ಚಂದ ಓದು, ಫಸ್ಟ್ ರ್ಯಾಂಕ್ ಬಾ, ಎಲ್ಲ ಚಂದ ಆಗ್ಬಿಡ್ತದ. ಸೊ ಈ ತರ ಕ್ಲೋಸಿಂಗ್ ಸ್ಟೇಟ್ಮೆಂಟ್ ಕೊಡೋದಕ್ಕಿಂತ ಮುಂಚೆ ಅವ್ರು ಯಾರು ಕಷ್ಟದಲ್ಲಿದ್ದಾರೆ ಅವ್ರ ಜೊತೆ ಕೂತ್ಕೊಂಡು ಸುಮ್ಮನೆ ಒಂದ್ 4 ಮಾತಾಡಿದ್ರೆ ಸಾಕು, ನಾನು ಇರ್ತೀನಿ ನಿನ್ ಜೊತೆಗೆ, ನೀನು ತೊಂದರೆ ಆಗಿದೆ ಅಂತ ನಾನು ಫಸ್ಟ್ ಎಕ್ನಾಲೆಜ್ ಅಂದ್ರೆ ಏನು ಒಪ್ಕೋಬೇಕು, ಹೌದು ನಿಮಗೇನೋ ಕಷ್ಟ ಇದೆ, ನಾನು ನಿನ್ ಪ್ರಯತ್ನ ಮಾಡ್ತೀನಿ, ಏನೋ ಕೂತ್ಕೊಂಡು ಮಾತಾಡೋಣ ಅಂದ್ರೆ ಇದನ್ನ ಬಿಡ್ತೀವಿ. ಫಸ್ಟ್ ನಾವು ಏನ್ ಮಾಡ್ತೀವಿ, ಆಚಾರ ಸಮಾಚಾರ ಇದನ್ನ ಸ್ಟಾರ್ಟ್ ಮಾಡ್ತೀವಿ.
1: ಮೇಡಮ್, ಈಗ ನಾವು ಈ ಸ್ಪರ್ಧಾತ್ಮಕ ಯುಗದಲ್ಲಿದ್ದೀವಿ, ಡಿಜಿಟಲ್ ಯುಗದಲ್ಲಿದೆ, ಎಲ್ಲದಕ್ಕೂ ಒಂಥರ ಅವಸರದಲ್ಲಿದೆ, ಎಲ್ಲ ಒತ್ತಡದ ಜೀವನ ನಡೆಸ್ತಾ ಇದ್ದೀವಿ. ಒಂದ್ ಕಡೆ ವಿದ್ಯಾರ್ಥಿಗಳ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ, ಇನ್ನೊಂದ್ ಕಡೆ ಎಕ್ಸಾಮ್ಸ್ ಇರುತ್ತೆ. ಈಗ ವಿದ್ಯಾರ್ಥಿಗಳ ಗುಂಪು ಅನ್ನೋದು ತುಂಬಾ ಒತ್ತಡದಲ್ಲಿದೆ ಅಂತ ನಾವು ಹೇಳಬಹುದು. ಮೊದಲೆಲ್ಲ 60-70% ಮಾಡಿದ್ರೆ ಕುಟುಂಬದಲ್ಲಿ ಮಗ ಪಾಸ್ ಆದ ಅಂತ ಖುಷಿ ಪಡ್ತಿದ್ರು, ಇವಾಗ ಎಲ್ರಿಗೂ 90 ಮೇಲೆ ಮಾಡಬೇಕು, 95 ಮಾಡಬೇಕು. ಹೀಗಾಗಿ ವಿದ್ಯಾರ್ಥಿ ಸಮೂಹವನ್ನು ನೀವು ಟಾರ್ಗೆಟ್ ಗ್ರೂಪ್ ಹಾಕೊಂಡು ಯಾವ ರೀತಿ ಈ ಕಾರ್ಯಕ್ರಮದ ಅವೇರ್ನೆಸ್ ಮೂಡಿಸ್ತಾ ಇದ್ದೀರಾ?
2: ಸರ್, ನೀವು ಹೇಳ್ದಂಗೆ ವಿದ್ಯಾರ್ಥಿ ಅಂತ ಹೇಳಿದಾಗ ಒಂದು ನಾನು ಉದಾಹರಣೆ ಕೊಡಕ್ಕೆ ಇಷ್ಟಪಡ್ತೀನಿ. ಇಬ್ರು ವೈದ್ಯ ದಂಪತಿಗಳು, ಅವ್ರಿಗೊಬ್ಬ ಮಗ, ಸೊ 10th ತರಗತಿ ಇರ್ತಾನೆ. ಎಕ್ಸಾಮ್ ದಿವಸ ಅವರು ಸರಿಯಾಗಿ ಮಾಡಪ್ಪ ಅಂತ ಹೇಳ್ತಾರೆ, ಬಟ್ ಅವ್ನು 1 ವಾರದಿಂದ ತುಂಬಾ ಚೇಂಜಸ್ ಇರ್ತವೆ, ತುಂಬಾ ಮಾನಸಿಕ ಬದಲಾವಣೆಗಳು ಇರ್ತವೆ, ಯಾರು ಅವ್ರ ಗಮನ ಹರಿಸಿರೋದಿಲ್ಲ. ಅವ್ರ ಮನೆ ಕೆಲಸ ಮಾಡೋ ಒಬ್ಳು ಸರ್ವೆಂಟ್ ಹೇಳ್ತಾಳೆ, ಏನೋ ಹುಡುಗ ತುಂಬಾ ಸೈಲೆಂಟ್ ಆಗಿದ್ದಾನೆ, ಅವ್ನು ಸರಿಯಾಗಿ ಮಾತಾಡ್ತಿಲ್ಲ, ಮಾನಸಿಕ ಖಿನ್ನತೆಗೊಳಗಿದ್ದಾನೆ, ಪ್ರೆಷರ್ ಅಲ್ಲಿದ್ದಾನೆ, ಸ್ಟ್ರೆಸ್ ಸ್ಟ್ರೈನ್ ಅಲ್ಲಿದ್ದಾನೆ, ಎಕ್ಸಾಮ್ ಅನ್ನೋ ಸ್ಟ್ರೆಸ್ ಅಂಡ್ ಸ್ಟ್ರೈನ್. ತಂದೆ ತಾಯಿಗಳಂದ್ರೆ ನಾವು ವೈದ್ಯರಿದ್ದೀವಿ, ನೀನು ವೈದ್ಯನಾಗ್ಬೇಕು ಅನ್ನೋ ಒಂದು ಒತ್ತಡ. ಆ ಒತ್ತಡದಿಂದ ಏನ್ ಮಾಡ್ತಾನೆ ಅವನು, ಆಯ್ತು ಗುಡ್ ಲಕ್ ಅಂತ ಹೇಳಿ ಹೊರಡ್ತಾರೆ ತಂದೆ ತಾಯಿಗಳು, ಇಬ್ರು ವೈದ್ಯರು. ಅವ್ ಹೋದಾಗ ಏನ್ ಮಾಡ್ತಾನೆ ಇವನು, ಅವ್ರ ಸರ್ವೆಂಟ್ ಹೇಳ್ತಾನೆ, ನಾನು ಒಂದು ಪೆನ್ಸಿಲ್

0: ತೊಗೊಂಡ್ಬರ್ತೀನಿ ಅಂತ ಹೋಗ್ತಾನೆ. ಹೊರಗಡೆ ಹೋಗ್ಬಿಟ್ಟು ಅವನು ಶಾಪ್ಗೆ ಹೋಗೋದಿಲ್ಲ, ಅವನು ಹೋಗೋದು ಛತ್ ಮೇಲೆ ಹೋಗ್ತಾನೆ. ಛತ್ ಮೇಲೆ ಅದೊಂದು ಅಪಾರ್ಟ್ಮೆಂಟ್, ಆ ಛತ್ ಮೇಲಿಂದ ಬೀಳ್ತಾನೆ. ಅವಾಗ ಇದನ್ನ ನಾವ್ ಯಾಕೆ ಗುರುತಿಸ್ಕೊಳ್ಳಿಲ್ಲ? ಅವ್ರ ತಂದೆ ತಾಯಿ ವೈದ್ಯರಾಗ್ಬಿಟ್ಟು ತಮ್ಮ ಮಗನಲ್ಲಾಗುವ ಯೋಚನೆಗಳಾಗಿರ್ಬೋದು, ಅಥವಾ ಖಿನ್ನತೆಗೆ ಒಳಗಾಗಿದ್ದಾನೆ, ಶಾಂತ ರೀತಿಯಿಂದ ಒಂದು ವಾರದಿಂದ ಶಾಂತ ರೀತಿ ಇದ್ದಾನೆ, ಅವನ ಜೊತೆಗೆ ಅವ್ರು ಮಾತಾಡ್ಬಿಟ್ಟು ಏನ್ ಸಮಸ್ಯೆ ಇದೆ ಅಪ್ಪನಿಗೆ, ಹೋಗ್ಲಿ ನೀನ್ ಡಾಕ್ಟರ್ ಆಗ್ಬೇಕಂತಾನೆ ಇಲ್ಲ, ಅಥವಾ ನಿನ್ ಎಂಟ್ರೆನ್ಸ್ ಎಕ್ಸಾಮ್ ತಗೋಬೇಕು ಅಂತ ಇಲ್ಲ, ನಿನ್ ಜೀವನ ನಿಂಗೆ ಯಾವ್ದು ಇಷ್ಟಪಡ್ತೀವೋ ಅದೇ ಒಂದು ದಾಖಲಾತಿ ಮಾಡ್ತೀವಿ, ನಿಂಗೆ ಇಷ್ಟಪಟ್ಟಿದ್ದು ಕೋರ್ಸೇ ಮಾಡು, ಡಿಗ್ರಿ ಮಾಡು ಅಂತ ಹೇಳಿದಿದ್ರೆ ಅವ್ನು ಇಷ್ಟೊತ್ತಿಗೆ ಬದುಕಿರ್ತಿದ್ದ, ಅಥವಾ ತಂದೆ ತಾಯಿ ಜೊತೆ ಕೂಡ ಕುತ್ಕೊಂಡು ಅವನು ಸಂವಾದ ಮಾಡಿದಿದ್ರೆ ಡೆಫಿನೆಟ್ಲಿ ಅವ್ರು ನಮ್ ಜೊತೆ ನಿಮ್ ಜೊತೆ ಎಲ್ಲಾರ ಜೊತೆ ಇರ್ತಾ ಇದೆ. ಇದು ತಂದೆ ತಾಯಿಯಿಂದ ಒತ್ತಡ ಆಗ್ತದೆ, ಶಿಕ್ಷಕರಿಂದ ಒತ್ತಡ ಆಗ್ತದೆ, ಇಷ್ಟೇ ಸ್ಕೋರ್ ಆಗ್ಬೇಕು, ಇಷ್ಟೇ ತಗೋಬೇಕು ನೀವು, ಇಷ್ಟ ತಗೊಂಡ್ರೆ ನಮ್ ಸಮಾಜದಲ್ಲಿ ಮರ್ಯಾದೆ ಉಳಿತದೆ, ಅಥವಾ ಕಮ್ಮಿ ಮಾರ್ಕ್ಸ್ ತಗೊಂಡ್ರೆ ಮರ್ಯಾದೆ ಹೋಗ್ತದೆ, ಅಥವಾ ವೈದ್ಯ ದಂಪತಿಗಳ ಮಗ ಡಾಕ್ಟರ್ ಆಗ್ಲಿಲ್ಲ ಅಂದ್ರೆ ಮರ್ಯಾದೆ ಹೋಗ್ತದೆ. ಆ ತರದೆಲ್ಲ ಸನ್ನಿವೇಶಗಳಿದಾವೆ. ಈ ಸನ್ನಿವೇಶಗಳಲ್ಲಿ ನಾವು ಗುರುತು ಮಾಡೋದು ಅಥವಾ ಅವ್ರ ಲಕ್ಷಣಗಳನ್ನು ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಖಿನ್ನತೆ ಹೋದ್ರೆ ಬಹಳ ಸೈಲೆಂಟ್ ಆಗ್ತಾರೆ, ಊಟ ಬಿಡ್ತಾರೆ, ನಿದ್ರೆ ಬಿಡ್ತಾರೆ, ಪ್ರತಿಯೊಂದು ಬಿಟ್ಟು ಒಂದ್ ಮೊಬೈಲ್ ಅಡಿಕ್ಟ್ ಆಗ್ತಾರೆ, ಇಲ್ಲ ಮೊಬೈಲ್ ಬಿಟ್ಟು ಒಂದ್ ಕಡೆ ಮೂಲೆಯಲ್ಲಿ ಕುತ್ಕೋಕ್ ಸ್ಟಾರ್ಟ್ ಮಾಡ್ತಾರೆ, ಸ್ನೇಹಿತರಿಂದ ದೂರ ಆಗ್ತಾರೆ, ತಂದೆ ತಾಯಿಂದ ದೂರ ಆಗ್ತಾರೆ, ಒಂದ್ ಮೂಲೆಯಲ್ಲಿ ಕುತ್ಕೊಂಡ್ಬಿಡುದು, ತಮ್ಮ ಆಲೋಚನೆ ಇದ್ಬಿಡೋದು, ಒಂದೇ ಕಡೆ ನೋಡ್ತಾ ಕೊಡೋದು, ಅಥವಾ ಎಲ್ಲ ಯೋಚನೆಗಳು ಬಿಟ್ಬಿಡ್ತಾರೆ, ಊಟ ಬಿಡ್ತಾರೆ, ಎಲ್ಲ ನಿದ್ದೆ ಬಿಡ್ತಾರೆ. ಅವಾಗ ನಾವು ಆ ಲಕ್ಷಣ ಕಂಡಿಡಿದು ಅವ್ರಿಗೇನ್ ಬೇಕು. ಆಲ್ರೆಡಿ ನಿಮ್ಗೆ ಗೊತ್ತು, ಈ ಜಮಾನದಲ್ಲಿ ಇದು ಸಹ ಅದ್ರ ಬಗ್ಗೆ ಸ್ಟಿಗ್ಮಾ ಇದೆ. ನಮ್ಮ ಹತ್ರ ನಾವು ಯಾರೊಬ್ಬರು ಮಾನಸಿಕ ರೋಗ ಇದ್ದಾರೆ ಅಂದ್ರೆ ಅವ್ರ ಮರ್ಯಾದೆ ಕಮ್ಮಿ. ಆ ಕುಟುಂಬದಲ್ಲಿ ಆ ತಂದೆ ತಾಯಿ ಇರಬಹುದು, ಪ್ರತಿಯೊಬ್ಬರಿಗೂ, ಅಕ್ಕ ತಂಗಿ ಅಣ್ಣ ತಮ್ಮ, ಇಲ್ಲ ನಮ್ಮ ಮುಂದೆ ನಮ್ಮ ಹುಡುಗಿಗೆ ಮದುವೆ ಮಾಡೋದ, ಅಥವಾ ನಮ್ಮ ಮರ್ಯಾದೆ ಕಮ್ಮಿ ಆಗ್ತದೆ, ಈ ತರ ಮಾನಸಿಕ ರೋಗ ಇದ್ದಾನೆ ಅಂತ ಹೇಳ್ಕೊಳಕ್ಕೆ, ಅಥವಾ ಆತ್ಮಹತ್ಯೆ ಆಲ್ರೆಡಿ ಪ್ರಕರಣಗಳಾದ್ರೂ ಅದನ್ನ ಮುಚ್ಚಿಡ್ತಾರೆ, ಆಮೇಲೆ ಆಸ್ಪತ್ರೆಗೆ ಬರೋದಿಲ್ಲ, ಆಮೇಲೆ ಸಮಾಲೋಚನೆಗೆ ಆತ್ಮ ಸಮಾಲೋಚನೆಗೆ ಸಹಕರಿಸೋದಿಲ್ಲ, ಸಂವಾದ ಅಂತೂ ಇನ್ನು ತುಂಬಾ ದೂರ ಉಳಿತು. ಸೊ ಈ ಸ್ಟಿಗ್ಮಾದಿಂದ ಹೊರಗಡೆ ಬಂದು ಈ ಮಾನಸಿಕ ರೋಗಿಗಳ ಬಗ್ಗೆ ತಿಳ್ಕೊಂಡು ನಾವು ಸಂವಾದ ಮಾಡೋದು ಬಹಳ ಇಂಪಾರ್ಟೆಂಟ್ ಇದೆ ಸರ್.
1: ತುಂಬಾ ಅದ್ಭುತವಾಗಿ ಹೇಳಿದ್ರಿ ಮೇಡಮ್, ಲಕ್ಷಣಗಳನ್ನ ಐಡೆಂಟಿಫೈ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಈಗ ಪ್ರಭು ಕಿರಣ್ ಸರ್, ಈಗ ಸಾಮಾನ್ಯವಾಗಿ ನಾವು ಇತ್ತೀಚಿನ ದಿನಗಳಲ್ಲಿ ಕಪಲ್ಸ್ ಇಬ್ರು ನೌಕರಿಗೆ ಹೋಗ್ತಾ ಇದಾರೆ ಅಥವಾ ಅವರು ಉದ್ಯೋಗ ಮಾಡ್ತಿದ್ದಾರೆ, ಯಾಕಂದ್ರೆ ಈ ಯುಗದಲ್ಲಿ ನಾವು ಎಲ್ಲಾ ಫೆಸಿಲಿಟಿಯನ್ನು ನಮ್ಮ ಮಕ್ಕಳಿಗೆ ಅಥವಾ ಸ್ವತಃ ನಮ್ಗೆ ಕೊಡಬೇಕಾದ್ರೆ ಅರ್ನಿಂಗ್ ಜಾಸ್ತಿ ಇರಬೇಕು ಅನ್ನೋದು ಎಲ್ಲರೂ ವಿಚಾರ. ಈಗ ಅವರು ತಮ್ಮ ಮಕ್ಕಳಿಗೆ ಕಮ್ಮಿ ಸಮಯ ಕೊಡ್ತಿದ್ದಾರೆ, ಇನ್ನೊಂದು ಹುಡುಗರು ಕಾಲೇಜ್ಗೆ ಹೋಗ್ತಾರೆ, ಟ್ಯೂಷನ್ಸ್ಗೆ ಹೋಗ್ತಾರೆ, ಮತ್ತೆ ಬೇರೆ ಬೇರೆ ಕಲ್ಚರಲ್ ಆಕ್ಟಿವಿಟೀಸ್ ಹೋಗ್ತಾರೆ, ಸ್ವಿಮ್ಮಿಂಗ್ ಹೋಗ್ತಾರೆ, ಸ್ಪೋರ್ಟ್ಸ್ ಹೋಗ್ತಾರೆ. ಹೀಗಾಗಿ ಈ ಇಬ್ಬರ ಮುಖಾಮುಖಿ ಸರಿಯಾಗಿ ಆಗ್ತಿಲ್ಲ, ಒಂದು ಪೇರೆಂಟ್ಸ್ ಕೇಳ್ತಾ ಇಲ್ಲ, ಅಟ್ ದಿ ಸೇಮ್ ಟೈಮ್ ಮಕ್ಕಳು ಹೇಳ್ತಾ ಇಲ್ಲ. ಈ ಗೊಂದಲ ಪರಿಸ್ಥಿತಿಯಲ್ಲಿ ಯಾವ ರೀತಿ ಮಾನಸಿಕ ಆರೋಗ್ಯವನ್ನ ಸಮತೋಲನ ಕಾಪಾಡ್ಕೋಬೇಕು ಸರ್?
2: ನೋಡಿ, ತುಂಬಾ ಒಳ್ಳೆ ಕ್ವಶನ್ ಕೇಳಿದೀರಾ. ನೋಡಿ, ಎಲ್ಲರಿಗೂ ಇರೋದು 24 ತಾಸೆ ಟೈಮ್. ಸೊ ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಅನ್ಸುತ್ತೆ ಅದನ್ನ ಅದ್ರ ಮೇಲೆ ನೀವು ಇನ್ವೆಸ್ಟ್ ಮಾಡ್ತೀರಾ ಸಹಜವಾಗಿ. ಈಗ ನನಗೆ ಜಾಬ್ ಇಂಪಾರ್ಟೆಂಟ್, ನನಗೆ ಸ್ಯಾಲ್ರಿನೇ ಇಂಪಾರ್ಟೆಂಟ್ ಅಂದು ಅನ್ಕೊಂಡು ಹೋಗ್ತಾ ಇರೋರಿಗೆ ಎಲ್ಲೋ ಒಂದ್ ಕಡೆ ಕಾಂಪ್ರಮೈಸ್ ಮಾಡ್ಕೋತಾರೆ. ಸೊ ಅದು ಸಿಂಪಲ್ ಆಗಿ ಉತ್ತರ ಕೊಡ್ಬೇಕಂದ್ರೆ, ನೀವು ನಿಮ್ಮ ಮೋಸ್ಟ್ ಪ್ರೀಶಿಯಸ್ ಥಿಂಗ್ ಅಂದ್ರೆ ಇಟ್ ಕೆನಾಟ್ ಬಿ ಅಕೌಂಟೆಡ್ ಅಂತೆ, ಅಂದ್ರೆ ದುಡ್ಡು ಬಗ್ಗೆ ಅಂತಲ್ಲ, ಟೈಮ್ ಏ ಮೋಸ್ಟ್ ಪ್ರೀಶಿಯಸ್ ಥಿಂಗ್. ಸೊ ನೀವು ಟೈಮ್ ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಲ್ಲೇ ನೀವು ರಿಸಲ್ಟ್ ನೋಡ್ತೀರಾ. ನೀವು ನಿಮ್ಮ ಮಕ್ಕಳ ಮೇಲೆ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಮಕ್ಕಳು ಒಳ್ಳೆ ಇದು ರಿಸಲ್ಟ್ ನೋಡ್ತೀರಾ. ನೀವು ನಿಮ್ಮ ಮಕ್ಕಳ ಮೇಲೆ ಟೈಮ್ ಇನ್ವೆಸ್ಟ್ ಮಾಡಲಿಲ್ಲ ಅಂತಂತಂದ್ರೆ ಅದು 18 ವರ್ಷ ಆದ್ಮೇಲೆ ಅವ್ರ ಮಕ್ಕಳು ಏನಾಗಿರ್ತಾರೆ ಅದು ಕಂಡು ಬರುತ್ತೆ. ಸೊ ನೀವು ಜಾಬೇ ನಂದು ಸರ್ವಸ್ವ ಅನ್ಕೊಂಡು ಹೋದ್ರೆ ಅದು ಮಕ್ಕಳಲ್ಲಿ ಕಷ್ಟ ಆಗುತ್ತೆ. ಮಕ್ಕಳಿಗೆ ಓದೋದೇ ಎಲ್ಲಾನೇ, ಓದೋದನ್ ಬಿಟ್ರೆ ಬೇರೆ ಏನೂ ಇಲ್ಲ ಅಂತ ಅವರಿಗೆ ನೀವು ಬೆಳಿಗ್ಗೆ 8 ಸ್ಕೂಲಿಗೆ ಕಳಿಸ್ತೀರಾ, ಸಾಯಂಕಾಲ 4-5 ಬರ್ತಾರೆ, ಮತ್ತೆ 4-5 ಒಂದ್ 3 ಟ್ಯೂಷನ್ ಅಂತ ಕಳಿಸ್ತೀರಾ, ಮತ್ತೆ ಅದು ಮುಗಿದ್ಮೇಲೆ ಅವ್ರಿಗೆ ಸ್ಪೋರ್ಟ್ಸ್ ಅಂತೀರಾ, 1 ಕ್ರಿಕೆಟ್, 1 ಮ್ಯೂಸಿಕ್, 1 ಸ್ವಿಮ್ಮಿಂಗ್ ಅಂತೀರಾ. ಸೊ ಅವ್ರ ಆಮೇಲೆ ಊಟ ಮಾಡಿ ಮಲ್ಕೊಂಡು ಬೆಳಿಗ್ಗೆ ಹೋಗೋದೇ ಉಳಿಯುತ್ತೆ. ಸೊ ಈ ಇದರಲ್ಲಿ ಟೀಚರ್ಸ್ ಎಷ್ಟು ಅವ್ರ ಮೇಲೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ, ಇದರಲ್ಲಿ ಅವರು ಬರೇ ಮಾರ್ಕ್ಸ್ ಬಗ್ಗೆನೇ ಹೇಳ್ಕೊಡ್ತಾ ಇದ್ದಾರಾ, ಅಥವಾ ಮಾರಲ್ ಬಿಲ್ಡಿಂಗ್ ಇದೆನಾ, ಮಾರಲ್ ಸೈನ್ಸ್ ಕಲಿಸ್ತಾ ಇದ್ದಾರಾ? ಇವಾಗ ಮುಂಚೆ ನೋಡಿ ಸ್ವಲ್ಪ ಮಾರಲ್ ಸೈನ್ಸ್ ಕ್ಲಾಸಸ್ ಸ್ವಲ್ಪ ಇತ್ತು, ಜಾಸ್ತಿ ಇದು ಮಾಡ್ತಾ ಇತ್ತು. ಇವಾಗ ಓದಿದ್ದಾರೆ, ಮಾರ್ಕ್ಸ್ ಎಷ್ಟು ತಗೊಂಡ್ ಬಂದಿದ್ದಾರೆ ಅನ್ನೋದು ಸ್ಕೂಲ್ನು ಅದೇ ತರಾನೇ ಹೋಗ್ತಾ ಇದೆ. ಎಲ್ಲಾರು ಕಾಂಪಿಟೇಷನ್ ಅಲ್ಲೇ ಇದ್ದಾರೆ ತಪ್ಪ, ಹಿಂದ್ಗಡೆ ಯಾರು ಬೀಳ್ತಾ ಇದಾರೆ ಅವ್ರನ್ನ ಹಂಗೆ ಅದನ್ನ ಹೊರಗಡೆ ಹಾಕ್ತಾ ಇದೀವಿ, ಮುಂದ್ಗಡೆ ಯಾರು ಬರ್ತಾ ಇದಾರೆ ಅವ್ರನ್ನಷ್ಟೇ ತೋರಿಸ್ತಾ ಇದೀವಿ. ಈಗ 100 ಅಲ್ಲಿ ಒಂದು 50 ಸ್ಟೂಡೆಂಟ್ಸ್ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ಅಂದ್ರೆ ಕೆಳಗಿನ 50 ಏನಾಗಿದ್ದಾರೆ ಅದು ನಮ್ಗೆ ಮ್ಯಾಟ್ರೇ ಆಗ್ತಾ ಇಲ್ಲ, ಸ್ಕೂಲಿಗೂ ಆಗ್ತಾ ಇಲ್ಲ, ತಂದೆ ತಾಯಿನೂ ಪ್ರಯತ್ನ ಮಾಡ್ತಾ ಇದಾರೆ, ಕಷ್ಟಪಡ್ತಾ ಇದಾರೆ, ಅವ್ರ ಲೆಕ್ಕದಲ್ಲಿ ಅವರಿದ್ದಾರೆ. ಸೊ ಇಟ್ ವೆರಿ ಡಿಫಿಕಲ್ಟ್ ಕ್ವಶನ್, ಬಟ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಸಿಂಪಲ್ ಆನ್ಸರ್, ಟೈಮ್ ಈಸ್ ಪ್ರೀಶಿಯಸ್, ಯು ಇನ್ವೆಸ್ಟ್ ಯುವರ್ ಟೈಮ್ ವೆರಿ ಕಾಶಿಯಸ್ಲಿ.
1: ತುಂಬಾ ಅದ್ಭುತವಾಗಿ ಹೇಳಿದ್ರಿ ಸರ್. ಮೇಡಮ್, ಈಗ ಎರಡು ರೀತಿ ವಿದ್ಯಾರ್ಥಿಗಳಿರ್ತಾರೆ, ಒಬ್ಬರಿಗೆ 95-96 ತಗೊಂಡ್ರು ಸಮಾಧಾನ ಇರಲ್ಲ, ಇನ್ನೊಬ್ಬರಿಗೆ ಜಸ್ಟ್ ಪಾಸ್ ಆದ್ರೆ ಪಾಠ ಮಾಡ್ತಿರ್ತಾರೆ. ಈ ಎರಡು ಮನಸ್ಥಿತಿಗಳಲ್ಲಿ ಯಾಕೆ ಗೊಂದಲ ಉಂಟಾಗ್ತಿದೆ? ಇಬ್ರು ಈ ಜಮಾನದವರೇನೆ, ಈ ಯುಗದವರೇನೆ, ಆದ್ರೆ

0: ಎಲ್ಲಿ ಲೋಪ ಆಗ್ತಿದೆ ಅಂತ ತಮಗೆ ಅನಿಸುತ್ತೆ?
1: ಸರ್, ನೀವು ಹೇಳೋದು ಕರೆಕ್ಟ್ ಇದೆ ಸರ್. ಯಾಕಂದ್ರೆ ಇದಕ್ಕೂ ಒಂದು ಉದಾಹರಣೆ ಕೊಡ್ತೀನಿ. ವೈದ್ಯರು, ಅವ್ರ ತಂಗಿ ನಮ್ದು ಫೋರೆನ್ಸಿಕ್ ಡಿಪಾರ್ಟ್ಮೆಂಟ್ ಕ್ಲಾಸ್ ಇರ್ತದೆ, ಆ ಕ್ಲಾಸ್ ಅಲ್ಲಿ ಅವಳ ಬಾಡಿ ಬರ್ತದೆ, ಡೆಡ್ ಬಾಡಿ ಬರ್ತದೆ. ಯಾಕೆಂತಂದ್ರೆ ಅವಳು 85% ತಗೊಂಡಿದ್ದಾಳೆ. ಅವಳು ಮುಂದೆ ಅವಳಿಗೆ ನೀಟ್ ಅಲ್ಲಿ ಅವಳಿಗೆ ಒಂದು ಮೆಡಿಕಲ್ ಸೀಟ್ ಸಿಗಲ್ಲ ಸಿಟಿಯಲ್ಲಿ ಅಂತ. ಎದಕ್ ಆತ್ಮಹತ್ಯೆ ಮಾಡ್ಕೊಂಡ್ರೆ ಅಂದ್ರೆ ತಾನು ಅಣ್ಣಂತರ ವೈದ್ಯ ಆಗಲ್ಲ ಅಂತ ಹೇಳ್ಬಿಟ್ಟು. ಇದು ಒಂದು ಇನ್ಸಿಡೆನ್ಸ್ ಆಗಿರೋದು ನಾವು ಕಣ್ಣಾರೆ ನೋಡಿದೀವಿ. ಅದು ತಂದೆ ತಾಯಿಗಳ ತಪ್ಪು. ಅಣ್ಣ ವೈದ್ಯನಾಗಿದ್ದಾನೆ, ನೀನು ವೈದ್ಯರಾಗ್ಬೇಕು. ಅವಳು ಚಾಯ್ಸೇ ಇಲ್ಲ ಅಲ್ಲಿ. ಒಂದು ಮಕ್ಳಿಗೆ ಒಂದು ಚಾಯ್ಸ್ ಕೊಡ್ಬೇಕು. ಆ ಚಾಯ್ಸ್ ಕೊಟ್ಟಾಗ ಅದು ಅವ್ರು ಏನ್ ಜೀವನ ಮಾಡ್ಕೊಂತಾರೆ ಅವ್ರ ಕೈಲಿರ್ತದೆ ಜೀವನ, ಅದು ಡಿಸೈಡ್ ಮಾಡ್ಕೋಕ್ ಆಗೋದಿಲ್ಲ ಮಕ್ಳಿಗೆ. ಬಟ್ ತಂದೆ ತಾಯಿಗಳು ಅವರಿಗೆ ಒಂದು ಉಪದೇಶ ಹೇಳ್ಬೇಕು, ಮಾರ್ಗದರ್ಶನ ಹೇಳ್ಬೇಕು. ಬಟ್ ಅವ್ರಿಗೆ ಒತ್ತಡ ಹೇರ್ಬಾರ್ದು. ಅದೇ ತರ ಒತ್ತಡ ಹೇರದೇ ಇರೋ ಮಕ್ಕಳು ಎಂಜಾಯ್ ಮಾಡ್ತಾರೆ ಬಂದಿರೋ ಸ್ಕೋರ್ನ. ಒತ್ತಡ ಹೇರಿರೋ ಮಕ್ಕಳು ಏನ್ ಮಾಡ್ತಾರೆ, 95-96% ತಗೊಂಡ್ರು ಇದು ಸಾಕಾಗಲ್ಲ ಅಂತ ಇದ್ರ ಕಡೆ ಹೋಗ್ತಾರೆ, ಆತ್ಮಹತ್ಯೆ ಪ್ರಕರಣ ಕಡೆ ಹೋಗ್ತಾರೆ. ಆಮೇಲೆ ಇನ್ನೊಂದು ಸರ್, ಎಲ್ಲಾ ತಂದೆ ತಾಯಿಗಳು ಆದಷ್ಟು ನೆಗೆಟಿವ್ ಆಗಿರೋದನ್ನ ದೇ ಶುಡ್ ಸ್ಟೇ ಅವೇ ಫ್ರಮ್ ದಾಟ್. ಮಕ್ಕಳಾಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಕೌಟುಂಬಿಕ ಒತ್ತಡ ಆಗಿರ್ಬೋದು, ಸಾಮಾಜಿಕ ಒತ್ತಡ ಆಗಿರ್ಬೋದು, ಕೆಲಸದ ಒತ್ತಡ, ಪ್ರತಿಯೊಂದನ್ನು ಮಕ್ಕಳ ಮೇಲೆ ಫ್ರಸ್ಟ್ರೇಷನ್ ಅಂತ ಹೇಳ್ತೀವಲ್ಲ ಅದನ್ನ. ಈಗ ತಂದೆ ತಾಯಿಗಳು ಜಾಸ್ತಿ ಆಸ್ತಿ ಮಾಡೋದ್ರಲ್ಲಿ ನೋಡ್ತಾರೆ, ಬಟ್ ಮಕ್ಕಳನ್ನೇ ಒಂದು ಆಸ್ತಿ ಮಾಡೋ ತರ ನೋಡಿದ್ರೆ ತುಂಬಾ ಒಳ್ಳೇದು. ಮುಂದಿನ ದಿನಗಳಲ್ಲಿ ಇದೇ ಡಿಗ್ರಿ ಮಾಡ್ಬೇಕು, ಇದೇ ಮಾಡ್ಬೇಕು ಅಂತ ಬೇಡ. ಅದು ವೈದ್ಯ ಇಂಜಿನಿಯರ್ ಬಿಟ್ಟು ಭಯಂಕರ ಇನ್ನು ಬೇರೆ ಪದವಿಗಳಿದಾವೆ, ಅದ್ರ ಬಗ್ಗೆ ತಿಳ್ಕೊಂಡು ಮುಂದೆ ಜೀವನದಲ್ಲಿ ಬರ್ಬೇಕು ಸರ್.
0: ಸಮಯ ತುಂಬಾ ಕಮ್ಮಿ ಇದೆ, ಆದ್ರೆ ವಿಷಯ ತುಂಬಾ ವಾಸ್ಟ್ ಆಗಿದೆ. ಪ್ರಭುಕರಣ್ ಸರ್, ಈಗ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಈ ಮಾನಸಿಕ ಆರೋಗ್ಯದಿಂದ ಬಳಲ್ತಾ ಇರೋರಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಇರುತ್ತೆ ಸರ್? ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತಗೋಬೇಕಾ, ಹೇಗೆ ಡಿಸೈಡ್ ಮಾಡ್ತೀರಾ ಅದನ್ನ?
2: ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಏನ್ ಇರೋದಿಲ್ಲ. ಇನ್ನು ಮೈಲ್ಡ್ ತೊಂದರೆ ಇದ್ರೆ ಅವರಿಗೆ ನಾವು ಕೌನ್ಸಿಲಿಂಗ್ ಅಥವಾ ಸೈಕೋಥೆರಪಿ ಅಂತ ಹೇಳ್ತೀವಿ. ಸೈಕೋಥೆರಪಿ ಮಾಡಿ ಅದರಲ್ಲಿ ಏನಾದರೂ ತೊಂದರೆ ಇದ್ರೆ ಅದನ್ನ ಹೆಂಗ್ ಮ್ಯಾನೇಜ್ ಮಾಡಬೇಕು ಅಂದ್ರೆ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಅಂತ ಹೇಳ್ತೀವಿ, ಅಥವಾ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಅಂತ ಹೇಳ್ತೀವಿ. ಸೊ ಇದನ್ನೆಲ್ಲ ಕೌನ್ಸಿಲಿಂಗ್ ಮೆಥಡ್ಸ್ ಇದಾವೆ, ಅದನ್ನ ಮಾಡಿ ಅದರಿಂದ ಅವರಿಗೆ ಹೊರಗಡೆ ಹ್ಯಾಂಗ್ ಬರಬೇಕು ಅನ್ನೋದನ್ನ ಕಲಿಸ್ಕೊಡ್ತೀವಿ. ಅದೇ ಸ್ವಲ್ಪ ಸಿವಿಯರ್ ಇದ್ರೆ, ಸ್ವಲ್ಪ ಹೆಚ್ಚು ತೊಂದರೆ ಇದ್ರೆ ಅವರಿಗೆ ನಾವು ಮೆಡಿಕೇಶನ್ಸ್ ಕೊಡ್ತೀವಿ, ಟ್ಯಾಬ್ಲೆಟ್ಸ್ ಕೊಡ್ತೀವಿ. ಅಂಡ್ ಇದು ಟ್ಯಾಬ್ಲೆಟ್ಸ್ ಲೈಫ್ ಲಾಂಗ್ ಅಲ್ಲ. ಸೊ ಆ ತರ ಯಾವ ಕೈಲೆಯನ್ನ ನೋಡಿ ಅದನ್ನ ಅಷ್ಟು ದಿನ ತಗೋಬೇಕಂತ ಅವ್ರಿಗೆ ಅಡ್ವೈಸ್ ಮಾಡ್ತೀವಿ, ಅವರು ಅಷ್ಟು ತಗೋಬೇಕು ಅಂದ್ರೇನೆ ಅದು ಆರಾಮಾಗುತ್ತೆ.
0: ಸರ್, ಈ ಚಿಕಿತ್ಸೆಗಿಂತ ಒಂದ್ ಸ್ಟೆಪ್ ಹಿಂದೆ ಹೋಗೋದಾದ್ರೆ, ಈಗ ಕುಟುಂಬದಲ್ಲಿ ಒಬ್ಬ ಮಾನಸಿಕ ರೋಗಿ ಇದ್ರೆ ಅವನನ್ನ ಡಾಕ್ಟರ್ ಕಡೆ ಕರ್ಕೊಂಡು ಹೋಗೋದೇ ಒಂದು ದೊಡ್ಡ ಕೆಲಸ ಆಗುತ್ತೆ. ಕುಟುಂಬದ ಸದಸ್ಯರ ಪಾತ್ರ ಅಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಕುಟುಂಬದ ಸದಸ್ಯರು ಯಾವ ರೀತಿ ಅವನನ್ನು ಕನ್ವಿನ್ಸ್ ಮಾಡ್ಬೇಕು ಸರ್, ಇವನ್ ಈ ಟ್ರೀಟ್ಮೆಂಟ್ ಅಂತ ಅವನಿಗೆ ಕನ್ವಿನ್ಸ್ ಮಾಡೋದು ಹೇಗ್ ಮಾಡಬೇಕು?
2: ಓಕೆ, ನೋಡಿ, ಈ ಎರಡ್ ತರ ಕ್ಲಾಸ್ ಅಂತ ಹೇಳ್ತೀವಿ ಕಾಯಿಲೆಗಳಲ್ಲಿ. ಒಂದರಲ್ಲಿ ಏನಂದ್ರೆ ಇನ್ಸೈಟ್ ಇರುತ್ತೆ. ಇನ್ಸೈಟ್ ಇದೆ ಅಂದ್ರೆ ಅವನಿಗೆ ಗೊತ್ತಾಗುತ್ತೆ ನನಗೆ ತೊಂದರೆ ಇದೆ, ನಾನೇ ಹೋಗ್ಬೇಕು ಅಂತ. ಇನ್ನೊಂದ್ರಲ್ಲಿ ಇನ್ಸೈಟೇ ಇಲ್ಲ ಅಂತ ಹೇಳ್ತೀವಿ, ಅಂದ್ರೆ ಏನು, ಅವನಿಗೆ ಸ್ಕಿಜೋಫ್ರೆನಿಯಾ ಇದೆ ಅನ್ಕೊಳ್ಳಿ, ಅವನಿಗೆ ಗೊತ್ತೇ ಆಗಲ್ಲ ಅವನಿಗೆ ಕಾಯಿಲೆ ಇದೆ ಅಂತ. ಓನ್ಲಿ ಫ್ಯಾಮಿಲಿ ಮೆಂಬರ್ಸ್ಗೆ ಗೊತ್ತಾಗುತ್ತೆ ಇವನಲ್ಲಿ ಕಾಯಿಲೆ ಇದೆ ಅಂತ. ಸೊ ಇವನು ಯಾರಿಗೆ ತನಗೆ ತೊಂದರೆ ಇದೆ ಅಂತಾನೆ ಗೊತ್ತಿರೋದಿಲ್ಲ, ಅವನನ್ನ ಫ್ಯಾಮಿಲಿ ಮೆಂಬರ್ಸ್ ತಗೊಂಡ್ ಬರ್ಬೇಕು. ತಪ್ಪ, ಪೇಷಂಟ್ ಯೂಶಲಿ ಬರೋದಿಲ್ಲ. ಸೊ ಈಗ ಡಿಪ್ರೆಷನ್ ಅನ್ಕೊಳ್ಳಿ, ಪೇಷಂಟೇ ಬರ್ತಾರೆ. ಆಂಗ್ಸೈಟಿ ಅನ್ಕೊಳ್ಳಿ, ಪೇಷಂಟೇ ಬರ್ತಾರೆ. ಅದೇ ಸ್ಕಿಜೋಫ್ರೇನಿಯಾ ಆಯ್ತು, ಬೈಪೋಲಾರ್ ಕಾಯಿಲೆಯಲ್ಲಿ ಪೇಷಂಟ್ ಬರೋದಿಲ್ಲ, ಫ್ಯಾಮಿಲಿ ಮೆಂಬರ್ಸೇ ಕರ್ಕೊಂಡು ಬರ್ಬೇಕು. ಯಾಕೆ ಅವ್ನು ತೊಂದರೆ ಮಾಡ್ತಾನೆ, ಯಾರೋ ನನಗೆ ಬೈತಾ ಇದಾರೆ, ಹೊಡಿತಾ ಇದಾರೆ, ಇಲ್ಲಿ ಏನೋ ಕಾಣ್ತಾ ಇದೆ ನನ್ನ ಕಣ್ಣಿಗೆ, ಏನೋ ಆಗ್ತಾ ಇದೆ ನನಗೆ, ವಿಷ ಹಾಕಿದ್ದಾರೆ, ಊಟದಲ್ಲಿ ವಿಷ ಹಾಕಿದ್ದಾರೆ, ಭಯದಲ್ಲೇ ಅವ್ನು ಬದುಕ್ತಾ ಇರ್ತಾನೆ. ಸೊ ಇವನು ಬರೋದಿಲ್ಲ. ಸೊ ಇವನಿಗೆ ಹ್ಯಾಂಗ್ ಕರ್ಕೊಂಡು ಬರ್ಬೇಕು ಅನ್ನೋದಂತಂದ್ರೆ, ಒಂದು ಕ್ಲಿಯರ್ ಕಟ್ ಆಗಿ ಏನು ಒಂದ್ಸತಿ ಒಪಿನಿಯನ್ ತಗೊಳ್ಳೋಣ, ಡಾಕ್ಟರ್ದು ಏನೋ ತೊಂದರೆ ಇದ್ರೆ ಇರ್ಬೋದು ಅಂತ ಫೇಸ್ ಟು ಫೇಸ್ ಡೈರೆಕ್ಟ್ ಆಗಿ ಕರ್ಕೊಂಡು ಕನ್ವಿನ್ಸ್ ಮಾಡಿ ಬರೋದು ಬೆಸ್ಟ್. ಯಾಕಂತಂದ್ರೆ ಅದರಲ್ಲಿ ಕಂಪ್ಲೈನ್ಸ್ ಚೆನ್ನಾಗಿರುತ್ತೆ. ಕಂಪ್ಲೈನ್ಸ್ ಅಂದ್ರೆ ಕರ್ಕೊಂಡು ಬಂದ್ರೆ ಡಾಕ್ಟರ್ ಹೇಳಿದ್ರೆ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ತಗೋತಾರೆ, ಟ್ಯಾಬ್ಲೆಟ್ಸ್ ಕರೆಕ್ಟ್ ಆಗಿ ತಗೋತಾರೆ, ಬಿಡೋದಿಲ್ಲ. ಸೊ ಈ ತರ ಬೆನಿಫಿಟ್ ಇದೆ ಡೈರೆಕ್ಟ್ ಆಗಿ ಕರ್ಕೊಂಡು ಬರೋದು. ಇನ್ ಬರ್ತಾನೆ ಇಲ್ಲ, ಅವ್ರು ತುಂಬಾನೇ ತೊಂದರೆ ಮಾಡ್ತಾ ಇದಾರೆ ಅಂತಂದ್ರೆ ಅವರು ಲೀಗಲ್ ಏಡ್ ತಗೋಬಹುದು. ಸೊ ಈಗ ಫ್ಯಾಮಿಲಿ ಮೆಂಬರ್ಸ್ ಏನೋ ತೊಂದರೆ ಮಾಡ್ತಾರೆ, ಪೊಲೀಸ್ ಕಂಪ್ಲೇಂಟ್ ಮಾಡಬಹುದು. ಪೊಲೀಸ್ ಅವರು ಮ್ಯಾಜಿಸ್ಟ್ರೇಟ್ ಆರ್ಡರ್ ತಗೋತಾರೆ, ಆ ತರ ಆರ್ಡರ್ಸ್ ತಗೊಂಡು ಒಂದು ಮೆಡಿಕಲ್ ಬೋರ್ಡ್ ಫಾರ್ಮ್ ಮಾಡ್ತಾರೆ. ಸೊ ಮೆಡಿಕಲ್ ಬೋರ್ಡ್ ಫಾರ್ಮ್ ಮಾಡಿ ಅವ್ರಿಗೆ ತೊಂದರೆ ಇದೆ ಅಂತಂದ್ರೆ ಅವ್ನಿಗೆ ಟ್ರೀಟ್ಮೆಂಟ್ ತಗೋಬೇಕು ಅಂತ ಲೆಟರ್ ಇಶ್ಯೂ ಮಾಡಿದ್ರೆ ಅವನ್ನ ಟ್ರೀಟ್ಮೆಂಟ್ ಮಾಡ್ತಾರೆ.
0: ಮೇಡಮ್, ಕಾರ್ಯಕ್ರಮದ ಕೊನೆ ಹಂತದಲ್ಲಿ ಇದೀವಿ, ಕೊನೆಯದಾಗಿ ಏನ್ ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ?
1: ಸರ್, ಈಗ ಸರ್ಕಾರಿ ಕಾರ್ಯಕ್ರಮದಿಂದ ರಾಜ್ಯ ಮಟ್ಟದಿಂದ ನಾನು ಜಿಲ್ಲಾ ಮಾನಸಿಕ ಅಧಿಕಾರಿ ಆಗಿರೋದ್ರಿಂದ, ಈಗ ಆತ್ಮಹತ್ಯೆ ಪ್ರಕರಣಗಳಿಂದ ಹೊರಗೆ ಬಂದವರು ಅಥವಾ ಮಾನಸಿಕ ಕಾಯಿಲೆಯಿಂದ ಹೊರಗೆ ಬಂದವರಿಗೆ ನಾವು ಮಾನಸಧಾರ ಅಂತ ಒಂದು ಸೆಂಟರ್ ಇದೆ, ಅಲ್ಲಿ ನಾವು ಅವರಿಗೆ ಒಂದು ತರಬೇತಿಗಳು ಹೇಳ್ಕೊಡ್ತೀವಿ. ಸರ್, ಇಲ್ಲೇ ಇದ್ರು ಸನ್ ಜೋಸೆಫ್ ಕಾಲೇಜ್ ಹತ್ರ ಇದೆ. ಅಲ್ಲಿ ಆ ಕೇಂದ್ರದಲ್ಲಿ ಅವರು ಒಂದು ಬಟ್ಟೆ ಹೊಲಿಯೋದಾಗಿರ್ಬೋದು ಅಥವಾ ಕಟಿಂಗ್ಸ್ ಗಳ ಬಗ್ಗೆ ಆಗಿರ್ಬೋದು, ಪೇಪರ್ ಕವರ್ಸ್ ಗಳು ಮಾಡೋದ್ ಬಗ್ಗೆ ಅವ್ರಿಗೆಲ್ಲ ತರದ ತರಬೇತಿ ಕೊಟ್ಟು ರಿಕವರಿ ಮಾಡ್ತಾರೆ. ಆಮೇಲೆ ಇನ್ನೊಂದು ಕಾರ್ಯಕ್ರಮ ಸರ್, ECRC ಅಂತ ಹೇಳ್ತೀವಿ, ಎಮರ್ಜೆನ್ಸಿ ಕೇರ್ ಅಂಡ್ ರಿಕವರಿ ಸೆಂಟರ್ ಅಂತ, ಅದು ಸರ್ಕಾರದಿಂದ ಸ್ಯಾಂಕ್ಷನ್ ಆಗಿದೆ. ಮುಂದಿನ ದಿನಗಳಲ್ಲಿ ಅದು ಸ್ಟಾರ್ಟ್ ಮಾಡ್ತಾ ಇದೀವಿ. ECRC ಅಂತಂದ್ರೆ ಈ ತರ ಆತ್ಮಹತ್ಯೆ ಪ್ರಕರಣಗಳಾಗಿರ್ಬೋದು ಅಥವಾ ರೋಡ್ ಅಲ್ಲಿ ಅಲ್ದಾಡೋ ಜನ ಆಗಿರ್ಬೋದು ಅಥವಾ ಮೈ ಮೇಲೆ ಬಟ್ಟೆ ಇರೋದಿಲ್ಲ ಅಥವಾ ಅಲ್ಲಿ ನಾನು ಸಾಯ್ತೀನಿ ಅಂತ ಓಡಾಡೋದು, ಈಗ ಈಗ ಆಲ್ರೆಡಿ ನೋಡಿದೀರಿ ನೀವು ಆತ್ಮಹತ್ಯೆ ಪ್ರಕರಣಗಳು ನೋಡಿದೀರಾ. ಈಗ ಮಾರ್ಕ್ಸ್ ಕಮ್ಮಿ ಬಂತು ಅಂತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ರೈತರು ಪರಿಹಾರ ಸಿಕ್ಕಿಲ್ಲ ಅಂತ, ಅಥವಾ ಬರಗಾಲದಲ್ಲಿ ಆತ್ಮಹತ್ಯೆ

0: ಮಾಡ್ಕೊಂಡು ನೋಡಿದೀರಾ, ಅಥವಾ ಫೇಲ್ ಆದ್ವಿ ಅಂತ, ಅಥವಾ ಬೈಕ್ ಕೊಡ್ಸಿಲ್ಲ ಅಂತ, ಅಥವಾ ಬಂಗಾರ ಕೊಡ್ಸಿಲ್ಲ ಅಂತ, ಅಥವಾ ದಂಪತಿಗಳ ಕಲಹದಿಂದ ಆತ್ಮಹತ್ಯೆ ಆಗಿರುತ್ತಾಗಿರ್ಬೋದು, ಪ್ರತಿಯೊಂದು ತರದ ಆತ್ಮಹತ್ಯೆಗೆ ಪರಿಹಾರ ಐತೆ.
1: ಡಾಕ್ಟರ್ ಪ್ರಭುಕಿರಣ್ ಸರ್, ಅಂತಿಮವಾಗಿ ಈಗ ನಾವು ನೋಡಬಹುದು ಮಕ್ಕಳಿಗೆ ಮೊಬೈಲ್ ಇಲ್ಲದೆ ಅನೇಕ ಚಟುವಟಿಕೆಯಿಂದ ದೂರ ಇಡೋದು ತುಂಬಾ ಕಷ್ಟ ಆಗಿದೆ. ಈಗ ಪೇರೆಂಟ್ಸ್ ಈ ಬ್ಯುಸಿ ಯುಗದಲ್ಲಿ ಬೇಗ ಬೇಗ ಊಟ ಮಾಡಿದ್ರೆ ಸಾಕಪ್ಪ ಅಂತ ಮೊಬೈಲ್ ಕೊಟ್ಟು ಊಟ ಮಾಡಿಸ್ತಿದ್ದಾರೆ. ಹುಡುಗರು ರೀಲ್ಸ್ಗೆ ಅಡಿಕ್ಷನ್ ಆಗ್ತಿದ್ದಾರೆ, ಅವ್ರ ಅಟೆನ್ಷನ್ ಸ್ಪ್ಯಾನ್ ಕಮ್ಮಿ ಆಗ್ತಿದೆ. ಈ ನಿಟ್ಟಿನಲ್ಲಿ ಕೊನೆಯದಾಗಿ ಮಕ್ಕಳು ಮತ್ತೆ ಮೊಬೈಲ್ ಈ ಕುರಿತಾಗಿ ಏನ್ ಹೇಳ್ತೀರಾ ಸರ್?
2: ನೋಡಿ, ಯಾವುದೇ ಹೆಚ್ಚಾದ್ರೆ ಅದು ತೊಂದ್ರೆನೆ, ಯಾವುದೇ ಸೀಮಿತದಲ್ಲಿ ಒಂದು ಲಿಮಿಟ್ ಅಲ್ಲಿ ಇದ್ರೆ ಎಲ್ಲಾನು ಒಳ್ಳೇದೇ. ಸೊ ನೀವು ಯಾವ್ದು ಕೆಲಸಕ್ಕೆ ಮೊಬೈಲ್ ಅನ್ನ ಯೂಸ್ ಮಾಡ್ತಾ ಇದ್ದೀರಾ ಅದನ್ನ ನೋಡಿಕೊಂಡು, ಅದರಲ್ಲಿ ಡಿಜಿಟಲ್ ವೆಲ್ಬಿಂಗ್ ಆಪ್ ಅಂತೂ ಇದೆ, ಅದನ್ನ ನೋಡಿ ಅವರು ಮೊಬೈಲ್ ಅನ್ನ ಯೂಸ್ ಮಾಡೋದು ಬೆಸ್ಟ್ ಸಜೆಷನ್, ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ಬೇಕಂದ್ರೆ. ಅಂಡ್ ಹೆಂಗು ಫೋನ್ ಬಗ್ಗೆನೆ ಮಾತಾಡ್ತಾ ಇದೀವಿ, ಸೊ ಅದಕ್ಕೆ ಇದರಲ್ಲಿ ಇನ್ನೊಂದು ಆಡ್ ಮಾಡ್ಬೇಕೇನಂದ್ರೆ, ಒಂದು ಟೆಲಿಮಾನಸ್ ಅಂತ ಒಂದು ಇದೇ ಇದೆ. ಸೊ ಅದು 24/7 ಹೆಲ್ಪ್ ಲೈನ್ ನಂಬರ್ ಇದೆ. ಯಾವುದೇ ಮಾನಸಿಕ ತೊಂದರೆ ಆದಾಗ ಈ ನಂಬರ್ ಅನ್ನ ಕಾಲ್ ಮಾಡಿ ಅಂತ ಹೇಳಕ್ ಬಯಸ್ತೀನಿ.
1: 1-444-16-24/7 ತುಂಬಾ ಧನ್ಯವಾದಗಳು ಸರ್, ತುಂಬಾ ಅತ್ಯುತ್ತಮವಾಗಿ ಮಾಹಿತಿಯನ್ನು ಹಂಚಿಕೊಂಡ್ರಿ. ಆತ್ಮಹತ್ಯೆ ಆಲೋಚನೆ ಬಂದಿದೆ ಅಂದ್ರೆ ಅದು ಬದುಕಿನ ಅಂತ್ಯ ಅಲ್ಲ, ಹೀಗಾಗಿ ಸರಿಯಾದ ವ್ಯಕ್ತಿ ನಿಮ್ಮ ಜೀವನದಲ್ಲಿ ನಿಮ್ಮ ಮಾತುಗಳನ್ನು ಆಲಿಸುವ ವ್ಯಕ್ತಿಯನ್ನು ಐಡೆಂಟಿಫೈ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಫ್ರೆಂಡ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು. ನಿಮ್ಮ ವಿಚಾರಗಳನ್ನ, ನಿಮ್ಮ ನೆಗೆಟಿವಿಟಿಯನ್ನ ಅವರೊಂದಿಗೆ ಹಂಚಿಕೊಳ್ಳಿ. ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಇದ್ದೇ ಇದೆ. ದೇವರು ಈ ಬದುಕು ಜೀವನವನ್ನು ಕೊಟ್ಟಿದ್ದಾನಂದ್ರೆ ಅದನ್ನ ಹಾಳು ಮಾಡ್ಕೊಳ್ಳೋದು ಬೇಡ. ಉತ್ತಮ ರೀತಿಯಲ್ಲಿ ಜೀವನವನ್ನು ನಡೆಸಿ ನಮ್ಮ ರಾಜ್ಯಕ್ಕೆ, ದೇಶಕ್ಕೆ, ನಮ್ಮ ಕುಟುಂಬಕ್ಕೆ ಉತ್ತಮ ರೀತಿಯಲ್ಲಿ ಕೊಡುಗೆ ಕೊಡೋಣ ಅಂತ ಹೇಳ್ತಾ, ನಮ್ಮ ಸ್ಟುಡಿಯೋದಲ್ಲಿ ಬಂದು ತಮ್ಮ ವಿಚಾರಗಳನ್ನು ಹಂಚಿಕೊಂಡಂತಹ ಇಬ್ಬರು ಅತಿಥಿಗಳಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಮೊದಲಿಗೆ ಡಾಕ್ಟರ್ ರವಿಕಾಂತಿ ಮೇಡಮ್, ನಿಮಗೆ ಧನ್ಯವಾದಗಳು. ಡಾಕ್ಟರ್ ಪ್ರಭು ಕಿರಣ್ ಸರ್, ನಿಮಗೂ ಕೂಡ ಧನ್ಯವಾದಗಳು.
2: ಥ್ಯಾಂಕ್ ಯು ಸರ್.
3: ಇದುವರೆಗೆ ಆರೋಗ್ಯ ಸಂಚಿಕೆಯಲ್ಲಿ ಆತ್ಮಹತ್ಯೆ ತಡೆ ದಿನದ ಬಗ್ಗೆ ಕಲಬುರಗಿ ಜಿಲ್ಲಾ ಮಾನಸಿಕ ಅಧಿಕಾರಿಗಳಾದ ಡಾ ರವಿಕಾಂತಿ ಎಸ್ ಕ್ಯಾತ್ನಾಳ್ ಹಾಗೂ ಕಲಬುರಗಿಯ ಜಿಮ್ಸ್ನ ಮಾನಸಿಕ ರೋಗ ವಿಭಾಗದ ಮುಖ್ಯಸ್ಥರಾದ ಡಾ ಪ್ರಭುಕಿರಣ್ ಗೋಗಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸಂಗಮೇಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.
4: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
5: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
6: ಆಕಾಶವಾಣಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಇಂದು ACABC ಅಗ್ರಿ ಕ್ಲಿನಿಕ್ಸ್ ಮತ್ತು ಅಗ್ರಿ ಬಿಸ್ನೆಸ್ ಸೆಂಟರ್ಸ್ ಕುರಿತು ಸಂಭಾಷಣೆ.
7: ಶಂತಕ, ಓ ಶಂತಕ.
8: ಏ ಇರಣ, ಇರಣ ಬರ್ತೀನಿ. ನನಗೀಗ ಟೈಮ್ ಇಲ್ಲ.
7: ಯಾಕೆ ಟೈಮ್ ಇಲ್ಲ? ಎಲ್ಲಿ ಹೋಗ್ತಿದ್ದೆ?
8: ಎ ಸಿ ಮತ್ತೆ ಎ ಬಿ ಸಿ ಗೆ ಹೋಗ್ಬರ್ತೀನಿ ತಡಿ ಸ್ವಲ್ಪ.
7: ಎ ಸಿ ಎ ಬಿ ಸಿನ ಯಾರು ಮಾಡಲಿ? ಎ ಸಿ ತರನ ಆಗ್ಬಿಟ್ಟಿದೆ. ಮಡಿಕೇರಿ ಅಲ್ವಾ, ಫುಲ್ ಎ ಸಿ.
8: ಆ ಎ ಸಿ ಬೇರೆ, ಈ ಎ ಸಿ ಬೇರೆ. ಎ ಬಿ ಸಿ ಅಂದ್ರೆ ಮತ್ತೆ ಎ ಬಿ ಸಿ ಡಿ ಕಲೆ ಕೊಂಟಾಳೆ ಅಕ್ಕ ಅಂತ ಅನ್ಕೋಬೇಡ. ಇದು ಎ ಬಿ ಸಿ, ಎ ಬಿ ಸಿ ಡಿ ಅಲ್ಲ.
7: ಅದೇನದು ಎ ಸಿ ಹೇಳ್ತಿದ್ದೆ?
8: ಎ ಸಿ ಅಂದ್ರೆ ಅಗ್ರಿ ಕ್ಲಿನಿಕ್ ಅಂತ, ಮತ್ತೆ ಎ ಬಿ ಸಿ ಅಂದ್ರೆ ಅಗ್ರಿ ಬಿಸ್ನೆಸ್ ಸೆಂಟರ್ಸ್ ಅಂತ.
7: ಕ್ಲಿನಿಕ್ ಅಂತನಾ? ಆಸ್ಪತ್ರೆ ಹೋಗ್ತಿದ್ಯೇನು
8: ಅಣ್ಣ? ನಿನಗ್ ಗೊತ್ತಿಲ್ಲ, ಎಲ್ಲ ಹೊಸ ಹೊಸದ್. ಈಗ 50 ವರ್ಷದಿಂದ 100 ವರ್ಷದಿಂದ ಈ ಶಾಂತಕ್ಕ ಏನೋ ಹೊಸದ್ ಹೇಳಕೊಂಟಾಳೆ ಅಂತ ಅನ್ಕೋಬೇಡ. ಕಾಲ ಬದ್ಲಾದಂಗೆ, ನಮ್ಮ ವಾತಾವರಣ ಬದ್ಲಾದಂಗೆ, ಈಗ 100 ವರ್ಷದಿಂದೆ ಕೃಷಿ ಬೇರೆ ತರ ಮಾಡೋರು. ಈಗ ಬೇರೆ ತರ ಅಂದ್ರೆ ಹೊಸ ಹೊಸ ಬೆಳವಣಿಗೆಗಳಾದಾದಂಗೆ, ಆಮೇಲೆ ನಮ್ಮ ವಾತಾವರಣನ ಬದಲಾವಣೆ ಆದಾದಂಗೆ, ಕೃಷಿನಲ್ಲೂ ಸಾಕಷ್ಟು ಬದಲಾವಣೆಗಳ ಜೊತೆಗೆ ಸರ್ಕಾರ ಹೊಸ ಹೊಸ ಯೋಜನೆಗಳನ್ನ, ಯೋಚನೆಗಳನ್ನ ನಮ್ಗೆ ಹೇಳ್ಕೊಡ್ತಾ ಇರ್ತದೆ. ಈಗ ನಾನು ಎ ಸಿ ಎ ಸಿ ಅಂದಲ್ಲ, ಎ ಸಿ ಅಂದ್ರೆ ಏರ್ ಕೂಲರ್, ಏರ್ ಕಂಡೀಷನರ್ ಅದೆಲ್ಲ. ಎ ಸಿ ಅಂದ್ರೆ ಅಗ್ರಿ ಕ್ಲಿನಿಕ್ ಅಂತ. ಅಗ್ರಿ ಅಂದ್ರೆ ಏನ್ ಹೇಳೋ? ಕೃಷಿ, ಕೃಷಿ, ಕೃಷಿ ಕ್ಲಿನಿಕ್ ಅಂತ. ಕೃಷಿ ದವಾಖಾನೆ,
7: ದವಾಖಾನೆ
8: ಕೃಷಿ ಚಿಕಿತ್ಸಾಲಯ ಅಂದ್ರೆ ನೀವ್ ಮನುಷ್ಯರಿಗಷ್ಟೇ ಆಸ್ಪತ್ರೆಗಳಿರ್ತವೆ.

0: ಅನ್ಕೋಬೇಡ, ಈ ಕೃಷಿಗೂ ಆಸ್ಪತ್ರೆ ಬಂದಿದೆ. ಈಗ ನಮ್ದು ಕೃಷಿ ಪ್ರಧಾನ ದೇಶ ಆಗಿರೋದ್ರಿಂದ ಕೃಷಿಗೆ ಬಹಳ ಮಹತ್ವದ ಸ್ಥಾನ ಇದೆ. 70% ಜನ ಕೃಷಿನೇ ಅವಲಂಬಿಸಿದ್ದಾರೆ ಇವತ್ತಿಗೂ ಸಹ. ಹಂಗಾಗಿ ನಮ್ಮ ಸರ್ಕಾರ ಕೃಷಿಗೆ ಅನುಕೂಲ ಆಗಂಗೆ ಕೃಷಿ ಚಿಕಿತ್ಸಾಲಯಗಳನ್ನ ಮತ್ತೆ ಏನಿದು ಅಗ್ರಿ ಬಿಸ್ನೆಸ್ ಸೆಂಟರ್ಸ್ ಇದೆ ಅಂತ ಯೋಜನೆ ಬಂದೈತೆ ಅಂತ ಹೇಳಿದ್ರ, ನಾನು ಅಲ್ಲಿ ಹೋಗಿ ಒಂದ್ ಸ್ವಲ್ಪ ಬರೋಣ ಅಂತ ಅನ್ಕೊಂಡಿದ್ದೆ. ಯಾಕೆ ಹೋಗಿ ಬರ್ಬೇಕು ಅಂತ ನೀನೇನ್ ಕೇಳ್ತಾನೆ ಇಲ್ಲ, ನಿಂಗೆ ತಿಳ್ಕೋಬೇಕೋ ಬೇಡವಾ?
1: ಕೃಷಿ ಕ್ಲಿನಿಕ್ ಅಂದ್ರೆ ಏನು ಅಂತ ಮೊದ್ಲೇ ಕೇಳಿದ್ದಲ್ಲ ನಿಂಗೆ?
0: ಕೇಳ್ದ ಓಲಿ ಬಿಡು, ನಾನೇ ಮರ್ತ ಅನ್ಸ್ತದೆ. ಈಗ ರೈತರಿಗೆ ಬೆಳೆ ಬೆಳೆಯುವಾಗ ಸಲೀಸಾಗಿ ಬೀಜ ಬಿತ್ತಿದ ತಕ್ಷಣ ಬೆಳೆ ಬಂದ್ಬಿಡ್ತದ?
1: ಇಲ್ಲ,
0: ಅದಾಗ ಅನೇಕ ಹಂತಗಳಿದೆ. ಅವರು ಬಹಳಷ್ಟು ಅದಕ್ಕೆ ಕಷ್ಟ ಪಡ್ಬೇಕಾಗತ್ತೆ, ಅವ್ರಿಗೆ ಗೊತ್ತಿರೋ ಕೆಲಸಗಳನ್ನ ಮಾಡ್ಬೇಕಾಗತ್ತೆ. ಇದೆಲ್ಲ ಮಾಡಿದಾಗ್ಲೂ ನೋಡೋಣ, ಮಣ್ಣನ್ನ ಹದ ಮಾಡೋದ್ರಿಂದ ಹಿಡಿದು ಮಣ್ಣಿನ ಗುಣಮಟ್ಟನ ಪರೀಕ್ಷೆ ಮಾಡೋದ್ರಿಂದ ಹಿಡಿದು ಬೀಜನ ಆಯ್ಕೆ ಮಾಡ್ಕೊಳ್ಳೋದು, ರಸಗೊಬ್ಬರ ಯಾವ

0: ಅನೇಕ ಹಂತಗಳಿದೆ, ಅವರು ಬಹಳಷ್ಟು ಅದಕ್ಕೆ ಕಷ್ಟಪಡ್ಬೇಕಾಗತ್ತೆ, ಅವ್ರಿಗೆ ಗೊತ್ತಿರೋ ಕೆಲಸಗಳನ್ನ ಮಾಡ್ಬೇಕಾಗತ್ತೆ. ಇದೆಲ್ಲ ಮಾಡಿದಾಗ್ಲೂ ನೋಡೋಣ, ಮಣ್ಣನ್ನ ಹದ ಮಾಡೋದ್ರಿಂದ ಹಿಡಿದು ಮಣ್ಣಿನ ಗುಣಮಟ್ಟನ ಪರೀಕ್ಷೆ ಮಾಡೋದ್ರಿಂದ ಹಿಡಿದು ಬೀಜನ ಆಯ್ಕೆ ಮಾಡ್ಕೊಳ್ಳೋದು, ರಸಗೊಬ್ಬರ ಯಾವಾಗ ಕೊಡ್ಬೇಕು, ಕೀಟನಾಶಕಗಳನ್ನ ಯಾವಾಗ ಬಳಸ್ಬೇಕು, ರೋಗ ನಿಯಂತ್ರಣ ಹೆಂಗ್ ಮಾಡ್ಬೇಕು, ನೀರಾವರಿ ಮತ್ತೆ ಬೆಳೆ ನಿರ್ವಹಣೆ ಕೊಯ್ಲು ಇವೆಲ್ಲಾನು ದಾಟಿದ ಮೇಲೂ ಅವ್ರಿಗೆ ಸಮಸ್ಯೆಗಳಿರುತ್ತೆ. ಬೀಜ ಹಾಕಿದ ತಕ್ಷಣದಿಂದ ಬೆಳೆ ಬರುವವರೆಗೂ ಏನೇನ್ ಸಮಸ್ಯೆಗಳಾಗಲ್ಲ, ಅವಾಗ ಏನಾರು ಸಮಸ್ಯೆಗಳಾದಾಗ ನೀವು ಅಗ್ರಿ ಕ್ಲಿನಿಕ್ ಅಂತ ಮಾಡಿದಾರಲ್ಲ, ರೈತರು ಅಲ್ಲಿ ಭೇಟಿ ಕೊಡ್ಬೇಕು ಅಂತ ಹೇಳ್ತಾರೆ. ಆಮೇಲೆ ರೈತರು ಬರೀ ಬೆಳೆ ಬೆಳೆದ್ರಾಗ್ತದ, ಏನ್ ಮಾಡುದು, ಬೆಳೆ ಬೆಳೆದು
1: ಕಟಾವು ಮಾಡ್ಬೇಕು.
0: ಅದೇ ಪಾ, ಕಟಾವ್ ಆದ್ಮೇಲೆ ಏನ್ ಮಾಡ್ತೀಯಾ,
1: ಮಾರ್ಬೇಕಲ್ವಾ,
0: ಹಸನ್ ಮಾಡ್ತೀಯಾ ಅಲ್ವಾ, ಹಸನ್ ಮಾಡಿದ್ಮೇಲೆ ಬಿಸ್ನೆಸ್ ಆಗ್ಬೇಕಲ್ವಾ. ಈ ಬಿಸ್ನೆಸ್ ಆಗಿಲ್ಲ ಅಂದ್ರೆ ಅಷ್ಟೊಂದು ನಿನ್ಗೆ ತಿನ್ನಕಾಗತ್ತಾ? ಈ ಕ್ವಿಂಟಲ್ ಗಟ್ಲೆ ಟನ್ ಗಟ್ಲೆ ಕಾಫಿ ಬೆಳಿತೀಯ ನೀನು, ಏಲಕ್ಕಿ ಬೆಳಿತೀಯ, ಮೆಣಸ್ ಬೆಳಿತೀಯ, ನೀನು ಒಬ್ನೇ ಇಟ್ಕೊಂಡು ತಿನ್ನಕಾಗತ್ತಾ? ಇಲ್ಲ ಅಲ್ವಾ. ಅದನ್ನ ಮಾರುಕಟ್ಟೆಗೆ ತಗೊಂಡು ಹೋಗ್ಬೇಕು. ಮಾರುಕಟ್ಟೆಗೆ ಹೋದ್ಮೇಲೆ ನಿನಗೆ ವೈಜ್ಞಾನಿಕ ಬೆಲೆ ಸಿಗ್ಬೇಕು. ಅದಕ್ಕೆ ಅದಕ್ಕೆಲ್ಲದಕ್ಕೂ ಉಪಯೋಗ ಆಗ್ಲಿ ಅಂತ ಈ ಎಸಿ ಮತ್ತೆ ಎಬಿಸಿನ ಸರ್ಕಾರ ಮಾಡಿದ್ರು. ಗೊತ್ತಾಯ್ತಾ?
1: ಒಂದ್ ಚೂರು ಚೂರು ಗೊತ್ತಾಯ್ತು.
0: ಈಗ ಕ್ಲಿನಿಕ್ ಅಲ್ಲಿ ಯಾರು ಇರ್ತಾರೆ ಹೇಳು?
1: ಡಾಕ್ಟರ್.
0: ಈಗ ಅಗ್ರಿ ಕ್ಲಿನಿಕ್ ಅಲ್ಲಿ ಯಾರು ಇರ್ತಾರಕ್ಕ ಅಂತ ನೀನ್ ಕೇಳಿದ್ರೆ, ಅಗ್ರಿ ಕ್ಲಿನಿಕ್ ಅಲ್ಲಿ ಕೃಷಿ ಪದವೀಧರರು ಇರ್ತಾರೆ. ಅಂದ್ರೆ ಅವರು ಕೃಷಿನೇ ಓದ್ಕೊಂಡು ಬಂದಿರ್ತಾರೆ. ಗೊತ್ತಿಲ್ವಾ ನಿನಗೆ? ಕೃಷಿ ಓದೋರ್ದು ಗೊತ್ತಾನೆ, ಎಷ್ಟೊಂದು ವಿದ್ಯಾಲಯಗಳಿದೆ ನಮ್ಮಲ್ಲಿ. ಅವರೆಲ್ಲ ಅಂದ್ರೆ ಕೃಷಿ ಬಗ್ಗೆ ತರಬೇತಿಯನ್ನ ಪಡೆದಂತವ್ರು ಅಲ್ಲಿ ಇರ್ತಾರೆ. ನಿಮ್ಗೇನೋ ಸಮಸ್ಯೆಗಳು ಬಂದ್ರು, ಈಗ ಡಾಕ್ಟರ್ ಹತ್ರ ಹೋದ್ರೆ ತಾನೆ ನಮ್ಗೆ ಜ್ವರ ಬಂದಿತ್ತೋ ಕೆಮ್ಮು ಬಂದಿತ್ತೋ, ಯಾವ ಔಷಧಿ, ವೈರಲ್ ಇನ್ಫೆಕ್ಷನ್ ಆದಾಗ ಏನ್ ಕೊಡ್ಬೇಕು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದಾಗ ಏನ್ ಕೊಡ್ಬೇಕು ಅಂತ ಡಾಕ್ಟರ್ ಗೊತ್ತಿರ್ತಿರ್ತಾನೆ. ಹಂಗೆ ನಿನ್ನ ಯಾವುದೇ ಬೆಳೆಗೆ ಏನೇ ಸಮಸ್ಯೆ ಆದ್ರೂ ಕೃಷಿ ಪದವೀಧರರು ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಂಡಿರೋಂತವ್ರು, ಪರಿಣಿತಿ ಪಡೆದಿರುವಂತವ್ರು ಈ ಅಗ್ರಿ ಕ್ಲಿನಿಕ್ ಅಲ್ಲಿ ಇರ್ತಾರೆ. ಅಲ್ಲಿ ಹೋಗ್ಬೇಕು ನೀನು. ಅವರು ನಿಮ್ಗೆ ಮಣ್ಣಿನ ಪರೀಕ್ಷೆ ಬಗ್ಗೆ ಹೇಳ್ಕೊಡ್ತಾರೆ, ಬೆಳೆ ಸಲಹೆ ಬಗ್ಗೆ ಹೇಳ್ತಾರೆ, ಸಸ್ಯ ಸಂರಕ್ಷಣೆ ಹೇಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ, ಕೀಟ ಮತ್ತು ರೋಗಗಳ ನಿರ್ವಹಣೆ ಹೇಗ್ ಮಾಡ್ಬೇಕು, ಪಶುಪಾಲನೆ ಹೇಗ್ ಮಾಡ್ಬೇಕು, ಹೈನುಗಾರಿಕೆ ಹೇಗ್ ಮಾಡ್ಬೇಕು, ತೋಟಗಾರಿಕೆ ಹೇಗ್ ಮಾಡ್ಬೇಕು, ಮೀನುಗಾರಿಕೆ ಹೇಗ್ ಮಾಡ್ಬೇಕು, ಹೀಗೆ ಬೇರೆ ಬೇರೆ ವಿಧಾನಗಳನ್ನ ನಿಮ್ಗೆ ತಿಳಿಸ್ಕೊಡ್ತಾರೆ. ಹೊಸದಲ್ಲ ಈಗ ನೋಡು, ನೀನು ಪಾರಂಪರಿಕ ಕೃಷಿ ಪದ್ಧತಿ ನೀನ್ ಮಾಡ್ತೀಯಲ್ಲ, ಅಷ್ಟ್ ಮಾಡಿದ್ರೆ ಸಾಲದಣ್ಣ, ಸ್ವಲ್ಪ ಸ್ಮಾರ್ಟ್ ಆಗಿ ಯೋಚನೆ
1: ಮಾಡ್ಬೇಕು.
0: ಸ್ಮಾರ್ಟ್ ಏ, ಅಲ್ಲೇ ಬರ್ತಾರೆ ತಗೊಂಡು ಹೋಗ್ತಾರೆ ಅನ್ಬಾರ್ದು. ನಿನಗ್ ಬೆಲೆ ಎಲ್ಲಿ ಸಿಗ್ತದೆ, ಬೆಳೆ ಹೆಂಗ್ ಹೆಚ್ಚು ಇಳುವರಿ ತೆಗಿಬೇಕು, ಮತ್ತ ಹೆಚ್ಚು ಇಳುವರಿಗೆ ನೀ ಹೆಚ್ಚು ಕಷ್ಟ ಪಟ್ಟಿರ್ತೀಯಲ್ವಾ, ಅದಕ್ ನಿನ್ಗೆ ಪ್ರತಿಫಲ ಸಿಗ್ಬೇಕಲ್ವಾ. ಪ್ರತಿಫಲ ಸಿಗ್ಬೇಕಂದ್ರೆ ನೀನು ಅದನ್ನ ಚೆನ್ನಾಗಿ ಬಿಸ್ನೆಸ್ ಮಾಡೋದನ್ನ ಕಲಿಬೇಕು, ಸ್ಮಾರ್ಟ್ ಆಗಿ ಯೋಚನೆ ಮಾಡ್ಬೇಕು. ನೀ ಸುಮ್ನೆ ಹೋಗ್ತೀನಿ ಬೆಳಿಗ್ಗೆ ಸಂಜೆವರೆಗೂ ದುಡಿತೀನಿ ಬರ್ತೀನಿ ಅಂದ್ರೆ ನಡೆಯಂಗಿಲ್ಲ. ಈಗ ನಡೆಯಂಗಿಲ್ಲ, ಯಾಕಂದ್ರೆ ನೀನು ಬೆಳೆದ ಈ ಬೆಳೆಗಳಿದಾವಲ್ಲ, ಕಾಫಿ ಏಲಕ್ಕಿ ಇವೆಲ್ಲ ಎಲ್ಲಾ ಕಡೆಗೆ ಬೆಳೆಯಕ್ಕಾಗಲ್ಲ. ನಿನ್ನಂತವ್ರು ಮಾತ್ರ ಬೆಳೆಯಕ್ಕಾಗದ ಬೆಳೆಪ್ಪ, ತಿಳ್ಕ ಸ್ವಲ್ಪ. ಅದಕ್ಕೆ ಬೆಳೆದ್ಮೇಲೆ ನೀನು ಏನ್ ಮಾಡ್ಬೇಕಂದ್ರೆ, ಈಗ ಕಾಫಿನ ಬಹಳ ದಿವಸ ಇಟ್ಕೊಂಡ್ರೆ ಬೆಲೆ ಅಷ್ಟೇ ಬಿದ್ದು ಹೋಗೋದಿಲ್ಲ,
1: ಕೆಟ್ಟೋಗ್ತದಣ್ಣ.
0: ನೀನ್ ಹಂಗೆ ಇಟ್ಕೊಂಡ್ರೆ ಅದನ್ನ ಹೆಂಗ್ ಸಂಸ್ಕರಣೆ ಮಾಡ್ತೀಯ? ಹೌದಾನೆ, ಬೆಳೆ ಬೆಳೆದ್ಮೇಲೆ ಅದನ್ನ ಕಾಪಾಡ್ಕೊಂಡು ಇಟ್ಕೊಳ್ಳೋದು ಅಷ್ಟೇ ಮುಖ್ಯ. ಅದನ್ನು ಕೂಡ ನೀನು ತಿಳ್ಕೊಬೇಕಾಗ್ತದೆ, ಅದನ್ನ ಬೆಳೆ ಬೆಳೆದಂತದನ್ನ ಹೆಂಗ್ ಸಂಗ್ರಹಿಸಿ ಇಟ್ಕೋಬೇಕು, ಹೆಂಗ್ ಸಂಸ್ಕರಣೆ ಮಾಡ್ಬೇಕು, ಹೆಂಗ್ ಪ್ಯಾಕಿಂಗ್ ಮಾಡ್ಬೇಕು, ಹೆಂಗೆ ಅದಕ್ಕೆ ಮೌಲ್ಯವರ್ಧನೆ ಮಾಡ್ಬೇಕು, ಮಾರುಕಟ್ಟೆ ಸಂಪರ್ಕನ ಹೆಂಗ್ ಮಾಡ್ಕೋಬೇಕು, ಕೃಷಿ ಯಂತ್ರೋಪಕರಣಗಳನ್ನ ಬಾಡಿಗೆಗೆ ತಗೋಬೇಕಾ ಅಥವಾ ಕೊಂಡ್ಕೋಬೇಕಾ, ನರ್ಸರಿ ಎಲ್ಲಾದ್ರೂ ಇದೆಯಾ, ಜೈವಿಕ ಗೊಬ್ಬರ ಅದನ್ನ ಹೆಂಗೆ ತಯಾರಿಕೆ ಮಾಡ್ಕೋಬೇಕು, ಆಮೇಲೆ ಸಾವಯವ ಕೃಷಿನ ಹೆಂಗೆ ಮಾಡ್ಕೋಬೇಕು. ಈಗ ಕೃಷಿ ಮಾಡ್ತಾನೆ ಇರ್ತೀಯ, ಜಮೀನಲ್ಲೇ ಇರ್ತೀಯ, ಅದ್ರ ಜೊತೆಗೆ ಒಂದ್ ನಾಲ್ಕು ಹಸು ಸಾಕಿದ್ರೆ ಹೆಂಗಾಗ್ತದೆ, ಆ ತರದ್ದೆಲ್ಲಾನು ನೀನು ಯೋಚನೆ ಮಾಡ್ಬೇಕಾಗ್ತದೆ. ಸುಮ್ನೆ ಬರೀ ದುಡಿಯೋದು ಅಂತಲ್ಲ. ಆಮೇಲೆ ಇನ್ನೊಂದ್ ಸ್ವಲ್ಪ ಜಾಗಿದ್ರೆ ಜೊತೆಗೆ ಹಣ್ಣು ತರಕಾರಿ ಈ ತರದನ್ನೆಲ್ಲ ಬೆಳ್ಕಂಡ್ರೆ ಅಣ್ಣ, ಎಸಿನೂ ಆಗ್ತದೆ, ಎಬಿಸಿನೂ. ಏ ಬೆಳ್ಳಪ್ಪ ನೀನ್, ಏನಪ್ಪ ನಿಂಗೆ ಏನ್ ಹೇಳಿದ್ರು ಅರ್ಥ ಆಗಕ್ಕಿಲ್ಲ. ಆಮೇಲೆ ನೋಡಿಲಿ, ಹಿಂಗೆ ಅರ್ಥ ಆಗಲ್ಲ ಅಂತ ಕುತ್ಕೊಳಕ್ ಹೋಗ್ಬಿಡ, ನೀನು ಟ್ರೈನಿಂಗ್ ಹೋಗು.
1: ಟ್ರೈನಿಂಗ್ ಬೇರೆ ಕೊಡ್ತಾವ್ರ?
0: ಟ್ರೈನಿಂಗ್ ಎಷ್ಟು ಮಾಡೋದಿಲ್ಲ, ಕೃಷಿ ಸಂಪರ್ಕ ಅಧಿಕಾರಿಗಳಿರ್ತಾರೆ, ನಿನ್ ತೋಟಕ್ಕೆಲ್ಲ ಬಂದು ನೋಡ್ತಾರೆ, ನೀನು ಒಟ್ನಲ್ಲಿ ಅವ್ರು ಬರ್ತಾರೆ ಹೋಗ್ತಾರೆ ಅನ್ನೋದನ್ನ ಅಷ್ಟೇ ಗಮನಿಸ್ತೀಯ. ಏನ್ ಹೇಳಿದ್ರು ಏನ್ ಕೇಳಿದ್ರು ನಿನಗೇನ್ ಲಾಭ ಐತೆ, ನಿನಗೇನು ಅವರು ತರಬೇತಿ ಕೊಡ್ಬೇಕು ಅಂತಾರೆ ಅದನ್ನೆಲ್ಲ

0: ತಿಳ್ಕೊಬೇಕಣ.
1: ತಿಳ್ಕೊಂಡಿಲ್ಲ
0: ಅಂದ್ರೆ ಆಗದಿಲ್ಲ. ಬೆಳಿಗ್ಗೆಯಿಂದ ಸಂಜೆವರೆಗೂ ಮಾಡ್ತೀಯ. ಮತ್ತೆ ಈಗ ನೋಡು, ಡಿಜಿಟಲ್ ಯುಗ ಆಗಿರೋದ್ರಿಂದ ಆನ್ಲೈನ್ ಅಲ್ಲಿ ಸಹ ಮಾರ್ಬೋದು ನೀನು. ಆನ್ಲೈನ್ ಅಲ್ಲಿ ಮಾರ್ಬೋದು. ಸುಮ್ನೆ ಈಗ ಬೆಳೆಯಪ್ಪ, ನಾನು ಆನ್ಲೈನ್ ಅಲ್ಲಿ ಬಂದ್ ತಗೊಳ್ಳಿ ಅನ್ನಕ್ಕಾಗಲ್ಲ. ಅದಕ್ಕೊಂದು ವೆಬ್ಸೈಟ್ಸ್ ಇರುತ್ತೆ, ಪ್ಲಾಟ್ಫಾರ್ಮ್ಸ್ ಇರುತ್ತೆ, ಅಲ್ಲಿ ನೀನು ರಿಜಿಸ್ಟರ್ ಆಗ್ಬೇಕು. ರಿಜಿಸ್ಟರ್ ಆದ್ರೆ ನಿನ್ ಕಡೆಯಿಂದ ಅವರು ತಗೋತಾರೆ, ಗೊತ್ತಾಯ್ತಾ? ಇದೆಲ್ಲ ಇದೆ ಇದ್ರಲ್ಲಿ. ಎ ಸಿ ಮತ್ತೆ ಎ ಬಿ ಸಿ ನೆನ್ಪಿಟ್ಕ. ಏನ್ ಹೇಳು?
1: ಎ ಸಿ ಎ ಬಿ ಸಿ.
0: ಮತ್ತೆ ಹತ್ತಿರದಲ್ಲಿರುವಂತ ರೈತ ಸಂಪರ್ಕ ಅಧಿಕಾರಿಗಳು ಇರ್ತಾರಲ್ಲ, ಕೃಷಿ ವಿಜ್ಞಾನ ಕೇಂದ್ರಗಳು ಇದೆ. ಪೊನ್ನಂಪೇಟೆಲ್ ಐತೆ, ಮಡಿಕೇರಿಲಿ ಐತೆ, ಚಟ್ಟಳ್ಳಿಲಿ ಐತೆ. ನೀನ್ ಏನ್ ಮತ್ತೆ ಬರೀ ದುಡಿದ್ರೆ ಆಗಲ್ಲ, ಸ್ಮಾರ್ಟ್ ಆಗ್ಬೇಕು, ಗೊತ್ತಾಯ್ತಾ? ನನಗೆ ಅಲ್ಲಿಗೆ ಹೊಂಟಿದ್ದೆ, ನಿನ್ ತಡದೆ. ನನಗೆ ಏನೇನ್ ನೆನ್ಪಾಯ್ತು ಅಷ್ಟು ಹೇಳಿದೀನಿ, ಹೋಗ್ ಬಂದ್ಮೇಲೆ ಇನ್ನ ಜಾಸ್ತಿ ಹೇಳ್ಕೊಡ್ತೀನಿ. ಆಯ್ತಾ? ಬಾ.
2: ಇದುವರೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಎಗ್ರಿ ಕ್ಲಿನಿಕ್ಸ್ ಮತ್ತು ಎಗ್ರಿ ಬಿಸ್ನೆಸ್ ಸೆಂಟರ್ಸ್ ಕುರಿತ ಸಂಭಾಷಣೆ ಕೇಳಿದಿರಿ. ಭಾಗವಹಿಸಿದವರು ಸುಜಾತಾ ಎಫ್ ತಳ್ವಾರ್ ಹಾಗೂ ಪಂಕಜ್ ಡಿ ಕುರ್ತರ್ಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ದೇಶದಲ್ಲಿ ಸೆಮಿಕಂಡಕ್ಟರ್ ವ್ಯವಸ್ಥೆ ಕ್ಷಿಪ್ರ ವಿಸ್ತರಣೆ, ನಾವೀನ್ಯತೆ ಹೂಡಿಕೆ ಹಾಗೂ ಬೆಳವಣಿಗೆಯ ಹೊಸ ಅವಕಾಶಗಳ ಸೃಷ್ಟಿ, ಪ್ರಧಾನಿ ನರೇಂದ್ರ ಮೋದಿ. ಸ್ಟೆಮ್ ಸೆಲ್ ಥೆರಪಿ ನಿಯಂತ್ರಣ ಕುರಿತು ಕೇಂದ್ರದಿಂದ ಎಲ್ಲಾ ರಾಜ್ಯಗಳಿಗೆ ಸೂಚನೆ ಬಿಡುಗಡೆ. ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ, ಇಂದಿನಿಂದ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಆರಂಭ. ಹಾಗೂ ವಿಶ್ವ ಚೆಸ್ ಒಲಿಂಪಿಯಾಡ್, ಭಾರತದ ಮಹಿಳೆಯರು ಮತ್ತು ಪುರುಷರ ತಂಡಗಳ ಶುಭಾರಂಭ. ವಾರ್ತೆಗಳ ವಿವರ: ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯ ಯಶೋಭೂಮಿಯಲ್ಲಿಂದು ಸೆಮಿಕಾನ್ ಇಂಡಿಯಾ 2026 ಉದ್ಘಾಟಿಸಿದರು. ಇದೇ ವೇಳೆ ಪ್ರಧಾನಿಯವರು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು ಮತ್ತು ದೇಶದ 2 ಸೆಮಿಕಂಡಕ್ಟರ್ ಘಟಕಗಳಲ್ಲಿ ಉತ್ಪಾದನೆಗೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಪ್ರಧಾನಿ, ಒಂದೆಡೆ ಭಾರತದ ಆರ್ಥಿಕತೆ ಬೆಳೆಯುತ್ತಿದೆ, ಮತ್ತೊಂದೆಡೆ ಭಾರತದ ಮೇಲಿನ ಜಾಗತಿಕ ವಿಶ್ವಾಸವು ವೃದ್ಧಿಯಾಗುತ್ತಿದೆ. ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸಲು ದೇಶದ ಪ್ರತಿಯೊಬ್ಬ ಪ್ರಜೆಯು ಬದ್ಧತೆಯಿಂದ ದುಡಿಯುತ್ತಿದ್ದಾರೆ ಎಂದು ಹೇಳಿದರು.
2: ಭಾರತ್ ಕಿ ಕ್ವಾರ್ಟರ್ಲಿ ಜಿಡಿಪಿ ರಿಪೋರ್ಟ್ ಆಯಿ ಔರ್ ಇಸ್ ಚಾಲೆಂಜಿಂಗ್ ಪೀರಿಯಡ್ ಮೇ ಭೀ ಭಾರತ್ ನೇ 7.8% ಗ್ರೋಥ್ ಹಾಸಿಲ್ ಕರ್ಕೆ ದಿಖಾಯಿ ಹೈ ಔರ್ ಇಸಿ ದರಮಿಯಾನ್ ಜಪಾನ್ ಕಿ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ನೇ ಭಾರತ್ ಕಿ ಸೋವರಿನ್ ರೇಟಿಂಗ್ ಮೇ ಸುಧಾರ ಕಿಯಾ ಹೈ ಅಪ್ಗ್ರೇಡ್ ಕಿಯಾ ಹೈ ಔರ್ ಯೇ ಭೀ 3 ದಶಕಕ್ಕೆ ಬಾದ್ ಕರೀಬ್ 35 ಸಾಲಕ್ಕೆ ಬಾದ್ ಹುವಾ ಹೈ.
1: ಭಾರತದ ಸೆಮಿಕಂಡಕ್ಟರ್ ಪೂರಕ ವ್ಯವಸ್ಥೆ ಅತ್ಯಂತ ಕ್ಷಿಪ್ರವಾಗಿ ವಿಸ್ತರಣೆಗೊಳ್ಳುತ್ತಿದೆ ಮತ್ತು ಅದು ನಾವೀನ್ಯತೆ, ಹೂಡಿಕೆ ಮತ್ತು ಬೆಳವಣಿಗೆಯ ಹೊಸ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಎಂದು ಪ್ರಧಾನಿ ಹೇಳಿದರು. ಇದಕ್ಕೂ ಮುನ್ನ ಮಾತನಾಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ದೇಶದ ಅಭಿವೃದ್ಧಿಗೆ ಸೆಮಿಕಾನ್ ಅತ್ಯಗತ್ಯವಾಗಿದ್ದು ಅದು ದಶಕಗಳ ಹಿಂದೆಯೇ ದೇಶಕ್ಕೆ ಬೇಕಾಗಿತ್ತು, ಆದರೆ ಅದು ಕೈಗೂಡಿರಲಿಲ್ಲ. ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ದೇಶದಲ್ಲಿ ಸೆಮಿಕಾನ್ 2.0 ಅಡಿ 6 ಪ್ರಮುಖ ವಿಷಯಗಳಿಗೆ ಒತ್ತು ನೀಡಿ ಸೆಮಿಕಂಡಕ್ಟರ್ ಉದ್ಯಮಕ್ಕೆ ಭದ್ರ ಬುನಾದಿ ಹಾಕಲಾಗಿದೆ. ಅದರ ಪರಿಣಾಮ ಮುಂದಿನ ದಿನಗಳಲ್ಲಿ ಹಲವು ಮಹತ್ವದ ಪರಿವರ್ತನೆಗಳನ್ನು ಕಾಣಬಹುದಾಗಿದೆ ಎಂದರು.
2: ಸೆಮಿಕಾನ್ 2.0 ವಿಲ್ ಬಿಲ್ಡ್ ದಿ ಸೆಮಿಕಂಡಕ್ಟರ್ ಇಂಡಸ್ಟ್ರಿ ಓವರ್ 6 ಪಿಲ್ಲರ್ಸ್. ಪಿಲ್ಲರ್ ನಂಬರ್ 1 ಇಸ್ ಡಿಸೈನ್, ದಿ ಪಿಲ್ಲರ್ ನಂಬರ್ 2 ಇಸ್ ಮಷೀನ್ಸ್ ಅಂಡ್ ಮಟೀರಿಯಲ್ಸ್, ಪಿಲ್ಲರ್ 3 ವಿಲ್ ಬಿ ಮೋರ್ ಡಿಸ್ಪ್ಲೇ ಮೆಮರಿ ಸಿಲಿಕನ್ ಕಂಪೌಂಡ್ ಅಂಡ್ ಲಾಜಿಕ್ ಫ್ಯಾಬ್ಸ್, ಪಿಲ್ಲರ್ 4 ವಿಲ್ ಬಿ ಮೋರ್ ಅಡ್ವಾನ್ಸ್ಡ್ ಪ್ಯಾಕೇಜಿಂಗ್ ಯೂನಿಟ್ಸ್, ಪಿಲ್ಲರ್ 5 ವಿಲ್ ಬಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ದಿ ಪಿಲ್ಲರ್ 6 ಇಸ್ ಅಬೌಟ್ ಟ್ಯಾಲೆಂಟ್.

0: ಮೂರು ದಿನಗಳ ಈ ಸಮಾವೇಶದಲ್ಲಿ ಸಹಭಾಗಿತ್ವ, ಹೂಡಿಕೆ, ನಾವೀನ್ಯತೆ ಮತ್ತು ಪ್ರತಿಭೆಗಳ ಪೋಷಣೆಯನ್ನು ಮಾಡುವ ಕಾರ್ಯದ ಬಗ್ಗೆ ಚರ್ಚಿಸಲು ಒತ್ತು ನೀಡಲಾಗುವುದು. ಈ ಸಮಾವೇಶದಲ್ಲಿ 50ಕ್ಕೂ ಅಧಿಕ ರಾಷ್ಟಗಳ 300ಕ್ಕೂ ಹೆಚ್ಚು ಅಂತಾರಾಷ್ಟೀಯ ಕಂಪನಿಗಳ 600 ಪ್ರದರ್ಶಕರು ಭಾಗವಹಿಸಿದ್ದಾರೆ. ಜಪಾನ್, ದಕ್ಷಿಣ ಕೊರಿಯಾ, ಮಲೇಷಿಯಾ, ನೆದರ್ಲ್ಯಾಂಡ್ಸ್, ಸಿಂಗಾಪುರ್ ಮತ್ತು ಸ್ವೀಡನ್ ಸೇರಿ 6 ರಾಷ್ಟಗಳ ಮಳಿಗೆಗಳನ್ನು ಸ್ಥಾಪಿಸಲಾಗಿದ್ದು ಅವುಗಳ ಜೊತೆಗೆ 12 ರಾಜ್ಯಗಳ ಮಳಿಗೆಗಳು ಮತ್ತು ಸ್ಮಾರ್ಟ್ಆಪ್ ಪೆವಿಲಿಯನ್ ಕೂಡ ಸ್ಥಾಪನೆಯಾಗಿದೆ. ಸಿಲಿಕಾನ್ ಟು ಸಿಸ್ಟಮ್ಸ್, ಬಿಲ್ಡಿಂಗ್ ದಿ ಇಕೋಸಿಸ್ಟಮ್ಸ್, ಇದು ಸಮಾವೇಶದ ಘೋಷವಾಕ್ಯವಾಗಿದೆ. ಸೆಮಿಕಂಡಕ್ಟರ್ ಮತ್ತು ವಿದ್ಯುನ್ಮಾನ ಸಾಧನಗಳ ಮೌಲ್ಯ ಸರಣಿಯಲ್ಲಿರುವ ಜಾಗತಿಕ ಮತ್ತು ಭಾರತೀಯ ಕಂಪನಿಗಳು, ನೀತಿ ನಿರೂಪಕರು, ಹೂಡಿಕೆದಾರರು, ಸಂಶೋಧಕರು, ನವೋದ್ಯಮಗಳು, ಶೈಕ್ಷಣಿಕ ಸಂಸ್ಥೆಗಳು ಮತ್ತು ವಿದ್ಯಾರ್ಥಿಗಳು ಸಮಾವೇಶದಲ್ಲಿ ಭಾಗವಹಿಸಿ ನಾನಾ ವಿಷಯಗಳ ಬಗ್ಗೆ ಸಮಾಲೋಚನೆ ನಡೆಸುವರು. ಸ್ಟೆಮ್ ಸೆಲ್ ಥೆರಪಿ, ಕಾಂಡಕೋಶ ಚಿಕಿತ್ಸೆ ನಿಯಂತ್ರಣ ಕುರಿತಂತೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಲಹಾ ಸೂಚನೆಯನ್ನು ಹೊರಡಿಸಿದೆ. ಅದರಲ್ಲಿ ಸಚಿವಾಲಯ ಅನುಮೋದಿಸಿದ ಪಟ್ಟಿಯಲ್ಲಿರುವ ರೋಗಗಳನ್ನು ಹೊಂದಿರುವವರಿಗೆ ಮಾತ್ರ ಅಂತಹ ಚಿಕಿತ್ಸೆಯನ್ನು ನೀಡಲು ಅನುಮತಿ ನೀಡಬೇಕು ಎಂದು ಸೂಚಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಸಾರ್ವಜನಿಕ ಜೀವನದಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಅಂಗವಾಗಿ ಬಿಜೆಪಿ ಇಂದಿನಿಂದ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನವನ್ನು ಆರಂಭಿಸಿದೆ. ಈ ಅಭಿಯಾನ ಮುಂದಿನ ತಿಂಗಳು 17ರವರೆಗೆ ನಡೆಯಲಿದ್ದು, ಅಭಿಯಾನದ ಮೊದಲ ದಿನವಾದ ಇಂದು ದೇಶದ ಹಲವೆಡೆ ಸ್ವಚ್ಛತಾ ಕಾರ್ಯಕ್ರಮಗಳು, ರಕ್ತದಾನ ಶಿಬಿರಗಳು ಮತ್ತಿತರ ಚಟುವಟಿಕೆಗಳು ನಡೆದವು. ಪಕ್ಷದ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ದೆಹಲಿಯ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ರಕ್ತದಾನ ಶಿಬಿರ ಉದ್ಘಾಟಿಸಿದರು. ಈ ವೇಳೆ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತ ಕ್ಷಿಪ್ರ ಪ್ರಗತಿ ಕಾಣುತ್ತಿದ್ದು 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧಿಸಲಿದೆ ಎಂದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಇಂದಿನಿಂದ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯಲಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆಯನ್ನು ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬಾಹ್ಯಾಕಾಶ ವಲಯದಲ್ಲಿ ಕೈಗೊಂಡ ಸುಧಾರಣೆಗಳ ಒಂದು ನೋಟ ಇಲ್ಲಿದೆ. ಬಾಹ್ಯಾಕಾಶವೆಂದರೆ ಭಾರತದಲ್ಲಿ ಕೇವಲ ಇಸ್ರೋ ಎಂದು ಮನೆ ಮಾತಾಗಿತ್ತು. ಆದರೆ 2020ರಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡ ಮಹತ್ವದ ಸುಧಾರಣೆಗಳ ಪರಿಣಾಮ ಖಾಸಗಿಯವರಿಗೂ ಬಾಹ್ಯಾಕಾಶ ವಲಯದಲ್ಲಿ ಮುಕ್ತ ಅವಕಾಶ ದೊರಕಿಸಿಕೊಡಲಾಯಿತು. ಖಾಸಗಿ ವಲಯದ ಬಾಹ್ಯಾಕಾಶ ಚಟುವಟಿಕೆಗಳನ್ನು ಉತ್ತೇಜಿಸಲು ಮತ್ತು ಬೆಂಬಲಿಸಲು ಇನ್ಸ್ಪೇಸ್ ಎಂಬ ಸ್ವತಂತ್ರ ಸಂಸ್ಥೆಯನ್ನು ಹುಟ್ಟುಹಾಕಲಾಯಿತು. ಅನಂತರ 2023ರಲ್ಲಿ ಭಾರತದ ಬಾಹ್ಯಾಕಾಶ ನೀತಿಯನ್ನು ಪ್ರಕಟಿಸಿ ಉಪಗ್ರಹಗಳ ಉಡಾವಣೆ ಸೇರಿದಂತೆ ಎಲ್ಲ ಚಟುವಟಿಕೆಗಳನ್ನು ಖಾಸಗಿಯವರಿಗೆ ಮುಕ್ತಗೊಳಿಸಲಾಯಿತು. 2014ರವರೆಗೆ ಭಾರತದಲ್ಲಿ ಒಂದೇ ಒಂದು ಬಾಹ್ಯಾಕಾಶ ನವೋದ್ಯಮವಿತ್ತು. ಇದೀಗ 2026ರಲ್ಲಿ ಸುಮಾರು 440 ಬಾಹ್ಯಾಕಾಶ ತಂತ್ರಜ್ಞಾನ ನವೋದ್ಯಮಗಳು ನೋಂದಣಿಯಾಗಿದ್ದು ಅವುಗಳ ಬಂಡವಾಳ ಹೂಡಿಕೆ 618 ಮಿಲಿಯನ್ ದಾಟಿದೆ. ಇದಕ್ಕೆ ಸಾಕ್ಷಿ ಎಂದರೆ ಕಳೆದ ಜುಲೈ 18ರಂದು ಖಾಸಗಿಯವರು ನಿರ್ಮಿಸಿದ ಮೊದಲ ಭಾರತೀಯ ರಾಕೆಟ್ನಿಂದ ಸ್ಕೈರೂಟ್ ಏರೋಸ್ಪೇಸ್ ವಿಕ್ರಮ್1ರ ಯಶಸ್ವಿ ಉಡಾವಣೆಯಾಗಿದೆ. ಇಂದು 75ನೇ ಜನ್ಮದಿನ ಆಚರಿಸಿಕೊಳ್ಳುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಾಷ್ಟಪತಿ, ಉಪರಾಷ್ಟಪತಿ, ಗೃಹ ಸಚಿವರು ಸೇರಿದಂತೆ ಹಲವು ಗಣ್ಯರು ಶುಭ ಕೋರಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ತಮ್ಮ ಸಂದೇಶದಲ್ಲಿ ಮೋದಿ ಅವರ ಅಸಾಧಾರಣ ಸಾರ್ವಜನಿಕ ಸೇವೆಯನ್ನು ಸ್ಮರಿಸಿ ಕಳೆದ 25 ವರ್ಷಗಳಲ್ಲಿ ಮುಖ್ಯಮಂತ್ರಿಯಾಗಿ ಮತ್ತು ಪ್ರಧಾನಮಂತ್ರಿಯಾಗಿ ಅವರು ರಾಷ್ಟ ನಿರ್ಮಾಣಕ್ಕೆ ಅಪ್ರತಿಮ ಕೊಡುಗೆಯನ್ನು ನೀಡಿದ್ದಾರೆ ಎಂದು ಹೇಳಿದ್ದಾರೆ. ಉತ್ತಮ ಆಡಳಿತದ ಹಲವು ಹೆಗ್ಗುರುತುಗಳನ್ನು ಮೂಡಿಸಿರುವ ಪ್ರಧಾನಿ ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿಗೆ ಅದ್ಭುತ ವೇಗವನ್ನು ತಂದುಕೊಟ್ಟಿದ್ದಾರೆ. ದೇಶವನ್ನು ಎಲ್ಲಾ ರೀತಿಯಲ್ಲಿ ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ.

ಉಪರಾಷ್ಟಪತಿ ಡಾ ಸಿಪಿ ರಾಧಾಕೃಷ್ಣನ್ ನರೇಂದ್ರ ಮೋದಿಯವರ ದೂರದರ್ಶಿ ನಾಯಕತ್ವದಲ್ಲಿ ಭಾರತ ಜಗತ್ತಿನಲ್ಲೇ ಅತ್ಯಂತ ಪ್ರಕಾಶಮಾನ ಸ್ಥಾನವನ್ನು ಅಲಂಕರಿಸುವುದಲ್ಲದೆ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಗಳಲ್ಲಿ ಒಂದಾಗಿದೆ ಎಂದು ಹೇಳಿದ್ದಾರೆ. ಗೃಹ ಸಚಿವ ಅಮಿತ್ ಶಾ ಪ್ರಧಾನಿಯವರಿಗೆ ಶುಭ ಕೋರಿದ್ದಾರೆ ಮತ್ತು ನರೇಂದ್ರ ಮೋದಿಯವರ ಅವಿರತ ಪರಿಶ್ರಮ, ತ್ಯಾಗ ಮತ್ತು ದೂರದರ್ಶಿಯ ಸಂಕೇತವಾಗಿದ್ದಾರೆ. ದೇಶದ ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾಗಿರುವ ಪ್ರಧಾನಿಯವರು 2047ರವರೆಗೆ ಭಾರತವನ್ನು ಅಭಿವೃದ್ದಿ ಪಥದತ್ತ ಕೊಂಡೊಯ್ಯುವ ನಿಟ್ಟನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಹಾಗೂ ಎಐಸಿಸಿ ಅಧ್ಯಕ್ಷ ಎಂ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಹಲವು ಗಣ್ಯರು ಪ್ರಧಾನಿಯವರಿಗೆ ಶುಭ ಕೋರಿದ್ದಾರೆ. ಪಿಎಂ ವಿಶ್ವಕರ್ಮ ಯೋಜನೆ ಇಂದಿಗೆ 3 ವರ್ಷ ಪೂರೈಸಿದೆ. 2023ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ನೀಡಿದ ಈ ಮಹತ್ವದ ಯೋಜನೆಯಡಿ ಈವರೆಗೆ 30 ಲಕ್ಷ ಫಲಾನುಭವಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ. 18 ಬಗೆಯ ಕಸುಬುಗಳಲ್ಲಿ ತೊಡಗಿರುವ ಸಾಂಪ್ರದಾಯಿಕ ವೃತ್ತಿಪರರು ಮತ್ತು ಕರಕುಶಲಕರ್ಮಿಗಳಿಗೆ ಈ ಯೋಜನೆಯಡಿ ಎಲ್ಲಾ ರೀತಿಯ ನೆರವು ನೀಡಲಾಗುವುದು. ಯೋಜನೆಯ ಕುರಿತು ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶವನ್ನು ಹಂಚಿಕೊಂಡಿದ್ದು, ನಿರ್ಮಾಣ ಸೇರಿದಂತೆ ಎಲ್ಲಾ ಬಗೆಯ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವ ಕರಕುಶಲಕರ್ಮಿಗಳನ್ನು ಅಭಿನಂದಿಸಿದ್ದಾರೆ. ಉಜ್ಬೇಕಿಸ್ತಾನದ ಸಮರಖಂಡದಲ್ಲಿ ನಡೆಯುತ್ತಿರುವ 46ನೇ ವಿಶ್ವ ಚೆಸ್ ಒಲಿಂಪಿಯಾಡ್ನಲ್ಲಿ ಭಾರತದ ಮಹಿಳೆಯರ ತಂಡ ಡೊಮಿನಿಕ್ ಗಣರಾಜ್ಯದ ವಿರುದ್ಧ 4-0 ಗೆಲುವಿನಿಂದ ತನ್ನ ಅಭಿಯಾನವನ್ನು ಶುಭಾರಂಭ ಮಾಡಿದೆ. ಅಗ್ರಶಾಯಂಕಿತೆ ಕೊನೇರು ಹಂಪಿ ಫ್ರಾನ್ಚೆಸ್ಕಾ ರಾಮಿರೆಜ್ ಲೂ ಜೋನ್ ಎದುರು ಗೆಲುವು ಸಾಧಿಸಿದರೆ ಆರ್ ವೈಶಾಲಿ ಮಿಗುಲಿನಾ ಡಿಲಾ ರೋಸೋ ಮಾರ್ಟಿನೇಜ್ ವಿರುದ್ದ ಸುಲಭ ಜಯ ದಾಖಲಿಸಿದರು. ಆದರೆ ವಂತಿಕಾ ಅಗರ್ವಾಲ್ ಗೆಲ್ಲಲು ತುಸುಶ್ರಮಪಟ್ಟರು. ಭಾರತೀಯ ಪುರುಷರ ತಂಡವೂ ಸಹ ಗೆಲುವಿನೊಂದಿಗೆ ತಮ್ಮ ಅಭಿಯಾನ ಆರಂಭಿಸಿದ್ದು, ವಿಶ್ವ ಚಾಂಪಿಯನ್ ಡಿ ಗುಕೇಶ್, ನಿಹಾಲ್ ಸರಿನ್ ಮತ್ತು ವಿದಿತ್ ಗುಜರಾತಿ ಥೈಲ್ಯಾಂಡ್ ವಿರುದ್ದ 3-1 ಅಂತರದ ಭರ್ಜರಿ ಜಯ ದಾಖಲಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದಲ್ಲಿ ಸೆಮಿಕಂಡಕ್ಟರ್ ವ್ಯವಸ್ಥೆ ಕ್ಷಿಪ್ರ ವಿಸ್ತರಣೆ, ನಾವೀನ್ಯತೆ ಹೂಡಿಕೆ ಹಾಗೂ ಬೆಳವಣಿಗೆಯ ಹೊಸ ಅವಕಾಶಗಳ ಸೃಷ್ಟಿ, ಪ್ರಧಾನಿ ನರೇಂದ್ರ ಮೋದಿ. ಸ್ಟೆಮ್ ಸೆಲ್ ಥೆರಪಿ ನಿಯಂತ್ರಣ ಕುರಿತು ಕೇಂದ್ರದಿಂದ ಎಲ್ಲಾ ರಾಜ್ಯಗಳಿಗೆ ಸೂಚನೆ ಬಿಡುಗಡೆ. ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ, ಇಂದಿನಿಂದ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಆರಂಭ. ಹಾಗೂ ವಿಶ್ವ ಚೆಸ್ ಒಲಿಂಪಿಯಾಡ್, ಭಾರತದ ಮಹಿಳೆಯರು ಮತ್ತು ಪುರುಷರ ತಂಡಗಳ ಶುಭಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

0: ಶ್ರೋತೃಗಳೇ, ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ.
1: ಹಸಿರೇ ಉಸಿರು.
2: ಹಸಿರು ಅಂದ್ರೆ ಹೇಳೋದೇ ಬೇಕಾಗಿಲ್ಲ, ಅದೇ ನಮ್ಮ ಉಸಿರು.
3: ಹಸಿರು ಹಸಿರಿನ ಎಲೆ ಮೇಲೆ
1: ಪ್ರಕೃತಿ ಮಾತೆಯ ಮಡಿಲಿನಲ್ಲಿ ಹಸಿರಿಗೆ ಆದ್ಯತೆ.
3: ಮಿಂಚು ಮಿನುಗಿನ ತಣಿಯ ಬನಿ,
1: ಹಸಿರಿಲ್ಲದಿರೆ ಮಾನವ ಪ್ರಾಣಿ ಸಂಕುಲಗಳೆಲ್ಲವೂ ಶೂನ್ಯ. ಕಾಡಿನ ಸಂಪತ್ತನ್ನ ಮನುಷ್ಯ ಕಬಳಿಸುತ್ತಿರುವುದು ವಿಷಾದನೀಯ.
4: ಮಾನವನಾಗುವೆಯ ಇಲ್ಲ ದಾನವನಾಗುವೆಯ, ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ.
1: ಹಸಿರಿಲ್ಲದಿರೆ ಉಸಿರಿಗೆ ಬೆಲೆಯಲ್ಲಿ ಹಸಿರೇ ಉಸಿರು. ಉಸಿರು ನಿಂತರೆ ಮಾನವ ನಿಲ್ಲಲು ಸಾಧ್ಯವೇ ಈ ಭೂಮಿಯ ಮೇಲೆ? ಹಸಿರನ್ನು ಕಾಪಾಡೋಣ.
0: ಶ್ರೋತೃಗಳೇ, ಸಮಯ 1:22:21 ಆಗಲಿದೆ. ಇನ್ನು ಮುಂದೆ ಒಂದೆರಡು ಭಾವಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ಸುನೀತಾ ಅನಂತಸ್ವಾಮಿ ಅವರ ಸ್ವರದಲ್ಲಿ ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರ ಈ ಗೀತೆಯನ್ನು.

0: ಆತ್ಮೀಯ ಕೇಳಿದರೆ ಭಾವಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು.
1: ಮಾನವ ಒಂದು ಕಡೆ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಂಡು ತನ್ನ ಸುಖ ಶಾಂತಿ ಹಾಗೂ ಸಮೃದ್ಧಿಯ ಜೀವನದತ್ತ ಗಮನಹರಿಸಿದರೆ, ಮತ್ತೊಂದೆಡೆ ಅದೇ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವಾಗ ಸ್ವಾರ್ಥ ದ್ವೇಷ ಹಾಗೂ ದುರಾಸೆಗಳನ್ನು ತುಂಬಿಕೊಂಡು ಬದುಕನ್ನು ಸರ್ವನಾಶ ಮಾಡಿಕೊಳ್ಳುತ್ತಿದ್ದಾನೆ.
2: ಮಾನವನಾಗುವೆಯ ಇಲ್ಲ ದಾನವನಾಗುವೆಯ ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ.
1: ಆದರೆ ಮುಂದಿನ ಪೀಳಿಗೆಗೆ ಪ್ರತಿಯೊಂದನ್ನು ರಕ್ಷಿಸಿ ಉಳಿಸುವಂತಹ ಅಗತ್ಯ ನಮ್ಮೆಲ್ಲರ ಹೊಣೆ.

ಆತ್ಮೀಯ ಶ್ರೋತೃಗಳೇ, ಸಮಯ 11:33 ಆಗಲಿದೆ. ಇನ್ನು ಮುಂದೆ ಪ್ರಚಲಿತ ವಿದ್ಯಮಾನಗಳೊಂದಿಗೆ ಕನ್ನಡ ಚಲನಚಿತ್ರ ಗೀತೆಗಳನ್ನು ಕೇಳುವ ಸಮಯ. ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಮಾತಾಡಬೇಕಾದ್ರೆ ಇವತ್ತು ಒಂದು ವಿಶೇಷವಾದಂತಹ ದಿನ. ಹೈದರಾಬಾದ್ ಕರ್ನಾಟಕ ಅಂತ ಪ್ರತ್ಯೇಕ ಇದ್ದಂತಹ ಜಾಗವನ್ನು ನಮ್ಮ ಕರ್ನಾಟಕದೊಳಗೆ ಸೇರ್ಪಡೆಗೊಳಿಸಿಕೊಂಡಂತಹ ದಿನ. ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನ ಅಂತ ಇವತ್ತಿನ ದಿನವನ್ನು ವಿಶೇಷವಾಗಿ ಆಚರಣೆ ಮಾಡಲಾಗುತ್ತೆ. 1948 ಸೆಪ್ಟೆಂಬರ್ 17ರಂದು ಹೈದರಾಬಾದ್ ನಿಜಾಮರ ಆಳ್ವಿಕೆಯಲ್ಲಿದ್ದಂತಹ ಹೈದರಾಬಾದ್ ಕರ್ನಾಟಕ, ಅಂದರೆ ಈಗ ಪ್ರಸ್ತುತ ಕಲ್ಯಾಣ ಕರ್ನಾಟಕ ಅಂತ ನಾವೇನು ಕರಿತಾ ಇದ್ದೀವಿ, ಆ ಪ್ರದೇಶವು ವಿಮೋಚನೆಗೊಂಡು ನಮ್ಮ ಈ ಸ್ವತಂತ್ರ ಭಾರತದೊಂದಿಗೆ ವಿಲೀನಗೊಂಡಂತಹ ದಿನವನ್ನು ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನ ಅಂತ ಹೇಳ್ಕೊಂಡು ಇವತ್ತು ರಾಜ್ಯದಾದ್ಯಂತ ಆಚರಣೆ ಮಾಡ್ತಾಯಿದ್ವಿ. ಪ್ರಚಲಿತ ವಿದ್ಯಮಾನಗಳೊಂದಿಗೆ ಮತ್ತಷ್ಟು ವಿಷಯಗಳನ್ನು ಹೇಳೋದಿದೆ. ಈ ಹೇಗೆ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನ ಅಂತ ಈ ದಿನವನ್ನು ಆಚರಣೆ ಮಾಡಿಕೊಂಡು ಪ್ರಸ್ತುತ ಕಲ್ಯಾಣ ಕರ್ನಾಟಕ ಆಗಿರತಕ್ಕಂಥ ಹೈದರಾಬಾದ್ ಕರ್ನಾಟಕ ಪ್ರದೇಶವನ್ನು ಸ್ವತಂತ್ರ ಭಾರತದೊಂದಿಗೆ ವಿಲೀನಗೊಳಿಸಿಕೊಂಡಿತ್ತು, ಅದೇ ರೀತಿ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳು ಕೂಡ ಪ್ರತ್ಯೇಕವಾಗಿದ್ದಂತಹದ್ದನ್ನು ಕೂಡ ಒಟ್ಟಾಗಿ ಸೇರಿಸುವಂತಹ ಕಾರ್ಯ 1950ರವರೆಗೂ ಕೂಡ ನಡೆಯಿತು. ಈಗ ಆಪ್ತಮಿತ್ರ ಚಿತ್ರದ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ. ಹಾಡಿದ್ದಾರೆ ಮಧು ಬಾಲಕೃಷ್ಣ, ಗೋಟೋರಿಯವರ ಸಾಹಿತ್ಯಕ್ಕೆ ಗುರುಕಿರಣ್ ಸಂಗೀತ ನೀಡಿದ್ದಾರೆ. ಈ ಗೀತೆಯ ನಂತರ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಚಾರಗಳನ್ನು ಮಾತಾಡುವ. ಈಗ ಕೇಳಿ ಆಪ್ತಮಿತ್ರ ಚಿತ್ರದ ಈ ಗೀತೆಯನ್ನು.

ಶ್ರೋತೃಗಳೇ, ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಮಾತಾಡ್ತಾ ನಾವು ಮೊನ್ನೆ 15ನೇ ತಾರೀಕಿನಿಂದ ಸೆಪ್ಟೆಂಬರ್ 15ರಿಂದ ಅಕ್ಟೋಬರ್ 2ರವರೆಗೆ ದೇಶದಾದ್ಯಂತ ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. ಸ್ವಚ್ಛತಾ ಪಖ್ವಾಡ 2026 ಅನ್ನೋಂಥ ಒಂದು ಘೋಷವಾಕ್ಯ. ನಮ್ಮ ಈ ಒಂದು ಅಭಿಯಾನದ ಘೋಷವಾಕ್ಯ ಸ್ವಚ್ಛ ಭಾರತ ನನ್ನ ಜವಾಬ್ದಾರಿ ಅನ್ನುವಂಥದ್ದು. ಸ್ವಚ್ಛ ಭಾರತ ನನ್ನ ಜವಾಬ್ದಾರಿ ಅಂತ ಹೇಳುವಾಗ, ಭಾರತ, ಇಡೀ ಭಾರತವನ್ನು ಸ್ವಚ್ಛ ಮಾಡುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಆಗುತ್ತೆ. ಸ್ವಚ್ಛತೆ ಅಂದರೆ ಏನು ಅನ್ನೋದ್ರ ಬಗ್ಗೆ ಮೊದಲು ತಿಳ್ಕೊಬೇಕಾಗುತ್ತೆ. ಇದು ಬಹಳ, ಈ ದೇಶವನ್ನು, ಇಡೀ ದೇಶವನ್ನು ಸ್ವಚ್ಛ ಮಾಡಬೇಕಾದ್ರೆ ಬಹಳ ಸುಲಭದ ಕೆಲಸ. ಹೇಗೆ ಅಂತೇಳಿದ್ರೆ, ಮೊದಲು ನಮ್ಮನ್ನು ನಾವು ಸ್ವಚ್ಛ ಮಾಡಿಕೊಳ್ಳೋದು, ಆ ನಂತರ ನಮ್ಮ ಸುತ್ತಮುತ್ತಲ ಪರಿಸರವನ್ನು ಸ್ವಚ್ಛ ಮಾಡಿಕೊಳ್ಳೋದು. ಪ್ರತಿಯೊಬ್ಬರೂ ಕೂಡ, ಇಡೀ ಭಾರತ ದೇಶದ ಎಲ್ಲ ಜನರು ಕೂಡ ಇದು ಇಷ್ಟನ್ನು ಮಾಡಿದರೆ ಇಡೀ ದೇಶ ಸ್ವಚ್ಛ ಆದ ರೀತಿ ಆಗುತ್ತೆ. ಹೇಗೆ ನಮ್ಮನ್ನು ನಾವು ಸ್ವಚ್ಛ ಮಾಡಿಕೊಳ್ಳೋದು, ನಾವು ಹೇಗೆ ನಮ್ಮ ಶರೀರವನ್ನು ಸ್ವಚ್ಛವಾಗಿಟ್ಕೊಳ್ತೀವೋ, ನಮ್ಮ ಮನೆಯನ್ನು ಸ್ವಚ್ಛವಾಗಿಟ್ಕೊಳ್ತೀವೋ, ನಮ್ಮ ಸುತ್ತಮುತ್ತಲ ಪರಿಸರವು ಸ್ವಚ್ಛ ಆಗಿರಬೇಕು ಅಂತ ನಾವು ಹೇಗೆ ಮನಸ್ಸು ಮಾಡ್ತೀವೋ, ಅದೇ ರೀತಿ ನಾವು ನಡೆದಾಡುವ ದಾರಿ, ರಸ್ತೆ ಇರ್ಬೋದು, ಆ ರಸ್ತೆಯ ಇಕ್ಕೆಲಗಳಲ್ಲಿ ಇರತಕ್ಕಂತಹ ತ್ಯಾಜ್ಯ ವಸ್ತುಗಳನ್ನು ತೆಗೆದು ಆ ತ್ಯಾಜ್ಯ ವಿಂಗಡಣೆ ಮಾಡಿ ಎಲ್ಲಿಗೆ ಸೇರಿಸಬೇಕು ಅಲ್ಲಿಗೆ ಸೇರಿಸುವಂಥ ಜವಾಬ್ದಾರಿ ನಮ್ಮದಾದರೆ, ಹಾಗೆ ನಾವು ಕೆಲಸ ಕಾರ್ಯ ಮಾಡುವಂತಹ ಕಾರ್ಯವ್ಯಾಪ್ತಿಯ ಜಾಗ, ಆ ಕಟ್ಟಡ ಇರಬಹುದು ಅಥವಾ ಮೈದಾನ ಇರಬಹುದು, ಬೇರೆ ಬೇರೆ ಸ್ಥಳಗಳಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡ್ತೀವಿ, ಆ ಜಾಗವನ್ನು ಸ್ವಚ್ಛ ಮಾಡುವಂಥದ್ದನ್ನ ನನ್ನ ಜವಾಬ್ದಾರಿ ಅಂತ ತಿಳ್ಕೊಂಡ್ರೆ, ಆ ಸ್ವಚ್ಛತೆಯನ್ನು ನಾವು ಮಾಡಿ ಕಸವನ್ನು ವಿಂಗಡಣೆ ಮಾಡಿ ಎಲ್ಲಿಗೆ ವಿಲೇವಾರಿ ಮಾಡಬೇಕು ಅಲ್ಲಿಗೆ ವಿಲೇವಾರಿ ಮಾಡಿದೆ ಆದರೆ ಅಷ್ಟು ನಾವು ಮಾಡಿದರೆ ನಮ್ಮ ಜವಾಬ್ದಾರಿ ಮುಗೀತು ಅಂತ ತಿಳ್ಕೊಂಡ್ರೆ, ಅದೇ ರೀತಿ ಇಡೀ ದೇಶದ ಪ್ರತಿಯೊಬ್ಬನು ಕೂಡ ಅಷ್ಟೇ ಕೆಲಸವನ್ನು ಮಾಡಿದರೆ ಇಡೀ ದೇಶ ಸ್ವಚ್ಛ ಆಗೋದು ಬಹಳ ಸುಲಭದ ಕೆಲಸ ಆಗುತ್ತೆ. ಹಾಗೆ ಈ ಸ್ವಚ್ಛ ಭಾರತ ಅಭಿಯಾನ್ ಅಂತ ನಾವೇನು ಶುರು ಮಾಡಿಕೊಂಡಿದ್ದೀವಿ ಅದ್ರ ಬಗ್ಗೆ ಇನ್ನಷ್ಟು ಮಾತಾಡಲಿಕ್ಕಿದೆ. ಆ ಮಾತಿಗಿಂತ ಮುಂಚೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಚೈತನ್ಯ ಅವರು ಸಂಗೀತ ಅಳವಡಿಸಿ ಚಿತ್ರ ಹಾಡಿರುವ

ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಮಾತಾಡ್ತಾ ನಾವು ಸ್ವಚ್ಛತೆ ಬಗ್ಗೆ ಮಾತಾಡ್ತಾ ಇದ್ವಿ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ದೈವತ್ವ ಅನ್ನುವಂಥದ್ದು ಭಾರತೀಯ ಸಂಸ್ಕೃತಿಯಲ್ಲಿ ಅನಾದಿ ಕಾಲದಿಂದ ಬಂದಿರತಕ್ಕಂಥ ಒಂದು ನಂಬಿಕೆ. ಅನಾದಿ ಕಾಲದಿಂದಲೂ ಕೂಡ ನಮ್ಮ ದೇಶದ ಜನ ಸ್ವಚ್ಛತೆಗೆ ಬಹಳಷ್ಟು ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾ ಇರತಕ್ಕಂಥದ್ದು ನಮಗೆ ನಿಮಗೆ ಎಲ್ಲರಿಗೂ ಕೂಡ ಗೊತ್ತಿದೆ. ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ಸಂಗ್ರಾಮದಷ್ಟೇ ಪ್ರಾಮುಖ್ಯತೆಯನ್ನು ಸ್ವಚ್ಛತೆಗೂ ಕೂಡ ನೀಡ್ತಾ ಇದ್ರು ಅಂತೇಳುವಂಥದ್ದು ಬಹುಶಃ ತಮಗೆಲ್ಲ ಗೊತ್ತಿದೆ. ಆ ಕಾರಣದಿಂದಲೇ ನಾವು ಗಾಂಧಿ ಜಯಂತಿಯ ಸಂದರ್ಭದಲ್ಲಿ ಸ್ವಚ್ಛತಾ ಕಾರ್ಯವನ್ನು ನಾವು ಪ್ರಾಥಮಿಕ ಶಾಲೆಯಲ್ಲಿದ್ದಾಗಲೇ ಮಾಡ್ತಾ ಇದ್ದಂಥದ್ದು ತಮಗೆಲ್ಲರಿಗೂ ಕೂಡ ಗೊತ್ತಿರಬಹುದು. ಸ್ವಚ್ಛತೆಯು ಸ್ವಾತಂತ್ರ್ಯಕ್ಕಿಂತ ಮುಖ್ಯ ಅಂತ ಹೇಳುವಂಥ ಒಂದು ಸಂದೇಶವನ್ನು ಅವರು ಸಾರಿದರು ಕೂಡ. ಮತ್ತು ಸಮಾಜದಲ್ಲಿ ಸ್ವಾವಲಂಬನೆ ಮತ್ತು ಸಮಾನತೆ ನೆಲೆಸಲು ಪರಿಶುದ್ಧ ಪರಿಸರ ಅಗತ್ಯ ಅಂತ ಹೇಳುವಂಥ ಒಂದು ಅಂಶವನ್ನು ಅವರು ಬಹಳಷ್ಟು ಬಲವಾಗಿ ಪ್ರತಿಪಾದನೆ ಮಾಡಿದರು. ಈ ಚಿಂತನೆಯನ್ನು ಸಾಕಾರಗೊಳಿಸಲಿಕ್ಕಾಗಿಯೇ ಭಾರತ ಸರ್ಕಾರ ಸ್ವಚ್ಛತೆಯೇ ಸೇವೆ ಎಂಬ ರಾಷ್ಟ್ರೀಯ ಜನಜಾಗೃತಿ ಆಂದೋಲನವನ್ನು ಜಾರಿಗೆ ತಂದಿರುವಂಥದ್ದು. ಪ್ರತಿ ವರ್ಷ ಗಾಂಧಿ ಜಯಂತಿ ಹಿನ್ನೆಲೆಯಲ್ಲಿ ಸೆಪ್ಟೆಂಬರ್ 15ನೇ ತಾರೀಕಿನಿಂದ ಅಕ್ಟೋಬರ್ 2ನೇ ತಾರೀಕಿನವರೆಗೆ ಈ ಒಂದು ಕಾರ್ಯವನ್ನು ಅಭಿಯಾನದ ರೂಪದಲ್ಲಿ ನಾವು ದೇಶದಾದ್ಯಂತ ಬಹಳಷ್ಟು ಉತ್ಸಾಹದಿಂದ ಆಚರಣೆ ಮಾಡುವಂಥದ್ದು ತಮಗೆಲ್ಲರೂ ಕೂಡ ಗೊತ್ತಿದೆ. 2014ರ ಅಕ್ಟೋಬರ್ 2ರಂದು ಪ್ರಾರಂಭವಾದ ಈ ಸ್ವಚ್ಛ ಭಾರತ ಅಭಿಯಾನ ಇಡೀ ದೇಶದ ಒಂದು ಮುಖ್ಯ ಅಂಗ ಅಂತ ಹೇಳೋ ರೀತಿಯಲ್ಲಿ ಕಾರ್ಯಗತಗೊಳಿಸಲಾಗಿದೆ. ಈ ಒಂದು ಅಭಿಯಾನ ಯಾಕೆ ಮಾಡ್ತಾ ಇದ್ದೀವಿ, ಈ 15 ದಿವಸದ ಅವಧಿಯಲ್ಲಿ ಏನೇನು ಅಭಿಯಾನದಲ್ಲಿ ಕಾರ್ಯವನ್ನು ಕೈಗೊಳ್ತೀವಿ ಅಂತ ಹೇಳಿದ್ರೆ, ಈ ಅಭಿಯಾನದ ಪ್ರಮುಖ ಉದ್ದೇಶ ಏನು ಅಂತ ಹೇಳಿದ್ರೆ, ಸಾರ್ವಜನಿಕದಲ್ಲಿ ನೈರ್ಮಲ್ಯದ ಅರಿವು, ಸ್ವಚ್ಛತೆಯ ಅರಿವನ್ನು ಮೂಡಿಸುವಂಥದ್ದು ಮತ್ತು ಸ್ವಯಂ ಪ್ರೇರಿತವಾದಂತಹ ಶ್ರಮದಾನವನ್ನು ಪ್ರೋತ್ಸಾಹ ಮಾಡುವಂಥದ್ದು. ನನ್ನ ಶರೀರದ ಸ್ವಚ್ಛತೆ, ನನ್ನ ಮನೆಯ ಸ್ವಚ್ಛತೆ, ನನ್ನ ಅಂಗಳದ ಸ್ವಚ್ಛತೆಯ ಜೊತೆಗೆ ನನ್ನ ಸುತ್ತಮುತ್ತಲಿರತಕ್ಕಂಥ ಪರಿಸರವೂ ಕೂಡ ನಂದೇ, ಅದನ್ನು ಕೂಡ ನಾನು ಸ್ವಚ್ಛ ಮಾಡಬೇಕು. ಇಲ್ಲಾಂದರೆ ಅಲ್ಲಿ ನಮ್ಮ ಮನೆಯ ಒಳಗೆ ಕಸ ತುಂಬಿಕೊಂಡು ಹೊರಗಡೆ ಮನೆ ಒಳಗಡೆ ಸ್ವಚ್ಛತೆ ಮಾಡಿಕೊಂಡು ಹೊರಗಡೆ ಕಸ ತುಂಬಿಕೊಂಡಿದ್ರೆ ಆ ಕಸದಿಂದ ಬರತಕ್ಕಂಥ ಕ್ರಿಮಿಕೀಟಗಳು, ಆ ದುರ್ನಾತ ಪ್ರತಿಯೊಂದನ್ನು ತಡ್ಕೊಂಡು ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ. ಆಗ ನಾನು ಮಾತ್ರ ಸ್ವಚ್ಛವಾಗಿದ್ದರೆ, ನನ್ನ ಮನೆ ಮಾತ್ರ ಸ್ವಚ್ಛವಾಗಿದ್ದರೆ ಸಾಕಾಗೋದಿಲ್ಲವಲ್ಲ ಅನ್ನೋಂಥದ್ದನ್ನ ಮನಗಂಡು ನಾವು ನಮ್ಮ ಸುತ್ತಮುತ್ತಲ ಪರಿಸರವನ್ನು ಸ್ವಚ್ಛ ಮಾಡಬೇಕು ಅಂತ ಹೇಳುವಂಥ ಒಂದು ಅರಿವನ್ನು ಪ್ರತಿಯೊಬ್ಬರಿಗೂ ನೀಡುವಂಥದ್ದು ಈ ಒಂದು ಕಾರ್ಯಕ್ರಮದ ಉದ್ದೇಶ. ಅದ್ರ ಜೊತೆಗೆ ತ್ಯಾಜ್ಯ ವಿಲೇವಾರಿ ವ್ಯವಸ್ಥೆಯನ್ನು ಬಲಪಡಿಸುವಂಥದ್ದು, ತ್ಯಾಜ್ಯವನ್ನು ಹೇಗೆ ವಿಂಗಡಣೆ ಮಾಡಬೇಕು, ಕಸವನ್ನು ಅದನ್ನು ಎಲ್ಲಿ ವಿಲೇವಾರಿ ಮಾಡಬೇಕು, ಅದಕ್ಕೆ ಏನೇನು ಕ್ರಮ ಕೈಗೊಳ್ಳಬೇಕು ಅಂತೇಳುವಂಥದ್ರ ಬಗ್ಗೆ ಮಾಹಿತಿಯನ್ನು ನೀಡುವಂಥದ್ದು. ಅದರಲ್ಲೂ ಬಹಳ ಮುಖ್ಯವಾಗಿ ಏಕಬಳಕೆಯ ಪ್ಲಾಸ್ಟಿಕನ್ನು ನಿರ್ಮೂಲ ಮಾಡುವಂಥದ್ದು, ಮುಕ್ತ ಮಾಡುವಂಥದ್ದನ್ನು ಸಮಾಜದಲ್ಲಿ ಎಲ್ಲರೂ ಕೂಡ ತಿಳ್ಕೊಳ್ಬೇಕಾದಂಥ ವಿಷಯ. ಯಾಕೆಂತೇಳಿದ್ರೆ ಏಕಬಳಕೆಯ ಪ್ಲಾಸ್ಟಿಕ್ ಕರಗೋದಿಲ್ಲ, ಅದು ಭೂಮಿಯೊಳಗಡೆ ಮಣ್ಣೊಳಗಡೆ ಸೇರಿಕೊಂಡ್ರೆ 200-300 ವರ್ಷಗಳಾದರೂ ಕೂಡ ಅದು ಕರಗೋದಿಲ್ಲ. ಅದ್ರ ಕೆಳಗಡೆ ನಾವು ಏನು ಮಳೆ ಬಂದರೆ ಅಥವಾ ಒಂದು ಗಿಡ ನೆಟ್ಟು ಅದರ ಬುಡದಲ್ಲಿ ಪ್ಲಾಸ್ಟಿಕ್ ಇದ್ದರೆ ಅಲ್ಲಿಗೆ ನೀರು ಹಾಕಿದರೆ ಆ ನೀರು ಅಥವಾ ಗೊಬ್ಬರದ ಅಂಶ ಏನಿರ್ತದೆ ಅದು ಕೆಳಗಡೆ ಇಳಿಯೋದೇ ಇಲ್ಲ, ಇದು ತಡ್ಕೊಳ್ತದೆ. ಅದರಿಂದ ಗಿಡಕ್ಕೂ ಕೂಡ ಹಾನಿ ಆಗ್ತದೆ, ಇದು ಇಡೀ ಪರಿಸರಕ್ಕೆ ಹಾನಿ ಮಾಡುವಂಥದ್ದು. ಆದ್ದರಿಂದ ಆ ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡುವಂಥದ್ದು ನಮ್ಮೆಲ್ಲರೂ ಕೂಡ ಬಹಳ ಆದ್ಯವಾದಂಥ ಕರ್ತವ್ಯ ಆಗಲೇಬೇಕಾಗಿದೆ. ಮತ್ತು ಕಸ ನಿರ್ವಹಣೆಯನ್ನು ಕೇವಲ ಪೌರ ಕಾರ್ಮಿಕರದು ಕೆಲಸ ಅಂತ ಹೇಳ್ಕೊಂಡು ತಿಳ್ಕೊಳ್ಬಾರ್ದು, ನಾವು ನೀವೆಲ್ಲರೂ ಕೂಡ ಅದರಲ್ಲಿ ಭಾಗಿಯಾಗಬೇಕು ಅಂತ ಹೇಳ್ತಾ ಸೊಗಸುಗಾರ ಚಿತ್ರದ ಈ ಗೀತೆಯೊಂದನ್ನು ಕೇಳ್ಕೊಂಡು ಬರೋಣ. ಈಗ ಕೆ ಜೆ ಯೇಸುದಾಸ್ ಹಾಡಿದ್ದಾರೆ, ರಾಜೇಶ್ ರಾಮನಾಥ್ ಸಂಗೀತ ನೀಡಿದ್ದಾರೆ, ಸಾಹಿತ್ಯ ಕೆ ಕಲ್ಯಾಣ್ ಅವರದ್ದು.

0: ಆತ್ಮೀಯ ಶ್ರೋತೃಗಳೇ, ಸ್ವಚ್ಛತೆ ಸೇವೆ ಅನ್ನುವಂತಹ ಘೋಷವಾಕ್ಯದಡಿ ನಾವೇನು ಸ್ವಚ್ಛತಾ ಆಂದೋಲನವನ್ನು ಹಮ್ಮಿಕೊಂಡಿದ್ದೀವಿ, ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ, ಇದು ಒಂದು ಮೂರು ಮುಖ್ಯ ತತ್ವಗಳ ಆಧಾರದಲ್ಲಿ ಕೇಂದ್ರೀಕರಿಸಲಾಗಿದೆ. ಏನು ಅಂತೇಳಿದರೆ, ಒಂದು ಸಾರ್ವಜನಿಕ ಸಹಭಾಗಿತ್ವ, ಅಂದರೆ ಸ್ವಚ್ಛತಾ ಕೀ ಭಾಗಿದಾರಿ ಅನ್ನುವಂಥದ್ದು. ಮತ್ತೊಂದು ಕಪ್ಪು ಚುಕ್ಕೆಗಳ ನಿರ್ಮೂಲನೆ, ಅಂದರೆ ಸಂಪೂರ್ಣ ಸ್ವಚ್ಛವಾಗಿರಬೇಕು, ಎಲ್ಲೂ ಕಪ್ಪು ಕಾಣಬಾರ್ದು ಅನ್ನೋಂಥದ್ದು. ಮೂರನೆಯದು ಪೌರ ಕಾರ್ಮಿಕರ ಕಲ್ಯಾಣ, ಸಫಾಯಿ ಮಿತ್ರ ಸುರಕ್ಷಾ ಶಿಬಿರ ಅಂತ. ಅಂದರೆ ಸಾರ್ವಜನಿಕ ಸಹಭಾಗಿತ್ವ ಹೇಗೆ ಅಂತ ಹೇಳಿದ್ರೆ, ಸಾರ್ವಜನಿಕರಿಲ್ಲದೆ ಯಾವ ಕಾರ್ಯವೂ ಕೂಡ ಪರಿಪೂರ್ಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಈಗ ಒಂದು ಶಾಲೆಯ ಸುತ್ತಮುತ್ತ ಸ್ವಚ್ಛ ಮಾಡಬೇಕಾದ್ರೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು, ಯುವಜನರು, ಸ್ವಸಹಾಯ ಸಂಘಗಳು, ಮಹಿಳಾ ಸಮಾಜಗಳು, ಸರ್ಕಾರಿ ಮತ್ತು ಖಾಸಗಿ ಸಂಘ ಸಂಸ್ಥೆಗಳು, ಗ್ರಾಮ ಪಂಚಾಯಿತಿಗಳು, ಗ್ರಾಮ ಸಭೆಗಳು, ಇಂಥದ್ದೆಲ್ಲ ಸೇರಿಕೊಂಡು ಮಾಡುವಂಥ ಕಾರ್ಯ. ಅದರ ಜೊತೆಗೆ ಜಾಗೃತಿಗಾಗಿ ಬೀಗಿದ್ದಿ ನಾಟಕ ಇರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥದ್ದು ಬಹಳ ಅವಶ್ಯ. ಹಾಗೆ ಸಂಪೂರ್ಣ ಸ್ವಚ್ಛತೆ ಹೇಗೆ ಅಂತೇಳಿದರೆ, ಒಂದಿಷ್ಟು ಕಪ್ಪು ಚುಕ್ಕೆ ಕಾಣದ ರೀತಿಯಲ್ಲಿ ಆ ಒಂದು ಸ್ವಚ್ಛತೆ ಕಾರ್ಯ ಮಾಡುವಂಥದ್ದು. ಮತ್ತು ಬಹಳ ಮುಖ್ಯವಾಗಿ ಪೌರ ಕಾರ್ಮಿಕರ ಕಲ್ಯಾಣ, ಈ ಸ್ವಚ್ಛತೆ ಮಾಡುವಂತಹ ಪೌರ ಕಾರ್ಮಿಕರ ಆರೋಗ್ಯವನ್ನು ನೋಡಿಕೊಳ್ಳುವಂಥದ್ದು, ಅವರು ಸ್ವಚ್ಛವಾಗಿರುವಂತೆ ನೋಡಿಕೊಳ್ಳೋದು, ಅವರಿಗೆ ಏನು ತೊಂದರೆ ಆಗದೇ ಇದ್ದರೆ ಮಾತ್ರ ಇಡೀ ಗ್ರಾಮ ಅಥವಾ ಇಡೀ ಪರಿಸರ ಸ್ವಚ್ಛ ಆಗ್ತದೆ. ಆ ಕಾರಣಕ್ಕೆ ಅವರ ಸುರಕ್ಷತೆಯನ್ನು ನೋಡಿಕೊಳ್ಳುವಂಥದ್ದು ಕೂಡ ಬಹಳ ಮುಖ್ಯ. ಅದಕ್ಕಾಗಿ ಅವರಿಗೆ ಅರಿವಿಕೆ ಮಾಡಿಕೊಳ್ಳೋಕ್ಕಾಗಿ ಕೆಲವೊಂದು ಶಿಬಿರಗಳನ್ನು ನಡೆಸಬೇಕಾಗ್ಬೋದು. ಇಂಥದ್ದೆಲ್ಲ ಅದನ್ನ ಮಾಡೋದಕ್ಕೆ ನಾವು ನೀವೆಲ್ಲರೂ ಕೂಡ ಭಾಗಿದಾರರಾಗೋಣ ಅಂತ ಹೇಳ್ತಾ, ಇಂದಿನ ಪ್ರಚಲಿತ ವಿದ್ಯಮಾನಗಳೊಂದಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗುತ್ತೆ. ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲೀಷ್ನಲ್ಲಿ ವಾರ್ತೆ ಕೇಳುವಿರಿ.
1: Is Akashwani and I am Valsa Williams with the midday news. The headlines. Prime Minister Narendra Modi inaugurates Semicon India 2026 in New Delhi, says India's semiconductor ecosystem expanding rapidly and opening new opportunities for innovation, investment and growth. Union Minister Ashwini Vaishnav says government has set a target to support 200 startups and companies to design chips in India across spectrum of semiconductor requirements. BJP's month-long nationwide Seva Sankalp Abhiyan begins today to mark Prime Minister Narendra Modi's 25 years of public life and service. PM Vishwakarma scheme completes 3 years today. India slams Pakistan for providing permissive environment for terrorists responsible for September 11 attacks in the United States. And in men's cricket, India to take on Afghanistan in last match of T20 International Series in New Delhi this evening. Prime Minister Narendra Modi today inaugurated Semicon India 2026 at Yashobhoomi in New Delhi. The three-day conference is focusing on advancing collaboration, investment, innovation and talent development in India. Speaking on the occasion, the Prime Minister said India's semiconductor ecosystem is expanding rapidly and it is opening new opportunities for innovation, investment and growth.
2: भारत ने अपने ट्रांसमिशन नेटवर्क को भी एक्सपेंड किया है. साथियों, भारत में पावर इंफ्रास्ट्रक्चर का यह विस्तार हमारे सेमीकंडक्टर इकोसिस्टम के लिए भी एक बड़ी स्ट्रेंथ है. भारत हर वो कदम उठा रहा है जो हमें सेमीकंडक्टर इंडस्ट्री का एक प्रीफर्ड डेस्टिनेशन बनाए.
1: Mr. Modi said, on one side, India's economy is growing and on the other side, global trust in India is also growing. He said, despite the challenging global environment, India recorded a growth rate of 7.8%. The Prime Minister said, at the same time, Japan's credit rating agency also upgraded India's sovereign rating. Mr. Modi said, every citizen of the country is working with a commitment to build a developed India.
2: इसी सितंबर में ही भारत की क्वार्टरली जीडीपी रिपोर्ट आई और इस चैलेंजिंग पीरियड में भी भारत ने

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಕಲ್ಯಾಣ ಕರ್ನಾಟಕ ಉತ್ಸವ ಹಿನ್ನೆಲೆ ಕಲಬುರಗಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಧ್ವಜಾರೋಹಣ, 10 ನೂತನ ಕಾರ್ಯಕ್ರಮ ಘೋಷಣೆ. ನವೆಂಬರ್ ಅಂತ್ಯದೊಳಗೆ ತುಮಕೂರಿಗೆ ಎತ್ತಿನಹೊಳೆ ಯೋಜನೆಯ ನೀರು ಪೂರೈಕೆ, ಜಲಸಂಪನ್ಮೂಲ ಸಚಿವ ಚೆಲುವರಾಯಸ್ವಾಮಿ. ದಕ್ಷಿಣ ಕನ್ನಡದ ತಣ್ಣೀರುಬಾವಿ ಬೀಚ್ನಲ್ಲಿ ಸ್ವಚ್ಛತೆಯ ಸೇವೆ ಅಭಿಯಾನಕ್ಕೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಮಂಗಳೂರಿನಲ್ಲಿ ನಾಳೆ ಸಚಿವ ಸಂಪುಟ ಸಭೆ. ಇದೇ 19ರವರೆಗೆ ನಗರದ ನಿಗದಿತ ಪ್ರದೇಶಗಳಲ್ಲಿ ಡ್ರೋನ್ ಹಾರಾಟ ನಿಷೇಧ. ಹಾಗೂ ಪ್ರಧಾನಿ ಜನ್ಮದಿನದ ಹಿನ್ನೆಲೆ ರಾಜ್ಯದಲ್ಲಿಯೂ ಬಿಜೆಪಿಯಿಂದ ಸೇವಾ ಸಂಕಲ್ಪ ಅಭಿಯಾನ. 79ನೇ ಕಲ್ಯಾಣ ಕರ್ನಾಟಕ ಉತ್ಸವದ ಅಂಗವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಲಬುರಗಿಯಲ್ಲಿಂದು ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 50,000 ನಿವೇಶನ ಹಂಚಿಕೆ, 30 ಎಕರೆ ಪ್ರದೇಶದಲ್ಲಿ ಐಟಿ ಪಾರ್ಕ್ ಅಭಿವೃದ್ದಿ, ಕ್ರೀಡಾನಗರ ಸ್ಥಾಪನೆ, ಕೋಟಿ ವೃಕ್ಷ ಅಭಿಯಾನ ಸೇರಿದಂತೆ 10 ನೂತನ ಕಾರ್ಯಕ್ರಮಗಳನ್ನು ಘೋಷಿಸಿದ್ದಾರೆ. ಈ ಭಾಗದ ಗಂಭೀರ ಸಮಸ್ಯೆಯಾದ ರಕ್ತಹೀನತೆ ತಡೆ ಯೋಜನೆ, ಅಪರಾಧ ತಡೆ, ಸಂಚಾರ ನಿಯಂತ್ರಣಕ್ಕೆ ಎಐ ಆಧಾರಿತ ಸಿಸಿಟಿವಿ ಕ್ಯಾಮೆರಾ, ನವೋದ್ಯಮಗಳು, ಯುವ ಉದ್ಯಮಿಗಳನ್ನು ಉತ್ತೇಜಿಸಲು ಕ್ರಿಯಾ ಸ್ಥಾಪನೆ, ಕಲ್ಯಾಣ ಕರ್ನಾಟಕ ಎಕಾನಮಿ ಮಿಷನ್ ಸ್ಥಾಪನೆ, ಜೈವಿಕ ಆರ್ಥಿಕ ಮಿಷನ್, 50 ಕೋಟಿ ವೆಚ್ಚದಲ್ಲಿ ಪ್ರವಾಸೋದ್ಯಮ ತಾಣಗಳ ಅಭಿವೃದ್ದಿ ಈ ಹೊಸ ಘೋಷಣೆಗಳಲ್ಲಿ ಒಳಗೊಂಡಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ಕರ್ನಾಟಕದ ಕಿರೀಟವಾಗಿದ್ದು ಕಲ್ಯಾಣ ಕರ್ನಾಟಕ ಶಕ್ತಿಪೀಠವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: ಕಲ್ಯಾಣ ಕರ್ನಾಟಕದಲ್ಲಿ ಕಲ್ಯಾಣವೇ ನಮ್ಮ ಆದ್ಯತೆ, ಇದೇ ನಮ್ಮ ಸರ್ಕಾರದ ಮೂಲ ಮಂತ್ರ. ಬೆಂಗಳೂರು ಕರ್ನಾಟಕದ ಕಿರೀಟ, ಕಲ್ಯಾಣ ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿಪೀಠ ಆಗಿ ಪರಿವರ್ತನೆ ಆಗಿದೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಕಲ್ಯಾಣ ಕರ್ನಾಟಕದಲ್ಲಿ ತುಂಗಭದ್ರಾ ಕೃಷ್ಣೆಯಂತೆ ಅಭಿವೃದ್ಧಿ ಕೂಡ ತುಂಬಿ ಹರಿತಿದೆ.
0: ಇದಕ್ಕೂ ಮೊದಲು ಕಲ್ಯಾಣ ಕರ್ನಾಟಕ ಉತ್ಸವದ ಅಂಗವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಲಬುರಗಿ ನಗರದಲ್ಲಿನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಹಿಂದುಳಿದಿರುವ ಕಲ್ಯಾಣ ಕರ್ನಾಟಕ ಪ್ರದೇಶವನ್ನು ಅಭಿವೃದ್ದಿಯ ಮುಖ್ಯವಾಹಿನಿಗೆ ತರುವ ನಿಟ್ಟನಲ್ಲಿ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ ಎಂದು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ಯಾದಗಿರಿಯಲ್ಲಿ ನಡೆದ ಕಲ್ಯಾಣ ಕರ್ನಾಟಕ ಉತ್ಸವದ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು, ಈ ಭಾಗದಲ್ಲಿ 371J ವಿಶೇಷ ಸ್ಥಾನಮಾನದಡಿ ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರಗಳಲ್ಲಿ ಸ್ಥಳೀಯ ಯುವಕರಿಗೆ ಹೆಚ್ಚಿನ ಅವಕಾಶಗಳು ದೊರೆಯುತ್ತಿವೆ ಎಂದು ಹೇಳಿದ್ದಾರೆ. ದೇಶಕ್ಕೆ 1947ರ ಆಗಸ್ಟ್ 15ರಂದು ಸ್ವಾತಂತ್ರ್ಯ ದೊರೆತರೆ ಹೈದರಾಬಾದ್ ನಿಜಾಮರ ಆಡಳಿತದಲ್ಲಿದ್ದ ಈ ಭಾಗವು 1948ರ ಸೆಪ್ಟೆಂಬರ್ 17ರಂದು ವಿಮೋಚನೆಗೊಂಡಿತು ಎಂದು ಕಲ್ಯಾಣ ಕರ್ನಾಟಕ ವಿಮೋಚನಾ ಹೋರಾಟದ ಇತಿಹಾಸವನ್ನು ಸ್ಮರಿಸಿದ್ದಾರೆ. ಪಂಡಿತ್ ಜವಾಹರ್

0: ಜವಾಹರಲಾಲ್ ನೆಹರು ಹಾಗೂ ಸರ್ದಾರ್ ವಲ್ಲಭಭಾಯ್ ಪಟೇಲ್ ನಿರ್ಧಾರದಂತೆ ನಡೆದ ಪೊಲೀಸ್ ಕಾರ್ಯಾಚರಣೆಯ ಬಳಿಕ ಈ ಪ್ರದೇಶ ನಿಜಾಮರ ಆಡಳಿತದಿಂದ ಮುಕ್ತವಾಯಿತು ಎಂದು ಹೇಳಿದ್ದಾರೆ. ಇನ್ನೊಂದೆಡೆ ಬಳ್ಳಾರಿ ಜಿಲ್ಲಾಡಳಿತ ಹಮ್ಮಿಕೊಂಡಿದ್ದ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವ ಟಿ ರಘುಮೂರ್ತಿ ರಾಷ್ಟ ಧ್ವಜಾರೋಹಣ ನೆರವೇರಿಸಿ ಜಿಲ್ಲಾ ಸಶಸ್ತ್ರ ಪೊಲೀಸ್ ಮೀಸಲು ಪಡೆಯಿಂದ ಗೌರವ ವಂದನೆ ಸ್ವೀಕರಿಸಿದರು. ಈ ವೇಳೆ ಮಾತನಾಡಿದ ಅವರು, ಸ್ವಾತಂತ್ರ್ಯ ನಂತರ ಅಭಿವೃದ್ದಿಯಲ್ಲಿ ತೀವ್ರವಾಗಿ ಹಿಂದುಳಿದಿದ್ದ ಕಲ್ಯಾಣ ಕರ್ನಾಟಕದಲ್ಲಿನ ಅಸಮತೋಲನ ಸರಿಪಡಿಸಲು ಉದ್ಯೋಗ ಮತ್ತು ಶೈಕ್ಷಣಿಕ ಅಭಿವೃದ್ದಿಗೆ 371J ಜಾರಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಮಹತ್ವಾಕಾಂಕ್ಷೆಯ ಎತ್ತಿನಹೊಳೆ ಯೋಜನೆಯ ನೀರನ್ನು ನವೆಂಬರ್ ಅಂತ್ಯದೊಳಗೆ ತುಮಕೂರಿಗೆ ಪೂರೈಸಲಾಗುವುದು ಎಂದು ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ಕಂಚಿಗನಹಳ್ಳಿಯಲ್ಲಿ ನಡೆಯುತ್ತಿರುವ ಯೋಜನೆಯ ಪ್ಯಾಕೇಜ್ 11 ಕಾಮಗಾರಿ ಪರಿಶೀಲಿಸಿದ ಅವರು, ನಿರ್ಮಾಣ ಕಾರ್ಯವನ್ನು ತ್ವರಿತಗೊಳಿಸುವಂತೆ ಸೂಚಿಸಿದ್ದಾರೆ. ನೇತ್ರಾವತಿ ನದಿಯ ಉಪನದಿಯಾದ ಎತ್ತಿನಹೊಳೆ ನೀರನ್ನು ತಿರುಗಿಸುವ ಮೂಲಕ ರಾಜ್ಯದ ಪೂರ್ವ ಮತ್ತು ಮಧ್ಯಭಾಗದ ಬರಪೀಡಿತ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಒದಗಿಸುವ ಗುರಿ ಹೊಂದಲಾಗಿದೆ. ತುಮಕೂರು ಭಾಗದ ಕಾಮಗಾರಿಯನ್ನು ಅಕ್ಟೋಬರ್ 15 ಪೂರ್ಣಗೊಳಿಸಲಾಗುವುದು. ಯೋಜಿತ ನೀರು ಪೂರೈಕೆಯನ್ನು ಶೇಕಡಾ 100 ಖಚಿತಪಡಿಸಿಕೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಗುರುತ್ವಾಕರ್ಷಣ ಕಾಲುವೆ ನಿರ್ಮಾಣದಲ್ಲಿ ಗುಣಮಟ್ಟದ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. 8,000 ಕೋಟಿಗಳಷ್ಟಿದ್ದ ಈ ಯೋಜನೆಯ ಅಂದಾಜು ವೆಚ್ಚ 23,000 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. 100 ದಿನದಲ್ಲಿ ತುಮಕೂರಿಗೆ ಎತ್ತಿನಹೊಳೆ ನೀರು ಹರಿಸುವ ಗುರಿಯಿದೆ ಎಂದು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ತಿಳಿಸಿದ್ದಾರೆ. ಅರಸೀಕೆರೆ ತಾಲೂಕಿನ ತಳಲುತೊರೆಯಲ್ಲಿ ನಿರ್ಮಾಣವಾಗುತ್ತಿರುವ ಎತ್ತಿನಹೊಳೆ ಯೋಜನೆ ಗುರುತ್ವ ಕಾಲುವೆ ಪ್ಯಾಕೇಜ್ 8 ಕಾಮಗಾರಿಯ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಶೀಘ್ರದಲ್ಲೇ ತಾಲೂಕಿನ ಜನತೆ ನದಿ ನೀರನ್ನು ನೋಡುವ ದಿನಗಳು ಬರಲಿವೆ ಎಂದು ಹೇಳಿದ್ದಾರೆ. ಈ ಯೋಜನೆ ಪೂರ್ಣಗೊಂಡರೆ ಜಿಲ್ಲೆಗೆ ಕುಡಿಯುವ ನೀರು ದೊರೆಯಲಿದೆ, ಕೆರೆಗಳು ತುಂಬಲಿವೆ, ಅಂತರ್ಜಲ ವೃದ್ಧಿಗೆ ಕೊಳವೆ ಬಾವಿಗಳಲ್ಲಿ ನೀರು ಕಾಣಬಹುದು ಎಂದು ಆಶಾವಾದ ವ್ಯಕ್ತಪಡಿಸಿದ್ದಾರೆ. ಕಾಮಗಾರಿ ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಿ ನದಿ ನೀರಿನ ಹರಿವಿಗೆ ಅವಕಾಶ ಮಾಡಿಕೊಡಬೇಕು ಎಂದು ಸಚಿವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಂಗಳೂರಿನ ತಣ್ಣೀರು ಬಾವಿ ಬೀಚ್ನಲ್ಲಿ ಇಂದು ಸ್ವಚ್ಛತೆಯ ಸೇವೆ ಅಭಿಯಾನಕ್ಕೆ ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪರಿಸರ ಹಾಗೂ ಸಾರ್ವಜನಿಕ ಸ್ಥಳಗಳ ಸ್ವಚ್ಛತೆ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ಸ್ವಚ್ಛ ಹಾಗೂ ನೈರ್ಮಲ್ಯಯುತ ವಾತಾವರಣ ಪ್ರವಾಸಿಗರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಆಕರ್ಷಿಸುವುದರ ಜೊತೆಗೆ ಪ್ರವಾಸೋದ್ಯಮದ ಬೆಳವಣಿಗೆಯ ಮೂಲಕ ಸ್ಥಳೀಯ ಆರ್ಥಿಕತೆಗೂ ಉತ್ತೇಜನ ನೀಡಲಿದೆ ಎಂದು ಹೇಳಿದ್ದಾರೆ. ಸ್ವಚ್ಛತೆಯನ್ನು ಕೇವಲ ಒಂದು ದಿನದ ಕಾರ್ಯಕ್ರಮಕ್ಕೆ ಸೀಮಿತಗೊಳಿಸದೆ ನಿರಂತರ ಜನಾಂದೋಲನವಾಗಿ ರೂಪಿಸಬೇಕು ಎಂದು ಕರೆ ನೀಡಿದ್ದಾರೆ. ಅಭಿಯಾನದ ಅಂಗವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲರೂ ಸಾಮೂಹಿಕವಾಗಿ ಸ್ವಚ್ಛತಾ ಪ್ರತಿಜ್ಞೆ ಸ್ವೀಕರಿಸಿದರು. ಬಳಿಕ ಬೀಚ್ ಆವರಣದಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲಾಯಿತು. ಮಂಗಳೂರಿನಲ್ಲಿ ನಾಳೆ ಸಚಿವ ಸಂಪುಟ ಸಭೆ ನಡೆಯಲಿದೆ. ಸಭೆಯಲ್ಲಿ ಪ್ರಮುಖವಾಗಿ ಕರಾವಳಿಯ ಸಮಗ್ರ ಅಭಿವೃದ್ದಿಗೆ ಆದ್ಯತೆ ನೀಡಲಾಗುವುದು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರಾವಳಿಯ ಬಹುದಿನದ ಬೇಡಿಕೆಗಳು ಈಡೇರುವ ನಿಟ್ಟಿನಲ್ಲಿ ಸಚಿವ ಸಂಪುಟ ಸಭೆ ಮುಖ್ಯ ವೇದಿಕೆಯಾಗಲಿದೆ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಹಾಗೂ ಸಂಪುಟ ಸಚಿವರ ಭದ್ರತೆ ಮತ್ತು ಸಾರ್ವಜನಿಕರ ಸುರಕ್ಷತೆಯ ಹಿತದೃಷ್ಟಿಯಿಂದ ಇದೇ 19 ನಗರದ ನಿಗದಿತ ಪ್ರದೇಶಗಳಲ್ಲಿ ಡ್ರೋನ್ ಹಾರಾಟ ನಿಷೇಧಿಸಲಾಗಿದೆ. ಮಂಗಳೂರಿನ ಮೇರಿ ಹಿಲ್ ಹೆಲಿಪ್ಯಾಡ್ನ ಸುತ್ತ ಹಾಗೂ ಮುಖ್ಯಮಂತ್ರಿ ವಾಸ್ತವ್ಯದ ಹೋಟೆಲ್ ಸುತ್ತಮುತ್ತ ಸಚಿವ ಸಂಪುಟ ಸಭೆ ನಡೆಯುವ ಪಡೀಲ್ನಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಪ್ರಜಾಸೌಧದ ಸುತ್ತಲಿನ 1 ಕಿಲೋಮೀಟರ್ ವ್ಯಾಪ್ತಿಯನ್ನು ತಾತ್ಕಾಲಿಕ ರೆಡ್ ಜೋನ್ ಎಂದು ಘೋಷಿಸಲಾಗಿದೆ. ಈ ವ್ಯಾಪ್ತಿಯಲ್ಲಿ ಯಾವುದೇ ಮಾದರಿಯ ಡ್ರೋನ್ ಹಾರಾಟ ಬಳಕೆ ಮತ್ತು ಕಾರ್ಯಾಚರಣೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಜನ್ಮದಿನದ ಅಂಗವಾಗಿ ರಾಜ್ಯದಲ್ಲಿಯೂ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಸೇವಾ ಸಂಕಲ್ಪ ದಿನದ ಅಭಿಯಾನದ ಅಂಗವಾಗಿ ರೈಲ್ವೆ ಹಾಗೂ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಇಂದು ಸಂಜೆ ಬೆಂಗಳೂರಿನ ಕೆಎಸ್ಆರ್ ರೈಲು ನಿಲ್ದಾಣದಲ್ಲಿ ಉತ್ತಮ ಕಾರ್ಯನಿರ್ವಹಣೆ ತೋರಿದ ನೈರುತ್ತ

0: ರೈಲ್ವೆಯ 25 ಸಿಬ್ಬಂದಿಯನ್ನು ಸನ್ಮಾನಿಸಲಿದ್ದಾರೆ ಹಾಗೂ ನೈಋತ್ಯ ರೈಲ್ವೆ ಸಿಬ್ಬಂದಿಯೊಂದಿಗೆ ಆಶೀರ್ವಾದದ ದೀಪವನ್ನು ಹಚ್ಚಲಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂನ ಸುಬೇದಾರಪಾಳ್ಯದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಏರ್ಪಡಿಸಲಾದ ಆರೋಗ್ಯ ಶಿಬಿರ ಮತ್ತು ಅನ್ನದಾನ ಕಾರ್ಯಕ್ರಮಕ್ಕೆ ವಿಧಾನಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮತ್ತು ಮಾಜಿ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವಥ್ ನಾರಾಯಣ್ ಚಾಲನೆ ನೀಡಿದರು. ಪ್ರಧಾನಿ ಜನ್ಮದಿನದ ಅಂಗವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ವತಿಯಿಂದ ಮಂಗಳೂರಿನ ಕದ್ರಿ ಮಂಜುನಾಥ ದೇವಾಲಯದಲ್ಲಿ ವಿಶೇಷ ರುದ್ರಾಭಿಷೇಕ ಹಾಗೂ ಪೂಜೆ ನೆರವೇರಿಸಲಾಯಿತು. ಚಿಕ್ಕಮಗಳೂರು ಜಿಲ್ಲೆಯ ಹಿರೇಗೌಜ ಗ್ರಾಮದಲ್ಲಿಂದು ಪ್ರಧಾನಿಯವರ ಜನ್ಮದಿನಾಚರಣೆಯನ್ನು ಸ್ವಚ್ಛತಾ ಅಭಿಯಾನದ ಮೂಲಕ ಆಚರಿಸಲಾಯಿತು. ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ಬಿಜೆಪಿ ಕಾರ್ಯಕರ್ತರೊಂದಿಗೆ ಪಾಲ್ಗೊಂಡು ಗ್ರಾಮದ ದೇವಾಲಯದ ಸುತ್ತಮುತ್ತ ಸ್ವಚ್ಛತಾ ಅಭಿಯಾನ ನಡೆಸಿದರು. ಇದೇ ವೇಳೆ ನಡೆದ ಕಾರ್ಯಕ್ರಮದಲ್ಲಿ ಆಶಾ ಕಾರ್ಯಕರ್ತೆಯರನ್ನು ಸಿಟಿ ರವಿ ಸನ್ಮಾನಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 75ನೇ ಜನ್ಮದಿನವನ್ನು ದಾವಣಗೆರೆಯ ದೇವರಾಜರಸು ಬಡಾವಣೆಯಲ್ಲಿರುವ ವಿಶೇಷ ಚೇತನ ಹೆಣ್ಣುಮಕ್ಕಳ ಶಾಲೆಯಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕೇಂದ್ರದ ಮಾಜಿ ಸಚಿವ ಡಾ ಜಿಎಂ ಸಿದ್ದೇಶ್ವರ್ ಮಕ್ಕಳ ಶೈಕ್ಷಣಿಕ ಬಳಕೆಗೆ ಅನುಕೂಲವಾಗುವಂತೆ ವಿವಿಧ ಪರಿಕರಗಳು ಹಾಗೂ ದಿನನಿತ್ಯದ ಅಗತ್ಯ ವಸ್ತುಗಳನ್ನು ನೀಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲ್ಯಾಣ ಕರ್ನಾಟಕ ಉತ್ಸವ ಹಿನ್ನೆಲೆ ಕಲಬುರಗಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಧ್ವಜಾರೋಹಣ, 10 ನೂತನ ಕಾರ್ಯಕ್ರಮ ಘೋಷಣೆ. ನವೆಂಬರ್ ಅಂತ್ಯದೊಳಗೆ ತುಮಕೂರಿಗೆ ಎತ್ತಿನಹೊಳೆ ಯೋಜನೆಯ ನೀರು ಪೂರೈಕೆ, ಜಲಸಂಪನ್ಮೂಲ ಸಚಿವ ಚೆಲುವರಾಯಸ್ವಾಮಿ. ದಕ್ಷಿಣ ಕನ್ನಡದ ತಣ್ಣೀರುಬಾವಿ ಬೀಚ್ನಲ್ಲಿ ಸ್ವಚ್ಛತೆಯ ಸೇವೆ ಅಭಿಯಾನಕ್ಕೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಮಂಗಳೂರಿನಲ್ಲಿ ನಾಳೆ ಸಚಿವ ಸಂಪುಟ ಸಭೆ, ಇದೇ 19ರವರೆಗೆ ನಗರದ ನಿಗದಿತ ಪ್ರದೇಶಗಳಲ್ಲಿ ಡ್ರೋನ್ ಹಾರಾಟ ನಿಷೇಧ. ಹಾಗೂ ಪ್ರಧಾನಿ ಜನ್ಮದಿನದ ಹಿನ್ನೆಲೆ ರಾಜ್ಯದಲ್ಲಿಯೂ ಬಿಜೆಪಿಯಿಂದ ಸೇವಾ ಸಂಕಲ್ಪ ಅಭಿಯಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಬ್ಯಾಂಗ್ಲೋರ್.

0: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:15. ಈ ಪ್ರಸಾರದಲ್ಲಿ ನಿಮ್ಮೊಂದಿಗೆ ನಾನು ಸಂತೋಷ್ ಕೆಎನ್. ಶ್ರೋತೃಗಳೇ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಕೊಡಗಿನ ಜನಪದ ಹಾಡುಗಳನ್ನು ಕೇಳುವಿರಿ. 4:30 ನೆನಪು ದಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳು. 5:00 ಕೊಡವ ಸಿರಿಯಲ್ಲಿ ನಾಟಕ ಭಯತ ಕಾಲ, ರಚನೆ ಮತ್ತು ನಿರ್ದೇಶನ ಶ್ರೀಮತಿ ಉಳ್ಳ್ಯಡ ಡಾಟಿಪುವಯ್ಯ, ಪ್ರಸ್ತುತಿ ಮಡಿಕೇರಿ ದೇಚೂರು ಚಂಗಾದಿಯಾಳ ಸಂಘದ ಸದಸ್ಯರು. 5:30 ರಸಪ್ರಶ್ನೆಗಳನ್ನಾಧರಿಸಿದ ನೇರ ಫೋನಿನ್ ಚಿತ್ರಗೀತೆಗಳ ಕಾರ್ಯಕ್ರಮ ಚಿತ್ರಕಾವೇರಿ. ನೀವು ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 0827 22 228. 6:50 ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕೃಷಿ ಅನುಭವ ಕುರಿತು ಕೊಡಗು ಜಿಲ್ಲೆ ಸೋಮರಪೇಟೆ ತಾಲೂಕು ಗರ್ವಾಲಯ ಎನ್ಎ ಪೂವಯ್ಯ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. 1-2 ವಾಣಿಜ್ಯ ಪ್ರಕಟಣೆಗಳು.
1: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
2: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
3: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
2: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
4: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th year ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
5: The number you've dialed is currently busy. Kindly
3: try again. ಇಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
6: ಹಲೋ ಪಪ್ಪಾ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
6: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
6: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ. ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ September 30 ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
1: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
7: ಅಕ್ಷರ ನ.

ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 228558 ಹಾಗೂ 228129. ಕೋಡ್ ಸಂಖ್ಯೆ 08272. ಅಕ್ಷರ ಕ. ಕನ್ನಡ ನಾಡಿನ ಜೀವನದಿ ಕಾವೇರಿ. ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರಲ್ಲ,

ಈಗ ಕೊಡಗಿನ ಜನಪದ ಹಾಡುಗಳನ್ನು ಕೇಳೋಣ. ಮೊದಲಿಗೆ ಮದುಮಗಳನ್ನು ಸಿಂಗರಿಸುವಾಗ ಹಾಡುವ ಸೋಬನೆ ಪದ, ಮಂಡೋಡಿ ಭವಾನಿ ಅವರಿಂದ.

0: ಲಕ್ಷ್ಮಿಗೆ ಅರಿಶಿನ ಹಚ್ಚುವರೀಗ.
1: ಕೊಡಿ ಜಯಲಕ್ಷ್ಮಿ ಬಾಲಕೃಷ್ಣ ಅವರಿಂದ ಹೆಣ್ಣು ಹುಡುಕುವಾಗ ಹಾಡುವ ಸೋಬಾನೆ ಪದ.

0: ಆಕಾಶವಾಣಿ ಮಡಿಕೇರಿ, ಸಮಯ 4:35. ಶ್ರೋತೃಗಳೇ, ಇಂದು ಸಂಜೆ 6:50 ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕೃಷಿ ಅನುಭವ ಕುರಿತು ಕೊಡಗು ಜಿಲ್ಲೆ ಸೋಮರಪೇಟೆ ತಾಲೂಕು ಗರ್ವಾಲಯ ಎನ್ಎ ಪೂವಯ್ಯ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ.
1: ಅಕ್ಷರ ನ.

0: ಪ್ರೀತಿಯ ಶ್ರೋತೃಗಳೇ, ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮ. ಸ್ವರ ಸಾಂಗತ್ಯ ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ. ನೀವು ಕರೆ ಮಾಡಬಹುದಾದ ದೂರವಾಣಿ ಸಂಖ್ಯೆಗಳು 2285558 ಹಾಗೂ 2281129, ಕೋಡ್ ಸಂಖ್ಯೆ 08272, ಅಕ್ಷರ ಕ. ಕನ್ನಡ ನಾಡಿನ ಜೀವನದಿ ಕಾವೇರಿ. ಅಂತ್ಯಾಕ್ಷರಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರಲ್ಲ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಮಡಿಕೇರಿ. ನೆನಪು ನಿನಾದ. ನೆನಪು ನಿನಾದ ಕಾರ್ಯಕ್ರಮ. ನೆನಪು ನಿನಾದ
3: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ.
1: ಮೊದಲಿಗೆ ಹುಣಸೂರು ಕೃಷ್ಣಮೂರ್ತಿ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸ್ವರ ಸಂಯೋಜನೆ ಇರುವ ದೇವರ ದುಡ್ಡು ಚಿತ್ರದ ಗೀತೆ. ಹಾಡಿದವರು PB ಶ್ರೀನಿವಾಸ್.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಹಾಡಿರುವ ಬಯಸದೆ ಬಂದ ಭಾಗ್ಯ ಈ ಚಿತ್ರದ ಗೀತೆಯನ್ನು ಕೇಳಿ. ಗೀತೆಗೆ ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

ಗಂಡ ಹೆಂಡತಿ ಈ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ ಗೀತೆ, ವಿಜಯ್ ಭಾಸ್ಕರ್ ಅವರ ಸಂಗೀತ, ಚಿ ಉದಯಶಂಕರ್ ಅವರ ಸಾಹಿತ್ಯ.

ಶ್ರೋತೃಗಳೇ, ನೀವು ಕೇಳುತ್ತಿರುವುದು ನೆನಪು ನೀನಾದ ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು. ಇದು ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 4:45. ನೆನಪು ನೀನಾದ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ಕೇಳಿ ಭಾಗ್ಯವಂತರು ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಿ ಸುಶೀಲಾ ಹಾಡಿದ ಗೀತೆ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

ಈಗ ಕೇಳಿ ಹೇಮಾವತಿ ಚಿತ್ರದ ಗೀತೆ. ಗೀತೆಯ ರಚನೆ ಚಿ ಉದಯಶಂಕರ್, ಸಂಗೀತ ಎಲ್ ವೈದ್ಯನಾಥನ್, ಮುಡಿಬರುವ ಧ್ವನಿ ಎಸ್ ಜಾನಕಿ.

0: ಇದುವರೆಗೆ
1: ನೆನಪುನಿನಾದ ನೆನಪುನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪುನಿನಾದ
1: ನೆನಪುನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ

0: ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
2: The number you've dialed is currently busy. Kindly try after
3: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
4: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
3: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
4: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
3: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
5: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್. ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ರಾಜಪೇಟೆ.
6: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ, ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಫರ್ಟಿಲಿಟಿ ಪ್ರಿಸರ್ವ್ ಮಾಡಬಹುದಾ ಅಂಡ್ ಯಾಕೆ ಇದು ಹೆಲ್ಪ್ ಆಗುತ್ತೆ?
7: ದಿ ಫರ್ಟಿಲಿಟಿ ಪ್ರಿಸರ್ವೇಷನ್ ಇಸ್ ಅನ್ ಆಪ್ಷನ್ ಅಂಡ್ ಇಟ್ ಇಸ್ ವಿ ಆರ್ ಡೂಯಿಂಗ್ ಇಟ್ ಇನ್ ಮಣಿಪಾಲ್ ಹಾಸ್ಪಿಟಲ್. ಇಟ್ ಇಸ್ ವೆರಿ ಯೂಸ್ಫುಲ್ ಫಾರ್ ಟೂ ಕೈಂಡ್ಸ್ ಆಫ್ ಪೀಪಲ್. ದೇರ್ ಆರ್ ಪೀಪಲ್ ಹೂ ಡು ನಾಟ್ ವಾಂಟ್ ಟು ಗೆಟ್ ಮ್ಯಾರಿಡ್ ಇಮಿಡಿಯೇಟ್ಲಿ, ವಾಂಟ್ ಟು ಡಿಲ್ ಬಿಕಾಸ್ ಆಫ್ ಕೆರಿಯರ್ ರೀಸನ್ಸ್ ಆರ್ ಬಿಕಾಸ್ ಆಫ್ ನೋ ಪಾರ್ಟ್ನರ್. ಸಚ್ ಪೇಷನ್ಸ್ ಕ್ಯಾನ್ ಫ್ರೀಸ್ ದೇ ಎಗ್ಸ್. ಅಂಡ್ ದ ಸೆಕೆಂಡ್ ಗ್ರೂಪ್ ಇಸ್ ದೇರ್ ಆರ್ ಪೀಪಲ್ ಹೂ ಅಂಡರ್ಗೋಯಿಂಗ್ ಕ್ಯಾನ್ಸರ್ ಟ್ರೀಟ್ಮೆಂಟ್, ಹ್ಯಾವ್ ಟು ಗೋ ಥ್ರೂ ಕೀಮೋಥೆರಪಿ, ರೇಡಿಯೋಥೆರಪಿ. ಇನ್ ಸಚ್ ಸಿಚುವೇಶನ್ ದ ಎಗ್ egg gets damaged. So before they undergo chemotherapy, radiotherapy, we are advised them to freeze their eggs. Or even sperm preservation can be done, or even embryos can be preserved.
6: Thank you, Doctor. Manipal Hospital, Mysuru. Lives on. For appointment, call 0821-255-000. Save the number, save lives.
4: ನಾನ್ ಲಾಸ್ಟ್ ವೀಕ್ ಹೇಳಿದ್ದೆ ಸುನಿತಾ ಫರ್ನಿಚರ್ ನ ಓಣಂ ಆಫರ್ ಬಗ್ಗೆ. ನೀವು ಪರ್ಚೇಸ್ ಮಾಡಿಲ್ಲ ಅಲ್ವಾ? ಆಫರ್ ಮುಗ್ದಿದೆ ಅಂತ ಅನ್ಕೊಂಡ್ರ? ಡೋಂಟ್ ವರಿ, ಆಫರ್ ಈ ಸೆಪ್ಟೆಂಬರ್ 30ರವರೆಗೆ ಇದೆ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, EMI ಕೂಡ ಇದೆ. ಗ್ರ್ಯಾಬ್ ದ ಆಫರ್ ನೌ. ಸುನಿತಾ ಫರ್ನಿಚರ್, ಉಳಿಯಲ್, ಎರಿಟಿ, ತಾವಕರ, ಕಣ್ಣೂರ್.
1: ಸುನಿತಾ ಫರ್ನಿಚರ್, ಮೇಕ್ ಎವ್ರಿ ರೂಮ್ ಅ ಮಾಸ್ಟರ್ ಪೀಸ್.
8: ರೀ, ಒಂದೊಳ್ಳೆ ವೆಜ್ ಊಟ. ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
3: ಅಷ್ಟೇನಾ, ಅದಕ್ಕೇನು? ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರ ಆಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲ ಸಿಗುತ್ತೆ.
8: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ ಫಾಸ್ಟ್ ಅಲ್ಲಿಂದಲೇ ಮಾಡೋಣ.
3: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
9: ಆಕಾಶವಾಣಿ ಮಡಿಕೇರಿ

0: ತಿಪ್ಪ ಮನುಷ್ಯ ಅವಂಗ ಗೊತ್ತಿಲ್ಲತೆ ಈ ನಾಲ್ನೆ ಮುಟ್ಟನ ಚೌಟಿರ್ತಿಪ್ಪ. ತಾನು ಅಣ್ಣನಿಗೆ ಕಕ್ಕತ ಮಕ್ಕಳಗೊಂಡು ಮಕ್ಕ ಅಣ್ಣನಂಗ ಒಗ್ಗತ ಮನಸ್ಸಿನಗೊಂಡು ಬಯತ್ತಂಗ ಒದ್ದಾಡುವ ಅಣ್ಣನೇ ನಡುಪು ಕೊಡುಪಿಗೆ ಒತ್ತು ಕೊಡಪ ಅಜ್ಜ ತಾಯಿ, ನಾಗರಿಕತೆಗೆ ಒತ್ತು ಕೊಡಪ ಎಂಗಡ ಮಕ್ಕ, ಇನ್ನತ ಅಜ್ಜ ತಾಯಿ ಅಪ್ಪ ಅವ್ವ ಇಂಗಡ ಮಧ್ಯ ಕಣಜಡ ಕಿರುಮಕ್ಕಡ ಬದುಕರವರು ಚಿತ್ರಣವೇ ಈ ಬಯತ್ಕಾಲ ನಾಟಕ. ಸೂತ್ರಧಾರ ವೇದಿಕೆ ಬಂದಿತ್ತು
1: ಸೋಜಿಗ ಏನಂಗ ಕೂಡಿತೋ ಬಂಬ ಜನ ಕೊಯ್ಪಣಿ ಆನಡ ಬೇಕೋ ಪರಂಬಲ್.

0: ಬೈತ್ಕಲ ನಾಟಕ. ಸೂತ್ರಧಾರ ವೇದಿಕೆ ಬಂದಿತ್ತು.
1: ಬರೀ ಮಂಡೆಯೇ ಕಾಂಬ ಎನ್ನ ಜನ ಕೂಡಿತಿಕ್ಕು ಎನ್ನಿ ಬಾರು ದೋಸ ಇಕ್ಕುವಾಂದು ಒಂದು ಕಾಂಬಲಪ್ಪ ನಡ ಪೊಣ್ಣನೇ ಕಾಕಿತು ಕಪ್ಪಿ ಅವ ಬಾರೀ ಹುಷಾರು. ನೀರ್ಕು ಪೋನಲ್ಲಿ ನೀಲ ಉಂಡ ಕೂಡ ಅರೆ ಗಂಟೆ, ಚಾಣ ಬಳಿಪಕ್ ಪೋಚಿನ್ ಚೋಮ ಕಂಡು ಕೂಡ ಓರ್ ಗಂಟೆ ನನ್ಯಂಡು ಉರ್ರ ಆಪದು ಪೋಪದು ತೀರ ಆ ಶನಿ ಕಟ್ಟಂಡ ನಾವ್ರ ತುದಿಲಿಪ್ಪ ಪಾಳಾನ ಅವಡ ಪತ್ತೆದಾರಿಕೆನುಂಡು ಆ ಕಳ್ಳು ಮನೆ ಕಾಮ ನೀರಲಿಕ್ ಪೋಕತೆ ಕಾಲ ಒಂದಾಚಿ ಒಂದು ಅದಿರಡು ಒಮ್ಮ ಕಾಕಿತು ಕಪ್ಪಿ ಎಂತ ವಿಷಯ ಅಂದ್ ಮುತ್ತು. ಏ ಮುತ್ತು
2: என்ன நீங்க முத்துந்தல காக்கது கேட்டு
1: ஈ மாதிரி ஜன கண்ணு சிம்மத்தை நோட்டேன் இப்பக்க என்ன கத்தாண்டு கட்சிங்க ஆக்குவா
2: அதப்பா போறவடியங்களை நோட்டித்து நாடவடியனு புத்தி பார்த்தனும் கேன மாட்டின அதிரடு எந்த விஷயந்தோ அண்ணி
1: எங்கட பேலுலு சப்பரவு ஜனலு கைபு கடல சர்பத்து மார்வைங்களும் கிஜி கிஜி நண்ணினுடு எந்த விஷயா
2: ಈ ಪಾಳು ಮುಖಂಗೆ ಇಕ್ಕಿಕ್ಕ ಎನತ ಮರುಪುವೋ ಆ ಮಡಿಕೇರಿರ ದೇಚೂರು ಚಂಗಾದಿಯಡ ಕೈಲ ಬಯತ್ ಕಾಲ ನಾಟಕ ಮಾಡ್ಸಿಡೊಂಡು ನಿತ್ತು ಬೇಕೋ ಉದ್ದಕ್ಕ ಚಪ್ಪರಿಟ್ಟಿತ್ತು ಅಯ್ಯೂರ ಜೀಪ್ಲ ಉರುಡಿ ಸಾಚಿಟ ನಿಂಗಕ್ ಮರಂದೋಚಾ
1: ಅಕ್ಕುವೆನೆ ಮಾ ಪುತಾರಿ ಮಹಾಜನಳೆ ಮಾ ಪುತಾರಿ ಕಾಕಿ ಕೂಟಿ ಅಂಡ ನಿಂಗಳ ಮರಂದನೋ ಮಾ ಪುತಾರಿ ಮುತ್ತೆ ನಾಟಕಕಾರ ಬಂದಿತ್ತ
2: ಬಂದಿತ್ತು ಆಚಿ ಕೆಲ ತುಂಬ ಬಂದಿಕರಿ ಕಾಣ್ಬಿಟ್ಟು ಕಾಫಿ ಕುಡ್ಚಿತ್ತು ಆಚಿ
1: ಅಂದಕ್ಕ ವೇದಿಕೆ ಬಪ್ಪ ಕಂಡನ ಹೇಳು ಹೇಳು.
0: ಕೊಡವಾಭಿಮಾನಿಯನ ಅಪ್ಪಣಜ ಶಾಸ್ತ್ರ ಕಪಗ ಪಟ್ಟ ಮಡಕ ಪೋಪ ಪಟ್ಟಸ್ವಾಮಿ ಕವಡಿಟ್ಟು ನಾಳ್ಚಿತ್ತು.
3: ಸ್ವಾಮಿ ಅಪ್ಪಣಜ್ಜ ಬಾರಿ ಅಲೆರಿ ಸ್ವಾಮಿ ಈ 26-27 ನಡುಪ ಒರು ಶುಭ ಕಾರ್ಯಕ್ಕೆ ಎನ್ನೆಂಗಿ ವಿಘ್ನ ಉಂಡ ಅಂದ್ ನೋಟಿ
4: January 10th and 11th ಅದು ಎಂತ ಶುಭ ಕಾರ್ಯ ಅಂದ ಅಣ್ಣಿ
3: ಅದೇ ಎಂಗಡ ಕೊಡವ ಮೇಳ
4: ಎಂತಣ್ಣಿರ ಕೊಡವ ಮಾಳ
3: ಸ್ವಾಮಿ ಕೊಡವ ಉನ್ನಾಂದು ಮಾಳ ಅಪ್ಲೆ ಅಯ್ಯಂಗ ಕೊಡಗಲು ಬೆರ್ತಂಡಿ ಇಪ್ಪ ನಾನೇ ಕೊಡವ ಮೇಳತರ ವಿಷಯ
4: ಸಮಾಧಾನ ಅಡುತೋಳಿ ಅಪ್ಪಣ ಜಾ ನಡುಪಲೆ ನಡುಪಲೆ
3: ಎಂತಣ್ಣೀರ ಮೇಳ ನಡುಪಲೆಯ
4: ಮೇಳ ನಡುಪಲೆ ಅಂದು ನಾನೆಲ್ಲಿ ಅಣ್ಣಿಯೇ ನಾನಣ್ಣಿಯೇ ಕೌಡಿ ನಂದಂಡು ಇಲ್ಲ ಅಂದು
3: ಚೆನ್ನ ಬುಡಿತಿದ್ದಣ್ಣಿ ಸ್ವಾಮಿ
4: ಕುಜ ಗುರು ಶುಕ್ರ ದಂಡನೆ ಪಾದ ಅಪ್ಪಣಜ್ಜ ಇದಕ್ಕ ನೋಟಿ ಕಾಂಬಕ ಬೆಂಗಳೂರಿನ ಗುರು ಮಡಿಕೇರಿಲು ಶುಕ್ರ ವಿರಾಜ್ಪೇಟೆಯಲ್ಲಿ ಶನಿ ಪೊನ್ನಂಪೇಟೆಯಲ್ಲಿ ರಾಹು ಅಣ್ಣನಿಗೆ ಕಣ್ಣನುಂಡಲ
3: ಸ್ವಾಮಿ ನಾಕು ನಿಂಗಡ ಶಾಸ್ತ್ರ ಭಾಷೆ ಒಂದು ಅರ್ಥಾಪ್ಲೆ ಕಷ್ಟ ಎಂತ ಪರಿಹಾರ ಎಂತ ಇದು ದಂಡೇ ನಾಕು ಬೋಂಡಿಯ
4: ಮೇಳ ನಡುಕತೆ ಒಂದು ಆಪ್ಲೆ ನಿಂಗ ಇಕ್ಕು ತಪ್ಪಂಗೊರು ಬುಳ್ಳಿರ ಕುರ್ಚಿ ಒಪ್ಪು ಚುಡುವಿಂದ ತಕ್ಕ ಮುಖ್ಯಸ್ಥಗಳುಂಡು ಪರಕೆ ಕಟ್ಟು ಚಿಡಿ
3: ಅಯ್ಯಂಗ ಒತ್ತಲ್ಲಿ ಹಿಂಗೋ
4: ನಿಂಗಳೇ ಕಟ್ಟಿ ಕೊಡವ ಮೇಳ ಅನಗೊಂಡು ದೇಶ ತಕ್ಕ ದೇವ ತಕ್ಕ ನಾಡು ತಕ್ಕ ನಗರ ತಕ್ಕ ಎಲ್ಲಾರು ಮಿಂಜಕ್ಕೆ ನಿಂದಿತ್ತು ಮಾಡಂಡೆ ಕಾರ್ಬಾರಿದು ಹಿಂಗೆನ್ನ ಮಿಂಜಕ್ಕೆ ನಿಪ್ಪಲ ನಿಂದಿತ್ತೇ ನಿಕ್ಕೊಂಡು
3: ಆಚಿ ಸ್ವಾಮಿ ಅತ್ತೊಳಿ ದಕ್ಷಿಣೆ ನಾ ಇನ್ನು ಬರಡ
0: ಚೆಪ್ಪಕ್ಕೆ ಒತ್ತ ಮುತ್ತುರನಿಕೆಯಿಂದ ಅಪ್ಪಣ ಜಂಡ ಬೊಳ್ಳವ ತಾಯಿ ಅದಾ ಪಂದಿದೋಣಿಗೆ ಕಂಜಿ ಬೂಕಿರೋಂಜಿ
2: ಕೊಟ್ಟಿ ಕೊಟ್ಟಿ ಕೊಟ್ಟಿ ಕೊಟ್ಟಿ ಕುಟಿ ಬಾ

0: ಬಾ, ಈ ಬಾಳಾನ ಪಂದಿ ಎಲ್ಲಿ ಕುಟ್ಟಿ ಇಟ್ಟಿರ್ತೋ ಆ ನಮ್ಮ ತೋಡೊಂಡು. ಅಲ್ಲ, ಹಿಂಗ ಪಟ್ಟನ ಖಂಡಿತ ಬಪ್ಪಿಂದ ಪಲಾಕ ಪೋನ ಹಿಂಗ ಇಚ್ಚನಾರಾಯ್ತು ಬಂದಲ್ಲೆಲ್ಲ. ಬಟ್ಟೆ ಬಟ್ಟೆಲ್ ಭಾಷಣಕ್ಕೆ ನಿಂದುರ. ಇಂದು ಮನೆಕ ಬರಡು ಯಾಮಕ್ಕ ಚೆನ್ನ ಜೋರಿಲ್ಲ ತಪ್ಪೋಚಿಂಗ್ ಆಪಲ. ಇಂದು ಪತ್ತು ಕುರಿ ಕಾಕಣಕ್ಕೆಯು ಓಣಲ ಬರಡು.
1: ಪಟ್ಟನ ಖಂಡಿತು ಮನೆಗೆ ಬಂದ ಅಪ್ಪಣಜ ಪಟ್ಟ ಅಣ್ಣ ಸಂಗತಿನ ಪೊಣ್ಣು ಕಣ್ಣು ಆತುರತ್ತು ಶೂರ ಲೇಸು ತೇಂಡು ಪೊಣ್ಣನ ಒರ್ದಮ್ ಕಾಕುವ ತಾಯಿ ಪಡಿಮೂಲಲ್ಲಿ ಒಳಚಿತ್ತು.
0: ಬಳ್ಳವ ಯಾಲೆ ಬೋಚಿವ ಇವ ಡವನ. ಅಲ್ಲ ನನ್ನ ಕಾಕಿರ.
2: ಓಹೋ, ಮೋವ ಬರಂಡಿಕೆ ಅವನ ಕಾಕೊಂಡು. ಅಲ್ಲ ಪೊಣ್ಣಾಳ್ರ ಹಣೆ ಬರ
0: ಬಪ್ಪಕ್ಕ. ಆ ಜೋಯ ಪಣ್ಣಾಂಡ ಮಳು ಪುಡಿ ಮಿಲ್ಲರಲ್ಲ ಪಾಂಚಿರೇನೋ ಅದಂಗೆ ನನ್ನ ಊರಿ ಕಳಿಪ. ಅಲ್ಲ, ಓರ್ ಗಳಿಗೆ ನನ್ನ ಹಾಂಗ ತಿಪ್ಪಕ್ಕ ನಿಂಗ ಇಚ್ಚ ಊರಿ ಕಳಿಪಿರಲ್ಲ. ಈ ಫಲ ಕಿಂಜ ನಿಂಗಳ ಕಾತಳ್ತ ನಾನ್ ಇಂಗೆಚ್ಚ ಕೂರಿ ಕಳಿಕೊಂಡು.
2: ನೀನು ನನ್ನ ಕಾತಳಿಂಜದ ಅದು ಈ ಬಯತ್ಲ
0: ನಿಂಗ ಮುಂಡೆ ತೀರಿ. ಅಲ್ಲ, ಇನ್ಯಾರು ಇರುವ ದಂಡಂಗ ಆ ಪಾಳಾನ ಇಂಗ್ಲಿಷ್ ತಿಂಗ ಎಚ್ಚ ಕಪ್ಪನ ಮಣ್ಣಿ
2: ಸುತ್ತಿ ಬಳಸಿ ಎನ್ನಂಗ ಕೋಪ್ಯ ಅಣ್ಣು. ನಾಳೆ April 10 ಇಸುಕುಲ ಮಕ್ಕೆಲ್ಲ ನಾಳೆಂಜೆ ಬೇನಿ ರಜ ಬಿಡು.
0: ಉಯ್ಯಡ ಭಾಗವತಿಯೇ, ನಾನಿಂದ ಕ್ಯಾಪಲ್ ದಂಡಂದಲ್ಲ ಜ್ಞಾನ ಮಾಡಿಯೇ. ಮಕ್ಕಕ್ಕ ಬೇನಿ ರಜ ಬುಟ್ಟನಕ್ಕ ಮೈಸೂರು ಬೆಂಗಳೂರಲ್ಲ ಮಕ್ಕ ಮೈಮಕ್ಕ ಕುರುಮಕ್ಕಳ ಕೂಟಿಯಂಡು ಬಪ್ಪ ಅಂದು ಕಾಗದ ಒಳದಿತ್ತು. ಅಲ್ಲ, ನಾನಿನ ಬಣ್ಣಾಳ್ತಕ ಆಯಿಲ್ಲ ಅವಯ್ಯ.
2: ಅಯ್ಯೋ ಬುದ್ಧಿಯ ಬೊಳ್ಳವ ನಿಡ ಆತುರ ಕಾಮಕ ನಿಕ್ ಮಕ್ಕಳ ಮೂಡು ನೋಡೋ ಜೋಗ ಉಂಡೋ ಇನ್ನೋ ದಾಪ.
0: ನಿಂಗ ಮುಂಡತ್ತೀರಿ ನಿಂಗಕ್ಕೇನ ಅಣ್ಣಿ ಮಕ್ಕಳ ಮಧ್ಯೆ ಅಳುತ್ತಂಡು ಮುಖಕ್ಕ ನಸ್ಯ ತುರುಕ್ಯಂಡು ಬಾಲ್ಯಕಾರನಾಯ್ ತಿಪ್ಪಕ ಕೊಂಡ್ಜನ ಒಂದಂಗೊಂದು ರಸ ಕೂಟಿಯಂಡ ಆಯ್ಪಿರ ನಾಕ ನನ ಕೈಯುವ.
2: ಅಂದ ಕಾಚಂಗಿ ಈ ಕುರಿ ನೀನು ನೀಡ ಬಾಳೆತ್ಕೊಂಡು ಜನ ಅಣ್ಣಿ ಕೊಡ್ಕಡ
0: ನೋಟಿ ಅದಿರಡು. ನಾಳೆ ಮಕ್ಕ ಮೈಮಕ್ಕ ಎಲ್ಲ ಬಂದಲ್ಲಿ ಮೊಟ್ಟು ಮೊಟ್ಟುಕು ಪದ್ಧತಿ ಸಂಸ್ಕೃತಿ ಅಣ್ಣಿಯಂಡು ಹಂಗಕ್ಕೆ ಚಡಿ ಬಪ್ಪು ಚಡತ್ತಿ ಮಕ್ಕೆಲ್ಲ ಮನೆ ತುಂಬ ತುಂಬಿ ತಿಪ್ಪಕ್ಕ ನಂಗಡ ಕಣ್ಣು ಮುಚ್ಚಿ ಪೋಚಿಂಗಿ ಅದು ನಿಂಜ ಬಲ್ಯ ಸ್ವರ್ಗ ಏನು ಉಂಡಣ್ಣಿ.
2: ಅವಯ್ಯ ಅದು ಎಂತೆಲ್ಲೋ ಕೆಲಸ ಉಂಡು ಅಣ್ಣಿ ಎಲ್ಲ ಹೇಳು ಪೋಕ.
1: ಅಜ್ಜ ತಾಯಿರ ತಯಾರಿ ಅನ್ನನೆ ಆಚೆಂಗಿ ಇತ್ತಟಿ ಬೆಂಗಳೂರಲ್ಲುಳ್ಳ ಅಜ್ಜಂಡ ಪೆರಿಯ ಮೋವ ಡಾಲಿ ಪೊಣ್ಣು ಮಕ್ಕಳ ಕೂಟಿಯಂಡು ಅಪ್ಪಣ ಮನೆಗೆ ಪೊರಡುವ ಲಿಪ್ಸ್ಟಿಕ್ ಇಟ್ಟಂಡುಳ್ಳ ರಾಣಿ ಮೇಲ್ಕ ತೂಂಗಿ ಕಳ್ಚಿನುಳ್ಳ ಮಕ್ಕಳ ದೂರ ಒಂದಿತ್ತು ಒಡಿಯಂಗಣ್ಣ.
0: ಛೀ ಬುಡಿ ಮಕ್ಕಳ ಡಾಲಿ, ನೀಕ್ ನಾ ಅಣ್ಣದು ಗೊತ್ತಾಚಲ.
3: ಹ್ಮ್, ಅಲ್ಲಿ ಪೋಯ್ತು ಅಪ್ಪೋಂಡ ಮಧ್ಯೆ ನುಗ್ಗಿಟ ಪಿನ ಅದೋರ್ ಕಡಿ ಬಾರೇ ಇಪ್ಪಲ್ಲ ನಿಂಗಡ ನಾಡ ತಕ್ಕೇ ಕೆಮಿಕ್ ಪಡತನಕ್ಕೆ ನೀಡ ಅಪ್ಪವ ಅಣ್ಣದೇ ಸರಿ ಅಣ್ಣು ಮನಕ್ಕೆ ಇನ್ಯೂ ಎಂತೆಲ್ಲೋ.
4: ಒಮ್ಮ ಅಪ್ಪರೊಡು ಮರೆ ಐತಿ ಈ ಬಸ್ ಬುಟ್ಟಕ್ಕ ನೇರೆ ಮನೆಗೆ ಪೋಪನ್ನತ್ತ ಬಾರೆ ಬಸ್ ಇಲ್ಲ ಗೊತ್ತುಂಡ.
0: ಓಹೋ, ನೀ ಬಾಯಿ ಮೇಜೋದೊಂದು ಬಾಂಡ ಹಿಂದೆ ನೀಡ ಅಪ್ಪಂಡ ಕೂಡ ನಾ ಅಣ್ಣ ಸಂಗತಿನ ಕೋಕೊಂಡು
4: ಓರ ತಿಂಗ ಅಲ್ಲಿ ಇಪ್ಪಲ್ಲ ಎಕ್ಕೇಗಿ ಕೋಟತೆ ಆಚಿ ಬಿಡು.
0: ಅದೊಂದು ಆಪಲೆ ಮೂಂದು ದಿನತ್ರ ಒಳ್ಳಿಲು ನೀನ್ ಅಪ್ಪಂಡ ಕೈಲ ಆಸ್ತಿಲಿ ಪಾಲ್ಕೋಕೊಂಡು
4: ಓರ್ ಸಮಯ ತಪ್ಪುಲೆಂದ ನೀರ್ತು ಎಂತ ಮಾಡುವೋ.
0: ಅದೆನ್ನ ತಪ್ಪಲೆಂದ ನೀರೋ ಪಾಲು ತರಣೆ ಈ ಮನೇಲಿ ಓರ್ ಗ್ಲಾಸು ನೀರ್ ಕುಡಿ ಪ್ಲಾನ್ ನೀತು ಪೊರಟಿತು ಬಪ್ಪ.
4: ರಾಣಿ ನಾನು ನೀಕೊಂದು ಅಣ್ಣವಿ ನಾನು ಪಾಲು ಕಾಪಿ ಆಚೆಂಗಿ ನೀನು ನಡ ಅಪ್ಪ ಉಂಡ ಕೂಡ ಚೆನ್ನ ಖುಷಿಲಿರೊಂಡು ಆಚ
0: ಆಚಿ ಆಚಿ ಏಳು ಪೋಕ.
1: ಪೆರಿಯ ಮೋಮಯಮಡ ಅಭಿಪ್ರಾಯ ಅನ್ನನೆ ಆಚೆಂಗಿ ಬೆಂಗಳೂರ್ಲೇ ಇಂಜಂಡು ಅಪ್ಪಣ ಮನೆಗೆ ಪೊರಟ ದಂಡನೆ ಮೋ ಮಿಟ್ಟು ಉಂಡಲ್ಲ ಅವಂಡ ಪೊಣ್ಣು ಶಾಂತಿಯನ್ನು ಕಮ್ಮಿಯಾ.
0: ಮಿಟ್ಟು ಏ ಮಿಟ್ಟು, ಈ ಬ್ಯಾಗ್ಲು ಇನ್ನೂ ಸುಮಾರು ಜಾಗ ಖಾಲಿ ಉಂಡು ನೀಡ ಎಂತ ಚೆಂಗಿ ಸಾಮಾನು ಉಡಕುಂಡ
2: ಎಲ್ಲಿಯ ನೀಡಮ್ಮ ಮನೆಗೂ.

0: బతుకు బతుకులు. అచ్చకు ప్రీతిలు చాకన పప్పమ్మడ కింజ సంసార ఒడుపని కింద నేరే పాలుకోపు.
1: సంసార ఒడియులే నీడ మండి ఒడియులే పాలు పత్తి అనపిన్యా మావిన నంగడల్లి అక్యోనా మిల్లన్న నోటి ఎక్కువ వచ్చి నాకు ఆఫీస్ పప్పకు సులభవు వచ్చి.
0: ఆ చెప్ప నీ అన్ననే కేడు, నేనమ్మ తెలి ముళ్ళు మది వేళు పోక.
2: పాప అప్పణ జన మనయో ಕಾಗದ ಬಂದಿತ್ವಕ ಕಾಗದ ಒಳದುನೈಗಳು ಬಂದಿತ್ವ ಚಕ ಮೂಲೆಲು ಅಜ್ಜ ಕಾಗದ ಓದಿಂಡು ಕೈಯಾಲೆಲು ನಿಂದಿತು.
3: ತಾಡದ ಕಾಗದ ಚನ ಜೋರು ಚಿನ್ನ ಅನ್ಕೋಟೋಲ್ಯ
0: ನಿಡ ಪೆರಿಯ ಮೋವ ಗೌರವ ಕಾಗದ ಐಂಗಕ್ಕು ಇಂದು ಪಪ್ಪ ಕೈಲಲೋ ಡಾಲಿ ಅಣ್ಣಂಡು ಕೂಡ ಮಕ್ಕಳೆಲ್ಲ ಆಯ್ಚಿತು ಐಂಗ ಒಟ್ಟು ದಿನ ಕೈಂಚಿತು ಪಪ್ಪಲೋ
3: ಸದ್ಯ ಮಕ್ಕಳಾಚಿ ಆಯ್ಚಿತಪ್ಪಲ ಮದಿ.
0: ಒಳ್ಳವ ನಿನ್ನೆ ನೀಡ ಪಣಿ ನಮ್ಮ ಬಾಕಿ ಮಾಡಿತು ಅಮ್ಮ ಕುಳಿಚಿತು ಬಾಪು ಬಪ್ಪ ಹಿಂಗ ಬಂದಿತ್ತು ಮನೆ ಮುಟ್ಟು ಪತ್ತನಕ್ಕೆಯೂ ನೀಡ ಪಣಿ ತೂರುಲೆ.
3: ಅಮೇಕಿಗೆ ಪುದ್ಯ ಗೌಸ ಬಿರಿಕೊಂಡು ಕುಪ್ಪಿಲು ಬಾಡಿ ಪೋನ ಪೂನಮ್ಮ ಅಡ್ಕೊಂಡು
0: ಅಲ್ಲಿ ನೋಟಲ್ಲಿ ಮಕ್ಕೆಲ್ಲ ಬಂದಿರ್ತು. ಅವೇ ತಾತಂಡ ಕಾಲ್ ಕುಡಿರಿ ಮಕ್ಕಳೇ.
4: ಅಕ್ಕು ಅಕ್ಕು
0: ಎಲ್ಲಾರು ಜಾಯ್ತುಳ್ಳಿರಪ್ಪ ಮಕ್ಕಳೇ.
3: ನೀಡ ಕೊಡಿ ಮನೆಯಲ್ಲುಳ್ಳ ಅವ್ವ ಚಾಯ್ತೆ ಉಂಡವರಾಣಿ
0: ಚಾಯ್ತು ಉಂಡು ಮಾವಿ.
3: ನೀಡ ಅಡಿ ಮನೆಯಲ್ಲುಳ್ಳ ಕುಂಜಿ ತಕ್ಕು ಪಡ್ಚಿತ ಚೆನ್ನ ಚೆನ್ನ ತಕ್ಕು ಪಡ್ಚಿತ ಮಾವಿ. ನೀಡ ಮಾಡಿಲು ಬಾಡಿಗೆ ಕುಳ್ಳ ಒಡೆಯ ಪೊಣ್ಣು ಇಕ್ಕಲು ಜಗಳ ಮಾಡುವವ ದೇಚಿ
1: ಚೆನ್ನ ಕಮ್ಮಿ ಆಯ್ತು ಮಾವಿ.
0: ಶಿವ ಶಿವ ಮಕ್ಕಳು ಒಳಕು ಕೂಟಿಯಂಡು ಪೋಯ್ತು ತಿಂಬಕೋ ಕುಡಿಪಕೋ ಕೊಡ್ಪದು ಬುಟ್ಟಿತು ಶುರು ಮಾಡಿತ್ತು. ಈ ಕುಂಜಿ ತಕ್ಕು ಪಡ್ಚಿತ ಆವಡಿ ಪುಣ್ಣು ಜಗಳ ಮಾಡುವ ಅಂದು.
3: ಅದು ನೇರೆ ಮಕ್ಕಕ್ಕೂ ಹೆಚ್ಚಕ್ಕೂ ಸುಸ್ತಾಯ್ತಿ ಕೋ ಏನೋ ಬಾರಿ ಮಕ್ಕಳೇ ಅವಳಕ್ಕೆ ಬಾರಿ.
2: ಬೆಂಗಳೂರು ಮೈಸೂರಿಂಜ ಬಂದ ಮಕ್ಕ ಮರಿಯೆಲ್ಲ ಉಂಡು ರಂಜಿ ಬುದ್ಧಂಡು ಅಳ್ತಂಡು ವಿಶ್ರಾಂತಿ ಎಡ್ತಂಡಿಪ್ಪಕ್ಕ ಅಜ್ಜ ಐಮರ್ತ ಅಳ್ತಂಡು ಮಕ್ಕಳೆಲ್ಲ ಕಾಕುವ.
0: ಮಕ್ಕಳೇ ಎಲ್ಲಾರು ಬಾರಿ ಅಮ್ಮ ಇಲ್ಲಿ ಗಂಟೆ ನಾಲಾಚಿ ಇಕ್ಕ ನಿಂಗಡ ಸುಸ್ತೆಲ್ಲ ಬುಟ್ಟಿದಕ್ಕು ಅಲ್ಲ ನಂಗ ಅಮ್ಮ ಪಾಡಿಗು ತಪ್ಪ ದೇವಸ್ಥಾನಕ್ಕೆ ಪೋಯ್ತು ಪೂಜೆ ಮಾಡಿಚಿಟ್ಟು ಬರೋಣ.
3: ಅಕ್ಕು ಮಕ್ಕಳೇ ನಗ ಎಲ್ಲಿಂಜ ಕಲು ನಂಗಡ ಕುಲ ದೇವತೆಯಲ್ಲ ಮರೆವಕಾಗ.
5: ಪ್ಲೀಸ್ ಮಾವಿ ನನ್ನ ಮಾತ್ರ ಕಾಕತಿ.
1: ಅಕ್ಕು ಮಾವಿ ನಂಗ ಬಾರೆ ಗಂಡ ಪ್ರೇಮ ಅಡಿಯ ಉಂಡು.
0: ಅಕ್ಕು ಅಕ್ಕು
1: ನಂಗಡ ಗಾಡಕ್ಕೆ ಚಡಿ ಬೇಕು.
0: ಎಂತೀರಾ
3: ಹಿಂಗ ಪಾರಿ ಕಳಿಕತಿ ನಾನು ತಕ್ಕು ಪರಿಯುವಿ. ನೋಡಿ ಮಕ್ಕಳೇ ನಿಂಗ ಏತ ದೇವಳ ಪೂಜೆ ಮಾಡ್ಚಿ ಹಿಂಗ್ಯೂ ನಂಗಡ ಮಾಗೂರು ಇಗ್ಗು ತಪ್ಪನು ಮಾತಾಯಿ ಕಾವೇರಿನು ಮರೆವಕಾಗ ನಂಗಡ ದೇವಳ ಪೂಜೆ ಮಾಡೋಕ್ಕು ಎಂತ ಬೊಂಡೆ ದಂಡು ಬಾಳೆಪಣ್ಣು ಹೊರಜುಟ್ಟು ತಂಗೆಯು ಅಚ್ಚಿಕೆ.
0: ಇಲ್ಲೇ ಇಲ್ಲೇ ಹಿಂಗಕ್ಕು ಇನ್ನೂರು ಮುನ್ನೂರು ಫೀಸ್ ಕಟ್ಟಿನ ದೇವಳೇ ಹಾಕೊಂಡು
3: ಹಿಂಗ ಪಾರಿ ಕಳಿಕತಿಯಪ್ಪ. ನೋಡ್ರಿ ಮಕ್ಕಳೇ ನಿಂಗ ಬಂದು ಲೇಂಗ್ಯು ನಿಗಡ ಮಕ್ಕಳ ಆಚೆ ಆಯ್ಚಿತಾರಿ.
1: ಆಚಿ ಮಾಮಿ ಕೋಟೆ ಪೋಯಿ.
3: ಮಕ್ಕಳೇ ನಿಂಗೆಲ್ಲಾರು ಚಾಚಿ ಬಟ್ಟೆ ಇಟ್ಟು ಪೊರಡಿ.
2: ಅಜ್ಜ ತಾಯಿ ಕಿರು ಮಕ್ಕಳ ಕೂಟೆಂಡು ತೆಂಗೆ ಬಾಳೆಪಣ್ಣು ಊದ್ಬತ್ತಿ ಪೂವಾಯ್ತು ದೇವಸ್ಥಾನಕ್ಕೆ ಹೊರಟಿತು.
0: ಮಕ್ಕಳೇ ದೇವಸ್ಥಾನಕ್ಕೆ ತೀರ್ಥಯಾತ್ರೆಕೆಲ್ಲ ಪೋಪಕ ದೇವಳ ಪಾಡಿ ತುದಿಚುಂಡು ಕಾನಡೆತಿಲು ಪೋನಕ ಏರ ಪಾಲ ಉಂಡು.
3: ತಾತ ತಾತ ನೀ ಪಾಡಿ ತಾತ ತಾತ ನಂಗೆಲ್ಲ ಆಡ್ಯಂದ ಬಪ್ಪ.

0: போலி தேவாந்து காக்க நீங்க
1: போலி.

0: ಕೊಡವಸಿರಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಮಡಿಕೇರಿ, ಸಮಯ 5:34. ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ, ಚಿತ್ರ ಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್ ಇನ್.

ನಮ್ಮ ಆತ್ಮೀಯ ಶ್ರೋತೃಗಳಿಗೆಲ್ಲ ಇಂದಿನ ಚಿತ್ರಕಾವೇರಿ ಈ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ನಮ್ಮ ದೂರವಾಣಿ

ಸಂಖ್ಯೆ 0827222858. ಮತ್ತೊಮ್ಮೆ 0827222858.

0: ಕಾರ್ಯಕ್ರಮದ ಮೊದಲ ಕರೆ. ನಮಸ್ತೆ,
1: ಹಲೋ, ನಮಸ್ತೆ ಸರ್.
0: ನಿಮ್ಮ ಹೆಸರು, ಊರು?
1: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡುದು ಸರ್.
0: ಸರಸ್ವತಿ ಅವರೇ, ಯಾವ ಹಾಡು ಬೇಕು ನಿಮಗೆ?
1: ನನಗೆ ಫ್ರೆಂಡ್ಸ್ ಚಿತ್ರದಿಂದ ತಿರುಪತಿ ತಿರುಮಲೆ ವೆಂಕಟೇಶ ಅಂತ ಒಂದು ಹಾಡು ಉಂಟಲ್ಲ ಸರ್,
0: ಹೌದು,
1: ನಿಮಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯ ಸರ್, ಎಲ್ಲ ಸಿಬ್ಬಂದಿ ಅವರಿಗೆ.
0: ನಿಮಗೂ ಕೂಡ.
1: ಥ್ಯಾಂಕ್ ಯು.
0: ಮೊನ್ನೆಯಿಂದ ಹೇಳಲಿಕ್ಕೆ ಸಿಗ್ಲಿಲ್ವಾ ಅಂತ ನಿಮಗೆ ಹೇಳಿದ್ರ?
1: ಇಲ್ಲ, ಮೊನ್ನೆ ಅವತ್ತು ನಿನ್ನೆಲ್ಲ ಮೊನ್ನೆ ಹೇಳಿದ್ದೇನೆ ಫಸ್ಟ್ ದಿವಸ.
0: ಮಂಗ್ಳೂರು ಸ್ಟೇಷನ್ ಎಲ್ಲೋ ಕೇಳ್ದಾಗ ಆಯ್ತು ನಿಮ್ಮ ವಾಯ್ಸ್ ಅಪ್ಪ.
1: ಮಾಡ್ತೇನೆ, ಮಂಗ್ಳೂರಿಗೆ ಮಾಡಿದ್ದೇನೆ ಸರ್ ಇವತ್ತು.
0: ಹ್ಮ್, ಎಲ್ಲ ಅಲ್ಲಿ
1: ಹೌದು
0: ಅಲ್ಲಿ
1: ಸರ್.
0: ಒಂದು ಶುಭಾಶಯ ಹೇಳ್ದಾಗಿತ್ತು.
1: ಅಲ್ಲಿ ಶುಭಾಶಯ ಹೇಳಿದೆ, ನಿಮಗೆ ಸಹ ಶುಭಾಶಯ ಹೇಳಿದೆ ಸರ್.
0: ಅಲ್ಲ, ಅದನ್ನ ನಾನೇ ತಗೊಂಡಿದ್ದೆ, ಯಾಕೆಂದ್ರೆ ಅದನ್ನ ಕೇಳೋಕೆ ನಾವು ಒಬ್ಬ ಶ್ರೋತೃವೇ ಅಲ್ಲ
1: ಹೌದು
0: ರೇಡಿಯೋ
1: ಹೌದು ಸರ್.
0: ಕೇಳುವಾಗ.
1: ನೋಡಿ, ನಾವು ಒಂದು ಒಂದು ರೇಡಿಯೋ ಮಂಗ್ಳೂರಿಗೆ,
0: ಹ್ಮ್
1: ಒಂದು ಮಡಿಕೇರಿಗೆ,
0: ಹ್ಮ್
1: ಒಂದು ಹಾಸನಕ್ಕೆ, ಈ ರೇಡಿಯೋ ಇದಕ್ಕೆ, ಮತ್ತೆ ಬೇಕಾದ್ರೆ ಆ್ಯಪ್ ನಲ್ಲಿ ಕೇಳುದು ಸರ್.
0: ಹ್ಮ್ ಈಗ ಹೀಗೆಲ್ಲ ವ್ಯವಸ್ಥೆ ಮಾಡಿ ಇಟ್ಕೊಂಡಿದ್ದೀರಿ, ಸರಿಯಪ್ಪ. ಯಾವ್ದಾದ್ರು ಒಂದು ಸ್ಟೇಷನ್ ಒಳ್ಳೆ ಅಡುಗೆ ಕಾರ್ಯಕ್ರಮ ಬರ್ತಾ ಇತ್ತು, ಈಗಲೇ ಟ್ರೈ
1: ಖುಷಿ
0: ಮಾಡ್ತೀನಿ
1: ಆಗ್ತದೆ
0: ಅಂತ
1: ಸರ್,
0: ಹೇಳಿ.
1: ಅದನ್ನೇ ಕೇಳಲಿಕ್ಕೆ ಖುಷಿ ಆಗ್ತದೆ ಸರ್.
0: ಅಲ್ಲ, ಅದನ್ನ ಈಗಲೇ ಟ್ರೈ ಮಾಡ್ತೀನಿ ಅಂತ ಹೇಳಿ ಎಲ್ಲರೂ ಒಲೆಯಲ್ಲಿ ಏನಾದರೂ ಒಂದು ಪಾತ್ರ ಏನಾದರೂ ಇಟ್ಟು ಇನ್ನೊಂದು ರೇಡಿಯೋ ಸ್ಟೇಷನಲ್ಲಿ ಇನ್ನೊಂದು ಯೋಗದ ಬಗ್ಗೆ ಏನಾದರೂ ಕಾರ್ಯಕ್ರಮ ಬಂದು ಈಗ ಕಾಲನ್ನು ಅದರೊಳಗೆ ಇಡಿ ಅಂತ ಹೇಳುವಾಗ ನೀವು ಇಟ್ಟು ಬಿಟ್ರೆ.
1: ನಾ ಹಾಗೆಲ್ಲ ಇಡುದಿಲ್ಲ ಸರ್, ಅದನ್ನು ಆಫ್ ಮಾಡಿಯೇ ಹೋಗಿ ಕೇಳುದು ಸರ್.
0: ಹಾಗೆ ಕೇಳೇ ಮಾಡ್ತೀರಾ?
1: ಹಾಗೆ
0: ಪ್ರಯೋಗ
1: ಮಾಡ್ತೀವಿ ಸರ್.
0: ಪ್ರಯೋಗ ಅಂತೂ ಮಾಡೋದಿಲ್ಲ, ಬೇರೆ ಬೇರೆ ಸ್ಟೇಷನ್ ಬೇರೆ ಬೇರೆ ಕಾರ್ಯಕ್ರಮ ಬರ್ತಿದ್ರೆ ಯಾವ್ದು ಇಷ್ಟ ಆಗ್ತದೆ ಅದನ್ನ ಕೇಳ್ತೀರಾ.
1: ಹೌದು ಸರ್.
0: ಹ್ಮ್, ಇಲ್ಲರೆ ಏನಾದ್ರು.
1: ಒಳ್ಳೆದು, ಮಡಿಕೇರಿಯ ಕಾರ್ಯಕ್ರಮ ಒಳ್ಳೆದು ಬರ್ತದೆ, ಅದನ್ನೇ ಹೆಚ್ಚಿಗೆ ಕೇಳುದು. ಒಮ್ಮೊಮ್ಮೆ ಇದನ್ನು ಕೇಳ್ತೇವೆ, ಕೇಳುವಾಗ ಕಾರ್ಯಕ್ರಮ ಒಳ್ಳೆದಿದ್ರೆ ಮಾಡ್ತೇವೆ ಸರ್, ಇಲ್ಲದಿದ್ರೆ ಸುಮ್ಮನೆ ಇರ್ತೇವೆ, ಮಡಿಕೇರಿಯನ್ನೇ ಕೇಳುವುದು.
0: ಹ್ಮ್, ಈಗ ನಾವು ಮಡಿಕೇರಿ ಆಕಾಶವಾಣಿಯಲ್ಲಿ ಇವತ್ತು ಎಲ್ಲ ನ್ಯೂಸ್ ಅದು ಇದೆಲ್ಲ ಪ್ರಕಟ ಆಗಿದೆ,
1: ಹೌದೌದು.
0: ಅದಕ್ಕೆ ಸರಿಯಾಗಿ ಒಂದು ಪ್ರಶ್ನೆ ನಿಮಗೆ. ಭಾರತೀಯ ಚಿತ್ರರಂಗದ ಪಿತಾಮಹ ಅಂತ ಯಾರನ್ನ ಕರೆಯುತ್ತಾರೆ? ಭಾರತೀಯ ಚಿತ್ರರಂಗದ ಪಿತಾಮಹ ಅಂತ ಯಾರನ್ನ ಕರೆಯುತ್ತಾರೆ?
1: ರಾಜಕುಮಾರ್ ಸರ್.
0: ಭಾರತೀಯ ಚಿತ್ರರಂಗದ ಪಿತಾಮಹ
1: ಡಾಕ್ಟರ್ ರಾಜಕುಮಾರ್.
0: ಅಲ್ಲ, ಭಾರತೀಯ ಚಿತ್ರರಂಗದ ಪಿತಾಮಹ ಅಂದ್ರೆ ಅವರು ಒಂದು ಸಿನಿಮಾವನ್ನ. ಹಲೋ,
1: ಅನಂತನಾಗ್ ಸರ್.
0: ಇಲ್ಲ, ಸರಿಯಾದ ಉತ್ತರ.

0: ದಾದಾ ಸಾಹೇಬ್ ಪಾಲ್ಕೆ. ಅನಂತನಾಗ್ ಅವರಿಗೆ ಬಂದಿದ್ದು ಈ ಪ್ರಶಸ್ತಿ ಈಗ.
1: ಹೌದು ಸರ್,
0: ದಾದಾ ಸಾಹೇಬ್ ಪಾಲ್ಕೆ,
1: ಅನಂತನಾಗನ ಅವರದ್ದು ಕೇಳಿದೆ ಸರ್.
0: ದುಂಡಿರಾಜ್ ಗೋವಿಂದ ಪಾಲ್ಕೆ ಅಂತಲೂ ಕೂಡ ಅವ್ರನ್ನ ಕರೀತಾರೆ. ಅವರಿಗೆ ದಾದಾ ಸಾಹೇಬ್ ಪಾಲ್ಕೆ ಅಂತ ಹೆಸರಿದೆ. ಅವರ ಮೂಲ ಹೆಸರು ದುಂಡಿರಾಜ್ ಗೋವಿಂದ ಪಾಲ್ಕೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಹಾಡು ಬರ್ತಾ ಇದೆ.
1: ಥ್ಯಾಂಕ್ ಯು ಸರ್. ನಮಸ್ತೆ ಸರ್.

0: ಪ್ರಾಂಕದಲ್ಲಿ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಚಿತ್ರಕಾವೇರಿ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಬೇಕಾದ್ರೆ ನಮ್ಮ ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ 08272228558. ಈಗ ಸಮಯ 5:45:42. ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ನಮಸ್ತೆ.
1: ಹಲೋ.
0: ನಮಸ್ತೆ, ಆಕಾಶವಾಣಿ ಇದು. ಆರ್ಲ ಪದವಿನಿಂದ ರೇವತಿ.
1: ಹೌದು.
0: ಆರ್ಲ ಪದವು ಪುತ್ತೂರು ಹತ್ರ.
1: ಹೌದು ಸರ್.
0: ಎಷ್ಟು ದೂರ ಆಗ್ತದೆ ಪುತ್ತೂರಿಗೆ?
1: ಪುತ್ತೂರಿನಿಂದ 18-19 ಕಿಲೋಮೀಟರ್.
0: 19 ಕಿಲೋಮೀಟರ್ ಆಗ್ತದೆ.
1: ಹೌದು.
0: ಕೆಲವರಿಗೆ ಇನ್ನೊಂದು ಅಭ್ಯಾಸ ಉಂಟು. ಎಷ್ಟು ದೂರ ಆಗ್ತದೆ ಅಂತ ಕೇಳಿದ್ರೆ ಕಿಲೋಮೀಟರ್ ಹೇಳಿ ಗೊತ್ತಿರೋದಿಲ್ಲ.
1: ಹೌದು.
0: ಒಂದು 1/2 ಗಂಟೆ ಆಗ್ತದೆ, ಒಂದು 10 ನಿಮಿಷ ಆಗ್ತದೆ ಅಂತ ಹೇಳೋದು ಉಂಟು ಅಲ್ವಾ? ನಿಮ್ ಕಡೆ ಇದೆಯಾ ಹಾಗೆ?
1: ಇಲ್ಲ ಇಲ್ಲ
0: ಇಲ್ಲ. ಕಿಲೋಮೀಟರ್ ಗೊತ್ತಿದ್ದವ್ರು ಕಿಲೋಮೀಟರ್ ಹೇಳ್ತಾರೆ.
1: ಈಗ
0: ಯಾವ ಹಾಡು ಬೇಕು ನಿಮ್ಗೆ?
1: ನಮ್ಮೂರ ಮುಂದರ ಚಿತ್ರದಿಂದ ಓಂಕಾರದಿ ಕಂಡು ಪ್ರೇಮನಾದವ ಅಂತ ಒಂದು ಹಾಡು ಬರ್ತಾ.
0: ನಿಮ್ಮೂರಲ್ಲಿ ಮಂದಾರ ಹೂ ಉಂಟಾ? ನಿಮ್ಮೂರಲ್ಲಿ ಮಂದಾರ ಹೂ ಇಲ್ಲ? ಉಂಟು. ನಿಮ್ಮ ಮನೆಯಲ್ಲಿ ಯಾವೆಲ್ಲ ಹೂಗಳುಂಟು?
1: ನಮ್ಮ ಮನೆಯಲ್ಲಿ ಗುಲಾಬಿ, ಕನಕಾಂಬರ,
0: ಮಲ್ಲಿಗೆ. ಈ ಕಡೆ ನಮ್ಮ ಈ ಕೊಡಗಿನ ಭಾಗದಲ್ಲಿ ಹೆಚ್ಚು ಗೋರಂಟೆ ಬರ್ತದೆ. ನಿಮ್ಮಲ್ಲಿ ಬರ್ತದ?
1: ಗೋರಂಟೆ ಕೂಡ ಉಂಟು ಸರ್.
0: ಗೋರಂಟೆ ಕೂಡ ಈಗ ಹೂ ಆಗುವ ಸಮಯ.
1: ಹೌದು, ಗೋರಂಟೆಯಲ್ಲಿ ಕೂಡ ಈಗ.
0: ಮನೆಯಲ್ಲಿ ಯಾರೆಲ್ಲ ಇದ್ದೀರಿ?
1: ಮನೆಯಲ್ಲಿ ನಾನು, ಹಸ್ಬೆಂಡ್, ಮೂರು ಮಕ್ಕಳು ಮತ್ತೆ ತಾಯಿ.
0: ಮಕ್ಳು ಏನ್ ಮಾಡ್ತಿದ್ದಾರೆ?
1: ಒಬ್ಳು ಫಸ್ಟ್ ಪಿಯು ಉಪ್ಪಿನಂಗಡಿ ಕಾಲೇಜು, ಮತ್ತಿಬ್ರು ಮಕ್ಕಳು ಇಲ್ಲಿ ಮೇಲೆರ್ಕದಲ್ಲಿ.
0: ಮಕ್ಕಳಿಗೆ ಈ ಹೂ ಕಟ್ಟುವ ಅಭ್ಯಾಸ, ಹೂ ಕೊಯ್ದು ಹೂ ಕಟ್ಟುವ ಅಭ್ಯಾಸ, ಮುಡ್ಕೊಂಡು ಹೋಗೋ ಅಭ್ಯಾಸ ಎಲ್ಲ ಇದೆಯಾ?
1: ಇದೆ ಸರ್.
0: ನೀವು ನೀವು ಹೂ ಕಟ್ಟಿ ಕೊಡ್ಬೇಕಾ, ಅವ್ರ ಹೂ ಕಟ್ತಾರ?
1: ಇಲ್ಲ, ಮಗಳು ಕಟ್ತಲ್ಲ ಅವಳು.
0: ಯಾರು ಹೇಳ್ಕೊಟ್ಟಿದ್ದು?
1: ಅವ್ಳಿಗೆ ಗೊತ್ತಿಲ್ಲ ಸರ್, ಅವಳು ಮಕ್ಕಳ ಜೊತೆ ಎಲ್ಲ ಸೇರಿ ಕಟ್ತಾಳೆ.
0: ನೀವು ಹೇಳ್ಕೊಟ್ಟಿದ್ದಲ್ಲ ಹಾಗಾದ್ರೆ. ಅಂದ್ರೆ ನಿಮಗೆ ಕಟ್ಟೋ ಬರೋದಿಲ್ಲ ಅಂತ ಆಯ್ತಲ್ಲ ಈಗ.
1: ಇಲ್ಲ ಇಲ್ಲ, ಮುಂದೆ ಬರ್ತೇವೆ.
0: ನಿಮಗೆ ಯಾರು ಹೇಳ್ಕೊಟ್ರು?
1: ನಮ್ಮ ತಾಯಿ.
0: ನಿಮ್ಮ ತಾಯಿ? ಸರಿ, ಈಗ ನಿಮ್ಗೊಂದು ಪ್ರಶ್ನೆ
1: ಕೇಳಿ.
0: ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಬಗ್ಗೆ ಅದ್ರ ಸ್ವಲ್ಪ ಮಾತಾಡ್ತಾ ಇದೀವಿ. ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಪಡೆದ ಕನ್ನಡದ ಮೊದಲ ನಟ ಯಾರು?
1: ಕನ್ನಡದ ಡಾಕ್ಟರ್ ರಾಜ್ಕುಮಾರ್.
0: ಡಾಕ್ಟರ್ ರಾಜ್ಕುಮಾರ್ ಅವರಿಗೆ 1995 ಈ ಪ್ರಶಸ್ತಿ ಬಂದಿದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ನಿಮ್ಮ ನೆಚ್ಚಿನ ಹಾಡು ಬರ್ತಾ ಇದೆ.
1: ಓಕೆ ಸರ್.

ಮುಂದಿನ ಕರೆ. ನಮಸ್ತೆ. ಕರೆಯಲ್ಲಿ ವ್ಯತ್ಯಾಸ ಉಂಟಾಗಿದೆ. ಈಗ ಕಿಲಾಡಿ ಜೋಡಿ ಚಿತ್ರದ ಗೀತೆ.

ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6 ಗಂಟೆ. ಈಗ ನಮ್ಮ ನಿಲಯದಿಂದ ಇಂದು ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಇಂದಿನ ಕಾರ್ಯಕ್ರಮದಲ್ಲಿ 6:15 ಪ್ರಾಯೋಜಿತ ಕಾರ್ಯಕ್ರಮ, ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಜಾಗೃತಿ ಕುರಿತು ಕಾರ್ಯಕ್ರಮ, ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. 6:30 ಜಿಲ್ಲಾ ವಾರ್ತಾಪತ್ರ ಬೆಂಗಳೂರು ಕೇಂದ್ರದಿಂದ. 6:50 ರೈತ ಧ್ವನಿ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮ. ಇದರಲ್ಲಿ ಕೃಷಿ ಅನುಭವ ಕುರಿತು ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು

0: ಓ ಗರ್ವಾಲಯ ಎನ್ ಎ ಪೂವಯ್ಯ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿ ಎಂ ಜಗದೀಶ್. 7:20 ಸುದ್ದಿ ಜುಂಪೆ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾಂಡ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ಭಾವಗೀತೆಗಳು 7:45. ಇನ್ನು ಬೆಂಗಳೂರು ಕೇಂದ್ರದಿಂದ 8:00 ಏಷ್ಯನ್ ಗೇಮ್ಸ್ 2026 ಈ ಕುರಿತು ವಿಶೇಷ ಕಾರ್ಯಕ್ರಮ ಚೀಸ್ ಫಾರ್ ಭಾರತ್. ಭಾವಗೀತೆಗಳು 9:15. 9:30 ಕನ್ನಡ ಭಾರತಿ. ಕಾದಂಬರಿಗಾರ್ತಿ ಕವಯತ್ರಿ ಸವಿತಾ ನಾಗಭೂಷಣ್ ಅವರ ಸಾಹಿತ್ಯ ಚಟುವಟಿಕೆ ಕುರಿತು ವಿಶೇಷ ಸಂವಾದ. ಸಂವಾದದಲ್ಲಿ ಭಾಗವಹಿಸುತ್ತಾರೆ ಎಸ್ಆರ್ ಭಟ್. 10:00 ಆರೋಗ್ಯ ಸಂಚಿಕೆ, ಋತುಮಾನಕ್ಕನುಗುಣವಾಗಿ ಆಹಾರ ಈ ಕುರಿತು ಕೃತಿಕಾ ಮುರಳೀಧರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಜಂಪಣ್ಣ ಆಶಿಹಾಳ್. 10:30 ಗೀತಚಂದ್ರಿಕಾ ಮೆಲೋಡಿ ಟೈಮ್, ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಇನ್ನು ನಾಳಿನ ಪ್ರಸಾರದಲ್ಲಿ ಬೆಳಿಗ್ಗೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ. 6:30 ಚಿಂತನ ಬೆಂಗಳೂರು ಕೇಂದ್ರದಿಂದ, ಪ್ರಸ್ತುತಿ ಕಡ್ಲೇರ ತುಳಸಿ ಮೋಹನ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ರೈತರಿಗೆ ಸಲಹೆ 6:35. 7:15 ಭಾವಗೀತೆ. 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹುಂಡಾಯ್. 8:35 ಚಿತ್ರಗೀತೆಗಳು. 9:05 ಪ್ರಾಯೋಜಿತ ಕಾರ್ಯಕ್ರಮ ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್ ಜಾಗೃತಿ ಕುರಿತು ಕಾರ್ಯಕ್ರಮವಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. 9:10 ಭಾವಗೀತೆಗಳು. 9:35 ಚಿತ್ರಚಿತ್ತಾರ ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಇದರಲ್ಲಿ ಆಲತ್ತೂರು ಸಹೋದರರ ಹಾಡುಗಾರಿಕೆ. ಗಾನ ಬಜಾನ ಹಿಂದಿ ಚಿತ್ರಗೀತೆಗಳು 10:30. 11:00 ನನ್ನದೇ ಹಾಡು ನೇರ ಫೋನಿನ್ ಕಾರ್ಯಕ್ರಮ, ನಿರ್ವಹಣೆ ಎಂ ಶಕುಂತಲಾ. 12:05 ವನಿತಾ ವಿಹಾರ ಬೆಂಗಳೂರು ಕೇಂದ್ರದಿಂದ ಭರತನಾಟ್ಯ ಕಲಾವಿದೆ ರೂಪಾ ಆರ್ ಪತ್ತಾರ್ ಅವರೊಂದಿಗೆ ಸಂದರ್ಶನ. 12:35 ಆರೋಗ್ಯ ಸಂಚಿಕೆ, ರಾಷ್ಟ್ರೀಯ ಆಯುರ್ವೇದ ದಿವಸದ ಸಂದರ್ಭದಲ್ಲಿ ಆಯುರ್ವೇದದ ಮಹತ್ವ ಕುರಿತು ಹಾಸನದ ರಾಜೀವ್ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾಕ್ಟರ್ ಎಸ್ ಎ ನಿತಿನ್ ಅವರೊಂದಿಗೆ ಸಂದರ್ಶನ. 11:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಾರ್ಯಕ್ರಮ ಪ್ರಗತಿ ಪಥ. ಪಿಎಂ ಆಪರೇಷನ್ ಗ್ರೀನ್ ಈ ಕುರಿತು ಹಾಸನದ ಕೃಷಿ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಪ್ರಭಾಕರ್ ಅವರೊಂದಿಗೆ ಸಂದರ್ಶನ. ನಾಳೆ ಸಂಜೆ 4:15 ಯುವವಾಣಿಯಲ್ಲಿ ದಿಕ್ಸೂಚಿ, ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತು ಕಾರ್ಯಕ್ರಮ. ನೆನಪು ದಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳು 4:30. ಸಂಜೆ 5:00 ಮಹಿಳಾ ಲೋಕದಲ್ಲಿ ಕೇಳುಗರ ಪತ್ರಗಳನ್ನಾಧರಿಸಿದ ಕಾರ್ಯಕ್ರಮ ಪತ್ರಕಾರಂಜಿ. ವಿಷಯ, ನಿಮ್ಮ ಮನೆಯಲ್ಲಿ ಸದಾ ಸಂತೋಷ ನೆಲೆಸಲು ನಿಮ್ಮ ಪ್ರಯತ್ನವೇನು? ಪ್ರಸ್ತುತಿ ವಿದ್ಯಾರಾವ್ ಕೆಎಲ್ ಹಾಗೂ ಲಲಿತಾ ಕೆ, ನಿರ್ವಹಣೆ ಎಂ ಶಕುಂತಲಾ. 6:15 ಪ್ರಾಯೋಜಿತ ಕಾರ್ಯಕ್ರಮ ಮಕ್ಕಳಲ್ಲಿ ಕಂಡುಬರುವ ಕ್ಯಾನ್ಸರ್. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿ ಕರ್ನಾಟಕ ಚಾಪ್ಟರ್. ನಾಳೆ ಸಂಜೆ 6:50 ಕೃಷಿ ರಂಗ, ಕರಿಮೆಣಸು ಬೆಳೆಯನ್ನು ಬಾಧಿಸುವ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಈ ಕುರಿತು ಕೊಡಗು ಜಿಲ್ಲೆ ಶ್ರೀಮಂಗಲದ ಸಸ್ಯರೋಗದ ತಜ್ಞರಾದ ಡಾಕ್ಟರ್ ತರಾನ ಪೂಣಚ ಟಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. 7:20 ಸುದ್ದಿ ಜುಂಪೆ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ. ಪ್ರಾಯೋಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಡೀಲ್ ಲೀಡಿಂಗ್ ಡೆವಲಪರ್ಸ್. 8:00 ಸಿರಿಗಂಧ ಚಿತ್ರಗೀತೆಗಳ ಸಂಯುಕ್ತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 9:30 ಪ್ರಚಲಿತ ವಿದ್ಯಮಾನ ದೆಹಲಿ ಕೇಂದ್ರದಿಂದ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ರೂಪಕುಲ ಎಂಎಸ್ ಹಾಗೂ ಜಿಎನ್ ಲಾವಣ್ಯ ಅವರ ಹಾಡುಗಾರಿಕೆ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಹಾಗೂ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಆಕಾಶವಾಣಿ ಮಡಿಕೇರಿ, ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.
1: This is Akashwani, the news read by Nishit Kumar. Prime Minister Narendra Modi today said in

0: ಆಗಸ್ಟ್ ಟೈಮಲ್ಲಿ ತೆಗಿಬೇಕಾಗುತ್ತೆ, ಆಗಸ್ಟ್ ಈ ಟೈಮಲ್ಲಿ.
1: ಹಾಂ, ಸ್ವಲ್ಪ ಇನ್ನೊಂದ್ಸರಿ ಯೂರಿಯಾ ಕೊಡುವಾಗ.
0: ಹಾಂ, ಯೂರಿಯಾ ಏನು ಬೇಕಾಗಿಲ್ಲ ಇವಾಗ. ಇವಾಗ ಗೊಬ್ಬರ ಗೊಬ್ಬರ ಕೊಟ್ಬಿಟ್ಟು ಮತ್ತೆ ಒಂದ್ಸತಿ ಕಳೆ ತೆಗೆದ್ರೆ ಆಯ್ತು.
1: ಮತ್ತೆ ಗೊಬ್ಬರ ಏನು ಕೊಡಲ್ಲ,
0: ಏನು ಕೊಡೋದಿಲ್ಲ.
1: ಒಂದೇ ಸರಿ ಕೊಡೋದು?
0: ಹೌದು.
1: ನಿಮ್ಮ ಕಡೆ ಸ್ವಲ್ಪ ಮಳೆನೂ ಜಾಸ್ತಿ.
0: ಹೌದು ಹೌದು.
1: ಹಾಗಾಗಿ ನೀರು ಸ್ವಲ್ಪ ನಿಲ್ಲಿಸಲೇಬೇಕು,
0: ನಿಲ್ಲಿಸಬೇಕಾಗುತ್ತೆ. ಮಳೆ ಹೊಡೆದಂಗೆ ಅದು ಬರ್ತಾ ಇರುತ್ತದೆ ಪೈರುಗಳು. ಆ ಥರ
1: ಸಾಧಾರಣವಾಗಿ ಈಗ ನೀವು ಜೂನ್ ತಿಂಗಳಲ್ಲಿ ನಾಟಿ ಮಾಡಿಕೊಂಡ್ರೆ ಯಾವಾಗ ಕೊಯ್ಲಿ ಬರುತ್ತೆ?
0: ಅದೊಂದು ಡಿಸೆಂಬರ್ ಟೈಮಿಗೆ ಬಂದುಬಿಡ್ತದೆ.
1: ಡಿಸೆಂಬರ್,
0: ನವಂಬರ್ ಲಾಸ್ಟ್ ಡಿಸೆಂಬರ್ ಟೈಮಿಗೆ ಬರುತ್ತೆ.
1: ಅವಾಗ ಅದಕ್ಕೇನು ಯಂತ್ರೋಪಕರಣಗಳು ಇಂದನ್ನು ಬಳಸ್ತೀರಾ?
0: ಇಲ್ಲ ಇಲ್ಲ ಇಲ್ಲ, ಕೊಯ್ಲು ಕತ್ತಿ ನಾವು ಸಣ್ಣ ಗದ್ದೆಗಳೆಲ್ಲ ಕಮ್ಮಿ ಮಾಡೋದಲ್ಲ, ತುಂಬ ಎಲ್ಲ ಗದ್ದೆಗಾಗ್ಬಿಟ್ರೆ ಯಂತ್ರ ಬಳಸ್ಬೋದು.
1: ಮತ್ತೆ ಬಿ ಒನ್ ಭತ್ತ ಬೇರ್ಪಡಿಸೋಕೆ ಏನಾದರೂ ಯಂತ್ರ ಬಳಸ್ತೀರಾ?
0: ಇಲ್ಲ, ನಾವೇ
1: ಬಡಿಯೋದು
0: ಬಡಿಯೋದು, ಬಡಿದ್ಬಿಟ್ಟು ಜನಗಳಿಂದ ಬಡಿದ್ಬಿಟ್ಟು ಬೇರ್ಪಡಿಸ್ತೀವಿ.
1: ಈಗ ಒಂದು ಎಕರೆ ಅಂದರೆ ಎಷ್ಟು ಇಳುವರಿ ಬರ್ಬೋದು ಅಂತೀರಿ?
0: ಒಂದು 25 ಚೀಲ ಬರುತ್ತೆ.
1: 25 ಚೀಲ?
0: ಒಂದು 20-25 ಚೀಲ ಬರುತ್ತೆ ನಮ್ಮಲ್ಲಿ.
1: ಅಂದ್ರೆ ನಿಮ್ಮ ಮನೆಗೆ ಇಟ್ಕೊಳ್ತೀರಾ?
0: ಮನೆಗೆ ಇಟ್ಕೊಳ್ತೀರಾ?
1: ಪೂರ್ಣವಾಗಿ ಇಟ್ಕೊಳ್ತೀರಾ ಅಥವಾ
0: ಪೂರ್ತಿ ಇಟ್ಕೊಳ್ತೀವಿ?
1: ಪೂರ್ತಿ ನಿಮ್ಗೆ ಇಟ್ಕೊಂಡು ಬೆಳೆಸ್ಕೊಳ್ತೀರಾ?
0: ಹೌದು.
1: ಹೇಗೆ ಅನ್ಸುತ್ತೆ ಅದು ಕೇಸರಿ ಭತ್ತ?
0: ಕೇಸರಿ ಭಾಳ ಒಳ್ಳೆಯದೇ ನಮ್ಮ ಹೆಲ್ತಿಗೆಲ್ಲ, ತುಂಬ ಒಳ್ಳೆಯದೇ.
1: ಅಡುಗೆ ಚೆನ್ನಾಗಿ?
0: ಹೌದು, ಊಟಕ್ಕೂ ಚೆನ್ನಾಗಿರುತ್ತೆ.
1: ಅನ್ನಕ್ಕೆಲ್ಲ ಬಳಸ್ಕೊಳ್ತೀರಾ?
0: ಅನ್ನಕ್ಕೆ ಬಳಸ್ಕೊ.
1: ಅನ್ನ ಮತ್ತೆ ಇಲ್ಲಿ ರೊಟ್ಟಿ?
0: ಹೌದು ಹೌದು,
1: ರೊಟ್ಟಿ ಮಾಡ್ತಾರೆ ಅಲ್ವಾ?
0: ಹೌದು,
1: ಅದಕ್ಕೆಲ್ಲ
0: ಬಳಸ್ಕೊಳ್ತೀವಿ.
1: ಒಳ್ಳೆಯ ಇದು.
0: ಹೌದು,
1: ಆದ್ರೂ ಭತ್ತದ ಕೃಷಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ.
0: ಹೌದು, ವಿಪರೀತ ಖರ್ಚು ಜನಗಳು, ಅದೇ ಜನಗಳು ಸಿಕ್ಕೋದಿಲ್ಲ, ಅದೇ ಅದರಿಂದ ಕಮ್ಮಿ ಮಾಡ್ತಾ ಇದ್ದಾರೆ
1: ಕೆಲಸಗಾರರು.
0: ಖರ್ಚು ಜಾಸ್ತಿ ಆಗುತ್ತೆ, ಆದಾಯಕ್ಕಿಂತ ಖರ್ಚು ಜಾಸ್ತಿ ಆಗುತ್ತೆ, ಅದರಿಂದ ಜನಗಳು ಸ್ವಲ್ಪ ಅದೇ ಗದ್ದೆ ಮಾಡೋದು ಕಮ್ಮಿ ಮಾಡಿಬಿಟ್ಟಿದ್ದಾರೆ. ಇವಾಗ ಎಲ್ಲ ಪಾಳ್ಬಿಟ್ಟಿದ್ದಾರೆ. ನಮ್ಮಲ್ಲಿ ತುಂಬಾ ಜನ ನೆಡೋದಿಲ್ಲ, ಮತ್ತೆ ಖರ್ಚು ಜಾಸ್ತಿ ಆಗ್ತದೆ ಅಂತ ಹೇಳ್ಬಿಟ್ಟು ಹಾಗೆ ಇದು ಮಾಡಿದ್ದಾರೆ.
1: ಮುಂದಿನ ದಿನಗಳಲ್ಲಿ ಹುತ್ರಿ ಹಬ್ಬ ಮಾಡೋದಕ್ಕೆ ಕದ್ರು ಸಿಗೋದು ಕಷ್ಟ ಆಗುತ್ತೆ.
0: ಹಾಗೆ ಆಗ್ಬೋದು, ಹೇಳಕ್ ಆಗೋದಿಲ್ಲ.
1: ಅದಕ್ಕಾಗಿ ಸ್ವಲ್ಪ ಬೆಳ್ಕೋಬೇಕಾಗತ್ತೆ.
0: ಹೌದು ಹೌದು,
1: ಕದ್ರಿಗೋಸ್ಕರ.
0: ಹೌದು ಹೌದು ಹೌದು,
1: ಅಂತ ಪರಿಸ್ಥಿತಿ ಬರ್ಬೋದು.
0: ಬರುತ್ತೆ ಬರುತ್ತೆ ಬರುತ್ತೆ.
1: ಅಂದ್ರೆ ಭತ್ತ ಬೆಳೆಯೋದ್ರಿಂದ ಸ್ವಲ್ಪ ಈ ನೀರೆಲ್ಲ ಭೂಮಿಗೆ ಇಳಿಯುತ್ತೆ.
0: ಹೌದು,
1: ಅದೊಂದು ಅನುಕೂಲ.
0: ಹೌದು,
1: ನಮ್ಮ ತಜ್ಞರು ಹೇಳ್ತಾ ಇರ್ತಾರೆ.
0: ಹೌದು, ಭತ್ತ ಮುಂಚೆ ಎಲ್ಲ ಅದೇ ಭೂಮಿ ನೀರು ಕುಡ್ಕೊಳ್ತದೆ.
1: ಹೌದು
0: ಹೌದು,
1: ಯಾಕಂದ್ರೆ ನಾವು ನಿಲ್ಲಿಸ್ತೀವಿ.
0: ಹೌದು.
1: ಮತ್ತೆ ಸರ್ಕಾರದಿಂದ ಹಲವಾರು ಸೌಲಭ್ಯಗಳು ಕೊಡ್ತಾರಲ್ಲ ಪೋವರೇ, ಏನಾದ್ರು ಪಡ್ಕೊಂಡಿದ್ದೀರಾ ನೀವು?
0: ಕೃಷಿ ಇಲಾಖೆಯಿಂದ ಸ್ವಲ್ಪ ಈ ಪೈಪ್ಗಳು ಮತ್ತೆ ಕೆರೆ ಗಿರೆಗೆಲ್ಲ ಸ್ವಲ್ಪ ಅವರು ಸಬ್ಸಿಡಿ ಎಲ್ಲ ಕೊಟ್ಟಿದ್ದಾರೆ. ಸುವರ್ಣಪೇಟೆ ಬರ್ತದೆ ಕೃಷಿ ಇಲಾಖೆ, ಅದರಿಂದ ನಾವು ಸ್ವಲ್ಪ ಕೆರೆ ಎಲ್ಲ ಮಾಡಿದೀವಿ ಏಲಕ್ಕಿ ತೋಟದಲ್ಲಿ.
1: ಕೃಷಿ ಹೊಂಡ?
0: ಕೃಷಿ ಹೊಂಡ ಮಾಡಿಬಿಟ್ಟು ಟಾರ್ಪಲ್ ಎಲ್ಲ ಹಾಕ್ಬಿಟ್ಟು ನೀರು ನಿಲ್ಲಿಸುವ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ದೀವಿ.
1: ಕೃಷಿ ಭಾಗ್ಯ ಯೋಜನೆಯಲ್ಲಿ?
0: ಹಾ, ಕೃಷಿ ಭಾಗ್ಯ ಯೋಜನೆಯಲ್ಲಿ ಅದೆಲ್ಲ ಸೌಲಭ್ಯ ಪಡ್ಕೊಂಡಿದ್ದೀವಿ.
1: ಅದು ಅನುಕೂಲ ಆಗಿದೆಯಾ? ಅದು
0: ಆಗಿದೆ.
1: ಕೃಷಿ ಹೊಂಡ
0: ಆಗಿದೆ? ಆಗಿದೆ, ತೊಂದರೆ ಇಲ್ಲ.
1: ಅದರಲ್ಲಿ ಮೀನು ಬಿಟ್ಕೊಳ್ತೀವಿ?
0: ಇಲ್ಲ ಇಲ್ಲ, ನಾವು ನೀರನ್ನ ಏಲಕ್ಕಿಗೆ
1: ಬಳಸ್ಕೊಳ್ತೇವೆ. ಎಷ್ಟು ದೊಡ್ಡದು ಅದು ಕೃಷಿ ಹೊಂಡ?
0: ನಾವು 70-70 ಉದ್ದ, ಅಗಲ 70 ಆಗಿ 15 ಅಡಿ ಆಳ ಇದೆ.
1: ಆದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು.
0: ಹೌದು ಹೌದು,
1: ಸುತ್ತ
0: ಬೇಲಿಯಲ್ಲಿ ಹಾಕಿದೀವಿ, ತಂತಿ ಬೇಲಿ ಹಾಕಿದೀವಿ.
1: ಯಾಕೆಂದ್ರೆ ಇತ್ತೀಚೆಗೆ ಕೆಲವೊಂದು ಅಪಘಾತಗಳು ಆಗ್ತಾ ಇದೆ.
0: ತಂತಿ ಬೇಲಿಯಲ್ಲಿ ಹಾಕಿದೀವಿ.
1: ಅದಕ್ಕೂ ಏನಾದ್ರು ಸಹಾಯಧನ ಕೊಟ್ರ?
0: ಹಾ, ಕೃಷಿ ಇಲಾಖೆಯಿಂದ ಸಹಾಯಧನ ಸಿಕ್ಕಿದೆ. ಮೋಟ್ರು ತಗೊಂಡಿದ್ದೀನಿ ಅಲ್ಲಿಂದ, ಲಮ್ಮಾಣಿ ಮೋಟ್ರ್ ಅಂತ ಅವರು ಸಬ್ಸಿಡಿಯಲ್ಲಿ ಕೊಡ್ತಾರೆ. ಮತ್ತೆ ನಮ್ಮ ಹತ್ರ ದೊಡ್ಡ ಮೋಟ್ರ್ ಇದೆ, ನಾವು 30 HP ಕಿರ್ಲಸ್ಕರ್ ಮೋಟ್ರ್ ಇದೆ ಸ್ಪ್ರಿಂಕ್ಲರ್ ಮಾಡೋಕ್ಕೆ ತೋಟಕ್ಕೆಲ್ಲ.
1: ಸ್ಪ್ರಿಂಕ್ಲರ್ ಸೆಟ್ಟು ಏನಾದರೂ ತಗೊಂಡ್ರ?
0: ಅದೇ ಈ ಕಿರ್ಲಸ್ಕರ್, ಅದಕ್ಕೆ ಸ್ವಲ್ಪ ಸಬ್ಸಿಡಿ, ಕಾಫಿ ಬೋರ್ಡಿಂದ ಪೈಪಿಗೆಲ್ಲ ಸಬ್ಸಿಡಿ ಅಂತ ಕೊಟ್ಟರು.
1: ಮತ್ತೆ ಕಾಫಿ ಮಂಡಳಿಯಿಂದ ಏನಾದರೂ ಸೌಲಭ್ಯಗಳು ಸಿಗ್ತಾ?
0: ಅದೇ ಕಾಫಿ ಮಂಡಳಿಯಿಂದ ನಮಗೆ ಪೈಪಿಗೆಲ್ಲ ಸಬ್ಸಿಡಿ ಕೊಟ್ಟಿದ್ದಾರೆ. ಮತ್ತೆ ಕೆರೆ ಮಾಡೋಕ್ಕೆ ಏಲಕ್ಕಿ ಬೋರ್ಡಿಂದ ಸಬ್ಸಿಡಿ
1: ಅವರು ಕೊಟ್ಟಿದ್ದಾರೆ
0: ತೋಟ ಮಾಡೋಕ್ಕೂ ಅವರು ರೀಪ್ಲಾಂಟೇಷನ್ಗೆ ಸಬ್ಸಿಡಿ ಕೊಟ್ಟಿದ್ದಾರೆ. ಅದೆಲ್ಲ ಸೌಲಭ್ಯ ಪಡ್ಕೊಂಡಿದ್ದೀವಿ.
1: ಮತ್ತೆ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂತ ಇದೆ, ಅದು ಏನಾದರೂ ಬರುತ್ತಾ ನಿಮಗೆ?
0: ಇಲ್ಲ, ಅದೇನು ನಾವು
1: ವರ್ಷಕ್ಕೆ 6,000 ರೂಪಾಯಿ ಕೇಂದ್ರ ಸರ್ಕಾರದ.
0: ಅದು ಬರುತ್ತೆ ಬರುತ್ತೆ
1: ಬರ್ತಾ ಇದೆ.
0: ಅದು ಬರುತ್ತೆ, ಕಿಸಾನ್ ಸಮ್ಮಾನ್ ಬರುತ್ತೆ.
1: ಒಂದು 4 ತಿಂಗಳಿಗೆ 2,000 ರೂಪಾಯಿ?
0: ಹೌದು ಹೌದು,
1: ಅದು ಬರ್ತಾ
0: ಇದೆ.
1: ಅದು ಸ್ವಲ್ಪ ಸಣ್ಣ ಖರ್ಚುಗಳಿಗೆ.
0: ಹೌದು ಹೌದು
1: ಅಲ್ವಾ? ಅದು ಒಂದು ಎಲ್ಲ ರೈತರ
0: ಸರ್ಕಾರದಿಂದ,
1: ಕೇಂದ್ರ ಸರ್ಕಾರದಿಂದ
0: ಬರ್ತಾ
1: ಇರುತ್ತೆ.
0: ಬರ್ತಾ ಇದೆ.
1: ಈ KYC ಮಾಡಿಸ್ತಾ ಇರಬೇಕು.
0: ಹೌದು,
1: ಇಷ್ಟೆಲ್ಲ ಸೌಲಭ್ಯಗಳು ಇದಾವೆ ಇಲಾಖೆಗಳಿಂದ.
0: ಹೌದು, ಇಲಾಖೆಯಲ್ಲಿ ಸೌಲಭ್ಯಗಳು ತುಂಬಾ ಇದೆ, ನಾವು ಬಳಸ್ಕೋಬೇಕಷ್ಟೇ,
1: ಪ್ರಯತ್ನ ಪಟ್ಟು ಬಳಸ್ಕೋಬೇಕು.
0: ಹೌದು,
1: ಯಾರು ಓಡಾಡ್ತಾರಪ್ಪ, ಅರ್ಜಿ ಹಾಕ್ಬೇಕು,
0: ಅದೇ ಅದೇ ಅದೇ, ಇದ್ರೆ ಆಗೋದಿಲ್ಲ.
1: ಸ್ವಲ್ಪ
0: ಪ್ರಯತ್ನ ಬೇಕು.
1: ಅಂದ್ರೆ ಏಲಕ್ಕಿ ಜೊತೆಗೆ ಇವೆಲ್ಲ ಬೆಳೆಗಳು ಬೆಳ್ಕೊಳ್ತಾ ಇದೆ.
0: ಹೌದು,
1: ಕಾಫಿ, ಕಿತ್ತಳೆ, ಭತ್ತ, ಮೆಣಸು, ಏನ್ ಅನುಕೂಲ ಇವೆಲ್ಲ ಬೆಳೆ ಬೆಳ್ಕೊಳ್ಳೋದು?
0: ನಾವು ರೈತ ಆದ್ಮೇಲೆ ನಾವೆಲ್ಲ ಬೆಳಿಬೇಕಲ್ಲ, ಅದರಿಂದ ನಾವು ಆತರ ಬೆಳೆಸ್ತಾ ಇದ್ದೀವಿ.
1: ಒಂದೇ ಬೆಳೆ ಮೇಲೆ ಅವಲಂಬಿತ
0: ಆಗುತ್ತೆ.
1: ಹೌದು, ಒಂದು ಏನಾದರೂ ಬೆಲೆ ಕಡಿಮೆ ಆದ್ರೂ
0: ಹೌದು
1: ಇನ್ನೊಂದರಲ್ಲಿ ನಮಗೆ
0: ತಗೊಂಡು ಹೋಗ್ತೀವಿ. ನಮ್ದು ಗಾಡಿ ಇದೆ, ಪಿಕಪ್ ಅಲ್ಲ ಇದೆ, ಪಿಕಪ್ ಅಲ್ಲೇ ತಗೊಂಡು ಹೋಗ್ತೀವಿ.
1: ಅದು ಒಳ್ಳೆ ಬೆಲೆ ಸಿಗುತ್ತೆ,
0: ಒಳ್ಳೆ ಬೆಲೆ ಸಿಗುತ್ತೆ ನಮಗೆ.
1: ಮೆಣಸು, ಕಾಳು ಮೆಣಸು?

0: ಹೆಲ್ಮೆಟ್ಸೆಲ್ಲ ನಾವು ಇಲ್ಲೇ ಕೊಟ್ಬಿಡ್ತೀವಿ.
1: ಹೆಚ್ಚು ಬರಲ್ಲ ಅಂತೀರ?
0: ಹೌದು, ಜಾಸ್ತಿ ಬರೋದಿಲ್ಲ ನಮ್ಮಲ್ಲಿ.
1: ಅದು ಎಷ್ಟು ಬೆಲೆ ಇದೆ ಸದ್ಯ?
0: ಇವಾಗ ಒಂದು 600-700 ತನಕ ಇದೆ.
1: ಪರವಾಗಿಲ್ಲ,
0: 700 ರೂಪಾಯಿ ಇದೆ ಕಿಲೋಗೆ.
1: ಮತ್ತೆ
0: ಒಳ್ಳೆ ಬೆಲೆನೆ.
1: ಜಮೀನಿನಲ್ಲಿ ಎಷ್ಟು ಮರಗಳಿದಾವೆ ಅಂತ ಒಂದು ಮಾಡ್ಕೋಬೇಕು ನಾವು ಅಂತ ಹೇಳ್ತಾ ಇದಾರೆ ಕಾಫಿ ಮಂಡಳಿಯವರು, EUDR ಅಂತ. ಅದ್ರ ಬಗ್ಗೆ ವಿಚಾರ ತಮಗೆ ಏನಾದ್ರು ತಿಳ್ಕೊಂಡ್ರೆ?
0: ಅದು ನಮ್ಮ ರೋಬಸ್ಟಲ್ಲೆಲ್ಲ ತುಂಬಾ ಕಮ್ಮಿನೇ ಮರಗಳಿರೋದು. ನಾವು ಇವಾಗ ಅದೇ ಸುಮಾರು ನಾವು ಪಾನೋಳೆಲ್ಲ ಇಟ್ಬಿಟ್ಟೆ ಸುಮಾರು ಬೆಳೆಸ್ಬಿಟ್ಟಿದ್ದೀವಿ ತೋಟಗಳನ್ನ ಈ ಬಯಲು ಪ್ರದೇಶದಲ್ಲಿ. ಮರ ಎಲ್ಲ ತೆಗೆದು ಮುಂಚೆನೆ ತೆಗೆದ್ಬಿಟ್ಟಿದ್ದೀವಿ. ಮತ್ತೆ ಸಿಲ್ವರ್ ಎಲ್ಲ ಇತ್ತು, ಸಿಲ್ವರ್ ಎಲ್ಲ ತೆಗೆದ್ಬಿಟ್ಟಿದ್ದೀವಿ. ಆ ತರ
1: ಅಂದ್ರೆ ಶಾಶ್ವತ ಮರಗಳಿಲ್ಲ?
0: ಶಾಶ್ವತ ಮರ ದೂರ ಎಲ್ಲೋ ಒಂದು ಎಕರೆಗೆ ಒಂದು 3-4 ಮರಗಳು ಇರೋದು.
1: ಹಾಲ್ವಾಣನೇ ಜಾಸ್ತಿ,
0: ಹಾಲ್ವಾಣ ಜಾಸ್ತಿ.
1: ಅದರಲ್ಲೂ ನೆರಳು ತೆಗಿಬೇಕಾಗುತ್ತೆ ಹಾಲ್ವಾಣದಲ್ಲಿ.
0: ಮಳೆಗಾಲದಲ್ಲಿ ತೆಗಿಬೇಕಾಗುತ್ತೆ.
1: ಅಂದ್ರೆ ಹಾಲ್ವಾಣ ಬೆಳೆಸ್ಕೊಳ್ಳೋದೇ ಒಳ್ಳೇದು ಅಂತೀರಾ?
0: ಒಳ್ಳೇದು
1: ದೊಡ್ಡ ಮರಗಳಿಗಿಂತ.
0: ಅದೇ ಒಳ್ಳೇದು, ರೋಬಸ್ಟಿಗೆ ಅಲ್ಲ, ಅರಬಿಕ್ಗೆ ಬೇಕಾಗುತ್ತೆ ದೊಡ್ಡ ಮರಗಳು. ನೆರಳು ಬೇಕಾಗುತ್ತೆ,
1: ನೆರಳು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಅತಿ ಬಿಸಿಲು ಅವಶ್ಯಕತೆ ಇರಲ್ಲ,
0: ಇರಲ್ಲ
1: ಇದ್ರೂ ಕೀಟದ ಹಾವಳಿ.
0: ಕೀಟದ ಮತ್ತೆ ಬೋರ್ಲ್ ಜಾಸ್ತಿ ಬರುತ್ತೆ, ಅದಕ್ಕೆ ಮಿನಿಮಮ್ ನೆರಳು ಬೇಕು. ಅದಕ್ಕೆ ಒಂದು 70% ನೆರಳು ಬೇಕಾಗುತ್ತೆ ಅರಬಿಕಕ್ಕೆ.
1: ರೋಬಸ್ಟಕ್ಕಾದ್ರೆ ಹಾಲ್ವಾಣ
0: ಹಾಲ್ವಾಣ ಸಾಕು.
1: ಅಂದ್ರೆ ಏನಂದ್ರೆ, ನಾವು ಕಾಫಿ ರಫ್ತು ಮಾಡೋದಕ್ಕೆ ಇವರ ತೋಟದಲ್ಲಿ ಇಷ್ಟು ಮರಗಳಿದಾವೆ ಅಂತ ಒಂದು ಬೆಳೆಗಾರರೇ ಮಾಡ್ಕೋಬೇಕು ಅಂತ ಈಗ ಕಾಫಿ ಮಂಡಳಿಯವರು ಹೇಳ್ತಾ ಇದ್ದಾರೆ. ಅದನ್ನ ಮಾಡ್ಕೊಂಡ್ರೆ ರಫ್ತಿಗೆ ಅವಕಾಶ ಸಿಗುತ್ತೆ ನಮ್ಮ ಕಾಫಿಗೆ, ಒಳ್ಳೆ ಬೆಲೆನೂ ಕೂಡ ಸಿಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದು ಪ್ರತಿಯೊಬ್ಬ ರೈತರು ಕೂಡ ಈಗ ಮಾಡ್ಕೋಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೊಂದು ಆ್ಯಪ್ ಕೂಡ ಅವರು ಬಿಡುಗಡೆ ಮಾಡಿದ್ದಾರೆ. ಒಟ್ಟಾರೆ ಕೃಷಿ ತೃಪ್ತಿ ಕೊಟ್ಟಿದೆ, ಲಾಭ ತಂದು ಕೊಡ್ತಾ ಇದೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ನಾಪಂಡ ಪೂವಯ್ಯ ಅವರ ಕೃಷಿ ಅನುಭವಗಳನ್ನು ಇನ್ನೂ ಸವಿಸ್ತಾರವಾಗಿ ಅವರಿಂದ ಕೇಳಿ ತಿಳ್ಕೋಬೇಕು ಅಂದರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ 7619398632. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 7619398632. ತುಂಬ ಸಂತೋಷ ಪೂವಯ್ಯ ಅವರೇ, ತಾವಿದುವರೆಗೂ ಏಲಕ್ಕಿ ಜೊತೆಗೆ ಏನೇನು ತಾವು ಕೃಷಿ ಮಾಡ್ತಾ ಇದ್ದೀರ, ಆ ಎಲ್ಲ ಬೆಳೆಗಳ ಕೃಷಿ ಅನುಭವಗಳನ್ನು ತಾವು ಸವಿಸ್ತಾರವಾಗಿ ಹಂಚಿಕೊಂಡಿದ್ದೀರ, ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ ಸರ್.
0: ನಮಸ್ಕಾರ.
2: ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಈಗ ಕೇಳುವ ಕೃಷಿ ಮಾಹಿತಿ.
1: ನಮ್ಮ ರಾಜ್ಯದ ಮೈದಾನ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥ ಬೇವಿನ ಪ್ರತಿಮರ ವರ್ಷಕ್ಕೆ ಸುಮಾರು 50 ಕಿಲೋಗ್ರಾಂನಷ್ಟು ಬೀಜವನ್ನು ಕೊಡುತ್ತೆ. ಬೇವಿನ ಬೀಜದಲ್ಲಿ 30-40% ಎಣ್ಣೆ, 2-3% ಟ್ರೈಟರ್ಪಿನಾಯ್ಡ್ ಮತ್ತು 0.2-0.6% ಅಜಾಡಿರಾಕ್ಟಿನ್ನು ಮತ್ತು ಬೇವಿನ ವಿಶಿಷ್ಟ ವಾಸನೆಗೆ ಕಾರಣವಾದಂಥ 20 ಗಂಧಕಯುಕ್ತ ಸಂಯುಕ್ತಗಳು, ಹಾಗೆಯೇ 13 ಬಗೆಯ ಇತರೆ ವಿಷಕಾರಿ ರಾಸಾಯನಿಕಗಳು ಇದ್ದು ಅವು ಸುಮಾರು 200 ಕೀಟಪೀಡೆಗಳನ್ನು ಬೆಳೆಗಳಿಂದ ದೂರ ಇಡುವಂಥ ಸಾಮರ್ಥ್ಯವನ್ನು ಹೊಂದಿರೋದು ಸಂಶೋಧನೆಗಳಿಂದ ತಿಳಿದು ಬಂದಿದೆ. ಬೇವಿನ ಎಲೆಗಳಿಂದ ಹಾಗೆಯೇ ಬೇವಿನ ಮರದ ಬೀಜಗಳಿಂದ ಕಷಾಯವನ್ನು ತಯಾರಿಸ್ಕೋಬೋದು. ಜೊತೆಗೆ ಬೇವಿನ ಎಣ್ಣೆ, ಬೇವಿನ ಹಿಂಡಿಯನ್ನು ಕೂಡ ನಾವು ಪೀಡೆಗಳ ನಿರ್ವಹಣೆಯಲ್ಲಿ ಬಳಸ್ಕೋಬಹುದು. ಬೇವಿನ ಮರಗಳಿಂದ ಬೀಜಗಳನ್ನು ಸಂಗ್ರಹಿಸಬೇಕು. ಹಸಿರು ಪೂರಿತ ಹಳದಿಯೂ ಅಲ್ಲದ ಕಂದು ಹಳದಿ ಬಣ್ಣಕ್ಕೂ ತಿರುಗಿರದಂಥ ಹದವಾಗಿ ಮಾಗದಂಥ ಹಣ್ಣುಗಳನ್ನು ನಾವು ಸಂಗ್ರಹಿಸ್ಕೋಬೇಕು. ಮುಖ್ಯವಾಗಿ ಟಾರ್ಪಲಿನ್ನು ಅಥವಾ ಪ್ಲಾಸ್ಟಿಕ್ ಗುಡಾರವನ್ನು ಮರದ ಕೆಳಗಡೆ ಹಾಸಬೇಕು. ಆನಂತರ ಉದ್ದವಾದ ಕೋಲಿನಿಂದ ಟೊಂಗೆಗಳನ್ನು ಬಡಿದು ಅವುಗಳನ್ನು ಉದುರಿಸಿ ಈ ಬೇವಿನ ಹಣ್ಣುಗಳನ್ನು ಸಂಗ್ರಹಿಸಬೇಕಾಗತ್ತೆ. ಮುಖ್ಯವಾಗಿ ಈ ರೀತಿ ಸಂಗ್ರಹಿಸಿದಂಥ ಹಣ್ಣುಗಳನ್ನು ನಾವು ತೋರ್ಬೆರಳು ಮತ್ತು ಹೆಬ್ಬೆರಳು ನಡುವೆ ಹಣ್ಣನ್ನು ಒತ್ತಿ ಸಿಪ್ಪೆಯಿಂದ ಬೀಜಗಳನ್ನು ಬೇರ್ಪಡಿಸಬೇಕು. ಆನಂತರ ಅವುಗಳನ್ನು ಒಣಗಿಸಿ ಇಟ್ಕೋಬೇಕಾಗತ್ತೆ. ವಿಶೇಷವಾಗಿ ಎಳೆ ಬಿಸಿಲಲ್ಲಿ ಇವುಗಳನ್ನು ಒಣಗಿಸ್ಕೋಬೇಕಾಗತ್ತೆ. ಇನ್ನು ಮುಖ್ಯವಾಗಿ ನಾವು ಈ ಕೀಟಪೀಡೆಗಳ ನಿರ್ವಹಣೆಗೆ ಬೇವಿನ ಬೀಜದ ಕಷಾಯವನ್ನು ಸರಿಯಾಗಿ ತಯಾರಿಸ್ಕೋಬೇಕಾಗತ್ತೆ. ಪೀಡೆಗಳ ನಿರ್ವಹಣೆಗಾಗಿ 5% ಕಷಾಯವನ್ನು ತಯಾರಿಸಿ ನಾವು ಬೆಳೆಗಳಿಗೆ ಸಿಂಪಡಣೆ ಮಾಡಬೇಕು. 5 ಕಿಲೋಗ್ರಾಂನಷ್ಟು ಒಣಗಿಸಿದ ಈ ಬೇವಿನ ಬೀಜವನ್ನು ಎಣ್ಣೆ ಹೊರಗಡೆ ಬರದಂತೆ ಹಗುರವಾಗಿ ಕುಟ್ಟಿ ಪುಡಿ ಮಾಡ್ಕೋಬೇಕು. ಒಂದು ತೆಳುವಾದ ಬಿಳಿ ಬಟ್ಟೆನಲ್ಲಿ ಈ ಪುಡಿಯನ್ನು ಹಾಕಿ ಗಂಟು ಕಟ್ಟಿ ಸುಮಾರು 10 ಲೀಟರ್ ನೀರಿನಲ್ಲಿ 8-10 ಗಂಟೆ ಕಾಲ, ಅಂದರೆ ಒಂದು ರಾತ್ರಿ ಇಡೀ ಕಾಲ ನೆನೆಯಿಟ್ಟು ಆನಂತರ ನಾವು ಟೀ ಪುಡಿಯನ್ನು ಹಿಂಡೋ ರೀತಿಯಲ್ಲಿ ಹಿಂಡಿ ಸೋಸಬೇಕು. ದೇವನ ತಯಾರಿಸೋದು.

0: ಇದಕ್ಕೆ ಬಹಳಷ್ಟು ಎಲೆಗಳು ಬೇಕಾಗ್ತವೆ. ಆದ್ದರಿಂದ ಇದನ್ನು ಈ ಸಸಿಮಡಿ ಮತ್ತು ಕೈತೋಟಗಳಲ್ಲಿ ಬೀಳುವಂಥ ಪೀಡೆಗಳ ನಿರ್ವಹಣೆಗೆ ಬಳಸ್ಕೋಬೋದು. ಬೇವಿನ ಎಲೆಯ ಕಷಾಯವನ್ನು ತಯಾರು ಮಾಡೋದಕ್ಕೆ 1 ಕಿಲೋಗ್ರಾಂನಷ್ಟು ಹಸಿರು ಬೇವಿನ ಎಲೆಯನ್ನು 1 ರಾತ್ರಿ ಇಡೀ ನೀರಿನಲ್ಲಿ ನೆನೆಯಿಟ್ಟು ಆನಂತರ ನೀರನ್ನು ಬಸಿದು ಎಲೆಗಳನ್ನು ಅರೆದು ಕಷಾಯವನ್ನು ತೆಗಿಬೇಕಾಗತ್ತೆ. ಹೀಗೆ ಬಂದಂಥ ಕಷಾಯವನ್ನು 5 ಲೀಟರ್ ನೀರಿಗೆ ಸೇರಿಸಿ ಜೊತೆಗೆ 5-10 ಗ್ರಾಂನಷ್ಟು ಸೋಪಿನ ಪುಡಿಯನ್ನು ಅದಕ್ಕೆ ಬೆರೆಸಿ ಎಲೆ ತಿನ್ನುವಂಥ ಹುಳು, ಮಿಡತೆ ಹಾಗೆ ಬೇರೆ ಕೀಟಪೀಡೆಗಳ ನಿರ್ವಹಣೆಗಾಗಿ ನಾವು ಸಿಂಪರಣೆ ಮಾಡ್ಕೋಬಹುದು. ಇನ್ನು ಬೇವಿನ ಎಣ್ಣೆಯ ದ್ರಾವಣವನ್ನು ಕೂಡ ಮಾಡಿಕೊಂಡು ಬಳಸ್ಕೋಬಹುದು. 1 ಲೀಟರ್ ನೀರಿಗೆ ಶಿಫಾರಸಿನಂತೆ 10 ಮಿಲಿಲೀಟರ್ನಿಂದ 30 ಮಿಲಿಲೀಟರ್ನಷ್ಟು ಬೇವಿನ ಎಣ್ಣೆ, ಹಾಗೆಯೇ 1 ಗ್ರಾಂನಷ್ಟು ಸೋಪಿನ ಪುಡಿ ಅಥವಾ 1 ಮಿಲಿಲೀಟರ್ನಷ್ಟು ಟೀಪಾಲನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು. ಆನಂತರ ಎಣ್ಣೆ ತೇಲದಂತೆ ತಕ್ಷಣ ಸಿಂಪರಣೆಯನ್ನು ಕೈಗೊಳ್ಳಬೇಕಾಗತ್ತೆ. ಬೇವಿನ ಹಿಂಡಿಯನ್ನು 2 ರೀತಿ ಬಳಕೆ ಮಾಡ್ಕೋಬಹುದು. ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಬಿತ್ತನೆಗಿಂತ ಮುಂಚೆ ಮಣ್ಣಿಗೆ ಸೇರಿಸಬೇಕಾಗತ್ತೆ. ಬೇವಿನ ಹಿಂಡಿಯ ಕಷಾಯವನ್ನು ತಯಾರು ಮಾಡಿಕೊಳ್ಳೋದಕ್ಕೆ 100 ಗ್ರಾಂನಷ್ಟು ಬೇವಿನ ಹಿಂಡಿಯನ್ನು ತೆಳುವಾದ ಬಟ್ಟೆನಲ್ಲಿ ಕಟ್ಟಿ 1 ಲೀಟರ್ ನೀರಿನಲ್ಲಿ 1 ರಾತ್ರಿ ನೆನೆ ಇಡಬೇಕು. ಆನಂತರ ಕಷಾಯವನ್ನು ಸೋಸಿ ಅದಕ್ಕೆ 1 ಮಿಲಿಲೀಟರ್ನಷ್ಟು ಟೀಪಾಲ್ ಅಥವಾ 1 ಗ್ರಾಂನಷ್ಟು ಸೋಪಿನ ಪುಡಿಯನ್ನು ಬೆರೆಸಿಕೊಂಡು ಆ ದ್ರಾವಣವನ್ನು ನಾವು ಬೆಳೆಗಳಿಗೆ ಸಿಂಪರಣೆ ಮಾಡಬೇಕು. ಮುಖ್ಯವಾಗಿ ಬೇವಿನ ಕೀಟನಾಶಕದ ಬಳಕೆಯಿಂದ ಹಲವಾರು ಪ್ರಯೋಜನಗಳಿದ್ದಾವೆ. ಬೇವಿನ ಎಣ್ಣೆ ಸಿಂಪರಣೆ ಮಾಡಿದಂಥ ಬೆಳೆಗಳಿಗೆ ಕೀಟಗಳು ಆಕರ್ಷಿತ ಆಗೋದಿಲ್ಲ. ಬೇವಿನ ಕೀಟನಾಶಕ ಸೇವಿಸಿದಂಥ ಕೀಟದ ಜೀವನ ಚಕ್ರದಲ್ಲಿ ಏರುಪೇರು ಉಂಟಾಗುತ್ತೆ. ಇದರಿಂದ ಕೀಟದ ಸಂತತಿ ಕಡಿಮೆ ಆಗುತ್ತೆ. ಹೆಣ್ಣು ಕೀಟ ತತ್ತಿ ಇಡುವಂಥ ಸಾಮರ್ಥ್ಯವನ್ನು ಕಳ್ಕೊಳ್ಳುತ್ತೆ. ಗಂಡು ಕೀಟಗಳಲ್ಲಿ ನಪುಂಸಕತ್ವ ಉಂಟಾಗುತ್ತೆ. ಬೇವಿನ ಕೀಟನಾಶಕ ಸಿಂಪರಣೆ ಮಾಡಿದಂಥ ಗಿಡ ವಿಷಯ ಆಗಿ ಈ ಹುಳ ಉಪಡೆಗಳ ವಿರುದ್ಧ ರಕ್ಷಣೆಯನ್ನು ಪಡ್ಕೊಳ್ಳುತ್ತೆ. ಮುಖ್ಯವಾಗಿ ಈ ಬೇವಿನ ಕೀಟನಾಶಕಗಳು ಪರಿಸರ ಮತ್ತು ಸ್ವಾಭಾವಿಕ ಕೀಟಗಳ ಮೇಲೆ ಯಾವುದೇ ದುಷ್ಪರಿಣಾಮವನ್ನು ಬೀರೋದಿಲ್ಲ. ಬೇವಿನ ಕೀಟನಾಶಕಕ್ಕೆ ಕೀಟಗಳು ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಳ್ಳೋದಿಲ್ಲ. ಇನ್ನು ಈ ಬೇವಿನ ಕೀಟನಾಶಕವನ್ನು ಬೆಳಗಿನ ಜಾವ ಅಥವಾ ಸಂಜೆ ಆದ ನಂತರ ಸಿಂಪರಣೆಯನ್ನು ಮಾಡಬೇಕು. ಕೀಟಗಳು ಎಲೆಯ ಕೆಳಭಾಗದಲ್ಲಿ ಮೊಟ್ಟೆಗಳನ್ನು ಇಡೋದ್ರಿಂದ ಎಲೆಯ ತಳಭಾಗಕ್ಕೆ ಸಿಂಪರಣೆ ಮಾಡೋದು ಬಹಳ ಅತ್ಯವಶ್ಯಕ. ಕಡಿಮೆ ಸಾಂದ್ರತೆಯ ಕೀಟನಾಶಕವನ್ನು ಆಗಿಂದಾಗ್ಗೆ ಬಳಸೋದು ಹೆಚ್ಚು ಸೂಕ್ತವಾಗಿರುತ್ತೆ. ಪವರ್ ಸ್ಪ್ರೇಯರ್ಗಳನ್ನು ಬಳಸುವಾಗ ಸಿಂಪರಣಾ ದ್ರಾವಣದ ಪ್ರಮಾಣವನ್ನು 1/2 ಕಡಿಮೆ ಮಾಡ್ಕೋಬಹುದು.
1: ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ.
2: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
3: ಅದು ಕೂಡ ಆಪ್ನಿಂದ. ಸಿಕ್ಬಿದ್ರು
4: ಅಪರಿಚಿತ ಆಪ್ನಿಂದ ಬಚಾವಾಗಿ.
5: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
6: ರೈತ ಬಾಂಧವರೇ, ನಾಳಿನ ಕೃಷಿ ರಂಗದಲ್ಲಿ ಕರಿಮೆಣಸು ಬೆಳೆಯನ್ನು ಬಾಧಿಸುವ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕುರಿತು ಕೊಡಗು ಜಿಲ್ಲೆ ಶ್ರೀಮಂಗಲದ ಸಸ್ಯರೋಗ ತಜ್ಞರಾದ ಡಾಕ್ಟರ್ ತರಾನಾ ಪೂರ್ಣ ಚಟ್ಟಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುವಿರಿ. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ.

0: ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ನಿಧನ ಸುದ್ದಿ. ಮಕ್ಕಂದೂರು ಗ್ರಾಮದ ತೂಟೇರ ದಿವಂಗತ ಮುತ್ತಣ್ಣ ಅವರ ಪತ್ನಿ ದಮಯಂತಿ ಪಾಪ ಅವರು ಇಂದು ನಿಧನರಾದರು. 84 ವರ್ಷ ಪ್ರಾಯದ ತೂಟೇರ ದಮಯಂತಿ ಪಾಪ ಅವರ ಅಂತ್ಯಕ್ರಿಯೆ ನಾಳೆ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ಗೋಣಿಕೊಪ್ಪ ಗೌಡಂಡ ಪೌತಿ ಲಿಂಗರಾಜ್ ಅಯ್ಯಂಗಡ ಪೊಣ್ಣು ಕಮಲ ಅಯ್ಯಂಗ ಇಂದು ಮರಣಪಟ್ಟತೆ. 11 ಬೈತರ ಗೌಡಂಡ ಕಮಲ ತಾಮನೆ ಮುಲ್ಲೆಂಗಡ ಇಂಗಡ ಆಖಿರಿ ಕಾರ್ಯ ನಾಳೆ ಮಜ್ಜನ ಗೋಣಿಕೊಪ್ಪತ್ತಲುಳ್ಳ ಸ್ವಂತ ಮನೆಯಲ್ಲಿ ನಡಪ. ಸೋಮರಪೇಟೆ ತಾಲೂಕು ಆಲೂರು ಸಿದ್ದಾಪುರ ಸೋಮೆಟ್ಟಿ ದಿವಂಗತ ಸೋಮಯ್ಯ ಅವರ ಪತ್ನಿ ಪೂವಮ್ಮ ಅವರು ಇಂದು ಸಂಜೆ 6 ಗಂಟೆಗೆ ನಿಧನರಾದರು. 88 ವರ್ಷ ಪ್ರಾಯದ ಸೋಮೆಟ್ಟಿ ಪೂವಮ್ಮ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಸ್ವಗ್ರಾಮದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ. ಪ್ರಕೃತಿ ಸೌಂದರ್ಯದ ಅದ್ಭುತ ತಾಣ ನಮ್ಮ ಕೊಡಗು. ಸ್ವಚ್ಛ ಪರಿಸರ ಸುಂದರ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈಜೋಡಿಸೋಣ. ಇದು ಉದ್ಯಮಿ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ ಅವರ ಆಶಯ.

0: ಸುದ್ದಿ ಜೊಂಪೆ ಓದ್ತಿರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ: ವಿಶ್ವಕರ್ಮರು ಕೇವಲ ಒಂದು ವ್ಯಕ್ತಿಯಲ್ಲ, ಇಡೀ ಬ್ರಹ್ಮಾಂಡದ ಸೃಷ್ಟಿಗೆ ರೂಪ ನೀಡಿದ ಶಕ್ತಿ. ಇದರಿಂದ ವಿಶ್ವಕರ್ಮ ಜಯಂತಿನ ಕೇವಲ ಒಂದು ಸಮುದಾಯಕ್ಕೆ ಸೀಮಿತಗೊಳಿಸದೆ ವಿಶ್ವಕರ್ಮರ ಆರಾಧನೆನ ಸಾರ್ವತ್ರಿಕ ಆಗಿ ಪೂಜಾ ಮಹೋತ್ಸವದ ರೂಪಲಿ ಆಚರಿಸೋಕೂತ ಕುಶಾಲನಗರದ ನಿವೃತ್ತ ಪ್ರಾಂಶುಪಾಲರು ಹೆಚ್ ಬಿ ಲಿಂಗಮೂರ್ತಿ ಅವು ಅಭಿಪ್ರಾಯಪಟ್ಟಳು. ಇಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೂಡುಕೂಟಂದ ಪ್ಯಾಟಿನ ಗಾಂಧಿ ಭವನದಲ್ಲಿ ಇಂದು ನಡೆದ ಶ್ರೀ ಭಗವಾನ್ ವಿಶ್ವಕರ್ಮ ಜಯಂತಿ ಕಾರ್ಬಾರ್ಲಿ ಕೂಡಿಯಾಡಿ ಅವು ಮಾತಾಡ್ದು, ವಿಶ್ವಕರ್ಮ ಸಮುದಾಯದ ಅಭಿವೃದ್ಧಿಗೆ ಶಿಕ್ಷಣ ಪ್ರಮುಖ ಸಾಧನ ಆಗುಟ್ಟು ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿಸುವ ಮೂಲಕ ಸಮಾಜನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವ ಪ್ರಯತ್ನ ನಡೆಯೋಕೂತ ಅವು ಹೇಳ್ದು. ಈ ಕಾರ್ಯಕ್ರಮದಲ್ಲಿ ಸಮಾಜದ ಮುಖ್ಯಪಟ್ಟ ಬಿಸಿ ಅಶೋಕ್ ಸೇರಿದಂಗೆ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ತಾರೀಖು 18/9/2026 ಅಂದರೆ ನಾಳೆ ನಾಪುಕ್ಲು ಠಾನಾಸರಾದಿಲಿ 5 ಗಣಪತಿ ಮೂರ್ತಿಗಳ ವಿಸರ್ಜನೆ ಅಂದರೆ ಗಣಪತಿನ ಬುಡುವ ಕಾರ್ಬಾರ್ ನಾಪುಕ್ಲು ಪ್ಯಾಟೆಲಿ ನಡೆಯಕಿದ್ದು, ನಾಳೆ 2 ಗಂಟೆ ಮೇಲೆ ನಾಪುಕ್ಲು ಪ್ಯಾಟೆನ ಒಳಗೆ ಯಾವುದೇ ವಾಹನ ನಿಲುಗಡೆನ ಸಂಪೂರ್ಣ ಆಗಿ ನಿಷೇಧಿಸಿದ್ದು, ಕೊಡವ ಸಮಾಜ ರಸ್ತೆ ವಾಹನ ನಿಲುಗಡೆ ನಿಷೇಧಿಸಿಟ್ಟು, ಹಂಗೆ ಮಡಿಕೇರಿಯಿಂದ ಬರುವ ಬಸ್, ಮಾರ್ಕೆಟ್ ಹತ್ರ ಪಾರಳಿಂದ ಬರುವ ಬಸ್, ಬೇತು ಜಂಕ್ಷನ್ ಕಕ್ಕಬೆ ಭಾಗಮಂಡಲದಿಂದ ಬರುವ ಬಸ್, ಹಳೆ ತಾಲೂಕುಲಿ ಹಂಗೆ ಲಘು ವಾಹನನ ಹಳೆ ತಾಲೂಕು ಕೆಪಿಎಸ್ ಮೈದಾನದಲ್ಲಿ ನಿಲ್ಲಿಸುವ ಹಂಗೆ ಠಾಣಾಧಿಕಾರಿ ಶ್ರೀ ರಾಘವೇಂದ್ರ ಅವು ತಿಳಿಸಿಯೋಳು. ತಾಂತ್ರಿಕ ದೋಷ ಮತ್ತೆ ಸರ್ವರ್ ತೊಂದರೆಯಿಂದ ನ್ಯಾಯಬೆಲೆ ಅಂಗಡಿಲಿ ಇಕೆವೈಸಿ ಮಾಡಿಸಿಕೆ ಜನ ಪರದಾಡುವ ವಿಚಾರ ಸಾಮಾಜಿಕ ಜಾಲತಾಣ ಮತ್ತೆ ಮಾಧ್ಯಮಗಳ ಮೂಲಕ ತಮ್ಮ ಗಮನಕ್ಕೆ ಬಂದುಟ್ಟು ಜನರ ಸಂಕಷ್ಟಕ್ಕೆ ತಕ್ಷಣ ಸ್ಪಂದಿಸಿದ್ದು ತಮ್ಮ ಆದ್ಯ ಕರ್ತವ್ಯ ಅಂತ ಆಹಾರ ಇಲಾಖೆನ ಮಂತ್ರಿ ರಿಜ್ವಾನ್ ಅರ್ಷದ್ ಅವು ತಿಳಿಸಿಯಳು. ಇದರಿಂದ ಇಕೆವೈಸಿನ ಆಖೇರಿ ದಿನನ ಅಕ್ಟೋಬರ್ 20/2026 ವಿಸ್ತರಿಸಿಕೆ ಆದೇಶ ಹೊರಡಿಸಿಯಳೋತ ಪ್ರಕಟಣೆಗೆ ತಿಳಿಸಿಯಳು. ಕೊಡಗು ಜಿಲ್ಲಾ ಕೈಗಾರಿಕಾ ಸರಬರಾಜ್ ಮತ್ತೆ ಮಾರಾಟ ಸಹಕಾರ ಸಂಘದ 2025-26 ಸಾಲಿನ 32ನೇ ವಾರ್ಷಿಕ ಮಹಾಸಭೆ ಸೆಪ್ಟೆಂಬರ್ 18 ನಾಳೆ ಹೊತ್ತಾರೆ 11 ಗಂಟೆಗೆ ಬಾಲಭವನದಲ್ಲಿ ನಡೆದಿದೆ. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಡಾ ಮಂತರ್ಗೌಡ, ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಅವು ಸೇರಿದಂಗೆ ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಮಡಿಕೇರಿ ದಸರಾನ ವಾಡಿಕೆಯ ಹಂಗೆ ವಿಜಯದಶಮಿ ದಿನದಂದೇ ಆಚರಿಸಿಕೆ ತೀರ್ಮಾನಿಸಲಾಗುಟ್ಟು 21 ಅಕ್ಟೋಬರ್ ದಶಮಂಟಪಗಳ ಶೋಭಾಯಾತ್ರೆ ನಡೆಸಿಕೆ ನಿರ್ಧರಿಸಲಾಗಿದ್ದು, ಈ ಬಗೆಯಲ್ಲಿ ಇಂದು ಸಮಿತಿಯಿಂದ ಹೇಳಿಕೆ ಕೊಟ್ಟಳು. 4 ಕರಗ ಸಮಿತಿಗಳ ಉಪಸ್ಥಿತಿಯಲ್ಲಿ ನಿನ್ನೆ ನಡೆದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗುತ್ತು. ಮೈಸೂರು ಹಂಗೆ ಮಂಗಳೂರು ದಸರಾದ ಹಂಗೆ ಮಡಿಕೇರಿ ದಸರಾನ ವಿಜಯದಶಮಿ ದಿನದಂದೇ ನಡೆಸುವ ನಿರ್ಧಾರ ಕೈಗೊಳ್ಳಲಾಗುತ್ತು ಅಂತ ಸಮಿತಿ ಮೂಲಕ ತಿಳಿಸಿಯಳು. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದ ಹಂಗೆ ರಾಜ್ಯಾದ್ಯಂತ ಸೆಪ್ಟೆಂಬರ್ 19 ರಾಷ್ಟೀಯ ಲೋಕ್ ಅದಾಲತ್ ನಡೆದಿದೆ. ಅದರ ಹಂಗೆ ಕೊಡಗು ಜಿಲ್ಲೆಯಲ್ಲಿ ಎಲ್ಲಾ ನ್ಯಾಯಾಲಯದಲ್ಲಿ ಸೆಪ್ಟೆಂಬರ್ 19 ನಾಡ್ದು ರಾಷ್ಟೀಯ ಲೋಕ್ ಅದಾಲತ್ ನಡೆದಿದೆ ಅಂತ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಹಿರಿಯ ಸಿವಿಲ್ ನ್ಯಾಯಾಧೀಶರು ತಿಳಿಸಿಯೋಳು. ರೈತರ ಜೀವನಾಡಿ ಅಂಗೆ ದಕ್ಷಿಣ ಭಾರತದ ಅವ್ವ ಕಾವೇರಿ ತೀರ್ಥರೂಪಿಣಿ ಆಗಿ ದರ್ಶನ ನೀಡುವ ಪವಿತ್ರ ಕ್ಷಣ ಈಗಾಗಲೇ ಗೊತ್ತಾಗುಟ್ಟು ಕಾವೇರಿ ಉಗಮಸ್ಥಳ ತಲಕಾವೇರಿಯ ಬ್ರಹ್ಮಕುಂಡಿಕೆಯಲ್ಲಿ 17 ಅಕ್ಟೋಬರ್ ಇರುಳು 7:50 ಮೇಷಲಗ್ನಲ್ಲಿ ಅವ್ವ ಕಾವೇರಿ ತೀರ್ಥೋದ್ಭವ ಆದೆ. ತೀರ್ಥೋದ್ಭವಕ್ಕೂ ಮುಂದೆ ಸೆಪ್ಟೆಂಬರ್ 27 ಬ್ಯಾರೆ ಬ್ಯಾರೆ ತೊಂದರೆ ಶುರು ಆದೆ. ಇದರಿಂದ ತಾರೀಖು 27 ಹೊತ್ತಾರೆ 8:45 ಸಲ್ಲುವ ತುಲಾ ಲಗ್ನಲ್ಲಿ ಪತ್ತಾಯಕ್ಕೆ ಅಕ್ಕಿ ಹಾಕುವುದು, 5 ಅಕ್ಟೋಬರ್ ಸೋಮವಾರ ಹೊತ್ತಾರೆ 10:35 ವೃಶ್ಚಿಕ ಲಗ್ನಲ್ಲಿ ಅಜ್ಞಾ ಮುಹೂರ್ತ, 15 ಅಕ್ಟೋಬರ್ ಗುರುವಾರ ಮಧ್ಯಾಹ್ನ 12:35 ಧನು ಲಗ್ನಲ್ಲಿ ಅಕ್ಷಯ ಪಾತ್ರೆ, ಹಿಂಬತ್ತು 6:03 ಸಲ್ಲುವ ಮೀನಾ ಲಗ್ನಲ್ಲಿ ಕಾಣಿಕೆ ಡಬ್ಬಿ ಇಡುವ ಆಚರಣೆ ನಡೆದಿದೆ. ಇಲ್ಲಿಗೆ ಸುದ್ದಿ ಚೊಂಪೆ ಮುಕ್ತ.
1: ಸುದ್ದಿ ಚೊಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
3: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
4: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲುಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ನಲ್ಲಿ.
2: 300ಕ್ಕೂ ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿದೊಡ್ಡ

0: ஷோரூம் சிஜே பில்ட்வேர்.
1: சிஜே பில்ட்வேர் பயலுக்கொப்பை குஷால் நகர, ஆல்சோ அட் இரட்டி, கண்ணூர், சிறுப்புயா, வெள்ளரிக்கும், நீலேஸ்வரம். சிஜே பில்ட்வேர், ட்ரஸ்ட் தி லெகசி.
2: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, ಯು ಪಿ ಎಸ್ ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣ.
3: ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯನೂ ಇದೆ.
1: ಖರೀದಿಸಲು ಬನ್ನಿ ಭಾರತ್ ಹೋಂಡಾ ಹಿಲ್ ರೋಡ್ ಮಡಿಕೇರಿ ಮತ್ತು ಮಿಕ್ಸಿ ವರ್ಲ್ಡ್ ಗೋಣಿಕೊಪ್ಪಲ್.
2: ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.
4: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಸ್ಪೆಷಲ್ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಮಿಕ್ಸಿ, ಗ್ಯಾಸ್ ಸ್ಟೌ ಗಳ ಎಕ್ಸ್ಚೇಂಜ್ ಆಫರ್.
2: 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್.
4: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
2: ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನ ಫಸ್ಟ್ ಇಯರ್ ಆನಿವರ್ಸರಿ ಆಫರ್ ಇನ್ನು ಕೆಲವು ದಿನಗಳು ಮಾತ್ರ ಲಭ್ಯವಿದ್ದು, ನಿಮ್ಮ ಮನೆಗೆ ಬೇಕಾದ ಸುಂದರ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ, ಫ್ರೀ ಹೋಮ್ ಡೆಲಿವರಿ. ಗ್ರೀನ್ಸ್ ಫರ್ನಿಚರ್, ಬಾಳುಗೋಡು ಜಂಕ್ಷನ್, ಬಿಟ್ಟಂಗಾಲ.
5: ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್.

0: ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಡಾಟಾ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
1: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
2: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
1: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
3: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
5: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424.
6: ಸುದ್ದಿ ಸಮಾಚಾರ ಓದಿ ಅನ್ನುಳ್ಳ ಮಾಚಿಮಡ ಹರ್ಷ ದೇವಯ್ಯ. ಕೊಡವ ಮೂಲತ ಕೃಷಿಕಂಗ. ಕೃಷಿಯೇ ಬದುಕರ ಆಧಾರ, ಕೃಷಿಯೇ ಸಂಸ್ಕೃತಿಗ ಮೂಲ ಆಯಿತುಂಡು. ಕೈಲ್ಪೋದು ಕಾವೇರಿ ಚಂಗ್ರಂದಿಪ್ಪಿಂಜ ಪುತ್ತರಿ ಕೃಷಿ ಪ್ರಧಾನ ಆನ ನಮ್ಮೆ ಅನ್ನನಾಯ್ತು. ಕೊಡವ ಸಂಸ್ಕೃತಿಗೂ ಕೃಷಿಯ ಜೀವ ಉಳ್ಳನಕ್ಕೆಂದು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಅಧ್ಯಕ್ಷ ಅಜಿನಕಡ ಮಹೇಶ್ ನಾಚಯ್ಯ ಅಭಿಪ್ರಾಯಪಟ್ಟತ್ತು. ಅಕಾಡೆಮಿರ ಆದನೆಲ್ಲಿ ಗೋಣಿಕೊಪ್ಪತ್ತು ಉಳ್ಳ ಶ್ರೀ ಇಗ್ಗುತ್ತಪ್ಪ ಕೊಡವ ಅಸೋಸಿಯೇಷನ್ ತೊರೆದ 21ನೇ ಕೊಡವ ಪುಸ್ತಕ ಪತ್ತಾಯ ಕಾರ್ಯಕ್ರಮತ್ರ ಕೊರವುಕಾರಿಕೆ ವಹಿಸಿಂಡ ತಕ್ಕ ಬರೆದ ಅವು. ಇಕ್ಕತ್ರ ದಿನತ್ತು ಕೊಡಗರ ಕೃಷಿ ಭೂಮಿ ಪರಬಾರೆ ಆಯಂಡುಳ್ಳಂಗಾಯ್ತು. ಇಲ್ಲಿ ಅತ್ರ ನೆಲ, ನೀರು, ಸಾಮಾಜಿಕ ಸ್ಥಿತಿಗತಿ, ಸಾಂಸ್ಕೃತಿಕ ಗೊತ್ತಿನ ಕಳೆದನುಂಡು ಅನ್ನನಾಯ್ತು. ಸಂಘ ಸಂಸ್ಥೆ ಸಮಾಜತ್ತು ಪುಸ್ತಕ ಪತ್ತಾಯ ತೊರೆದಿತ್ತು. ನಂಗಣ ಮಣ್ಣರ ಪೆರಮೆ, ಸಾಂಸ್ಕೃತಿಕ ಆಸ್ತಿರ ಮೌಲ್ಯತನ ಸಾಹಿತ್ಯತ್ರ ಮೂಲಕ ಜನಕ ಅರಿಚಿಟ್ಟು ಕೊಡುಪದು ಈ ಅಭಿಯಾನತ್ರ ಉದ್ದೇಶ ಅಂದು ಅರಿಚಿಟ್ಟತ್ತು. ಪುಸ್ತಕ ಪತ್ತಾಯತನ ತೊರೆದಿತ್ತು ತಕ್ಕ ಪರಂದ ಸಂಘತ್ರ ಅಧ್ಯಕ್ಷ ಅಜಿಕುಟ್ಟಿರ ದೇವಯ್ಯ ಪುಸ್ತಕ ಓದುವ ಅಭ್ಯಾಸತನ ಎಲ್ಲರೂ ಬೊಳ್ತೇಂಡು ಕೊಡವ ಸಾಹಿತ್ಯತ್ರ ಬೊಳ್ಚಕ್ಕೆ ಕೈ ಕೂಟಣು ಒಂದು ಅಣುಚಿ. ಕಾರ್ಯಕ್ರಮತ್ ಶ್ರೀ ಗೂತಪ್ಪ ಕೊಡವ ಸಂಘ ಪಿಂಜ ಚೋಡು ಮಾಡ ಒಕ್ಕ ಕಾರಕ ಅಕಾಡೆಮಿರ ಆದನಲ್ಲಿ ದುಡಿ ಕೊಡ್ತತ್ತು. ಕೊಡವಡ ಕುಲದೇವಿ ಅವ್ವ ಕಾವೇರಿ ಅಕ್ಟೋಬರ್ 14 ಬೈಟ್ 7:50 ಸರಿಯಾಯಿತು. ತೀರ್ಥರೂಪಿಣಿ ಆಯಿತು, ಭಕ್ತಂಗಕ್ಕೆ ಕಾಂಬಿಚಿಟ್ಟವ. ತೊಲೆಯರ ಚಂದ್ರಾಂದಿರ ಪವಿತ್ರ ತೀರ್ಥೋದ್ಭವತ್ರ ಮಾರಿಪತ್ತು. ಇದೇ 27 ಪೊಲಕ 8:45 ಭಗಂಡೇಶ್ವರ ತಿರಿಕೆಯಲ್ಲಿ ಪತ್ತಾಯ ಕಕ್ಕಿಡುವ. ಅಕ್ಟೋಬರ್ 5 ಪೊಲಕ 10:35 ಆಜ್ಞಾಮೂರ್ತ. 15 ಮಜ್ಜನ 12:35 ಅಕ್ಷಯ ಪಾತ್ರ. ಪಿಂಜ ಅಂದೇವ 26:03 ಭಂಡಾರ ಪೊಟ್ಟಿ ಬೆಪ್ಪ ಕಾರುಬಾರ ನಡಪ. ನಾಪುಕ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಾಳೆ 5 ಗಣೇಶ ಮೂರ್ತಿಗಳ ವಿಸರ್ಜನೆ ಮಾಡುವ ಕಾರ್ಯಕ್ರಮ ನಡಪಂಗಾಯ್ತು. ನಾಳೆ ಮಧ್ಯಾಹ್ನ 8:30 ಮೀದ ನಾಪುಕ ಟೌನರ ಉಳಲು ಪಿಂಜ ಕೊಡವ ಸಮಾಜ ರೋಡ್ ಕರೆಯಲು ಎದೆ ತರತ್ರ ವಾಹನ ನಿಪ್ಪಿಚಿಡುವನ್ನು ನಿಷೇಧ ಮಾಡಿತ್ತು. ಅಲ್ಲತೆ ಮಡಿಕೇರಿ ಬರಿಯಂಜ ನಾಪುಕಕ್ಕೆ ಪೋಪ ಬಸ್ ಮಾರ್ಕೆಟ್ರ ಪಕ್ಕ, ಪಾರಣೆ ಬರಿಯಂಜ ಪೋಪ ಬಸ್ ಬೇತು ಜಂಕ್ಷನ್ಲು, ಕಕ್ಕಬ್ಬೆ ಭಾಗಮಂಡಲ ತಿಂಜ ಪೋಪ ಬಸ್ ಪಳೆ ತಾಲೂಕು ನಿಪ್ಪಿಚಿಡುವನಿಕೆ ಪಿಂಜ, ಎಲ್ಲ ಚೆರಿಯ ವಾಹನ ಪಳೆ ತಾಲೂಕು ಕೆಪಿಎಸ್ ಪರಂಬಲು ನಿಪ್ಪಿಚಿಡುವನಿಕೆ ಠಾಣಾಧಿಕಾರಿ ರಾಘವೇಂದ್ರ ಅರಿಚಿಟಿತು. ಭಾರತೀಯ ಪಟ್ಟಾಳತ್ರ ಏರ್ ಡಿಫೆನ್ಸ್ ರೆಜಿಮೆಂಟ್ಲಿ ಕಾರ್ಯನಿರ್ವಹಿಸುವ ಪಾಂಡ್ಯ ನಿಖಿತಾ ಆಯ್ಕೆಯಾಯಿತು. ಚೆನ್ನೈರ ಆಫೀಸರ್ಸ್ ಟ್ರೈನಿಂಗ್ ಅಕಾಡೆಮಿಯಲ್ಲಿ ತರಬೇತಿ ಪಡೆದ ನಿಖಿತಾ, ಮೂರ್ನಾಡು ಕಾರಳನ್ನ ನಿವೃತ್ತ ಲೆಫ್ಟಿನೆಂಟ್ ಕರ್ನಲ್ ಪಾಂಡಣ್ಣ ಮುತ್ತಪ್ಪ ಕಮಲಾ ದಂಪತಿ ರಮೋವ. ಸರ್ಕಾರತ್ರ ಮುಖ್ಯಪಟ್ಟ ದಾಖಲೆಯಲ್ಲಿ ಒಂದಾನ ಆಧಾರ್ ಕಾರ್ಡ್ಲುಳ್ಳ ತಪ್ಪನ್ನು ಸರಿ ಮಾಡಿವಂಡ ಕೂಟಕ್ಕೆ ಪುದಿಯ ಆಧಾರ್ ಕಾರ್ಡ್ ಪಡೆದಕ್ಕೂ ನೋಂದಣಿ ಮಾಡೋಕೆ ಅನುಕೂಲ ಮಾಡಿಕೊಡಪ್ಪ ನಿಟ್ಟಲು ಮಡಿಕೇರಿಯ ಪ್ರಧಾನ ಅಂಚೆ ಕಚೇರಿಯಲ್ಲಿ ನಡೆಸಿನುಳ್ಳ ಆಧಾರ್ ನೋಂದಣಿ ಪಿಂಜ ತಿದ್ದುಪಡಿ ಶಿಬಿರ ನಾಳೆ.

0: ಕಿರಿಯಪ್ಪ ಸಾರ್ವಜನಿಕಂಗೆ ಇದರ ಪ್ರಯೋಜನ ಪಡೆದವನಿಗೆ ಕೊಡಗು ಅಂಚೆ ವಿಭಾಗದ ಅಂಚೆ ಅಧೀಕ್ಷಕಂಗ ಅರಿಚಿಟ್ಟಿತು. ಅಕ್ಟೋಬರ್ ಒಂದಾಂಗ ನರ್ಪಂತ ವಿಶ್ವ ಪೆರಿಯ ನಾಗರಿಕಂಗಡ ನಾಳುರ ಮಾರಿಪತ್ ವಿಶೇಷ ಚೇತನಂಗ ಪಿಂಜ ಪೆರಿಯ ನಾಗರಿಕಂಗಡ ಸಬಲೀಕರಣ ಇಲಾಖೆ ಆದನಲ್ಲಿ ಏರ್ಪಾಡು ಮಾಡನ ಕಳಿ ಪೈಪೋಟಿ ಕೂಡನಿಕೆ ಸಾಂಸ್ಕೃತಿಕ ಕಾರುಬಾರ್ ನಾಳೆ ಪಲಕ 10 ಗಂಟೆಗೆ ಮಡಿಕೇರಿ ಗಾಂಧಿ ಪರಂಬುಲು ನಡಪ. ಇರಾದೆವಳ ಪೆರಿಯ ನಾಗರಿಕಂಗ ತಂಗಡ ಬಯತ್ರ ದೃಢೀಕರಣಕ್ಕಾಗದ ಪೆರಿಯ ನಾಗರಿಕಂಗಡ ಗುರುತು ಚೀಟಿ ಆಧಾರ್ ಕಾರ್ಡ್ ನಕಲೋಡೆ ಬಂದಿತ್ತು ನೋಂದಣಿ ಮಾಡಿಯೆಂಡು ಪೈಪೋಟಿಲು ಕೂಡಿ ಆಡುವುದೊಂದು ಪ್ರಕಟಣೆ ಅರಿಚಿಟ್ಟಿತ್ತು. ರಾಷ್ಟೀಯ ಕಾನೂನು ಸೇವಾ ಪ್ರಾಧಿಕಾರ ಪಿಂಜ ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ನಿರ್ದೇಶನಕ್ಕೂ ಒತ್ತನಕ್ಕೆ ಜಿಲ್ಲೆಯ ಎಲ್ಲಾ ಮುಟ್ಟದ ನ್ಯಾಯಾಲಯಕ್ಕೆ ಇದೇ 19ಾಂಗ ರಾಷ್ಟೀಯ ಲೋಕ್ ಅದಾಲತ್ ನಡಪ ಅಂದು ಪಿರಿಯ ಸಿವಿಲ್ ನ್ಯಾಯಾಧೀಶಗಳು ಅನ್ನ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶುಭಾ ಅರಿಚಿಟ್ಟಿತು. ಕೊಡವಲ್ಯಾಂಡ್ ಭೂ ರಾಜಕೀಯ ಸ್ವಾಯತ್ತತೆ ಕುಡುನನಿಕೆ ಸಂವಿಧಾನ ತರಡಿಲ್ಲಿ ಕೊಡವಕ್ಕೆ ಕಟ್ಟಂಡಿ ಹಕ್ಕರ ಮೀದ ಜನರಲ್ಲಿ ಅರಿವಿಕೆ ಬೋಳ್ತಿತ್ತು ಅದನ್ನ ಸರ್ಕಾರಕ್ಕೆ ಅರಿಚಿಟ್ಟುಕೊಡುವ ಉದ್ದೇಶತ್ತು ಕೊಡವ ನ್ಯಾಷನಲ್ ಕೌನ್ಸಿಲರ್ ಆದನಲ್ಲಿ ನರ್ತಿಯನ್ನು ಉಳ್ಳ ಮಾಲವ ಚಂಗೋಲೆ ಕುಡುನನಿಕೆ ಜನಸಂಪರ್ಕ ಅಭಿಯಾನ ಹತ್ರ ಮುಂದದೆ ಮುಟ್ಟರ ಸಭೆ ಇದೇ 19ಾಂಗ ಚಟ್ಟಳಿಲ್ಲಿ ನೆನಪ ಅಂದು ಕೌನ್ಸಿಲರ್ ಅಧ್ಯಕ್ಷ ನಂದಿ ನರವಣ್ಣ ನಾಚಪ್ಪ ಅರಿಚಿಟ್ಟಿತು. ರಾಜ್ಯ ಸರ್ಕಾರದ ಮುಖ್ಯಪಟ್ಟ ಗ್ಯಾರಂಟಿ ಯೋಜನೆಯಲ್ಲಿ ಒಂದನ್ನು ಯುವನಿಧಿ ಯೋಜನೆಯ ಅಡಿಯಲ್ಲಿ ನೋಂದಣಿ ಮಾಡಿಯೆಂಡು ಅದರ ಸೌಲಭ್ಯ ಪಡೆದನ್ನುಳ್ಳ ಫಲಾನುಭವಿಯ ತಿಂಗೋದಿ ಮಾಡಿಯೆಂಡೆ ಸ್ವಯಂ ಘೋಷಣೆಯನ್ನು ಇದೇ 25ಾಂಡ ವಲಯ ಆನ್ಲೈನ್ ಮೂಲಕ ಮಾಡುವವನಿಗೆ ಜಿಲ್ಲಾ ಉದ್ಯೋಗಾಧಿಕಾರಿ ಅರಿಚಿಟ್ಟಿತು. ರಾಜ್ಯತ್ರ ಜನಕ್ಕೆ ಅನುಕೂಲ ಮಾಡಿಕೊಡಪ್ಪ ನಿಟ್ಟಲು ರೇಷನ್ ಕಾರ್ಡ್ರ ಇ ಕೆವೈಸಿ ಮಾಡಿಚಿಟ್ಟೋಕ ನಿರ್ಕು ಮಾಡಿ ತಿಂಜ ಸಮಯತನ ಅಕ್ಟೋಬರ್ 20ಾಂಗತ್ತನೆ ಮಿಂಜಕ್ಕೆ ತಿರುಕಿತು ಆಹಾರ ಇಲಾಖೆ ಆದೇಶ ಮಾಡಿತು. ಸರ್ವರ್ ಸಮಸ್ಯೆ ನುಂಡು ಸುಮಾರು ಫಲಾನುಭವಿಯಕ್ಕೆ ಇ ಕೆವೈಸಿ ಮಾಡಿಚಿಟ್ಟೋಕ ತೊಂದರೆ ಆಯ್ಡ್ ಉಳ್ಳಂಗಾಯ್ತು. ನ್ಯಾಯಾರದನ್ನ ಮಿಂಜಕ್ಕೆ ತೆರಕನದಾಯಿತು ಅರಿಚಿಟ್ಟು ಆಹಾರ ಇಲಾಖೆ ಸಚಿವಗಳನ್ನು ರಿಜ್ವಾನ್ ಅರ್ಷದ್ ಫಲಾನುಭವಿಯಕ್ಕೆ ಅನುಕೂಲ ಮಾಡಿಕೊಡಪ್ಪಕ್ಕಾಯ್ತು. ಅಕ್ಟೋಬರ್ 1ಿಂಜ ಜಾರಿಗೆ ಬಪ್ಪನಕ್ಕೆ ಎಲ್ಲಾ ನ್ಯಾಯಬೆಲೆ ಅಂಗಡಿ ಪಲಕ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಗತ್ತನೆ ಪಿಂಜ 24 ಗಂಟೆಯಿಂದ 8 ಗಂಟೆಗತ್ತನೆ ಕಾರ್ಯ ನಿಲ್ಲಿಸುವನಿಗೆ ಆದೇಶ ಹೊರಡಿಸಿಟ್ಟಿತು. ಇಲ್ಲಿಗೆ ಬೈಟತ್ರ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
2: ಆಕಾಶವಾಣಿ ಮಡಿಕೇರಿ, ಸಮಯ 7:34. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
3: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 MHz, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು, ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
4: ನೀರನ್ನು ಉಳಿಸಿ ಸಂರಕ್ಷಿಸೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ವ್ಯಕ್ತಿಯಿಂದ ವ್ಯಕ್ತಿಗೆ ಮಾಡುವ ಎಲ್ಲ ಯುಪಿಐ ವಹಿವಾಟುಗಳು ಉಚಿತ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಭೂತಾನ್ ಪ್ರಧಾನಿಯೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಪ್ರಧಾನಿ ನರೇಂದ್ರ ಮೋದಿ 76ನೇ ಜನ್ಮದಿನ, ವಿಶ್ವ ನಾಯಕರಿಂದ ಶುಭಾಶಯ. ದೇಶದಲ್ಲಿ ಡಾಪ್ಲರ್ ಹವಾಮಾನ ರೆಡಾರ್ಗಳ ಸಂಖ್ಯೆ 51ಕ್ಕೆ ಏರಿಕೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಟಿ20 ಕ್ರಿಕೆಟ್, ಭಾರತ ವಿರುದ್ಧ ಟಾಸ್ ಗೆದ್ದ ಅಫ್ಘಾನಿಸ್ತಾನ ತಂಡ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ವ್ಯಕ್ತಿಯಿಂದ ವ್ಯಕ್ತಿಗೆ ಮಾಡುವ ಎಲ್ಲಾ ಯುಪಿಐ ವಹಿವಾಟುಗಳು ಉಚಿತವಾಗಿ ಮುಂದುವರಿಯಲಿದ್ದು, ಸ್ನೇಹಿತರಿಗೆ ಹಣ ಕಳುಹಿಸಲು, ಅಂಗಡಿಗಳಲ್ಲಿ ಪಾವತಿಸಲು ಅಥವಾ ಯಾವುದೇ ಶುಲ್ಕ ಇಲ್ಲದೆ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಲು ಸಾಧ್ಯವಾಗುತ್ತದೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಯುಪಿಐ ಕ್ಯೂಆರ್ ಕೋಡ್ಗಳ ಮೂಲಕ ತಿಂಗಳಿಗೆ 1 ಲಕ್ಷ ರೂಪಾಯಿಗಳವರೆಗೆ ಗಳಿಸುವ ಮಾರಾಟಗಾರರು ಶೂನ್ಯ ಶುಲ್ಕಗಳನ್ನು ಪಡೆಯುವುದನ್ನು ಮುಂದುವರಿಸುತ್ತಾರೆ. ಎಲ್ಲ ರುಪೇ ಡೆಬಿಟ್ ಕಾರ್ಡ್ ಲಿಂಕ್ ಮಾಡಲಾದ ಯುಪಿಐ ವಹಿವಾಟುಗಳು ಸಹ ಯಾವುದೇ ಶುಲ್ಕ ಇಲ್ಲದೆ ಮುಂದುವರಿಯುತ್ತವೆ. ಮೂಲಗಳ ಪ್ರಕಾರ ವ್ಯಕ್ತಿಯಿಂದ ವ್ಯಾಪಾರಿಗೆ ಯುಪಿಐ ವಹಿವಾಟುಗಳಲ್ಲಿ ಸುಮಾರು 96% ಯಾವುದೇ ಪರಿಣಾಮ ಬೀರುವುದಿಲ್ಲ. ರೈಲ್ವೆ, ಇಂಧನ ಮತ್ತು ಇತರ ಅಗತ್ಯ ವಲಯಗಳಲ್ಲಿ 2,000 ರೂಪಾಯಿಗಳಿಗಿಂತ ಹೆಚ್ಚಿನ ವಹಿವಾಟುಗಳು ಪ್ರತಿ ವಹಿವಾಟುಗಳಿಗೆ 5 ರೂಪಾಯಿಗಳ ಸ್ಥಿರ ವ್ಯಾಪಾರಿ ರಿಯಾಯಿತಿ ದರವನ್ನು ಆಕರ್ಷಿಸುತ್ತವೆ. 2,000 ರೂಪಾಯಿಗಳಿಗಿಂತ ಹೆಚ್ಚಿನ ದೊಡ್ಡ ವ್ಯಾಪಾರಿ ವಹಿವಾಟುಗಳು ಮಾತ್ರ ವ್ಯಾಪಾರಿಗಳು ಭರಿಸಬೇಕಾದ 0.4% ಎಂಡಿಆರ್ ಅನ್ನು ಆಕರ್ಷಿಸುತ್ತವೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದು ಥಿಂಪುವಿನಲ್ಲಿ ಭೂತಾನ್ ಪ್ರಧಾನಿ ತೆಸ್ರಿಂಗ್ ಟೋಬ್ಗೆ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ನಂತರ ಸಚಿವ ಡಾ ಎಸ್

0: ಜೈಶಂಕರ್ ಅವರು ಭಾರತದಲ್ಲಿ ತಯಾರಾದ 54 ಎಲೆಕ್ಟ್ರಾನಿಕ್ ವಾಹನಗಳನ್ನು ಭೂತಾನ್ ಪ್ರಧಾನಿಗೆ ಹಸ್ತಾಂತರಿಸಿದರು. ಭೂತಾನ್ನ ವಿದ್ಯುತ್ ಚಾಲಿತ ವಾಹನಗಳ ಬಳಕೆ ಮತ್ತು ಸುಸ್ಥಿರ ಸಾರಿಗೆಯ ಪ್ರಗತಿಗೆ ಭಾರತ ಬೆಂಬಲ ನೀಡುತ್ತಿದೆ. ಭೂತಾನ್ನ ಪ್ರಗತಿ ಮತ್ತು ಸಮೃದ್ಧಿಗೆ ಭಾರತ ದೃಢವಾದ ಬದ್ಧತೆ ಹೊಂದಿದೆ ಎಂದು ಅವರು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ 76ನೇ ಜನ್ಮದಿನದ ಅಂಗವಾಗಿ ದೇಶ ವಿದೇಶಗಳ ನಾಯಕರು ಅವರಿಗೆ ಶುಭಾಶಯ ಕೋರಿದ್ದಾರೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಶುಭಾಶಯ ಕೋರಿದ್ದು, ಭಾರತ ರಷ್ಯಾ ನಡುವಿನ ವಿಶೇಷ ಹಾಗೂ ಸವಲತ್ತು ಹೊಂದಿದ ವ್ಯೂಹಾತ್ಮಕ ಸಹಭಾಗಿತ್ವವನ್ನು ಬಲಪಡಿಸುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕೊಡುಗೆಗಳನ್ನು ಶ್ಲಾಘಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಪರವಾಗಿ ಭಾರತದಲ್ಲಿರುವಂತಹ ಅಮೆರಿಕ ರಾಯಭಾರಿ ಕಚೇರಿಯು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸಿದೆ. ಜಪಾನ್ ರಾಯಭಾರಿ ಓನೋ ಕೆಇಚಿ ಅವರು ವಿಕಸಿತ ಭಾರತ ನಿರ್ಮಾಣದ ದೃಷ್ಟಿಕೋನವನ್ನು ಮುನ್ನಡೆಸುತ್ತಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಶ್ಲಾಘಿಸಿದ್ದಾರೆ. ಆಸ್ಟ್ರೇಲಿಯಾ ಹೈಕಮಿಷನರ್ ಫಿಲಿಪ್ ಗ್ರೀನ್ ಅವರು ಪ್ರಧಾನಿ ಮೋದಿ ಅವರ ಇತ್ತೀಚಿನ ಆಸ್ಟ್ರೇಲಿಯಾ ಭೇಟಿಯ ಸಂದರ್ಭದಲ್ಲಿ ಆತ್ಮೀಯತೆ ಹಾಗೂ ಉಭಯ ದೇಶಗಳ ಜನರ ನಡುವಿನ ಬಲವಾದ ಬಾಂಧವ್ಯವನ್ನು ಸ್ಮರಿಸಿದ್ದಾರೆ. ಸ್ಲೋವಾಕ್ ರಾಯಭಾರಿ ರಾಬರ್ಟ್ ಮ್ಯಾಕ್ಸಿಯಾನ್ ಅವರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜನ್ಮದಿನದ ಶುಭಾಶಯವನ್ನು ಕೋರಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನದ ಅಂಗವಾಗಿ ಸಂಸತ್ ಕ್ಷೇತ್ರವಾದ ವಾರಣಾಸಿಯಲ್ಲಿ ಇಂದು ಹಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ಬಿಜೆಪಿ ಕಾರ್ಯಕರ್ತರು ರಕ್ತದಾನ ಶಿಬಿರಗಳನ್ನು ಏರ್ಪಡಿಸಿದ್ದರು, ಸ್ವಚ್ಛತಾ ಅಭಿಯಾನಗಳನ್ನು ಕೈಗೊಂಡರು ಮತ್ತು ಸಾರ್ವಜನಿಕರಿಗೆ ಹಣ್ಣು ಮತ್ತು ಸಿಹಿ ತಿಂಡಿಗಳನ್ನು ವಿತರಣೆ ಮಾಡಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ವಾರಣಾಸಿಯಲ್ಲಿ ಕಾಶಿ ವಿಶ್ವನಾಥನಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ಮತ್ತು ಉತ್ತರ ಪ್ರದೇಶ ಬಿಜೆಪಿ ಅಧ್ಯಕ್ಷ ಪಂಕಜ್ ಚೌಧರಿ ಉಪಸ್ಥಿತರಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಅವರ ದೀರ್ಘಾಯುಷ್ಯ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಮತ್ತು ಅಭಿವೃದ್ಧಿಶೀಲ ಭಾರತದಿಂದ ಅಭಿವೃದ್ಧಿ ಹೊಂದಿದ ಭಾರತವಾಗುವ ಗುರಿ ಸಾಧಿಸಲಿ ಎಂದು ಪ್ರಾರ್ಥನೆ ಮಾಡಿರುವುದಾಗಿ ಇದೇ ವೇಳೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ 76ನೇ ಜನ್ಮದಿನದ ಅಂಗವಾಗಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇಂದು ಹುಬ್ಬಳ್ಳಿಯ ವಿವಿಧ ದೇಗುಲಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭಾರತವನ್ನು ವಿಶ್ವದ 4ನೇ ಅತಿದೊಡ್ಡ ಆರ್ಥಿಕತೆಯನ್ನಾಗಿ ಪರಿವರ್ತಿಸಿದ ಕೀರ್ತಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತದೆ. ಪ್ರಧಾನಿ ಮೋದಿ ಸರ್ಕಾರದ ಅವಧಿಯಲ್ಲಿ ಸುಮಾರು 25 ಕೋಟಿ ಜನರು ಬಡತನದಿಂದ ಹೊರಗೆ ಬಂದಿದ್ದಾರೆ ಎಂದು ಹೇಳಿದ್ದಾರೆ.
1: ನರೇಂದ್ರ ಮೋದಿ ಅವರು ಒಬ್ಬ ಯುವ ಪುರುಷ. ಭಾರತ ಅತ್ಯಂತ ಕಷ್ಟ ಸ್ಥಿತಿಯಲ್ಲಿದ್ದಾಗ ಆರ್ಥಿಕ ಸಾಮಾಜಿಕವಾಗಿ ಎಲ್ಲ ರಂಗದಲ್ಲೂ ಹಿಂದಿದ್ದಂತಹ ಸಂದರ್ಭದಲ್ಲಿ ಅವರು ದೇಶದ ಚುಕ್ಕಾಣಿಯನ್ನ ಹಿಡಿದು ಭಾರತವನ್ನ ಅತ್ಯಂತ ಪ್ರಬಲವಾಗಿರುವಂತಹ ರಾಷ್ಟ್ರ ಮತ್ತು 4ನೇ ಆರ್ಥಿಕ ಶಕ್ತಿಯಾಗಿ ಮತ್ತು 25 ಕೋಟಿ ಜನರ ಬಡತನದಿಂದ ನಿರ್ಮೂಲನೆ ಮಾಡಿರುವಂತ ಒಂದು ಧೀರ ಸಾಹಸವನ್ನ ನರೇಂದ್ರ ಮೋದಿ ಅವರು ಸಾಧನೆ ಮಾಡಿದ್ದಾರೆ. 2047ಕ್ಕೆ ವಿಕಸಿತ ಭಾರತ ಮಾಡುವಂತ ಅವರ ಸಂಕಲ್ಪದಲ್ಲಿ ನಾವೆಲ್ಲರೂ ಸೇರಿ ಇವತ್ತು ಕೈ ಜೋಡಿಸಬೇಕು.
0: ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಇಂದಿನಿಂದ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಜರುಗುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನ ದೃಷ್ಟಿಕೋನದೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತದ ಗುರಿಯ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬಾಹ್ಯಾಕಾಶ ವಲಯದಲ್ಲಿ ಕೈಗೊಂಡಂತಹ ಸುಧಾರಣೆಗಳ ಒಂದು ನೋಟ ಇಲ್ಲಿದೆ. ಭಾರತದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ 2020ರಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡ ಮಹತ್ವದ ಸುಧಾರಣೆಗಳ ಪರಿಣಾಮ ಖಾಸಗಿಯವರಿಗೂ ಬಾಹ್ಯಾಕಾಶ ವಲಯದಲ್ಲಿ ಮುಕ್ತ ಅವಕಾಶ ದೊರೆತಿದೆ. ಖಾಸಗಿ ವಲಯದ ಬಾಹ್ಯಾಕಾಶ ಚಟುವಟಿಕೆಗಳನ್ನು ಉತ್ತೇಜಿಸಲು ಮತ್ತು ಬೆಂಬಲಿಸಲು ಇನ್ಸ್ಪೇಸ್ ಎಂಬ ಸ್ವತಂತ್ರ ಸಂಸ್ಥೆಯನ್ನು ಹುಟ್ಟುಹಾಕಲಾಯಿತು. ಆನಂತರ 2023ರಲ್ಲಿ ಭಾರತದ ಬಾಹ್ಯಾಕಾಶ ನೀತಿಯನ್ನು ಪ್ರಕಟ ಮಾಡಲಾಯಿತು. ಉಪಗ್ರಹಗಳ ಉಡಾವಣೆ ಸೇರಿದಂತೆ ಎಲ್ಲ ಚಟುವಟಿಕೆಗಳನ್ನು ಖಾಸಗಿ ಸಂಸ್ಥೆಗಳ ಜೊತೆಗೆ ಮುಕ್ತಗೊಳಿಸಲಾಯಿತು. 2014 ವರೆಗೆ ಭಾರತದಲ್ಲಿ ಒಂದೇ ಒಂದು ಬಾಹ್ಯಾಕಾಶ ನವೋದ್ಯಮವಿತ್ತು. ಇದೀಗ 2026 ಸುಮಾರು 440 ಬಾಹ್ಯಾಕಾಶ

0: ತಂತ್ರಜ್ಞಾನ ನವೋದ್ಯಮಗಳು ನೋಂದಣಿಯಾಗಿದ್ದು ಅವುಗಳ ಬಂಡವಾಳ ಹೂಡಿಕೆ 618 ಮಿಲಿಯನ್ ದಾಟಿದೆ. ಪ್ರಮುಖವಾಗಿ ಕಳೆದ ಜುಲೈ 18ರಂದು ಖಾಸಗಿಯವರು ನಿರ್ಮಿಸಿದ ಮೊದಲ ಭಾರತೀಯ ರಾಕೆಟ್ನಿಂದ ಸ್ಕೈರೂಟ್ ಏರೋಸ್ಪೇಸ್ ವಿಕ್ರಮ್1 ಯಶಸ್ವಿಯಾಗಿ ಉಡಾವಣೆಯಾಗಿದೆ. ಪ್ರಾಥಮಿಕ ಶಿಕ್ಷಕರ ಶಿಕ್ಷಣದಲ್ಲಿ 6 ತಿಂಗಳ ಸೇತು ಬಂಧ ಕಾರ್ಯಕ್ರಮಕ್ಕೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ನವದೆಹಲಿಯಲ್ಲಿಂದು ಚಾಲನೆಯನ್ನ ನೀಡಿದರು. ಈ ಕಾರ್ಯಕ್ರಮವನ್ನು ಪದವಿ ಶಿಕ್ಷಣ ಪಡೆದಿರುವಂತಹ ಸೇವೆಯಲ್ಲಿರುವಂತಹ ಪ್ರಾಥಮಿಕ ಶಾಲಾ ಶಿಕ್ಷಕರಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಪ್ರಾಥಮಿಕ ಹಂತದಲ್ಲಿ ಕಲಿಸಲು ಅಂತಹ ಶಿಕ್ಷಕರು ಪ್ರಮಾಣೀಕರಣವನ್ನು ಪಡೆಯಲು ಈ ಕೋರ್ಸ್ ನಿರ್ಣಾಯಕ ಮಾರ್ಗವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಎಂದು ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಈ ವಿಶೇಷ ವೃತ್ತಿಪರ ಅಭಿವೃದ್ಧಿ ಕಾರ್ಯಕ್ರಮವು ಪ್ರಾಥಮಿಕ ಹಂತದಲ್ಲಿ ಕಲಿಯುವವರಿಗೆ ಪರಿಣಾಮಕಾರಿಯಾಗಿ ಶಿಕ್ಷಣ ನೀಡಲು ಅಗತ್ಯವಾದ ಕೌಶಲ್ಯ ಮತ್ತು ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸಲು ಶಿಕ್ಷಕರಿಗೆ ಸಹಾಯ ಮಾಡಲು ಸಮಗ್ರ ತರಬೇತಿಯನ್ನು ನೀಡುತ್ತದೆ. ಸೇತು ಬಂಧ ಕಾರ್ಯಕ್ರಮವನ್ನು ರಾಷ್ಟೀಯ ಮುಕ್ತ ಶಾಲಾ ಸಂಸ್ಥೆ ಮೂಲಕ ಕಾರ್ಯಗತಗೊಳಿಸಲಾಗುತ್ತದೆ ಮತ್ತು ಶಿಕ್ಷಕರನ್ನು ಮಕ್ಕಳ ಕೇಂದ್ರಿತ ಅಂತರ್ಗತ ಮತ್ತು ಅಭಿವೃದ್ಧಿ ಸೂಕ್ಷ್ಮ ಬೋಧನಾ ಅಭ್ಯಾಸಗಳ ಜೊತೆಗೆ ಸಜ್ಜುಗೊಳಿಸಲಾಗುತ್ತದೆ. ಈ ಕಾರ್ಯಕ್ರಮವು ಬೋಧನೆಯನ್ನು ಕ್ರಿಯಾತ್ಮಕ ಸಂದರ್ಭ ಸೂಕ್ಷ್ಮ ಮತ್ತು ವಿಚಾರಣಾ ಆಧಾರಿತ ವೃತ್ತಿಯಾಗಿ ಉತ್ತೇಜಿಸುತ್ತದೆ. ಅಲ್ಲದೆ ಮೂಲಭೂತ ಕಲಿಕೆಯ ತತ್ವಗಳನ್ನು ಗುರಿಯಾಗಿಸಿಕೊಂಡು ಸೈದ್ಧಾಂತಿಕ ಮತ್ತು ಪ್ರಾಯೋಗಿಕ ಅಂಶಗಳನ್ನು ಒಳಗೊಂಡಿದೆ. ಕೋರ್ಸ್ಗೆ ಪ್ರವೇಶವು ರಾಷ್ಟೀಯ ಮುಕ್ತ ಶಾಲಾ ಸಂಸ್ಥೆಯ ಸೇತುಬಂಧ ಕಾರ್ಯಕ್ರಮದ ಅಧಿಕೃತ ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಇರುತ್ತದೆ ಎಂದು ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಕಳೆದ 12 ವರ್ಷಗಳಲ್ಲಿ ದೇಶದಲ್ಲಿ ಡಾಪ್ಲರ್ ಹವಾಮಾನ ರಡಾರ್ಗಳ ಸಂಖ್ಯೆ 14ರಿಂದ 51ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಭೂವಿಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಒಡಿಶಾದ ಸಂಬಲ್ಪುರದಲ್ಲಿ ಭಾರತದ 51ನೇ ಅತ್ಯಾಧುನಿಕ ಡಾಪ್ಲರ್ ಹವಾಮಾನ ರೆಡಾರ್ ಅನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಮಿಷನ್ ಮೌಸಮ್ ಅಡಿಯಲ್ಲಿ ಇನ್ನೂ ಸುಮಾರು 40 ರೆಡಾರ್ಗಳನ್ನು ಸ್ಥಾಪಿಸಲು ಯೋಜಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಗುಡುಗು, ಸಿಡಿಲು, ಭಾರೀ ಮಳೆ ಮತ್ತು ಹವಾಮಾನ ಸಂಬಂಧಿತ ಇತರ ಅಪಾಯಗಳಿಗೆ ತುತ್ತಾಗುವ ಪ್ರದೇಶಗಳಿಗೆ ಸುಧಾರಿತ ವೀಕ್ಷಣಾ ಸಾಮರ್ಥ್ಯಗಳು ಅತ್ಯಂತ ಮುಖ್ಯವಾಗಿವೆ. ಸರ್ಕಾರವು ಏಕಕಾಲದಲ್ಲಿ ಭೂ ಆಧಾರಿತ ಹವಾಮಾನ ವೀಕ್ಷಣಾ ವ್ಯವಸ್ಥೆಗಳ ಜಾಲವನ್ನು ವಿಸ್ತರಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ. ಸಮಗ್ರ ಮತ್ತು ಬಹು ಹಂತದ ಹವಾಮಾನ ವೀಕ್ಷಣಾ ಜಾಲವನ್ನು ನಿರ್ಮಿಸುವ ಪ್ರಯತ್ನದ ಭಾಗವಾಗಿ ಮೇಲ್ಮೈ ಹವಾಮಾನ ವೀಕ್ಷಣಾ ಕೇಂದ್ರಗಳು ಮತ್ತು ಮೈಕ್ರೋವೇವ್ ರೇಡಿಯೋಮೀಟರ್ಗಳಂತಹ ಸುಧಾರಿತ ವೀಕ್ಷಣಾ ವ್ಯವಸ್ಥೆಗಳನ್ನು ಅಳವಡಿಸುತ್ತಿದೆ ಎಂದು ಸಚಿವರು ಹೇಳಿದ್ದಾರೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವಂತಹ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ನ ಪಂದ್ಯದಲ್ಲಿ ಭಾರತ ಮತ್ತು ಆಫ್ಘಾನಿಸ್ತಾನ ನಡುವಿನ 3 ಪಂದ್ಯಗಳ ಸರಣಿಯ ಅಂತಿಮ ಪಂದ್ಯ ಪ್ರಗತಿಯಲ್ಲಿದೆ. ಟಾಸ್ ಗೆದ್ದ ಆಫ್ಘಾನಿಸ್ತಾನ ತಂಡ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವ್ಯಕ್ತಿಯಿಂದ ವ್ಯಕ್ತಿಗೆ ಮಾಡುವ ಎಲ್ಲ ಯುಪಿಎ ವಹಿವಾಟುಗಳು ಉಚಿತ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಭೂತಾನ್ ಪ್ರಧಾನಿಯೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಪ್ರಧಾನಿ ನರೇಂದ್ರ ಮೋದಿ 76ನೇ ಜನ್ಮದಿನ, ವಿಶ್ವ ನಾಯಕರಿಂದ ಶುಭಾಶಯ. ದೇಶದಲ್ಲಿ ಡಾಪ್ಲರ್ ಹವಾಮಾನ ರೆಡಾರ್ಗಳ ಸಂಖ್ಯೆ 51ಕ್ಕೆ ಏರಿಕೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಟಿ20 ಕ್ರಿಕೆಟ್, ಭಾರತ ವಿರುದ್ಧ ಟಾಸ್ ಗೆದ್ದ ಆಫ್ಘಾನಿಸ್ತಾನ ತಂಡ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಎಫ್ಎಂ 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 7:45:30.
2: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
3: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
2: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ 1-960-60-176.
4: ನೆಕ್ಸಾ.
5: ರೀ, ಮದುವೆ ಫಂಕ್ಷನ್ ಸುಮಾರಿದೆ, ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ.
6: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವೇ?
5: ಇಲ್ಲ, ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವು ಎಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ಲಿಮಿಟೆಡ್ ಪೀರಿಯಡ್ ಆಫರ್ ಇದು.
7: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.

ಶ್ರೋತೃಗಳೇ, ನಾಳೆ ಬೆಳಿಗ್ಗೆ 6:30 ಚಿಂತನ, ಪ್ರಸ್ತುತಿ ಕಡ್ಲೇರ ತುಳಸಿ ಮೋಹನ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.

ಚೇರ್ ಫಾರ್ ಭಾರತ್ ವಿಶೇಷ ಕಾರ್ಯಕ್ರಮವನ್ನು ಕೇಳಿದ್ರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು. ಈಗ ಸಿರಿಗಂಧ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಮತ್ತೆ ಕೇಳಿದಿರಿ.

ಗಣೇಶ ಸುಬ್ರಹ್ಮಣ್ಯ ಚಿತ್ರದ ಗೀತೆ ನರಸಿಂಹನಾಯಕ್ ಹಾಗೂ ಶಾಸ್ತ್ರಿ ಗೀತೆ ಹಾಡಿದ್ದಾರೆ. ಸು ರುದ್ರಮೂರ್ತಿ ಶಾಸ್ತ್ರಿಯವರ ಗೀತೆಗೆ ವಿ ಮನೋಹರ್ ಸಂಗೀತ ನೀಡಿದ್ದಾರೆ.

ಸುಖ ಸಂಸಾರಕ್ಕೆ 12 ಸೂತ್ರಗಳು ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಗೀತೆ ಹಾಡಿದ್ದಾರೆ. ದೊಡ್ಡರಂಗೇಗೌಡ ಅವರ ಗೀತ ರಚನೆಗೆ ಚಕ್ರವರ್ತಿ ಅವರ ಸಂಗೀತವಿದೆ.

0: ಇದುವರೆಗೆ ವರ್ಷಾ ಬಿ ಸುರೇಶ್ ಅವರು ಹಾಡಿದ ಭಾವಗೀತೆಗಳನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಕನ್ನಡ ಭಾರತಿ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಕನ್ನಡ ಭಾರತಿ ಸಾಹಿತ್ಯ ಸಂಚಿಕೆ. ಕಾದಂಬರಿಗಾರ್ತಿ ಕವಯಿತ್ರಿ ಸವಿತಾ ನಾಗಭೂಷಣ್ ಅವರ ಸಾಹಿತ್ಯ ಚಟುವಟಿಕೆ ಕುರಿತು ವಿಶೇಷ ಸಂವಾದ. ಇವರೊಂದಿಗೆ ಎಸ್ಆರ್ ಭಟ್.
2: ಕೇಳುಗರೆ, ಚಿಕ್ಕಮಗಳೂರಿನಲ್ಲಿ ಜನಿಸಿ ಶಿವಮೊಗ್ಗದಲ್ಲಿ ಶಿಕ್ಷಣವನ್ನು ಪಡೆದು ಮಲೆನಾಡಿನ ಅನುಭವದ ಹಿನ್ನೆಲೆಯಲ್ಲಿ ಬಹಳಷ್ಟು ಕವಿತೆಗಳನ್ನು ಗಿಡಮರ ಹಸಿರು ಹೂಹಣ್ಣುಗಳ ಮೇಲೇ ಬರೆದಂಥವರು ಮತ್ತು ಮನೆ ಭಾಷೆ ಕೊಂಕಣಿಯಾಗಿದ್ದರೂ ಕೂಡ ಸಾಹಿತ್ಯ ಕೃಷಿಯನ್ನು ಕನ್ನಡದಲ್ಲಿ ಕಟ್ಟಿಕೊಂಡಂಥವರು. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯು ಕಾವ್ಯಕ್ಕಾಗಿ ನೀಡುವ ಪ್ರಶಸ್ತಿಯನ್ನು ಪಡೆದ ಮೊದಲ ಕವಯಿತ್ರಿ ಮತ್ತು ಎಂಕೆ ಇಂದಿರಾ ಪ್ರಶಸ್ತಿ, ಬಿಎಸ್ ಶ್ರೀಧರ್ ಪ್ರಶಸ್ತಿ ಹೀಗೆ ಹತ್ತು ಹಲವು ಪ್ರಶಸ್ತಿಯನ್ನು ಪಡೆದಂತಹ ಕವಯಿತ್ರಿ, ಕಥೆಗಾರ್ತಿ ಹಾಗೂ ಕಾದಂಬರಿಗಾರ್ತಿ ಸಂಪಾದಕರುಗಳು ಕೂಡ ಆದಂತಹ ಸವಿತಾ ನಾಗಭೂಷಣ್ ಅವರ ಸಾಹಿತ್ಯ ಕೃಷಿಯ ಬಗ್ಗೆ ಒಂದಿಷ್ಟು

0: ಮಾಹಿತಿಯನ್ನ ತಿಳಿಸುವ ಪ್ರಯತ್ನವನ್ನ ಮಾಡ್ತಿದ್ದೀವಿ. ಸವಿತಾ ನಾಗಭೂಷಣ್ ಅವರೇ, ನಮಸ್ಕಾರ ಹಾಗೂ ಸ್ವಾಗತ.
1: ನಮಸ್ಕಾರ ಸರ್.
0: ತಾವು ಶಿವಮೊಗ್ಗದ ಮಲೆನಾಡಿನ ಪರಿಸರದಲ್ಲಿ ಬೆಳೆದಂತವರು, ತಮ್ಮ ಎಲ್ಲ ಕಾವ್ಯಗಳಲ್ಲಿಯೂ ಕೂಡ ನಮ್ಮ ಈ ಮಲೆನಾಡಿನ ಕಂಪು ಎದ್ದು ಕಾಣುತ್ತೆ. ಆದರೆ ತಮ್ಮ ಸಾಹಿತ್ಯ ಕೃಷಿಯಲ್ಲಿ ತಮ್ಮ ಪತಿಯವರು ಅಂದರೆ ಡಾಕ್ಟರ್ ನಾಗಭೂಷಣ್ ಅವರ ಪಾತ್ರವೂ ಕೂಡ ಬಹಳ ಪ್ರಮುಖ ಇದೆ ಅನ್ನೋದನ್ನು ತಿಳ್ಕೊಂಡು ಕಾರ್ಯಕ್ರಮವನ್ನು ತಮ್ಮ ಪತಿಯವರ ಪ್ರಭಾವ ನಿಮ್ಮ ಮೇಲೆ ಹೇಗೆ ಆಗಿದೆ ಅನ್ನೋದನ್ನು ತಿಳಿಸ್ತಾನೆ ಪ್ರಾರಂಭ ಮಾಡೋಣ.
1: ಇಲ್ಲ, ನನ್ನ ಬರವಣಿಗೆ ಒಂದು ಪಲ್ಲಟ ತಗೊಂಡಿದ್ದು ಅವರನ್ನು ಮದುವೆ ಆಗಿದ್ದೇನೆ, ಅದನ್ನು ಹೇಳಲೇಬೇಕು. ಯಾಕೆಂದರೆ ನನ್ನದು ಒಂದು ಸಣ್ಣ ಪ್ರಪಂಚ, ಪ್ರಕೃತಿಯ ಒಂದು ಪ್ರಪಂಚ ಅಷ್ಟೇ ಆಗಿತ್ತು. ಆದರೆ ಅವ್ರನ್ನ ಮದುವೆ ಆದ್ಮೇಲೆ ಅವರು ಒಬ್ಬ ಸೋಷಿಯಲಿಸ್ಟ್ ಆಗಿದ್ರು, ಹಾಗಾಗಿ ನಾನು ಬೇರೆನೆ ಪ್ರಪಂಚವನ್ನ ನೋಡಿದೆ. ಅವರ ಸ್ನೇಹಿತರ ಬಳಗನೇ ಬೇರೆ, ಆಮೇಲೆ ಅವರ ಮಾತುಕತೆನೆ ಬೇರೆ, ಅವರ ಒಡನಾಟನೇ ಬೇರೆ. ನನ್ನ ಪ್ರಪಂಚ ಒಂದು ಸಣ್ಣ ಒಂದು ಬಾವಿಯಲ್ಲಿ ಇದ್ದೆ ಅಂತ ಹೇಳ್ಬೋದು ನಾನು. ಅವರು ಒಂದು ನದಿಗೆ ಕರ್ಕೊಂಡು ಹೋದರು ಅಂತ ಹೇಳ್ಬೋದು. ಆ ನದಿ ಆಮೇಲೆ ಕೊನೆಗೆ ಸಮುದ್ರ ಸೇರೇ ಸೇರುತ್ತೆ. ಅಂದರೆ ದೊಡ್ಡ ಒಂದು ವಿಸ್ತರಣೆ ಸಿಕ್ತು ನನ್ನ ಒಂದು ಪದ್ಯಕ್ಕೆ, ಒಂದು ಒಂದು ಹೊಸ ಆಯಾಮನೇ ಸಿಕ್ತು. ಅವರ
0: ಹೊಸ ಆಯಾಮ ಅವರ ಸಂಪರ್ಕದಿಂದ ನಿಮಗೆ ಸಿಕ್ಕದಾಗ್ಲೇನೆ. ನಿಮ್ಮ ಕವನದ ದಿಕ್ಕನ್ನು ಬದಲಿಸಿದಂಥ ಇನ್ನೊಬ್ಬ ವ್ಯಕ್ತಿ ಅಂತಂದರೆ ಡಾಕ್ಟರ್ ಶಿವರುದ್ರಪ್ಪನವರು.
1: ಹೌದು, ಅವರು ನಾನು ಮದುವೆ ಆಗಿ ಹೊಸರಲ್ಲಿ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿತ್ತು. ಅವಾಗ ಇಲ್ಲಿ ಅವರಿಗೆ ಅವರ ಸಂದರ್ಶನ ನಾಗಭೂಷಣ್ ಮಾಡಿದ್ರು, ಮನೆಗೂ ಕರ್ಕೊಂಬಂದಿದ್ರು. ಫಸ್ಟ್ ಟೈಮ್ ಅವರನ್ನ ನಾನು ನೋಡಿದ್ದು. ಅದಾದ್ಮೇಲೆ ಮತ್ತೆ ಅವರು ಮಂಗಳೂರಿಗೆ ಬಂದಿದ್ರು. ಆವಾಗ ನಾನು ಒಂದು 4-5 ಸಣ್ಣ ಸಣ್ಣ ಪದ್ಯಗಳನ್ನು ಬರೆದು ನೋಟ್ಬುಕ್ಕಲ್ಲಿ ಇಟ್ಕೊಂಡಿದ್ದೆ. ಅವರಿಗೆ ಹೇಳಿದೆ ನಾನು ಸಣ್ಣ ಪುಟ್ಟ, ಅವ್ರಿಗೆ ಗೊತ್ತಿತ್ತು ನೀವು ಬರೀತೀರಲ್ವಾ ಅಂತಂದರು. ಹೌದು ಸರ್, ಏನೋ ಒಂದು ಬರೆದಿದ್ದೀನಿ ಅಂತಂದೆ. ನೋಡಿ ಬನ್ನಿ ಓದಿ ಅಂತಂದರು. ಆಮೇಲೆ ಅದನ್ನೆಲ್ಲ ಚಿಕ್ಕ ಚಿಕ್ಕದು ನಾನು ಅಡ್ಡಡ್ಡ ಹೆಂಗೆ ಬರೆದಿದ್ದೆ, ಗಪದ್ಯ ಥರ ಬರೆದು ಕೊಟ್ಟೆ, ಹಿಂಗೆ ಸಾಲುಗಳನ್ನು ಬರೆದಿದ್ದೀನಿ ಅಂತ ಅವ್ರು ಹೇಳಿ ಓದ್ಬಿಟ್ಟು, ಇದು ಪದ್ಯನೇ ಅಮ್ಮ, ಇದು ಇದನ್ನು ಸ್ವಲ್ಪ ಹಿಂಗೆ ಬರಿ ಅಂತ ಹೇಳಿದ್ರು. ಅಂದರೆ ಮೊದಲ ಬಾರಿಗೆ ಒಬ್ಬ ಹಿರಿಯ ಕವಿಯೊಬ್ಬರು, ಮತ್ತೆ ನಾನು ತುಂಬಾ ಅವರ ಹಾಡುಗಳನ್ನೆಲ್ಲ ಹಾಡ್ತಾ ಇದ್ದೆ. ಅವರ ಅಂದ್ರೆ ನಾನು ಭಾವಗೀತೆಗಳನ್ನೆಲ್ಲ ಹಾಡ್ತಿದ್ದೆ, ಅವರ ಎದೆ ತುಂಬಿ ಹಾಡಿದ್ನ ಅದೆಲ್ಲ ತುಂಬಾ. ಆಮೇಲೆ ಮೊದಲನೇ ಫಸ್ಟ್ ಟೈಮ್ ಒಬ್ಬ ಹಿರಿಯ ಕವಿ ನನಗೆ ಇದು ಹೌದು ನೀನ್ ಬರ್ದಿದ್ ಪದ್ಯ ಅಂತ ನನಗೆ ಹೇಳಿದ್ದು. ಅದು ನನಗೆ ನನ್ನ ಕಾವ್ಯಯಾನದ ಹಾದಿಯಲ್ಲಿ ತುಂಬಾ ಸಹಾಯ ಮಾಡಿತು.
0: ಇದು ನಿಮ್ಮ ಸಾಹಿತ್ಯದ ಪ್ರಪಂಚಕ್ಕೆ ಪ್ರವೇಶವನ್ನು ಪಡೆದುಕೊಂಡಂತಹ ಒಂದಿಷ್ಟು ಪ್ರಸಂಗಗಳು ಸವಿತಾ ನಾಗಭೂಷಣ್ ಅವರು. ಇನ್ನು ನಿಜವಾದ ನಿಮ್ಮ ಪ್ರಪಂಚಕ್ಕೆ ಬರೋಣ. ತಾವು ಕವನವನ್ನು, ಅದರಲ್ಲೂ ವಿಶೇಷವಾಗಿ ಈ ಒಂದು ಕವಯಿತ್ರಿ ಅಂತಾನೆ ಹೇಳ್ಕೊಂಡಿರೋದ್ರಿಂದ, ಇದುವರೆಗೆ ತಾವು ಸುಮಾರು ಎಷ್ಟು ಕವನ ಸಂಕಲನಗಳನ್ನು ಬಿಡುಗಡೆ ಮಾಡಿದ್ದೀರಿ?
1: ನಾನೊಂದು 400-450 ಪದ್ಯ ಬರೆದಿರ್ಬೋದು. ಒಂದು 9 ಕವನ ಸಂಕಲನ ಬಂದಿದೆ.
0: ಬರುತ್ತೇನೆ ಕೇಳು ಅಂತ 1987 ಪ್ರಪ್ರಥಮ ಕವನ ಸಂಕಲನ ಬಂತು ತಮ್ದು. ಹಾಗೇನೆ ಚಂದ್ರನನ್ನ ಕರೆಯಿರಿ ಭೂಮಿಗೆ, ಮತ್ತೆ ಪುನಃ ನಿಮ್ಮ ಚಂದ್ರನ ಮೇಲಿನ ಆಕರ್ಷಣೆ ಇಲ್ಲಿಗೂ ಬಂದ್ಬಿಡ್ತು.
1: ಹೌದು.
0: ಹಾಗೇನೆ ಹೊಳೆ ಮಗಳು ಅಂತ ನೀವು 1996 ಬರೆದ್ರಿ. ಆಕಾಶ ಮಲ್ಲಿಗೆ, ಅದರಲ್ಲಿ ಆಯ್ದ 100 ಕವನಗಳಿದೆ. ಜಾತ್ರೆಯಲ್ಲಿ ಶಿವ, ಕಾಡಲ್ಲಿ ಹೂವುಗಳು, ಈವರೆಗಿನ ಕವನಗಳು, ದರ್ಶನ, ಹೀಗೆ ಬಹಳಷ್ಟು ಕವನಗಳು ಮತ್ತು ಕವನ ಸಂಕಲನಗಳು ಬರ್ತಾ ಹೋಯ್ತು. ಅದು ಇಷ್ಟೆಲ್ಲ ಕವನ ಬಂತಲ್ಲ ಸವಿತಾ ನಾಗಭೂಷಣ್ ಅವರೇ, ಅದರಲ್ಲಿ ನಿಮಗೆ ಅಪ್ಯಾಯಮಾನವಾದಂತ ಕವನ ಯಾವುದು?
1: ಅದು ನಮ್ಗೆ ಹಂಗೆ ಹೇಳಕ್ಕೆ ಬರೋ. ಈಗ ನನಗೆ ನನ್ನ ಫಸ್ಟ್ ಕಲೆಕ್ಷನ್ನೇ ನನಗೆ ಬೆಸ್ಟ್ ಅಂತ ನನಗೆ ಅನಿಸುದು. ಯಾಕೆಂದರೆ ನಾನು ಯಾವ ಬೇರೆಯ ಪ್ರಭಾವ ಇಲ್ಲದೆ ನನ್ನ ಒಳಗೆ ಏನು ನಿಜ ಮತ್ತು ಸಹಜವಾಗಿದೆಯೋ ಅದನ್ನು ನಾನು ನಾ ಬರುತ್ತೇನೆ ಕೇಳಿ ಅದರಲ್ಲಿ ಬರೆದಿದ್ದೀನಿ. ಆಮೇಲೆ ಎಲ್ಲ ಬೇರೆ ಬೇರೆ ಬೇಕಾದಷ್ಟು ಕವನಗಳನ್ನೆಲ್ಲ ಓದಿ ಅದರಲ್ಲಿ ಬೇರೆ ಬೇರೆ ಇಂಪ್ರೆಷನ್ಸ್ ಬಂದಿರುತ್ತೆ. ಆದರೆ ಫಸ್ಟ್ ಕಲೆಕ್ಷನ್ ಯಾವಾಗಲೂ ತುಂಬ ಫ್ರೆಶ್ ಆಗಿರುತ್ತೆ ಮತ್ತು ಸಹಜವಾಗಿರುತ್ತೆ. ಕೆ ವಿ ಸುಬ್ಬಣ್ಣ ಒಂದ್ಸತಿ ನಾನು ನಮ್ಮ ಮನೆಯವ್ರಿಗೆ ನಾಗಭೂಷಣ್ ಹೇಳಿದೆ ನಾನು ಒಂದು 30 ಪದ್ಯ ಆಗಿದೆ ನಾನು ತರಬೇಕಲ್ಲ ಅಂತ. ಅದಕ್ಕೆ ಆವಾಗ ಅಕ್ಷರ ಪ್ರಕಾಶನಕ್ಕೆ ತುಂಬ ಒಳ್ಳೆ ಹೆಸರಿತ್ತು. ನಾವು ಒಂದ್ಸತಿ ಹೆಗ್ಗೋಡಿಗೆ ಹೋಗಿದ್ವಿ ಅಲ್ಲಿ ಫಿಲಮ್ ಅಪ್ರಿಸಿಯೇಷನ್ ಕೋರ್ಸ್ಗೆ. ಅವಾಗ ನಾಗಭೂಷಣ್ ಹೇಳಿದ್ರು ನೀನು ಪ್ರಿಂಟ್ ಆಗಬೇಕು ಅಂತಿದ್ರೆ ಅವರನ್ನು ಕೇಳು. ಅವರು ಆಯಿತು ಅಂದರೆ ಇರ್ಲಿ, ಇಲ್ಲ ಅಂದ್ರೆ ನೋಡೋಣ ಬೇರೆ ನೆಲ್ಮನೆ ಪ್ರಕಾಶನದಿಂದ ನಮ್ಮ ಸ್ನೇಹಿತರಿದ್ದಾರೆ ಅಲ್ಲಿಂದ ತರೋಣ. ನೀ ಶಿವಮೊಗ್ಗದಳೆ ಅಲ್ವಾ, ಕೇಳು ಅಂತ ಅಂದರು. ನಾನು ಒಂದು ಮಾತು ಕೇಳಿದೆ.

0: ಸುಬ್ಬಣ್ಣ ಅವ್ರಿಗೆ ತರ್ತೀರ ಸರ್ ಅಂತ. ಅದಕ್ಕೆ ನೀವು ನಮ್ಮ ಜಿಲ್ಲೆಯವರಲ್ವಾ, ತರೋಣ ಅಂತ. ಅಷ್ಟೇ ಅವರು ಪಾಪ ಬೇರೆ ಏನು ಹೇಳಿಲ್ಲ. ನಾನು ಅವಾಗ ಇನ್ನೂ ಆಗತಾನೆ ಉದಯೋನ್ಮುಖ ಕವಯತ್ರಿ ಎಲ್ಲೋ ಒಂದು ಎರಡು ಓದಿರ್ಬೋದು ಅಷ್ಟೇ. ಒಂದು ಆ ಥರ ಒಂದು ಪ್ರೀತಿ ಇತ್ತವರಿಗೆ ನಮ್ಮ ಜಿಲ್ಲೆಯವರನ್ನು ಪ್ರೋತ್ಸಾಹ ಮಾಡಬೇಕು ಅಂತ. ಹಂಗಾಗಿ ನನ್ನ ಕಲೆಕ್ಷನ್ ಬಂತು. ನನ್ನ ಕಲೆಕ್ಷನ್ ಜೊತೆಗೆ ಅವಾಗ ಬಿ ಆರ್ ಲಕ್ಷ್ಮಣ್ ರಾವ್ದು ಕಲೆಕ್ಷನ್ ಬಂದಿದ್ದು, ಅಕ್ಷರ ಅವ್ರದ್ದು ಒಂದು ಬಂತು, ಹದಿಹರಿಯದ ಹಾಡುಗಳು ಅಂತ. ಒಟ್ಟಿಗೆ ಮೂರು ಬಂದಿದ್ದು ನೆನಪಿದೆ ನನಗೆ.
1: ಆಮೇಲೆ ಹೊಸ ಮನುಷ್ಯ ಏನಿದು?
0: ಇದು ಹೊಸ ಮನುಷ್ಯ ನಮ್ಮ ಮನೆಯವ್ರದ್ದು ಪತ್ರಿಕೆ ಅದು. ಹೊಸ ಮನುಷ್ಯ ಅವರು ಲೋಹಿ ಅವರು ಮ್ಯಾನ್ಕೈಂಡ್ ಅಂತ ತರ್ತಾ ಇದ್ರು. ಅದೇ ರೀತಿ ಅವರು ಆಕಾಶವಾಣಿಯಿಂದ ಸ್ವಯಂ ನಿವೃತ್ತಿ ಪಡೆದು ಹೊಸ ಮನುಷ್ಯವನ್ನ ಒಂದು 10-11 ವರ್ಷ ತಂದ್ರು.
1: ಹಾಗೇನೆ ಹೊಸ ಮನುಷ್ಯದಲ್ಲಿ ತಮ್ಮ ಸಾತ್ವ ಇರಬೇಕು.
0: ನಾನು ಕೂಡ ವಿ ಆರ್ ತಗೊಂಡಿದ್ದೆ, ಹಂಗಾಗಿ ನಾವು ಒಟ್ಟಿಗೆ ಅದನ್ನ ಕೆಲಸ ಮಾಡಿದ್ವಿ. ಅವರು ಏನಿದ್ರು ಸಾಫ್ಟ್ವೇರ್, ನಂದೇನಿದ್ರು ಹಾರ್ಡ್ವೇರ್. ಅದನ್ನ ಪೋಸ್ಟ್ ಮಾಡೋದು, ಬಂಡ್ಲು ಕಟ್ಟೋದು, ಆಮೇಲೆ ಅವ್ರ ಲೇಖಕರಿಗೆ ಫೋನ್ ಮಾಡೋದು, ಪ್ರೂಫ್ ನೋಡೋದು, ಇಂಥವೆಲ್ಲ ನಂದು. ಆದರೆ ಕಾವ್ಯಕ್ಕೆ ಒಂದು ಪುಟ ಇರ್ತಿತ್ತು ಅದರಲ್ಲಿ. ನಾನು ಹೇಳ್ತಿದ್ದೆ ಆ ಪುಟ ನನಗೆ ಕೊಡಬೇಕು ನೀವು ಅಂತ. ನಾನು ಕವಿತೆಗಳನ್ನು ಆರಿಸ್ತೀನಿ ಅಥವಾ ನಾನು ಇಷ್ಟಪಟ್ಟದನ್ನು ಹಾಕ್ತೀನಿ ಅಂತ. ಆಯ್ತು ಇರಲಿ, ನಿಂಗೊಂದು ಪುಟ ಇಷ್ಟು ಕೆಲಸ ಮಾಡ್ತೀಯಲ್ಲ, ನಿಂಗೊಂದು ಪುಟ ಇರಲಿ
1: ಅಂತ ಕೊಟ್ಟರು.
0: ಬೇರೆದು ಯಾವುದು ಕೊಟ್ಟಿರ್ತಿರ್ಲಿಲ್ಲ, ಕತೆನೂ ಅವರೇ ನೋಡ್ತಿದ್ರು, ಕಾವ್ಯದ್ದು ಮಾತ್ರ ನಾನು ಅದ್ರಲ್ಲಿ ಸೆಲೆಕ್ಟ್ ಮಾಡಿ ಎರಡು ಮೂರು ಪದ್ಯ ಹಾಕ್ತಿದ್ದೆ.
1: ಅದನ್ನ ಹೇಳಲೇ ಇಲ್ಲ. ತಮ್ಮ ಇಷ್ಟವಾದ ಕವನ ಏನು ಅಂತ?
0: ನನಗೆ ಈ ಜಾತ್ರೆಯಲ್ಲಿ ಶಿವ ಅನ್ನೋ ಪದ್ಯ ಇರ್ಬೋದು, ಕನಕ ಮತ್ತೆ ಕೃಷ್ಣ ಅಂತ ಇರೋ ಪದ್ಯ ಇರ್ಬೋದು, ಅದನ್ನ ತುಂಬಾ ಜನ ಇಷ್ಟಪಟ್ಟಿದ್ದಾರೆ. ನಾನು ಫಸ್ಟ್ ಟೈಮ್ ಅದನ್ನ ಓದ್ದಾಗ್ಲೂ ಮತ್ತೆ ಮತ್ತೆ ಜನ ಅದನ್ನ ಇಷ್ಟಪಟ್ಟಿದ್ದಾರೆ, ಮತ್ತೆ ಈಗಲೂ ನೆನ್ಪಿಟ್ಕೊಂಡಿದ್ದಾರೆ. ಒಬ್ಬ ಕವಿ 1000 ಪದ್ಯ ಬರೆದ್ರು, ಯಾವುದೋ ಕೆಲವು ಸತಿ ಒಂದೇ ಒಂದು ಪದ್ಯದಿಂದ ಅವರನ್ನ ನೆನಪು ಮಾಡ್ಕೊಳ್ಳೋಂಗಾಗತ್ತೆ. ಹಾಗಾಗಿ ಜಾತ್ರೆಯಲ್ಲಿ ಶಿವ ನಂದು ಭಾರಿ ಪ್ರಸಿದ್ಧವಾದ ಕವನ, ಅಥವಾ ಕನಕ ಕೃಷ್ಣ. ಆದರೆ ನನಗೆ ಆ ಪದ್ಯ ಅಷ್ಟು ಇಷ್ಟ ಇಲ್ಲ. ನನಗೆ ನಾನು ಇತ್ತೀಚೆಗೆ ಬರೆದ ಅಯ್ಯೋ ಶಿವನೇ ಅಂತ ಒಂದು ಪದ್ಯ ಇದೆ. ಅಂದರೆ ಈ ಸರಕು ಪ್ರಪಂಚದಲ್ಲಿ ನನ್ನದು ಕಾವ್ಯ ಪ್ರಪಂಚ, ಅದಕ್ಕೆ ವಿರುದ್ಧವಾಗಿ ಈಗ ಒಂದು ದೊಡ್ಡ ಸರಕಿನ ಪ್ರಪಂಚ ಎದುರಿಗೆ ನಿಂತಿದೆ. ನನಗೆ ಅನಿಸೋದು ನಾಗಭೂಷಣ್ ತುಂಬಾ ಗಾಂಧಿ ಬಗ್ಗೆ ವರ್ಕ್ಶಾಪ್ ಎಲ್ಲ ಮಾಡ್ತಿದ್ರು, ಗಾಂಧಿ ಲೋಹಿಯಾ ಅಂಬೇಡ್ಕರ್ ಇದ್ರ ಬಗ್ಗೆ ಎಲ್ಲ, ಬುದ್ಧ ಹೀಗೆಲ್ಲ ವರ್ಕ್ಶಾಪ್ ಮಾಡ್ತಾ ಇದ್ರು. ಅವಾಗ ನಾನು ಹೇಳ್ತಿದ್ದೆ, ನೋಡಿ ನೀವು ತುಂಬಾ ಗಾಂಧಿ ಬಗ್ಗೆ ವರ್ಕ್ಶಾಪ್ ಮಾಡಿದ್ರು, ಆದ್ರೆ ನಾನು ಒಂದು ಬರೆದಿದ್ದೀನಿ ಗಾಂಧಿ ಬಗ್ಗೆ ಪದ್ಯ ಅಂತ. ಅದೇ ನಾನು ಅಯ್ಯೋ ಶಿವನೇ ಅಂತಂದ್ರೆ, ಈ ಸರ್ಕಿನ ಪ್ರಪಂಚ ಹೆಂಗೆ ನಮ್ಮ ಇಡೀ ಮನುಷ್ಯತ್ವವನ್ನೇ ನಾಶ ಮಾಡಿಬಿಟ್ಟಿದೆ ಅಂತ. ನಾವು ಅದಕ್ಕೆ ತೆತ್ತುಕೊಂಡ್ಬಿಟ್ಟಿದೀವಿ. 100 ವಸ್ತುಗಳನ್ನ ನಾವು, ನಮ್ಮ ಸಂಗ್ರಹ ಒಂದು ಬುದ್ಧಿ ಇದೆಯಲ್ಲ, ಇಡೀ ಜಗತ್ತನ್ನ ನಮ್ಮ ಮನೆಯಲ್ಲಿ ಇಟ್ಕೋಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಆ ಒಂದು ಬರ್ದಿದ್ದೀನಿ ಸರ್ಕಿನ ಪ್ರಪಂಚ. ಅದು ಪದ್ಯ ಅಂತಾನೆ ಹೇಳೋದಿಲ್ಲ ನಾನು, ಕಾವ್ಯ ನಿವೇದನೆ ಅಂತ ಹೇಳಲ್ಲ, ಕಾವ್ಯ ವೇದನೆ ಅಂತ ಹೇಳ್ತೀನಿ. ಆ ಪದ್ಯ ನನಗೆ ಇಷ್ಟ, ಮತ್ತೆ ನಾನು ಅವಾಗ ಅವಾಗ ಅದನ್ನು ಓದ್ತಾ ಇರ್ತೀನಿ.
1: ಈಗ ನಾವು 1986 ನಿಮ್ಮ ಮೊದಲನೇ ಕವನ ಯಾವುದು ಅಂತ ನೋಡ್ಬೋಣ.
0: ಮೊದಲನೇದು ಅದು ಪುಟ್ಟದು ಸರ್, 82 ಬರೆದದ್ದು. ಪ್ರವಾಹದ ಜೊತೆ ಎಲ್ಲವೂ ಕೊಚ್ಚಿಕೊಂಡು ಹೋಯಿತೆಂದರೆ ತಪ್ಪಾದೀತು. ನನ್ನ ಕನಸುಗಳಿನ್ನೂ ಹಸಿ ಹಸಿಯಾಗಿವೆ, ಸೂರಿನಡಿ ಬಿದ್ದಿರುವ ಪಿತಿ ಪಿತಿ ಮಣ್ಣಿನಲ್ಲಿ.
1: ಇದು ನಮ್ಮ ಆರಂಭದ್ದು ಮಣ್ಣಿನಲ್ಲಿ ಶುರುವಾಯಿತು.
0: ಹೌದು, ಆ 4 ಸಾಲಿನ ಚುಟುಕನ್ನ ಪುರವಣಿಯಲ್ಲಿ ಫ್ರಂಟ್ ಪೇಜಲ್ಲಿ ಹಾಕಿದ್ರು. ಅದು ಒಂದು ನನ್ನ ಒಂದು ಅವರ ಪ್ರೋತ್ಸಾಹ ಕೂಡ ನನಗೆ ಮುನ್ನಡೆಯಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ಬೋದು. ಅಂದರೆ ತುಂಬ ಜನ ಅಯ್ಯೋ ಬಂದಿದೆ ಅಂತ, ನಮಗೆ ಅಯ್ಯೋ ಎಷ್ಟು ಜನ, ಲಕ್ಷಾಂತರ ಜನ ಪದ್ಯ, ಅವೆಲ್ಲ ಒಂದು ಆರಂಭದ ದಿವಸದ ಒಂದು ಭ್ರಮೆಗಳು ಎಲ್ಲ ಇರ್ತಾವಲ್ಲ, ಅವಿದ್ವು, ಈಗ ಅವೆಲ್ಲ ಕಳೆದು ಹೋಗಿವೆ.
1: ಪತಿಯ ಅವರ ಬಗ್ಗೆ ಮಾತನಾಡ್ತಿರ್ಬೇಕಂದ್ರೆ ಅವರು ಸೋಷಿಯಲಿಸ್ಟ್ ಅಂತಂದ್ರೆ, ತಮ್ಮ ಬಗ್ಗೆನೂ ಕೂಡ ಒಂಥರದಲ್ಲಿ ಸ್ತ್ರೀವಾದಿ ಅಂತ ಹೇಳ್ಬಿಡ್ತಾರಲ್ಲ, ಇದು ಹೇಗೆ ಇದು?
0: ಅದು ನಾನು ಸ್ತ್ರೀಲೋಕ ಅಂತ ಒಂದು ಕಾದಂಬರಿ ಬರೆದೆ. ಒಂದು ಸ್ತ್ರೀವಾದಿ ವರ್ಕ್ಶಾಪಿಗೆ ಹೋಗಿದ್ದೆ ನಾನು. ಅಲ್ಲಿ ಮಾತುಕತೆ ಎಲ್ಲ ನಡೀತಾ ಇತ್ತು, ತುಂಬಾ ಜನ ಅದರಲ್ಲಿ ಭಾಗವಹಿಸಿದ್ರು, ಅದು ನನಗೆ ಪ್ರೇರಣೆ ಆಯ್ತು. ನಾನು ಸ್ತ್ರೀಲೋಕದಲ್ಲಿ ಅಲ್ಲಿ ಮಾತುಕತೆ ನಡೀತಿರ್ಬೇಕನ್ನಿಸ್ತಿತ್ತು. ನಮ್ಮಲ್ಲೂ ಇದು ಮೊದಲಿಂದನೂ

0: ಇದೇ ಅಲ್ವಾ ಅಂತ ನಮ್ಮ ನಮ್ಮ ಕೊಂಕಣಿಗರದ್ದು ಮಾತೃ ಪ್ರಧಾನ ಕುಟುಂಬ. ಹಂಗಾಗಿ ನಮ್ಮಲ್ಲಿ ಮಹಿಳೆಯರೇ ಸ್ಟ್ರಾಂಗ್ ಎಲ್ಲ ಕಡೆ. ನನಗೆ ವೀಕ್ ಅಂತ ಅಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಾನೆ ಇರ್ಲಿಲ್ಲ. ನಮ್ಮನೇಲಿ ಎಲ್ಲ ಕಡೆನೂ ಅಷ್ಟೇ, ಈ ಹೋಟ್ಲು ಬಿಸ್ನೆಸ್ ಎಲ್ಲ ಜಾಸ್ತಿ ನಮ್ ಕಡೆ. ನಾ ಬಾಲ್ಯದಲ್ಲಿ ಏನ್ ನೋಡಿದ್ದು ಅಂದ್ರೆ ಗಲ್ಲದ ಮೇಲೆ ಮಹಿಳೆಯರು ಕೂತ ಇರ್ತಾರೆ, ದುಡ್ಡು ಗಿಡ್ಡು ಎಲ್ಲ ಎಣಸದ್ ಹಾಕೋದು ಅವ್ರು, ಒಳಗೆ ದೋಸೆ ಮಾಡೋದು ತಂದ್ಕೊಡೋದು ಎಲ್ಲ ಗಂಡಸರು. ಈ ಪ್ರಪಂಚ ನೋಡಿದೆ. ಆಮೇಲೆ ಮಹಿಳೆಯರದೇ ಅಂತಿಮ ವರ್ಡ್ ನಮ್ಮಲ್ಲಿ, ಅವ್ರ ಮಾತೆ ಆತರ ಇತ್ತು. ನಾವೇನು ಕೇಳ್ಬೇಕಾದ್ರು ನಮ್ಮ ತಾಯಿ ಮೂಲಕ ತಂದೆಗೆ ಹೋಗ್ಬೇಕು. ಹಾಗಾಗಿ ನನಗೆ ನಾನು ಏನು ಬಾಲ್ಯದಲ್ಲಿ ಕಂಡಿದ್ದೆ ಅದನ್ನ ನಾನು ನನ್ನ ಕಾದಂಬರಿಯಲ್ಲಿ ತರ್ಲಿಕ್ಕೆ ಇಷ್ಟಪಟ್ಟೆ. ಆಮೇಲೆ ಎಲ್ಲ ಪಾತ್ರಗಳು ಮಹಿಳೆಯರದೇ, ಅದರಲ್ಲಿ ಹೆಂಗಸರು ಏನಿದ್ರು ಹೆಂಗಸರ ಬಾಯಲ್ಲಿ ಬರ್ಬೇಕಷ್ಟೇ, ಮಾತುಕತೆಯಲ್ಲಿ ಬರ್ತಾರೆ ವಿನ ಅವ್ರು ಡೈರೆಕ್ಟ್ ಆಗಿ ಬರೋದಿಲ್ಲ, ಸಂಭಾಷಣೆ ರೂಪದಲ್ಲಿ ಇದೆ. ಅದ್ ನಾನೇನ್ ನೋಡಿದ್ದೆ ನನ್ನ ಬಾಲ್ಯದ ಪ್ರಪಂಚ, ಅದನ್ನ ನಾನು ಅದನ್ನ ಆದಷ್ಟು ಅದನ್ನ ಹಂಗೆ ತರ್ಲಿಕ್ಕೆ ಅದನ್ನ ಪ್ರಯತ್ನ ಮಾಡ. ಅದು ಒಂದು ಸ್ತ್ರೀವಾದಿ ಕಾದಂಬರಿನೇ ಆಗಿದೆ ಅದು.
1: ಒಂದು ಕುತೂಹಲಕ್ಕೆ ಕೇಳ್ತೇನೆ, ಮಹಿಳಾ ಪ್ರಾಧಾನ್ಯತೆ ಅಂತಂದ್ಬಿಟ್ಟು ತಮ್ಮನೇಲಿ ಏನಿತ್ತು?
0: ಅದು ನೋಡಿ ನಮ್ಗೆ ಅದು ರಕ್ತದಲ್ಲಿ ಆ ಗುಣ ಬಂದ್ಬಿಡುತ್ತೆ. ನಮ್ ನಾಗಭೂಷಣ ಯಾವಾಗ ಹೇಳ್ತಿದ್ರು, ನೀನ್ ನಿನ್ ನಿರ್ಧಾರಗಳನ್ನ ನೀನೇ ತಗೋತೀಯ, ನನಗೆ ಕೇಳಲ್ಲ ಅಂತಿದ್ರು. ಅವರು ಎಲ್ಲದಕ್ಕೂ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತ ಕೇಳ್ತಿದ್ರು. ನಾನು ಹಂಗಲ್ಲ, ನಾನೇ ನಿರ್ಧಾರ ತಗೊಂಡ್ಬಿಡ್ತಿದ್ದೆ. ಅದಕ್ಕೆ ಯಾಕೆ ಹಿಂಗೆ ಅಂತಂದು ನಾನು ಅವಾಗ ಅವ್ರಿಗೆ ಹೇಳ್ತೇನೆ, ನೋಡ್ರಿ ನಿಮ್ಮನ್ನು ಮದುವೆ ಆಗ ನಿರ್ಧಾರ ಕೂಡ ನಾನೇ ತಗೊಂಡಿದ್ದು ಅಂತ ಹೇಳ್ದೆ. ಹಂಗೆ ಸಮಾಧಾನ ಮಾಡ್ತಿದ್ದೆ. ಬೇರೆಯವ್ರು ಕೇಳಿದ್ರೆ ಇದಾಗ್ತಿರ್ಲಿಲ್ಲ ನೋಡಿ, ನಾನೇ ತಗೊಂಡಿದ್ದಕ್ಕೆ ಅದಾಯ್ತು. ತುಂಬಾ ದೊಡ್ಡ ನಿರ್ಧಾರ ಆದ್ರೆ ನಿಮ್ಮನ್ನು ಕೇಳ್ತೀನಿ ನಾನು, ಸಣ್ಣ ಪುಟ್ಟದ್ದು ಯಾವುದೋ ಒಂದು ಯಾರಿಗೋ ಏನೋ ಕೊಡೋ ಅಂಥದ್ದು ಮಾಡೋ ಅಂಥದ್ದು ಅದು ನೀವು ಖಂಡಿತ ಬೇಡ ಅನ್ನೋದೇ ಇಲ್ಲ ಅಂತ ನಂಗೆ ಗೊತ್ತು. ಅದಕ್ಕೆ ನಾನು ಅದನ್ನ ನಾನು ತಗೊಳ್ತೀನಿ ಅಂತ ಹೇಳ್ತು.
1: ಅದಕ್ಕಾಗಿ ನಿಮ್ಮ ಹತ್ರ ಕೇಳಿದ್ರು ಕೂಡ, ಡಾಕ್ಟರ್ ನಾಗಭೂಷಣ್ ಅಂತಂದ್ರೆ ಕಚೇರಿಯ ಕೆಲಸದಲ್ಲಿ ಒಂದು ರೀತಿಯಲ್ಲಿ ಟೆರರ್ ಅವರು, ಹಾಗಿದ್ರೆ ಮನೆಯಲ್ಲಿ ಇಲ್ಲಿನೇ ಆಗಿದ್ರು.
0: ಇಲ್ಲ ಇಲ್ಲ, ಅವರು ಎಷ್ಟು ನಿಷ್ಠುರಿ ಒಂಥರ ನಿಷ್ಠುರವಾದ ಮಾತುಕತೆ ಎಲ್ಲ ಸರಿ, ಆದ್ರೆ ಅವರಿಗಿಂತ ನಾನೇ ನಿಷ್ಠುರಿ ಅಂತ
1: ಹೇಳ್ಬೋದು.
0: ಹೃದಯದಲ್ಲಿ ತುಂಬಾ ಇದು, ತುಂಬಾ ಮೃದು. ನಾನೇ ಕಠಿಣ ವ್ಯಕ್ತಿ ಅಂತ ಹೇಳ್ಬೋದು ಆ ಲೆಕ್ಕದಲ್ಲಿ.
1: ಕಾದಂಬರಿ ಸ್ತ್ರೀ ಲೋಕ ಅಂತ ಬರ್ತೀರಿ, ಅದರ ಒಂದು ಅನುಭವವನ್ನು ಕೂಡ ಹೇಳಿದ್ರಿ. ಈ ಒಂದು ಕವನ ಪ್ರಕಾರದಿಂದ ಕಾದಂಬರಿ ಪ್ರಕಾರಕ್ಕೆ ಹೇಗೆ ಬಂದ್ರಿ?
0: ಅಲ್ಲ, ನಾನು ಒಂದೇ ಕಾದಂಬರಿ ಅದನ್ನ ಬರೆದಿದ್ದು. ನಾನು ಪ್ರಧಾನವಾಗಿ ಕವಿನೇ, ನನಗೆ ಎಲಾಬ್ರೇಟ್ ಆಗಿ ಬರೆಯಕ್ಕೆ ಕಷ್ಟ ನನಗೆ. ಅದನ್ನ ಅದಕ್ಕೆ ಸಂಭಾಷಣೆ ರೂಪದಲ್ಲೇ ಬರೆದಿದ್ದು ನಾನು. ಅದನ್ನ 1996 ಅಲ್ಲೇ ಬರೆದಿದ್ದು ನಾನು. ಆನಂತರ ತೀರಾ ಇತ್ತೀಚೆಗೆ ಸಣ್ಣ ಕಥೆಗಳ ಒಂದು ಸಂಕಲನ ತಂದಿದ್ದೆ, ಅಜ್ಜಿ ಕರೆದ ಹಾಗಾಯ್ತು ಅಂತ. ಈಗ ಎಲ್ಲವನ್ನೂ ಕಾವ್ಯದಲ್ಲಿ ಹೇಳಕ್ ಆಗೋದಿಲ್ಲ, ಅದಕ್ಕೆ ನಾನು ನನಗೆ ಆದ್ರೆ ಅದು ತೀವ್ರವಾದ ಒಂದು ಭಾವನೆಗಳು ಇರ್ತವೆ, ಅದಕ್ಕೆ ಕಾವ್ಯನೇ ಒಳ್ಳೇದು ಅಂತ ಅನ್ಕೊಂಡ್ರು ಎಲ್ಲವನ್ನು ಹೇಳಕ್ ಆಗೋದಿಲ್ಲ. ಅದಕ್ಕೆ ನಾನು ಅದನ್ನ ಸಣ್ಣ ಸಣ್ಣ ಕತೆಗಳನ್ನಾಗಿ ನಾನು ಅದನ್ನ ಬರೆದೆ. ನಾನು ಕತೆಗಾರ್ತಿ ಆಗ್ಬೇಕಂತ ಇಷ್ಟಪಟ್ಟಿದ್ದು, ಆದ್ರೆ ನಾನು ಅದು ನಾನು ಕತೆ ಕಳಿಸಿದಾಗ ಅವೆಲ್ಲ ವಾಪಸ್ ಬಂದ್ವು ಅವಾಗ ಆರಂಭದಲ್ಲಿ.
1: ಅವಾಗಲೇನೋ ಸಿಲೆಕ್ಟ್ ಆಗ್ಬಿಟ್ಟಿದ್ರೆ ಇಲ್ಲಿ ನಾವು ಕವಿಯತ್ರಿಯನ್ನ ಕಳೆದುಕೊಂಡು ಕತೆಗಾರ್ತಿ ಆಗ್ಬಿಡ್ತಿದ್ರೇನು.
0: ಅದು ವಾಪಸ್ ಬಂದಿದ್ದಕ್ಕೆ ಆಮೇಲೆ ನಾನು ಕವಿತೆ ಕಳಿಸಿದಾಗ ಪ್ರಕಟ ಆಗ್ತಿತ್ತು, ಹಾಗೆ ನಾನು ಕವಿಯತ್ರಿ ಆದಿದ್ದು.
1: ಕವಿಯತ್ರಿ ಆಯ್ತು, ಕಾದಂಬರಿ ಆಯ್ತು, ಕತೆಗಾರ್ತಿಗಳಾದ್ರಿ, ಲೇಖನಗಳನ್ನು ಕೂಡ ಬರೆಯೋದಕ್ಕೆ ಪ್ರಾರಂಭ ಮಾಡ್ಬಿಟ್ರೆ
0: ಅದು ವಿರಳವಾಗಿ ಪತ್ರಿಕೆಯವರು ಅಲ್ಲಿ ಇಲ್ಲಿ ಕೇಳಿದಾಗ, ಆಮೇಲೆ ಏನಾದ್ರೂ ವಿಚಾರಗಳ ಬಗ್ಗೆ ನಂಗೆ ತೀವ್ರವಾಗಿ ಹೇಳಬೇಕು ಅನಿಸಿದಾಗ ನಾನು ಹಿಂಗೆ ಬರೆದಿದ್ದೇನೆ. ಆಮೇಲೆ ಹೊಸ ಮನುಷ್ಯದಲ್ಲಿ ಕೆಲವು ಹಿಂಗೆ ಪ್ರಶ್ನೋತ್ತರಗಳು ಹೀಗೆಲ್ಲ ಇರೋದು, ಕೆಲವು ಇಂಟರ್ವ್ಯೂಗಳು ಅದನ್ನೆಲ್ಲ ಸುಮ್ಮನೆ ಸೇರಿಸ್ಬಿಟ್ಟು ಒಂದು
1: ಸಂಕಲನ ಮಾಡ್ಬಿಟ್ರಿ.
0: ಹೌದು,
1: ಭೂ ಮನಸ್ಸಿನ ಹೋರಾಟಗಾರ ಮತ್ತು ಇತರ ಲೇಖನಗಳು ಅಂತ 2011 ಅದನ್ನ ಪ್ರಕಟ ಕೂಡ ಮಾಡಿಸಿದ್ರಿ. ಇನ್ನೊಂದಿಷ್ಟು ಸಂಪಾದಿತ ಕೃತಿಗಳು ಕೂಡ ತಮ್ಮ ಮಡ್ಲಲ್ಲಿದೆ.
0: ಅದು ನಾನು ಸಹ ಸಂಪಾದಕೀಯ ಕೆಲಸ ಮಾಡಿದ್ದು GHS ಅವರ ಅಭಿನಂದನ ಗ್ರಂಥಕ್ಕೆ, ಸುವರ್ಣ ಕಾವ್ಯ ಅಂತ ಹೇಳಿ ಒಂದು, ನನ್ಗೆ ಅದೊಂದು ತುಂಬಾ ಇಷ್ಟ ಆಯ್ತು. ಒಂದು 10,000 ಕವನ ಸಂಕಲನಗಳನ್ನ ನಾನು ನೋಡಿ, ಆಮೇಲೆ ಒಂದು 400 ಕವಿತೆಗಳನ್ನು ಆರಿಸೋ ಒಂದು ಕನ್ನಡ ಸಂಸ್ಕೃತಿ ಇಲಾಖೆದು ಒಂದು ಇತ್ತು ಪ್ರಾಜೆಕ್ಟು, ಅದು ನನಗೆ ತುಂಬಾ ಖುಷಿ ಕೊಡ್ತು.
1: ಹಣತೆ, ಸುವರ್ಣ ಕಾವ್ಯ, ಇರುವಂತಿಗೆ
0: ವೈದೇಹಿ ಬಗ್ಗೆ ನಾವು ಮಾಡಿದ್ದು. ಅವರು ಕನ್ನಡ

0: ಒಂದು ಅಪ್ರತಿಮ ಲೇಖಕಿ
1: ಹೌದು
0: ವೈದೇಹಿ.
1: ಹೌದು
0: ಅವ್ರ ಬಗ್ಗೆ ಅವ್ರ ಬಿಡಿ ಅವರ ಕಾಲ್ಭಾಗದಷ್ಟು ನಾವು ಬರ್ದಿಲ್ಲ. ನಮ್ಮನ್ನು ಬೇರೆ ಲೇಖಕಿಯರು ಬೆಳೆಸಿರ್ತಾರೆ, ಎಲ್ಲರ ಬಗ್ಗೆನೂ ನಾವು ಮಾಡಕ್ಕಾಗಲ್ಲ. ಹಂಗಾಗಿ ನನ್ನ ಪ್ರಪಂಚವನ್ನ ಅವ್ರು ವಿಸ್ತರಿಸಿದ್ದಾರೆ ಅಂತ ನನ್ಗೆ ಅನಿಸಿತ್ತು. ಹಂಗಾಗಿ ಅವ್ರ ಬಗ್ಗೆ ನಾನು ನನ್ನ ಗೆಳತಿಯರ ಜೊತೆ ಸೇರಿಕೊಂಡು ಒಂದು ತುಂಬಾ ಚೆನ್ನಾಗಿ ಬಂತದ್ದು ಇರುವಂತಿಗೆ ಅಂತ ಒಂದು 700 ಪುಟ 722 ಪುಟನು ಬಂತದ್ದು.
1: ಆಮೇಲೆ ಕೊಂಕಣಿಯ ಸಾರಸ್ವತ ಲೋಕದಿಂದ ಕನ್ನಡ ಸಾರಸ್ವತ ಲೋಕಕ್ಕೆ ಬಂದಂತ ತಮಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ 2014 ಸಿಕ್ಕಿತ್ತು. ಅದರ ಅನುಭವ ಏನು?
0: ಅದು ನನಗೆ ಮೊದಲು ಸಾಹಿತ್ಯ ಅಕಾಡೆಮಿ ಬಹುಮಾನ ಬಂದಿತ್ತು, ಆಮೇಲೆ ಬೇರೆ ಕವಿಗಳ ಹೆಸರಿನಲ್ಲಿರೋ ಬಹುಮಾನಗಳೆಲ್ಲ ಬಂದಿದೆ. ಪೂತಿನ ಇರ್ಬೋದು, ಮಾಸ್ತಿ ಇರ್ಬೋದು,
1: ಮಧುರ ಚನ್ನದ
0: ಮಧುರ ಚಂದ್ರಬೋದು, ಹೌದು, ಡಿ ಎಸ್ ಕರ್ಕಿ ಇದೆ, ಎಲ್ಲ ಕವಿಗಳ ಹೆಸರು.
1: ಒಂದ್ ರೀತಿಯಲ್ಲಿ ನಮ್ಮ ಕನ್ನಡ ಸಾರಸ್ವತ ಲೋಕದ ಕವಿಗಳ ಹೆಸರಿನಲ್ಲಿ ಏನೇನ್ ಪ್ರಶಸ್ತಿ ಇದೆಯೋ
0: ಹಿರಿಯರ ಆಶೀರ್ವಾದ ನನ್ನ ಮೇಲಿದೆ ಅಂತ ಅನ್ಕೊಂಡು. ಯಾಕಂದ್ರೆ ನಾನು ಕಾವ್ಯವನ್ನೇ ಫುಲ್ 100% ನಂಬಿಕೊಂಡವಳು. ಆ ಹಿರಿಯರ ಆಶೀರ್ವಾದ, ಆ ಪ್ರಶಸ್ತಿಗಳೇ ನನಗೆ ದೊಡ್ಡದು. ಈ ಇದು ಬಂತು ನನಗೆ ಆಕ್ಚುಲಿ ಚಿಕ್ಕ ವಯಸ್ಸಿನಲ್ಲೇ ಬಂದಿದೆ. ನನಗಿಂತ ಹಿರಿಯರು ತುಂಬಾ ಜನ ಇದ್ದಾರೆ, ತುಂಬಾ ಕವಿಯತ್ರಿ ಇರ್ತಾರೆ, ಆಮೇಲೆ ಕವಿಗಳು ಇದ್ದಾರೆ. ಅದು ನಾನು ಕೇಳಿದೆ ಅವ್ರಿಗೆ, ನನಗೆ ನಾನು ಫಸ್ಟ್ ಅವ್ರು ನಂಗೆ ಹೇಳಿದಾಗ ನನಗಿಂತ ಹಿರಿಯರಿದ್ದಾರೆ ಅಂತ ಹೇಳಿದ್ದಕ್ಕೆ, ಇಲ್ಲ ಎಲ್ಲರೂ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ ನೀವು ತಗೊಳ್ಳಿ ಅಂತಂದರು. ನಾನು ಅದನ್ನು ತಗೊಂಡೆ. ಆದರೆ ಹಿರಿಯರು ಅನೇಕ ಜನಕ್ಕೆ ಅದು ಸಿಗಬೇಕಿತ್ತು ಅಂತ ನನಗೆ ಈಗಲೂ ಅನಿಸುತ್ತೆ. ನಾನು ಇವತ್ತಿಗೂ ನಾನು ಅದೇ ಹೇಳ್ತೀನಿ, ಕೆಲವು ಸತಿ ನನಗೆ ಅದು ತಗೊಳಕ್ಕೆ ಇಷ್ಟ ಆಗೋದಿಲ್ಲ, ಆದರೆ ನಾನು ಅದನ್ನು ತಿರಸ್ಕಾರ ಮಾಡಬಾರ್ದು ಅಂತ ನನ್ನ ಮನಸ್ಸಿನಲ್ಲಿ ಒಂದಿದೆ. ಅನೇಕ ಯುವ ಕವಿಗಳು ನನ್ನ ಸಂಪರ್ಕದಲ್ಲಿ ಇದ್ದಾರೆ. ನಾನದ ಅವರು ಏನು ಕವಿತೆ ಕಳಿಸಿದ್ರು ನಾನದು ವಾಟ್ಸಪ್ಪಲ್ಲಿ ಕಳಿಸಿರ್ಬೋದು, PDF ಕಳಿಸಿರ್ಬೋದು, ನಾನು ಎಲ್ಲದನ್ನು ಪ್ರೀತಿಯಿಂದ ನಾನು ಓದ್ತೀನಿ. ಆದರೆ ಅವ್ರಿಗೊಂದು ಹೇಳ್ತಿರ್ತೀನಿ, ನಾನು ಮುನ್ನುಡಿ ಬೆನ್ನುಡಿ ಎಲ್ಲ ಬರೆಯೋದಿಲ್ಲ, ಅದು ಒಂದು ಚೌಕಟ್ಟು ಹಾಕ್ದಂಗಾಗತ್ತೆ. ಜನ ನನ್ನ ಬೇರೆಯವರು ನನ್ನ ಕನ್ನಡಕದಿಂದ ನೋಡಬಾರ್ದು, ಅದನ್ನು ಅವರೇ ಕಣ್ಣುಗಳಿಂದ ನೋಡಬೇಕು. ಎಲ್ಲ ಪದ್ಯಗಳನ್ನು ಓದ್ಬಿಟ್ಟು ಅವರಿಗೆ ನನ್ನ ಪ್ರತಿಕ್ರಿಯೆ ಕೊಡ್ತೀನಿ. ಆದರೆ ನಾನು ಮುನ್ನುಡಿ ಮತ್ತು ಬೆನ್ನುಡಿ ಈ ಥರ ಬರೆಯೋಕ್ಕೆ ನಾನು ಇಷ್ಟಪಡೋದೇ ಇಲ್ಲ. ಅದನ್ನು ನಾನು ಎಲ್ಲ ಅನೇಕ ಯುವ ಕವಿಗಳಿಗೆ ಪಾಪ ಅದನ್ನು ಹೇಳಿ ಬೇಜಾರು ಮಾಡಿದ್ದೀನಿ, ಆದರೆ ನಾನು ಅವರೆಲ್ಲ ಪದ್ಯಗಳನ್ನು ಮತ್ತು ಒಂದು ಪೇಪರಲ್ಲಿ ಒಂದು ಸಣ್ಣ ಪದ್ಯ ಏನಾದರೂ ಬಂದರು ಅಥವಾ ಫೇಸ್ಬುಕ್ಕಲ್ಲಿ ಒಂದು ಸಣ್ಣ ಪದ್ಯ ಬರೆದ್ರು ನಾನು ಯಾರೇ ಬರೆದಿರಲಿ ಅದನ್ನು ನಾನು ತುಂಬ ಪ್ರೀತಿಯಿಂದ ಓದ್ತೀನಿ.
1: ಯಾಕಂದ್ರೆ
0: ಬೆಳಗ್ಗೆಯಿಂದ ಸಂಜೆ ತನಕ ನಾನು ಅದರಲ್ಲೇ ಇರ್ತೀನಿ, ಅದೊಂದೇ ನನಗೆ ಆಸರೆ ಅಂತ ನಾನು ಅನ್ಕೊಂಡು.
1: ಸವಿತಾ ಭೂಷಣ ಅವರೇ, ಸಾಮಾನ್ಯವಾಗಿ ಕವಿತೆ ಅಂತಂದ್ರೆ ನಾವು ಹಿಂದಿನ ಕಾಲದಲ್ಲಿ ತಗೊಂಡ್ರೆ ಕವನ ಹಲವಾರು ಘಟ್ಟಗಳನ್ನ ಪಡ್ಕೊಂಡ್ತು. ಆ ವಿವಿಧ ಘಟ್ಟಗಳಲ್ಲಿ ತಾವು ನವೋದಯದಿಂದ ಪ್ರೇರಿತರಾದಂತ
0: ನವೋದಯ ಕವಿತೆಗಳನ್ನೇ ಜಾಸ್ತಿ ಇಷ್ಟಪಟ್ಟಿದ್ದು. ಯಾಕೆ ಅಂದ್ರೆ ಅವು ಭಾವಗೀತೆಗಳಿಗೆ ಆಕಾಶವಾಣಿ ದಿವಸ ಒಂದು 3-4 ಭಾವಗೀತೆ ಕೇಳ್ತಿದ್ವಿ. ಬೆಳಗ್ಗೆ ಗೀತಾರಾಧನಾ ಇರ್ತಿತ್ತು, ಆಮೇಲೆ ಭಾವಗೀತೆಗಳು ಬರ್ತಿತ್ತು, ಆಮೇಲೆ ಮಧ್ಯಾಹ್ನ 1 ಗಂಟೆಗೆ 2 ಹಾಡು ಬರ್ತಿತ್ತು. ನಮ್ಗೆ ಕಾವ್ಯ ಅಂದ್ರೆ ಅದೇ ಆಗಿತ್ತು ನಮ್ಗೆ. ಆಮೇಲೆ ನವ್ಯ ಕವಿತೆಗಳು ಬರ್ತಿದ್ವು, ಅದು ನಿಜವಾಗ್ಲೂ ನನ್ಗೆ ಅರ್ಥ ಆಗ್ತಿರ್ಲಿಲ್ಲ. ಅದರ ನಂತರ ಬಂಡಾಯ ಕವಿತೆಗಳು ಬರೀ, ಆ ಟೈಮಲ್ಲಿ ಮಹಿಳೆಯರು ಬರೆಯಕ್ಕೆ ಶುರು ಮಾಡಿದ್ರು. ಆ ಬಂಡಾಯ ಕವಿತೆಗಳು ಎಲ್ಲ ಸ್ವಲ್ಪ ಸರಳವಾಗಿ ಇರ್ತಿದ್ವು, ನವ್ಯದಷ್ಟು ಒಂದು ಸಂಕೀರ್ಣವಾಗಿರ್ತಿರ್ಲಿಲ್ಲ. ಅದು ಬೇರೆಯವರ ಒಬ್ಬ ನೆರವು ಬೇಕು, ಇದನ್ನ ನಾನೇ ಅರ್ಥ ಮಾಡ್ಕೋಬಹುದಾಗ.
1: ಸವಿತಾ ನಾಗಭೂಷಣ ಅವರೇ, ಈಗ ಆಕಾಶವಾಣಿಗೆ 90 ವರ್ಷ ತುಂಬತಾ ಇದೆ, ಈ ಸಂದರ್ಭದಲ್ಲಿ ಆಕಾಶವಾಣಿಯಿಂದ ತಾವು ಕೂಡ ಪ್ರಭಾವಿತರಾಗಿದ್ರಿ ಅನ್ನೋದನ್ನ ತಿಳಿಸ್ತಾ ಇದ್ದೀರಿ.
0: ನಾನೇನಿದ್ರು ಪುರಂದರದಾಸರು, ಕನಕದಾಸರು, ಆಮೇಲೆ ವಚನಕಾರರು, ಇದೇ ನನಗೆ ಜಾಸ್ತಿ ತತ್ವ ಪದಗಳು ಅವೆಲ್ಲ ರೇಡಿಯೋದಲ್ಲಿ ಬರ್ತಿತ್ತು. ಹಳೆ ಚಿತ್ರಗೀತೆಗಳು, ಹಳೆ ಹಿಂದಿ ನನ್ನ ಮಟ್ಟಿಗೆ ನನ್ನ ಕಾವ್ಯ ಪ್ರಪಂಚ ಅದೇ ಆಗಿತ್ತು. ನವ್ಯ ನನಗೆ ಅದು ಕಷ್ಟ ಆಗ್ತಿತ್ತು. ನಾನು ತೀರಾ ಇತ್ತೀಚೆಗೆ ಅದನ್ನ ನಾನು ಹಳೆದನ್ನೆಲ್ಲ ಅದನ್ನು ವಿಶ್ಲೇಷಣೆ ಮಾಡಿದಾರಲ್ಲ, ಅದನ್ನು ಓದಿ ನಾನು ಅದನ್ನ ಅದರ ಸ್ವಾರಸ್ಯವನ್ನ ಈಗೀಗ ತಿಳ್ಕೊತಾ ಇದ್ದೇನೆ. ಹೌದು, ಹಿಂಗ ಅರ್ಥ ಇರುತ್ತೆ ಅಂದ್ರೆ ನಾವು ಎಲ್ಲ ಸುಲಿದ ಬಾಳೆ ಹಣ್ಣು ಹಂಗಿರ್ಬೇಕು ಅಂತ ಯೋಚನೆ ಮಾಡ್ತೀವಿ. ನಾನು ಬರೆಯೋದು ಅದೇ ರೀತಿ. ತುಂಬಾ ಜನ ಹೇಳಿದ ಅಯ್ಯೋ ನಿಮ್ದು ತುಂಬಾ ಮಕ್ಕಳ ಪದ್ಯ ತರ ಇರುತ್ತೆ ಅಂತಾನು ಹೇಳ್ದವ್ರು ಇದ್ದಾರೆ. ಆದ್ರೆ ನಾನು ಕಾವ್ಯಕ್ಕೆ ನಾನು ಅದೇನು ಅರ್ಥ ಇದೆ ಅಂತಲ್ಲ, ಕಾವ್ಯನೇ ಒಂದು ಭಾಷೆ,
1: ಹೌದು,
0: ಅದೇ ಒಂದು ಲ್ಯಾಂಗ್ವೇಜ್. ಹಂಗಾಗಿ ಅದನ್ನ ಅದ್ರಲ್ಲಿ ಬರಿತೀವಿ ಇದ್ರ ಬರೀತೀವಿ ಅಂತಲ್ಲ. ಈಗ ನಾವು ಆಫ್ರಿಕನ್ ಕವಿತೆ

0: ಯುರೋಪಿಯನ್ ಕವಿತೆ ಓದ್ತೀವಿ. ಈಗ ತೀರಾ ನಾವು ಬರ್ದಂಗೆ ಅವ್ರು ಬರ್ದಿದ್ದಾರೆ, ಅವ್ರು ಬರ್ದಂಗೆ ನಾವು ಬರ್ದಿದ್ದಾರೆ ಅಂತ ನಮ್ಗೆ ಅನ್ಸುತ್ತೆ. ಕಾವ್ಯದ್ದೇ ಒಂದು ಭಾಷೆ ಇರುತ್ತೆ, ಅದು ಹೃದಯದ ಭಾಷೆ ಅದು. ಹಂಗಾಗಿ ನನಗೆ ನಾನು ನವ್ಯ ಕವಿತೆಯಿಂದ ಜಾಸ್ತಿ ಇನ್ಫ್ಲೂಯೆನ್ಸ್ ಆಗಲಿಲ್ಲ, ಆದರೆ ನಾನು ಅದನ್ನ ಪಡ್ಕೊಂಡಿದ್ದೀನಿ ನವ್ಯ ಕಥೆಗಾರರು ಮತ್ತು ವಿಮರ್ಶೆಯಿಂದ ಜಾಸ್ತಿ ಪಡ್ಕೊಂಡಿದ್ದೀನಿ ಅನ್ಸುತ್ತೆ.
1: ಹಾಗೇನೆ ನಮ್ಮ ಶಿವಮೊಗ್ಗ ತಂದು ಕೂಡ್ಲೇನೆ ನಮಗೆಲ್ಲ ಸಾಹಿತ್ಯ ಪ್ರಪಂಚವನ್ನ ಕಟ್ಟಿಕೊಡುವಂತಹದ್ದು ಕರ್ನಾಟಕ ಸಂಘ. ಕರ್ನಾಟಕ ಸಂಘಕ್ಕೂ ತಮಗೂ ಬಹಳ ಆತ್ಮೀಯ ನಂಟಿದೆ, ಅದರ ಬಗ್ಗೆ ಒಂದಿಷ್ಟು ಹೇಳಬೇಕು ಸವಿತಾ ನಾಗಭೂಷಣ ಅವರೇ.
0: ಪ್ರಥಮ ಬಹುಮಾನ ಪಡೆದಿದ್ದು ಕರ್ನಾಟಕ ಸಂಘದಲ್ಲೇ. ಅದೇ ಹೇಳಿದ್ನಲ್ಲ, 5 ವರ್ಷ ಚಿತ್ರ ಬರೆದಿದ್ದೆ, ಅಲ್ಲಿ ಒಂದು ವಾಟರ್ ಬ್ಯಾಗ್ ಕೊಟ್ಟಿದ್ರು, ಆ ಸ್ಟೇಜ್ ಮೇಲೆ ಹೋಗಿ ನಾನು ತಗೊಂಡಿದ್ದು. ಆಮೇಲೂ ನಾನು ಅನೇಕ ಸಾಹಿತಿಗಳನ್ನ ಅಲ್ಲಿ ನೋಡಿದ್ದೀನಿ. ಕೆ ಎಸ್ ನಾ ಇರ್ಬೋದು, ಪುತೀನಾ ಇರ್ಬೋದು, ತೇಜಸ್ವಿ ಇರ್ಬೋದು, ಲಂಕೇಶ್ ಇರ್ಬೋದು, ಸುಬ್ಬಣ್ಣ ಇರ್ಬೋದು, ಅನಂತಮೂರ್ತಿ ಇರ್ಬೋದು, ಕಣವಿ ಇರ್ಬೋದು, ಜಿ ಎಸ್ ಎಸ್ ಇರ್ಬೋದು, ನಿಜಾರ್ ಅಹಮದ್ ಇರ್ಬೋದು, ತುಂಬ ಜನ ಅಲ್ಲಿ ಕರೆಸ್ತಾ ಇದ್ರು. ಇವರೆಲ್ಲ ನನಗೆ ಪ್ರೇರಣೆನೇ, ನನಗವರು ಅವರ ಕವಿತೆಗಳನ್ನು ಕೇಳಿರೋದು, ಅವರ ಮಾತುಗಳನ್ನು ಕೇಳಿರೋದು. ಆಮೇಲೆ ಅಲ್ಲಿ ಎಂ ಕೆ ಇಂದಿರಾ ಪ್ರಶಸ್ತಿಯನ್ನು ಕರ್ನಾಟಕ ಸಂಘದವರು ಕೊಟ್ಟಿದ್ರು. ಈಗ ಹಲವಾರು ವೇದಿಕೆ ಇರ್ಬೋದು, ಆದರೆ ನಾನು ಬೆಳೀತಿದ್ದ ಕಾಲದಲ್ಲಿ ನಮ್ಗಿದ್ದಿದ್ದು ಕರ್ನಾಟಕ ಸಂಘ ಒಂದೇ.
1: ಸಾಮಾನ್ಯವಾಗಿ ಕೇಳುವಂಥದ್ದು ಒಂದಿದ್ದೇ ಇರುತ್ತೆ, ನೀವೇಕೆ ಬರೆಯುತ್ತೀರಿ ಅಂತ. ಈಗ ನನ್ನ ಪ್ರಶ್ನೆನೂ ಅದೇ, ನೀವೇಕೆ ಬರೆಯುತ್ತೀರಿ?
0: ಅದು ಬಹುಶಃ ಈಗ ನೋಡಿ ಜಗತ್ನಲ್ಲಿ ನಾನಾ ನಡೀತಿದೆ, ಸಂಗೀತ ಇದೆ, ಸಾಹಿತ್ಯ ಇದೆ, ಚಿತ್ರಕಲೆ ಇದೆ, ಮತ್ತೆ ಬೇರೆ ವ್ಯಾಪಾರ ಇದೆ, ಕ್ರಿಮಿನಲ್ ಆಕ್ಟಿವಿಟಿನೂ ಇದೆ. ಜಗತ್ತು ತುಂಬ ಅಸಂಖ್ಯ ಇದರಿಂದ ನಡೀತಾ ಇರುತ್ತೆ. ಈ ಕಾವ್ಯ ಅನ್ನೋದು ಒಂದು ಸಣ್ಣದು, ಒಂದು ಸಣ್ಣ ಗುಂಪಿನ ಚಟುವಟಿಕೆ ಅಷ್ಟೇ. ಇದು ಒಂದು ಲೋಕಕ್ಕೆ ನಾನು ಈ ಲೋಕದ ಜೀವಿಯಾಗಿ ನೀಡಿರೋ ಒಂದು ಪ್ರತಿಕ್ರಿಯೆ ಅಂತ ಅಷ್ಟೇ ನಾನು ತಿಳ್ಕೊಳ್ಳೋವಂಥದ್ದು. ಈ ಜಗತ್ತಿನಲ್ಲಿ ನಾನು ಬದುಕಿದ್ದೀನಿ, ಅದು ಏನೋ ಸುತ್ತಮುತ್ತ ನಡೀತಾ ಇರುತ್ತೆ, ನನ್ನ ಮನಸ್ಸಿಗೆ ಒಂದು ಏನೋ ಒಂದು ಹೊಳೆಯತ್ತೆ, ಹೊರಗಿಂದ ಒಳಗೆ ಬರುತ್ತೆ, ಒಳಗಿಂದ ಹೊರಗೆ ಹೋಗುತ್ತೆ. ಅದೊಂದು ಸಣ್ಣ ವಿನಿಮಯ, ಒಂದು ಪ್ರತಿಕ್ರಿಯೆ.
1: ನಿಮ್ಮ ಅನುಭವ ಅಭಿವ್ಯಕ್ತಿಗಳನ್ನು ಹೊರಸೂಸುವುದಕ್ಕೆ ತಾವು ಬರೀತೀರಿ?
0: ಹೌದು.
1: ಹಾಗಿದ್ರೆ ಈಗ ಆರಂಭದಲ್ಲಿ ಹೇಳ್ತಾ ಇರುವಾಗ ನಾವು ಮಾತನಾಡಬೇಕಿದ್ರೆ, ಜಾತ್ರೆಯಲ್ಲಿ ಶಿವ ಇದು ನಿಮಗಿಷ್ಟವಾದ ನಿಮ್ಮ ಕವನ, ಆದ್ರೆ ನಿಮಗಿಷ್ಟವಾದ ನಿಮ್ಮ ಮೇಲೆ ಪ್ರಭಾವ ಬೀರಿದ ಕವನ ಯಾವುದು?
0: ನನಗೆ ಅದು ತುಂಬಾ ಇದೆ, ನಾನು ಹೇಳಿದ್ನಲ್ಲ ಅದು ಒಂದು ಅಂತ ಹೇಳಕ್ಕಾಗಲ್ಲ, ನಾನೊಂದು ಲಕ್ಷಾಂತರ ಕವಿತೆ ಓದಿರ್ಬೋದು. ತುಂಬಾ ಜನ ಕನ್ನಡದ ಅಸಂಖ್ಯ ಕವಿಗಳು ನನ್ನ ಮೇಲೆ ಪ್ರಭಾವ ಬೀರಿದ್ದಾರೆ, ಒಂದು ಕವಿತೆ ಅಂತ ನನಗೆ ಹೇಳಲಿಕ್ಕಾಗದೇ ಇಲ್ಲ.
1: ಆದರೆ ಕವಿತೆ ಹೇಳೋದಕ್ಕೆ ಸಾಧ್ಯ ಇದೆ, ಇದ್ರೂ ಕೂಡ ಕೃತಿ ನಿಮ್ಮ ಮೇಲೆ ಬಹಳ ಪ್ರಭಾವ ಬೀರಿದ್ದು ಒಂದು ಎರಡಿದೆ. ಒಂದು ಹುಲ್ಲಿನ ಕ್ರಾಂತಿ.
0: ಹೌದು ಹೌದು, ಒಂದು ಹುಲ್ಲಿನ ಕ್ರಾಂತಿ, ರಾಮಕೃಷ್ಣ ವಚನ ವೇದ, ಆಮೇಲೆ ನನಗೆ ತುಂಬಾ ಮನಸ್ಸಿಗೆ ಇಷ್ಟ ಆಗಿದ್ದು ಒಂದು ಸಣ್ಣದು ಅಂದ್ರೆ, ತನುವಿನೊಳಗೆ ಅನುದಿನವಿದ್ದು ಎನ್ನ ಮನಕ್ಕೆ ಹೇಳದೆ ಹೋದೆ, ಹಂಸ ಅಂತ ಒಂದು ತತ್ವ ಪದ ಇದೆಯಲ್ಲ, ಅದು ಎರಡೇ ಸಾಲ ಇರ್ಬೋದು, ಅದು ನನ್ ಭಾರಿ ನನ್ನನ್ನ ಕಾಡಿದೆ.
1: ನಿಮಗೆ ಕಾಡಿದ ಕವನಗಳು ಇವೆ,
0: ತುಂಬಾ ಇವೆ ಕನ್ನಡದಲ್ಲಿ. ಏನಿಲ್ಲ ಅಂದ್ರು ನೂರಾರು ಒಳ್ಳೆ ಕವಿಗಳಿದ್ದಾರೆ, ನನಗಿಂತ ತುಂಬಾ ಚೆನ್ನಾಗಿ ಬರೆಯ ನೂರಾರು ಕವಿಗಳಿದ್ದಾರೆ, ಅವರೆಲ್ಲರ ಪದ್ಯಗಳನ್ನು ನಾನು ಮತ್ತೆ ಮತ್ತೆ ನಾನು ಓದಿದ್ದೀನಿ.
1: ನನಗೆ ಈಗ ಮತ್ತೆ ಮತ್ತೆ ಓದಿದ್ದೀರಿ ಅಂತಂದಾಗ, ನಿಮ್ಮ ದೇವರಿಗೆ ಹೋದೇವು ಅಂತ ಒಂದು ಕವನ ಸಂಕಲನ ಇದೆ, ಅದರಲ್ಲಿ ತಾವೇ ಬರೆದಂತಹ ಒಂದು ಕವನ ಕವಿಯ ಬಗ್ಗೆನೆ ಬರೆದು ಬಿಟ್ಟಿದ್ದೀರಿ.
0: ಹೌದು,
1: ಆ ಕವಿಯ ಬಗ್ಗೆ ಏನ್ ಬರೆದಿದ್ದೀರಿ ಅಂತ ನಮ್ಗೆ ಕೇಳಗ್ರಿಗೆ ಹೇಳೋಣ.
0: ನಾನು ಕವಿ ಬಗ್ಗೆನೇ ತುಂಬಾ ಬರ್ದಿದ್ದೀನಿ ಒಂದೊಂದು 4-5, ಯಾಕಂದ್ರೆ ನಾವೇನು ಅಂತ ಅನ್ಕೋತಾ ಇರ್ತೀವಲ್ಲ, ಏನು ಅಂತ ನಾವೊಂದು ಅನ್ವೇಷಣೆ ಮಾಡ್ಕೋತಾ ಇರ್ತೀವಿ,
1: ಆತ್ಮಾವಲೋಕನ.
0: ಹೌದು, ಈಗ ಮನುಷ್ಯ ಎಂತವನೇ ಆಗ್ಲಿ ದೇವರ ಮುಂದೆ ನಿಂತಾಗ, ಕೈ ಜೋಡಿಸಿ ನಿಂತಾಗ ಯಾವ ಭಾವ ಬರುತ್ತೆ?
1: ಸಮರ್ಪಣ ಮನೋಭಾವ ಅಂತ.
0: ಆ ಕವಿತೆ ಅಕ್ಷರದ ಮುಂದೆ ನಮ್ಗೆ ಅದೇ ಭಾವ ಬರುತ್ತೆ ಅಷ್ಟೇ, ಆ ಟೈಮಲ್ಲಿ ಅಷ್ಟೇ ನಾವು ಕವಿಗಳು. ಮಿಕ್ಕಂತೆ ಎಲ್ಲ ರಾಗದ್ವೇಷಗಳು ನಮ್ಮಲ್ಲೂ ಇರ್ತವೆ.
1: ಕೆಲವೊಮ್ಮೆ ಆ ರಾಗದ್ವೇಷಗಳು ಕವನದಲ್ಲೂ ಕಾಣಿಸ್ಕೊಳ್ಳುತ್ತೆ.
0: ಅಯ್ಯೋ, ಅದು ಹಿಂದೆ ಮುಂದೆ ಹೊರಗಿಂದು ಒಳಗಿಂದು ಎಲ್ಲ ಸೇರ್ಬಿಟ್ಟು ಕಲಸದ ಮೇಲೆ ಹೋಗ ರಾಗೆ ಬರುವಂತದ್ದು. ನಾವೇನು ಹೊಸದನ್ನೇನು ಉತ್ಪಾದನೆ ಮಾಡಕ್ ಆಗೋದಿಲ್ಲ, ಎಲ್ಲರೂ ಬರೆದಿರೋ ಶಬ್ದಗಳೇ ನಮ್ಮ ಹತ್ರನೂ ಇರೋದು. ನಾವು ಈಗ ಒಬ್ಬ ವ್ಯಕ್ತಿಯಾಗಿ ನಮ್ಮ ಕಣ್ಣುಗಳಿಂದ ನೋಡಲ್ವಾ, ಹಂಗೆ ಆ ಶಬ್ದಗಳನ್ನ ನಾವು ನುಡಿಸ್ತೀವಿ.

0: ನಮಗೊಂದು ಶಬ್ದಗಳ ಕೈ ಸಿಗ್ತವೆ, ನಾವು ನುಡಿಸೋದು. ಪ್ರತಿಯೊಬ್ಬರು ಅವರದೇ
1: ಭಾವನೆಗಳನ್ನು ಶಬ್ದಗಳಲ್ಲಿ ಪೋಣಿಸಿ ಕವನವಾಗಿಯೋ ಕಾವ್ಯವಾಗಿಯೋ ಕಟ್ಟಿಕೊಡುವಂತಹ ಕೆಲಸವನ್ನ ತಾವು ಮಾಡ್ತಾ ಹೋಗ್ತೀರಿ ಕವಿಗಳಾಗಿ. ಹಾಗೇನೆ ತಮಗೆ ಕನ್ನಡದ ಮೇಲೂ ಕೂಡ ಬಹಳ ಒಂದು ಪ್ರೀತಿ. ಅದರಲ್ಲೂ ಕೂಡ ನಾವು ಹೇಳ್ತೀವಿ, ಆರಂಕುಶ ಮಿಟ್ಟಡಂ ನೆನವುದನ್ನ ಮನಂ ಬನವಾಸಿ ದೇಶಮಂ, ಇದನ್ನ ಆ ಕಾಲದಲ್ಲಿ ಪಂಪ ಹೇಳಿದ. ಆದ್ರೆ ಅದೇ ಒಂದು ಟೋನ್ ನಲ್ಲಿ ತಾವು ಕೂಡ ಒಂದು ಕನ್ನಡ ಕವನ ಬರೆದ್ಬಿಟ್ಟಿದ್ದೀರಿ.
0: ಅದು ನನಗೆ ಒಂದು ಅಸ್ಮಿತೆಯನ್ನು ಕೊಟ್ಟಿರೋದೇ ಕನ್ನಡ. ಹಾಗಾಗಿ ನಾನು ಕನ್ನಡಕ್ಕೆ ಯಾವಾಗಲೂ ಸದಾ ಋಣಿ. ಮತ್ತೆ ಹುಟ್ಟುವುದಾದರೆ, ಮತ್ತೆ ಹುಟ್ಟುವುದಾದರೆ ಈ ನೆಲವೇ ಇರಲಿ, ಹುಟ್ಟಿದ ಮೇಲನ್ನ ನುಡಿಯು ಕನ್ನಡವೇ ಆಗಿರಲಿ. ತುಂಗೆಯಲ್ಲಿ ನಾನಿರಲು ಗಂಗೆಯೂ ಬರಲಿ, ಕೃಷ್ಣೆ ಗೋದಾವರಿ ಗೆಳತಿಯರು ಸಿಗಲಿ. ಹಿಮಾಲಯವು ಮುಡಿಯಲ್ಲಿ, ಸಹ್ಯಾದ್ರಿಯು ಅಡಿಯಲ್ಲಿ, ಅಲ್ಲಲ್ಲಿಯೇ ಇರಲಿ. ಕಲ್ಕತ್ತೆಯ ಕಾಳಿ ಶೃಂಗೇರಿಯ ಶಾರದೆಗೆ ಹೂವು ಕುಂಕುಮ ಕೊಡಲಿ. ದೂರದಲ್ಲೇಕೆ ಇರಬೇಕು ದೆಹಲಿ, ದೂರದಲ್ಲೇಕೆ ಇರಬೇಕು ದೆಹಲಿ, ಶಿವಮೊಗ್ಗೆಗೇ ಬರಲಿ. ಮತ್ತೆ ಹುಟ್ಟುವುದಾದರೆ ಈ ನೆಲವೇ ಇರಲಿ, ಮಂಗಳೂರಿನ ಕಡಲು ಮಡಿಕೇರಿಯ ಮಂಜಿನ ಒಡಲು ನನಗೊದಗಿ ಬರಲಿ. ಹಟ್ಟಿ ಚಿನ್ನದ ಬುಗುಡಿ ಕಾರವಾರದ ಸಿಗಡಿ ತುಟ್ಟಿಯಾಗದೆ ಇರಲಿ. ಸೊರಗದಿರಲಿ ಬೇಲೂರಿನ ಬಾಲೆ, ಒಣಗದಿರಲಿ ಜೋಗದ ಮೊರೆ, ಇಳಕಲ್ಲಿನ ಸೀರೆಗೆ ಕಾಶ್ಮೀರದಲ್ಲೂ ಬೆಲೆ ಸಿಗಲಿ. ಮತ್ತೆ ಹುಟ್ಟುವುದಾದರೆ ಈ ನೆಲವೇ ಇರಲಿ, ಮೇಲುಕೋಟೆಯ ಚೆಲುವ ನನಗೊಲಿದು ಬರಲಿ, ಮೇಲುಕೋಟೆಯ ಚೆಲುವ ನನಗೊಲಿದು ಬರಲಿ.
1: ಸವಿತಾ ನಾಗಭೂಷಣ ಅವರೇ, ಈ ಕವನದ ಮುಖಾಂತರ ಇಡೀ ಕರ್ನಾಟಕವನ್ನ ಸುತ್ತೊಡೆದು ಬಿಟ್ರಿ ತಾವು.
0: ಹೌದು, ನನ್ನ ಇಡೀ ದೇಶದಲ್ಲಿ ಇದ್ರು ಕೂಡ ನನಗೆ ಅಂತಿಮವಾಗಿ ನನಗೆ ಶಿವಮೊಗ್ಗನೇ ನನ್ನ ಮನೆ ಅಂತ ಅನ್ಸೋ ಒಂದು ಭಾವದಲ್ಲಿ ನಾನು ಅದನ್ನ.
1: ಶಿವಮೊಗ್ಗದಲ್ಲಿ ಮನೆಯೂ ಇದೆ, ಅದೇ ರೀತಿಯಲ್ಲಿ ಮನಸ್ಸು ಇಲ್ಲೇ ಇದೆ. ಇಷ್ಟೆಲ್ಲ ಮನೆ ಮನಸ್ಸು ಇಟ್ಕೊಂಡಂತವರಿಗೆ ಈ ಸಾಹಿತ್ಯದ ಪ್ರಕಾರದಲ್ಲಿ ಮುಂದುವರಿಯುವ ಯೋಚನೆ ಯಾವ ರೀತಿ?
0: ನಾನು ಈಗ ನನಗೆ ಏನ್ ಗೊತ್ತಾ, 40 ವರ್ಷದಿಂದ ಪದ್ಯ ಬರಿತಾ ಇರ್ತೀವಿ, ಅದೊಂದು ಅಭ್ಯಾಸ ರೂಢಿ ಆಗ್ಬಿಟ್ಟಿದೆ.
1: ಎಲ್ಲ ಒಂದ್ ಕಡೆಯಲ್ಲಿ ತಾವೇ ಬರೆದ ಹಾಗೇನೆ ಸಾಕಪ್ಪ ಅಂತ ಎಲ್ಲ ಒಂದ್ ಕಡೆಯಲ್ಲಿ ಹೇಳ್ತಿದ್ದೀರಿ.
0: ಅದು ಪ್ರತಿ ಸತಿ ಅನ್ನಿಸ್ತಿರುತ್ತೆ, ಆದ್ರೆ ಮತ್ತೆ ನಾವು ಇರೋ ತನಕನು ಬಹುಶಃ ನಾನು ಅನ್ಕೋತಾ ಇರ್ತೀನಿ, ಅಯ್ಯೋ ಇಲ್ಲ ಬರೆಯಕ್ಕಾಗಲ್ಲ. ಆದ್ರೆ ಹಾಗಂದುಕೊಂಡ ಮರುಕ್ಷಣದಲ್ಲೇ ನಾನು ಬರಿತಾ ಇರ್ತೀನಿ. ಅದೊಂದು ನನಗೆ ಒಂದು ಇರ್ಲಪ್ಪ ವರ ಅಂತ ಯಾವಾಗ್ಲೂ ನಾನು ಅನ್ಕೊಳ್ಳೋದು. ಆದ್ರೆ ನಾವು ಬಯಸಿಬಿಟ್ಟ ತಕ್ಷಣ ಅದಾಗೋದಿಲ್ಲ, ಒದಗಿ ಬರಬೇಕು. ಕವಿತೆ ಕರಿಬೇಕು, ನಾನು ಬರಿಬೇಕು ಅಷ್ಟೇ, ನಾನೇ ಬರಿತೀನಿ ಅಂತ ಹೇಳಕ್ ಬರದೇ ಇಲ್ಲ.
1: ಈಗ ತಾವು ಕವಯಿತ್ರಿಯಾಗಿ, ಕಾದಂಬರಿಕಾರರಾಗಿ, ಕಥೆಗಾರ್ತಿಯಾಗಿ ಲೇಖನವನ್ನ ಸಂಗ್ರಹ ಮಾಡೋದು, ಅದರಲ್ಲಿ ಕೆಲವೊಮ್ಮೆ ಸಂಪಾದಕತ್ವವನ್ನು ವಹಿಸ್ಕೊಂಡಿದ್ದೀರಿ ಅಂದ್ರೆ ತಾವು ಸಾಹಿತ್ಯದ ಸುಮಾರು ಎಲ್ಲ ಪ್ರಕಾರಗಳಲ್ಲಿಯೂ ಕೂಡ ದುಡಿದವರಾಗಿರೋದ್ರಿಂದ ಇವತ್ತು ನೀವು ಆಡಿದ ಕೆಲವು ಮಾತುಗಳಿಂದ ಪ್ರೇರಣೆಯನ್ನು ಪಡ್ಕೊಂಡು ಅವರು ಕೂಡ ತಮ್ಮ ಒಂದು ಪ್ರಯತ್ನವನ್ನು ಸಾಹಿತ್ಯ ಕ್ಷೇತ್ರದಲ್ಲಿ ಮುಂದುವರಿಸಲಿ, ಸುದೀರ್ಘವಾಗಿ ತಮ್ಮ ಅನುಭವಗಳನ್ನ ನಮ್ಮ ಆಕಾಶವಾಣಿಯೊಂದಿಗೆ ಹಂಚಿಕೊಂಡಿದ್ರಿಂದ ಧನ್ಯವಾದ, ನಮಸ್ಕಾರ.
0: ನನಗೂ ಖುಷಿ ಆಯ್ತು ಸರ್, ಧನ್ಯವಾದ.
2: ಕಾದಂಬರಿಗಾರ್ತಿ ಕವಯಿತ್ರಿ ಸವಿತಾ ನಾಗಭೂಷಣ್ ಅವರ ಸಾಹಿತ್ಯ ಚಟುವಟಿಕೆ ಕುರಿತು ವಿಶೇಷ ಸಂವಾದ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ಎಸ್ಆರ್ ಭಟ್.
3: ಕನ್ನಡ ಭಾರತಿ ಸಾಹಿತ್ಯ ಸಂಚಿಕೆ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು, ಸಮಯ 10 ಗಂಟೆ. ಈಗ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ಮರುಪ್ರಸಾರ. ಋತುಮಾನಕ್ಕೆ ಅನುಗುಣವಾಗಿ ಆಹಾರ, ಈ ಕುರಿತು ಆಹಾರ ತಜ್ಞೆ ಕೃತಿಕಾ ಮುರಳೀಧರ ಅವರೊಡನೆ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್.
1: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಪೌಷ್ಟಿಕ ಆಹಾರದ ಬಗ್ಗೆ ಬಹಳಷ್ಟು ಜ್ಞಾನವಿದ್ದಂತಹ ತಜ್ಞೆ ನಮ್ಮ ಜೊತೆಗಿದ್ದಾರೆ, ಡಾಕ್ಟರ್ ಕೃತಿಕಾ ಮುರಳೀಧರ್ ಅವರು. ಮೇಡಮ್ ನಮಸ್ಕಾರ.
2: ನಮಸ್ಕಾರ.
1: ಆಹಾರಗಳನ್ನು ನಾವು ಸಮತೋಲನ ಆಹಾರದಲ್ಲಿ ವಿಚಾರ ಮಾಡಿದಾಗ ಅದು ಹೀಗೆ ತಗೋಬೇಕು, ಇಷ್ಟಿಷ್ಟೇ ಇರಬೇಕು ಅಂತ ಎಲ್ಲವನ್ನು ಮಾತಾಡ್ತಾ ಇರ್ತೀವಿ. ಆಯ್ತು, ಅದನ್ನು ತಿನ್ನಬೇಕು ಅಂತ ನಮ್ಮ ಮನಸ್ಸಿದೆ ನಿಜ, ಬಟ್ ಆ ಒಂದು ಸಂದರ್ಭದಲ್ಲಿ ನಮಗೆ ಅದು ಸಿಗ್ತಾ ಇಲ್ಲಲ್ಲ, ಅಥವಾ ಸಿಕ್ಕರು ತುಂಬಾ ಕಾಸ್ಟ್ಲಿ ಇದೆಯಲ್ಲ, ಏನ್ ಮಾಡೋದು ಅಂತ ಹೇಳಿ ತುಂಬಾ ಯೋಚನೆ ಮಾಡ್ತಾರೆ. ಇಲ್ಲ, ಆರೋಗ್ಯಕ್ಕಾಗಿ ಅದು ಬೇಕೇ ಬೇಕು ಅಂತಂದಾಗ ಎಲ್ಲಾದರೂ ಹೋಗಿ ತಗೊಂಡ್ಬಂದು ತಿನ್ನೋರು ಇದ್ದಾರೆ, ಅದು ಆರ್ಥಿಕವಾಗಿ ಚೆನ್ನಾಗಿದ್ರೆ. ಈಗ ನಾವು ಯೋಚನೆ ಮಾಡಬೇಕಾಗಿರೋದು, ಅಥವಾ ಒಂದು ಹಂತಕ್ಕೆ ನಮ್ಮ ಮಟ್ಟಿಗೆ ನಾವು ಸಮಾಧಾನ

0: ಏನಂದ್ರೆ ಸಾಂದರ್ಭಿಕ ಅನುಸಾರವಾಗಿ ಅಥವಾ ಸೀಸನಲ್ ಆಗಿ ಋತುಮಾನಕ್ಕನುಗುಣವಾಗಿ ಯಾವ್ಯಾವ ಆಹಾರ ಸಿಗುತ್ತೆ ಅದು ನಮಗೆ ಒಂದು ಒಳ್ಳೆ ರೀತಿಯಾದಂಥ ಆಹಾರವ ಅದನ್ನು ನಾವು ತಿಳ್ಕೊಬೇಕು ಫಸ್ಟ್ ಮೇಡಮ್. ಈಗ ಬೇರೆ ಬೇರೆ ಸಮಯಕ್ಕನುಗುಣವಾಗಿ ಅಂದರೆ ಕಾಲಮಾನಕ್ಕನುಗುಣವಾಗಿ ಆಹಾರ ಸಿಗೋ ಆಹಾರ ನಮಗೆ ಪೌಷ್ಟಿಕಾಂಶದ ಒಂದು ಕೊರತೆಯನ್ನು ನೀಗಿಸುವ ಆಹಾರವ ಅಥವಾ ಓಕೆನಾ, ನಮ್ಮ ಆರೋಗ್ಯಕ್ಕೆ ಅದು ಎಲ್ಲ ಸೂಕ್ತವ?
1: ನಿಮ್ಮ ಕ್ವಶನ್ಗೆ ನಾನು ತುಂಬಾ ಸಿಂಪಲ್ ಆನ್ಸರ್ ಕೊಡ್ಬೋದು. ನಾವು ವರ್ಷದಲ್ಲಿ 4 ಸೀಸನ್ ನೋಡ್ತೀವ ಇಂಡಿಯಾನಲ್ಲಿ, ಮಳೆ, ಬಿಸಿಲು, ಚಳಿ. ಇನ್ನೊಂದು ನಮ್ಮ ಸ್ಪ್ರಿಂಗ್ ಸೀಸನ್, ಚೈತ್ರ ಮಾಸ. ಸೊ ಈ 4 ಸೀಸನ್ಗೆ ನಮ್ಮಲ್ಲಿ ಟೆಂಪ್ಲೇಟ್ ಅಂತ ನಮ್ಮ ಹಿರಿಯರು ಕೊಟ್ಟಿದ್ದಾರೆ. ಬೇಸಿಗೆಗೆ ರಾಮನವಮಿ ಟೆಂಪ್ಲೇಟ್. ರಾಮನವಮಿಗೆ ಮಾಡೋ ಅಡುಗೆನ ನೀವು ದೀಪಾವಳಿಗೆ ಮಾಡ್ತೀರಾ, ಚಳಿಗಾಲದಲ್ಲಿ ಸೇಮ್ ಹಬ್ಬ ಬರುತ್ತಲ್ಲ, ಮಾಡ್ತೀರಾ?
0: ಮಾಡಲ್ಲ,
1: ಬೇಡ. ಜನ್ಮಾಷ್ಟಮಿ ಮಳೆಗಾಲದಲ್ಲಿ ಬರುತ್ತೆ, ಅದ್ರಲ್ಲಿ ಮಾಡೋ ಅಡುಗೆನ ನೀವು ರಾಮನವಮಿಗೆ ಮಾಡ್ತೀರಾ? ಇಲ್ಲ. ಚಳಿಗಾಲದಲ್ಲಿ ಬರೋ ದೀಪಾವಳಿ ಅಡುಗೆನ ನೀವು ಚೈತ್ರ ಮಾಸ ಅಂದ್ರೆ ನಮ್ಮ ಶಿವರಾತ್ರಿ ಇನ್ನು ಸೀಸನಲ್ ಚೇಂಜಸ್ ಇದ್ದಾಗ ಅವಾಗ ಮಾಡ್ತೀರಾ? ಯಾಕೆ ಮುಂಚೆ ಹಬ್ಬ ಹಬ್ಬಕ್ಕೆ ಊಟದ ಪದ್ಧತಿನ ಚೇಂಜ್ ಮಾಡ್ತಿದ್ರು? ಯಾಕೆಂದ್ರೆ ಜನಕ್ಕೆ ಇದಕ್ಕೆ ಅಸೋಸಿಯೇಟೆಡ್ ಅಂತ ಏನಾರ ಒಂದು ಕೊಟ್ರೆ ಮೇ ಬಿ ಅರ್ಥ ಮಾಡ್ಕೋತಾರೆ ಅನ್ನೋ ಅಂತ. ಇದ್ಬಿಟ್ರೆ ನಮ್ಮ ಸೀಸನಲ್ ರೀಸೆಟ್, ಇಡೀ ವರ್ಷಕ್ಕೆ ಇಮ್ಯುನಿಟಿಗೋಸ್ಕರ ಒಂದು ಚಾತುರ್ಮಾಸ ಅಂತ ಮಾಡ್ತಾರೆ ಮೋಸ್ಟ್ ಆಫ್ ದ ಇಂಡಿಯನ್ ಕಮ್ಯುನಿಟೀಸ್ ಅವರವರ ವಿಧದಲ್ಲಿ. ಫಾಸ್ಟಿಂಗ್ ಇಸ್ ನಾಟ್ ಅ ನ್ಯೂ ಥಿಂಗ್. ನಮ್ಗೆ ಯಾರು ಹೊರಗಡೆಯಿಂದ ಬಂದವರೇನು ಉಪವಾಸ ಇರೋದು ಹೇಳ್ಕೊಡ್ಲಿಲ್ಲ. ಅಂಡ್ ಉಪವಾಸ ಇರೋದ್ರೆ ನಿಟ್ಟುಪಾಸ ಊಟ ಎಲ್ಲ ಬಿಟ್ಬಿಟ್ಟಿರು ಅಂತಾನು ಹೇಳಿಲ್ಲ. ಉಪವಾಸ ಟೈಮಲ್ಲಿ ನೀವೇನ್ ತಗೋಬಹುದು ಅದಕ್ಕೊಂದು ಟೆಂಪ್ಲೇಟ್ ಇದೆ, ಒಂದು ರೂಲ್ಸ್ ಇದೆ, ಸೆಟ್ ರೂಲ್ಸ್ ಇದೆ. ಈ ರೂಲ್ಸ್ ಎಲ್ಲ ಮಾಡಿದವರು ನಮ್ಮ ಸೀಸನಲ್ ರೀಸೆಟ್ಗೋಸ್ಕರನೇ ಮಾಡಿರೋದು. ರಾಮನವಮಿಲಿ ಕೋಸಂಬರಿ ಪಾನಕ ಮಜ್ಜಿಗೆ ನಾರ್ಮಲ್ ಕಾಮನ್. ಯಾಕೆ? ಅವಾಗ ಬೇಸಿಗೆ, ನೀವು ಕರ್ದಿದ ಪದಾರ್ಥ ತಿಂದು ಅರ್ಗಿಸ್ಕೊಳಕ್ ನಿಮ್ ಶರೀರ ಕಷ್ಟ ಆಗುತ್ತೆ. ಟೂ, ಕೋಸಂಬರಿಲಿ ಸೌತೆಕಾಯಿ, ಕ್ಯಾರೆಟ್, ತರಕಾರಿ ಇರುತ್ತೆ, ಒಂದು ತರಹದ ನೆನೆಸಿದ ಬೇಳೆ ಇರುತ್ತೆ. ಸೊ ನಿಮಗೆ ಪ್ರೋಟೀನು ಸಿಕ್ಕದಂಗಾಯ್ತು, ನಿಮಗೆ ಫೈಬರು ಸಿಕ್ಕದಂಗಾಯ್ತು. ಯಾಕಂದ್ರೆ ಸಮ್ಮರ್ ಅಲ್ಲಿ ಕಾನ್ಸ್ಟಿಪೇಷನ್ ಅಥವಾ ಲೂಸ್ ಮೋಷನ್ ವೆರಿ ಕಾಮನ್. ಈ ಎರಡೂ ತೊಂದರೆನ ಬ್ಯಾಲೆನ್ಸ್ ಮಾಡಕ್ಕೆ ಅದು ಇತ್ತು. ತಂಪಾದ ಪಾನೀಯಗಳು, ನಿಮ್ಮ ಪಾನಕ ಇರ್ಬೋದು, ಮಜ್ಜಿಗೆ ಇರ್ಬೋದು, ಎಳ್ನೀರ್ ಇರ್ಬೋದು, ಇದೆಲ್ಲ ನಾವು ಸಮ್ಮರ್ ಅಲ್ಲಿ ತಗೋತೀವಿ. ಯಾರ ಮಂಜ್ ಬೀಳ್ತಿರೋ ಜಾಗ ಚಳಿಗಾಲದಲ್ಲಿ ಎಳ್ನೀರ್ ಹುಡ್ಕೊಂಡು ಹೋಗೋ ನನ್ ಕೇಳೇ ಇಲ್ಲ, ಸಾಧ್ಯನೂ ಇಲ್ಲ.
0: ರಾಶಿಗಟ್ಟಲೆ ಇರೋದು ಅಲ್ಲಿ ಬರೀ ಕೆಲವೇ ಬೆರಳೆಣಿಕೆ ಅಷ್ಟೇ ಇಟ್ಟಿರ್ತಾರೆ ಆ ಟೈಮಲ್ಲಿ.
1: ಅವ್ರ ಆಪಲ್ ಬೆಳೀತಾರೆ ಕಾಶ್ಮೀರದಲ್ಲಿ, ನಾವ್ ತೆಂಗಿನ ಮರ ಇಟ್ಕೊಂಡಿದೀವಿ. ಯಾಕೆ? ನಮ್ಮ ಹವಾಮಾನಕ್ಕೆ, ನಮ್ಮ ಜಾಗದಲ್ಲಿ ಏನ್ ಸಿಗತ್ತೆ ಇದು ನಮಗ್ ಸೂಟ್ ಆಗುತ್ತೆ. ಮಾವಿನ ಹಣ್ಣು ಬೇಸಿಗೆಲೆ ಬರ್ತಿತ್ತು, ಇವಾಗ 365 ದಿನ ಬರ್ಸ್ತಾರ, ಅದು ಅಗ್ರಿಕಲ್ಚರಲ್ ಸೈನ್ಸ್ ಅವ್ರ ಕಮಾಲು. ಬಟ್ ದಟ್ ಡಸ್ ನಾಟ್ ಮೀನ್ ಮಾವಿನಕಾಯಿ ಉಪ್ಪಿನಕಾಯಿ ನಮ್ಮ ಅಜ್ಜಿ ಅವ್ರ ಅಜ್ಜಿ ಎಲ್ಲಾರ ಕಾಲದಲ್ಲೂ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿದ್ ಸಮ್ಮರೇನೆ. ಹಪ್ಪಳಗಳನ್ನ ರೆಡಿ ಮಾಡೋರು ಸಮ್ಮರ್ ಅಲ್ಲಿ, ಕರ್ಕೊಂಡು ತಿಂದವ್ರು ಯಾರು ಅಲ್ಲ. ಯಾಕಂದ್ರೆ ಚಳಿಗಾಲದಲ್ಲಿ ಮಳೆ ಬಂದಾಗ, ಚಳಿ ಬಂದಾಗ ನಮಗೆ ಅವಾಗ ಪ್ರಿಪೇರ್ಡ್ ಸ್ಟೋರ್ಡ್ ಫುಡ್ ನ ಯೂಸ್ ಮಾಡುವಂತ ಕಾಲ. ಯಾಕೆಂದ್ರೆ ಹೊರಗಡೆ ಹೋಗಿ ಬೆಳೆಯಕ್ಕಾಗಲ್ಲ. ಪಿಕ್ಲಿಂಗ್ ಟೆಕ್ನಿಕ್ ಇರ್ಬೋದು, ಡ್ರೈಯಿಂಗ್ ಟೆಕ್ನಿಕ್ ಇರ್ಬೋದು, ಇದೆಲ್ಲ ನಮ್ಮ ಹಿರಿಯರು ಚಳಿಗಾಲ ಮಳೆಗಾಲದಲ್ಲಿ ಬೆಳೆಯಕ್ಕೆ ಸಿಗದೇ ಇರೋಂತದ್ನ ನಾವು ಈಗ ಮಾವಿನ ಹಣ್ಣು ಚಳಿಗಾಲದಲ್ಲಿ ಸಿಗಲ್ಲ, ಮಾವಿನಕಾಯಿ ಉಪ್ಪಿನಕಾಯಿ ನೀ ಬೇಸಿಗೆಲ್ಲಿ ಹಾಕಿದ್ರೆ
0: ಹಣ್ಣು ಸಿಗದೆ ಹೋದ್ರೂ ಉಪ್ಪಿನಕಾಯಿ ಸಿಗುತ್ತೆ ಅಂತ. ಅದರ ಅಂಶ ಇನ್ನೊಂದು ಬೇರೆ ರೂಪದಲ್ಲಿ ಸಿಗುತ್ತೆ.
1: ಸಿಗುತ್ತೆ.
0: ಈಗ ಮೀನು ಅಥವಾ ತರಕಾರಿಗಳನ್ನ, ಈ ಕುಂಬಳಕಾಯಿ ಸೌತೆಕಾಯಿಗಳನ್ನೆಲ್ಲ ಮನೆಯ ಮೇಲೆ ಕಟ್ಬಿಟ್ಟಿರ್ತಾರೆ, ಅದು ಆಮೇಲೆ ಬರಲಿ ಅಂತ ಹೇಳಿ ಅಂದ್ರೆ ಮುಂದಾಲೋಚನೆ ಅವರಿಗೆ ಆ ಸಮಯದಲ್ಲಿ ನಮ್ಗೆ ತುಂಬಾ ತೊಂದರೆ ಇರ್ತದೆ, ಮಳೆಗಾಲ ಇರ್ತದೆ, ಹೊರಗಡೆ ಹೋಗಕ್ಕೂ ಆಗಲ್ಲ, ಮನೆಯಲ್ಲೇ ಕೂತಿರ್ತೀವಿ, ಆ ಸಮಯದಲ್ಲಿ ಮಾಡಿ ತಿನ್ಬೇಕು ಅಂದ್ರೆ ಒಂದು ತರಕಾರಿ ಬೇಕಲ್ಲ ಆ ಸಮಯದಲ್ಲಿ.
1: ಇವತ್ತಿಗೂ ಸರ್ಟನ್ ಪಾರ್ಟ್ಸ್ ಆಫ್ ಇಂಡಿಯಾ ಅಂಡ್ ಈವನ್ ಕರ್ನಾಟಕ ಮಳೆ ಬಂದ್ರೆ 3 ತಿಂಗಳು ಕಂಟಿನ್ಯೂಸ್ ಮಳೆ ಬರುತ್ತೆ ಮಿನಿಮಮ್. ಅವ್ರೇನ್ ಮಾಡಬೇಕು? ಸ್ಟೋರ್ಡ್ ಫುಡ್ಡೇ ಬೇಕು. ಸ್ಟೋರ್ಡ್ ಫುಡ್ ಸೇಫ್ ಆಗೂ ಇರಬೇಕು, ಸ್ಟೋರ್ ಮಾಡಿದ್ ಇನ್ಫೆಕ್ಷನ್ ಆಗಬಾರ್ದು. ಅದಕ್ಕಾಗಿ ಪಿಕ್ಲಿಂಗ್ ಟೆಕ್ನಿಕ್ಸ್, ಡ್ರೈಯಿಂಗ್ ಟೆಕ್ನಿಕ್ಸ್, ಪುಡಿ ಮಾಡಿ ಇಟ್ಕೊಳ್ಳಿ. ಚಟ್ನಿ ಪುಡಿ ವೆರಿ ಕಾಮನ್, ನಾವೆಲ್ಲರೂ ಊಟದಲ್ಲಿ ತಗೋತೀವಿ. ಯಾಕೆ ಚಟ್ನಿ ಪುಡಿ? ಬೇಳೆ ನಾವು 365 ದಿನಾನು ಬೆಳೆ ಬೆಳೆಯಲ್ಲ, ಬೆಳೆದಿರೋ ಬೆಳೆನ ಹುರಿದು ಪುಡಿ ಮಾಡಿ ಇಟ್ಕೊಂಡ್ರೆ ನಮ್ ಪ್ರೋಟೀನ್ ಸೋರ್ಸ್ ಅಂತೂ ಸೇಫಾ. ಕಡಲೆಕಾಯಿ ಬೆಳೆಯೋ ಕಾಲದಲ್ಲಿ ಬೆಳೆದ್ಬಿಟ್ಟು ಅದನ್ನ ಎಣ್ಣೆ ಮಾಡಿದ್ರೆ ಎಣ್ಣೆ ಮಾಡಿದ್ರು, ಅದು ಬಿಟ್ಟು ಚಿಕ್ಕಿ ಲಡ್ಡು, ಈ ಕಡಲೆಕಾಯಿನ ಹುರಿದು ಪುಡಿ ಮಾಡಿ ಇಟ್ಕೊಳ್ಳೋದು. ಅದನ್ನ ಚಟ್ನಿ ಪುಡಿ ಫಾರ್ಮ್ಯಾಟ್ ಅಲ್ಲಿ ಆದ್ರೂ ಇರ್ಬೋದು, ಬೇರೆ ಫಾರ್ಮ್ಯಾಟ್ ಅಲ್ಲಿ ಆದ್ರೂ ಇರ್ಬೋದು. ಕಡಲೆಕಾಯಿ ಇಸ್ ಅ ಗುಡ್ ಸೋರ್ಸ್ ಆಫ್ ಹೆಲ್ದಿ ಫ್ಯಾಟ್ಸ್ ಅಂಡ್ ಪ್ರೋಟೀನ್ಸ್. ನಮ್ ಸೌತ್ ಕರ್ನಾಟಕ ಅವ್ರಿಗೆ ಪ್ಲಸ್ ನಾರ್ತ್ ಕರ್ನಾಟಕ ಅವ್ರಿಗೆ ಶೇಂಗಾ ಅಥವಾ ಕಡಲೆಕಾಯಿ ಹೊಸ ಕಾನ್ಸೆಪ್ಟೇ ಅಲ್ಲ. ಈಸಿಲಿ ಪ್ರಿಸರ್ವಬಲ್, ಈಸಿಲಿ ನ್ಯೂಟ್ರಿಷಿಯಸ್, ಅವೈಲಬಲ್ 365 ಡೇಸ್. ಪ್ಲಾನ್ ಮಾಡ್ಕೊಂಡ್ರೆ 365 ದಿನ ಸಿಗುತ್ತೆ. ಇದು ಬಿಟ್ಟು ಸೀಸನಲ್ ಆಗಿ ಈಗ ಮಳೆಗಾಲದಲ್ಲಿ ಯಾರು ಸೊಪ್ಪು ಹುಡ್ಕೊಂಡು ಹೋಗಲ್ಲ. ಯಾಕೆ? ಸೊಪ್ಪನ್ನ ಕರೆಕ್ಟ್ ಆಗಿ ಕುಕ್ ಮಾಡಿಲ್ಲ ಅಂದ್ರೆ ಅದರಿಂದ ಇನ್ಫೆಕ್ಷನ್ಸ್ ಬರೋ ರಿಸ್ಕ್ ಹೈಯರ್. ಅದನ್ನ ಕರೆಕ್ಟ್ ಆಗಿ ಕುದಿಸಿ ಸಾಂಬಾರ್ ಮಾಡಂಗಿದ್ರೆ ಅಥವಾ ಕರೆಕ್ಟ್ ಆಗಿ ರೋಸ್ಟ್ ಮಾಡಿ ಆತರ ಪದ್ಧತಿ ಇಲ್ಲಾದ್ರೆ ಇಟ್ಸ್ ಗುಡ್. ತರಕಾರಿ ಬೇಸಿಗೆಯಲ್ಲಿ ಕೆಲವು ತರಕಾರಿ ಹೇರಳವಾಗಿ ಸಿಗುತ್ತೆ, ಚಳಿಗಾಲದಲ್ಲಿ ಕೆಲವು ತರಕಾರಿ ಹೇರಳವಾಗಿ ಸಿಗುತ್ತೆ. ಕಿತ್ಲೆ ಹಣ್ಣು ಬೇಸಿಗೆಯಲ್ಲಿ ಸಿಗಲ್ಲ, ಕಲ್ಲಂಗಡಿ ಹಣ್ಣು ಚಳಿಗಾಲದಲ್ಲಿ ತಿನ್ನೋ ನೆಸಿಟಿ ಇಲ್ಲ. ನಿನಗೆ ವಿಟಮಿನ್ ಸಿ ಬೇರೆ ಸೀಸನ್ ಅಲ್ಲಿ ಬೇಕು ಅಂದ್ರೆ ನೆಲ್ಲಿಕಾಯಿ ಸಿಗುತ್ತೆ, ದಪ್ಪ ಮೆಣಸಿನ ಕಾಯಿಲೂ ವಿಟಮಿನ್

0: ಸಿ ಸಿಗುತ್ತೆ, ಸೋರ್ಸ್ ಬೇರೆ
1: ಅಷ್ಟೇ,
0: ಎಂಡ್ ಗೋಲ್ ಒಂದೇ.
1: ಹಾ, ಬೇರೆ ರೂಪದಲ್ಲಿ ಸಿಗ್ತಾ ಇರ್ತದೆ. ಆ ಎಲ್ಲಿ ನನಗೆ ಅದು ಬೇಕು ಅಥವಾ ಎಲ್ಲಿ ನನಗೆ ಸಿಗುತ್ತೆ ಅಂತ ಅನ್ನೋದು ಗೊತ್ತಿರಬೇಕು. ಇಲ್ಲ ಅದೇ ಬೇಕಿತ್ತು, ಕಲ್ಲಂಗಡಿನೇ ತಿನ್ಬೇಕಿತ್ತು, ಕಲ್ಲಂಗಡಿ ಎಲ್ಲಿ ಸಿಗ್ತಾ ಇದೆ ಅಂತ ತಿಳ್ಕೊಂಡು ಹುಡ್ಕೊಂಡು ತಿರುಗಾಡ್ತಾರೆ.
0: ಸಿಗುತ್ತೆ, ಯಾಕೆಂದ್ರೆ ಕೆಮಿಕಲಿ ಇವಾಗ ಪ್ರೊಸೆಸ್ ಮಾಡಕ್ ಕಲ್ತಿದ್ದಾರೆ, ಹೊರಗಡೆ ಸಿಗದೇ ಇರೋಂಥದ್ದು ಏನು ಅಲ್ಲ. ಮನುಷ್ಯ ಪಾಪ ತುಂಬಾ ರಿಸರ್ಚ್ ಮಾಡಿ 365 ದಿನ ಸಿಗಂಗ್ ದಾರಿ ಮಾಡ್ಕೊಂಡು ಇಲ್ಲ ಅಂತ ಹೇಳಲ್ಲ, ಬಟ್ ನಮ್ಮ ಹಿರಿಯರು ಕಾರಣ ಇಲ್ಲ ಅಂತ ರೂಲ್ಸ್ ಮಾಡಿಲ್ಲ. ಅಂಡ್ ಆ ಟೈಮ್ಗೆ ಆ ನೇಚರ್ ಸೂಟು ಆಗುತ್ತೆ.
1: ಹೌದು,
0: 4 ಐಸ್ ಕ್ಯೂಬ್ ಆಗಿ ಕಲ್ಲಂಗಡಿ ಹಣ್ಣು ಜ್ಯೂಸ್ ಚಳಿಗಾಲದಲ್ಲಿ ಕುಡಿದ್ರೆ ಮಾರನಿನ ಗಂಟ್ಲು ಹೂತ.
1: ಅದೇ ಡೌಟ್ ಬರುತ್ತೆ, ಏನಪ್ಪ ಇದು ಸೀಸನ್ ಎಲ್ಲ ಆದ್ರೂ ಇಲ್ಲಿ ಇದನ್ನೆಲ್ಲ ಮಾಡ್ತಾ ಇದಾರಲ್ಲ, ಇದು ಸಿಗ್ತಾ ಇದೆಯಲ್ಲ ಅಂತ ತಿಳ್ಕೊಂಡು ಎಲ್ರಿಗೂ.
0: ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಕಮಾಲ್ ಅವ್ರ ಅಚೀವ್ಮೆಂಟ್, ನಾನು ಅದನ್ನ ಕಡೆಗಣಿಸ್ತಿಲ್ಲ. ಅಂಡ್ ಕೆಲವೊಂದ್ಸತಿ ಕೆಲವು ಪೇಷಂಟ್ಸ್ ರಿಕವರಿಗೋಸ್ಕರ ಕೆಲವೊಂದ್ ಪರಿಸ್ಥಿತಿಗಳಲ್ಲಿ ಡಾಕ್ಟರ್ ಅದನ್ನೇ ಪ್ರಿಸ್ಕ್ರೈಬ್ ಮಾಡ್ತಾರೆ, ಈ ತರಾನೇ ತಗೊಳ್ಳಿ, ಈ ತರದೇ ಮಾಡಿ, ಅಕ್ಸೆಪ್ಟಬಲ್.
1: ಇಲ್ಲ ಅಂದ್ರೆ ಗುಳಿಗೆ ಬರ್ಕೊಡ್ತಾರೆ ಅದು ಸಿಗ್ಲಿಲ್ಲ ಅಂದ್ರೆ.
0: ಖಂಡಿತ
1: ನೋಡಿಪ್ಪ, ನೀವು ಇಂಥದ್ದೆಲ್ಲ ತಿನ್ನಿ, ಇದು ಆಹಾರ ನಿಮಗೆ ಬೇಕಾಗತ್ತೆ ಈ ಸಮಯದಲ್ಲಿ ತಿನ್ನಿ ಅಂತಂದಿರ್ತಾರೆ. ಸಿಗಲ್ಲ ಇನ್ನೇನು, ಗುಳಿಗೆ ಮಾತ್ರೆ. ಆಯಾ ದಿನಕ್ಕನುಗುಣವಾಗಿ, ಆ ಕಾಲಮಾನಕ್ಕನುಗುಣವಾಗಿ ಯಾವುದೋ ಒಂದು ಆಹಾರ ಸಿಗುತ್ತೆ ಅಂತಂದ್ರೆ ಅದ್ರ ಬೇಡಿಕೆ ಜಾಸ್ತಿ ಆಗ್ಬಿಡುತ್ತೆ, ಇದಕ್ಕಿದ್ದಂಗೆ ರೇಟ್ ಜಾಸ್ತಿ ಆಗ್ಬಿಡುತ್ತೆ. ಅದು ತುಂಬಾ ಬೆಳಿತಿತ್ತಂದ್ರೆ ಕಮ್ಮಿ ಆಗುತ್ತೆ, ಬೆಲೆಗಳು ತುಂಬಾ ಕಡಿಮೆ ಆಗುತ್ತೆ. ಸೇಬು ಯಾವಾಗೋ ಒಂದು 200 ರೂಪಾಯಿ ಇರೋ ಸೇಬು ಯಾವುದೋ ನಮ್ಮ ಗಣೇಶ ಚತುರ್ಥಿ ಸ್ವಲ್ಪ ಮುಂದೆ ಹೋದ್ರೆ 100 ರೂಪಾಯಿ ಕೆಜಿ ಆಗ್ಬಿಡುತ್ತೆ, ಅಥವಾ ಅದಕ್ಕಿಂತ ಕಡಿಮೆ ಆಗ್ಬಿಡುತ್ತದೆ. ನೇರಳೆ ಹಣ್ಣು ಕೂಡ ಹಿಂಗೆ. ಇವೆಲ್ಲ ಕೆಲವು ಹಣ್ಣುಗಳು ತುಂಬಾ ಅಪರೂಪ, ಆರೋಗ್ಯ ಕೊಡುತ್ತದೆ, ಸರಿ ಇರುತ್ತೆ ಅಂತ ಆರ್ಥಿಕವಾಗಿ ಚೆನ್ನಾಗಿ ಗಟ್ಟಿ ಇರೋರೆಲ್ಲ ಅದನ್ನು ಬಳಸ್ತಾರೆ. ಬಟ್ ಎಲ್ಲರಿಗೂ, ಬಡವರಿಗೂ ಕೂಡ ಯಾವುದೇ ಅದು ಋತುಮಾನ ಇರಲಿ ನಮಗೆ ಅದು ಅನುಕೂಲ
0: ಸಿಗುತ್ತೆ ಸರ್.
1: ಸಿಗತ್ತಲ್ಲ, ಕಡೆ ಪಕ್ಷ
0: ಗ್ವಾವಾ ಸಿಗುತ್ತೆ, ಸೀಬೆ ಹಣ್ಣು ಸಿಗದೆ ಇರೋ ಜಾಗ ಇಲ್ಲ ಇಂಡಿಯಾಲಿ, ಎಕ್ಸೆಪ್ಟ್ ತೀರಾ ಮಂಜು ಬೀಳೋ ಜಾಗ ಬಿಟ್ಟು ಇನ್ ಇಂಡಿಯಾದ ಎಲ್ಲಾ ಜಾಗದಲ್ಲೂ ಸೀಬೆ ಹಣ್ಣು ಬೆಳೆದ ಬೆಳಿತಾರೆ. ಹಣ್ಣು ಸಿಗಲ್ಲ ಅಂತ ಹೇಳಂಗಿಲ್ಲ. ದಾಳಿಂಬ್ರೆ ವೆರಿ ಕಾಮನ್, ವೆರಿ ರಿಚ್ ಇನ್ ನ್ಯೂಟ್ರಿಷನ್, ಸಿಕ್ಕೆ ಸಿಗುತ್ತೆ. ಬೇಡ, ನಮ್ಮ ಅಡುಗೆ ಮನೆ ಕಿಂಗ್ ನಿಂಬೆ ಹಣ್ಣು, ವಿಟಮಿನ್ ಸಿ ಅಡುಗೆ ಮನೆಯಲ್ಲಿ ಇದ್ದೇ ಇರುತ್ತೆ ನಿಂಬೆ ರಸ. ಇಲ್ಲ ಇದು ಬೇಡ, ಇನ್ನೂ ಹಣ್ಣು ನನಗೆ ಬೇಕು ಅಂದ್ರೆ ಸಪೋಟ ವೆರಿ ಕಾಮನ್ ಇಂಡಿಜಿನಸ್ ಲೋಕಲಿ ಬೆಳೀತಾರೆ, ಪಪಾಯ ಬೆಳೀತಾರೆ, ಅನಾನಸ್ ಸುಮಾರು ಜಾಗದಲ್ಲಿ ಬೆಳೀತಾರೆ. ಕೆಲವು ಹಣ್ಣುಗಳನ್ನೇ ಈಗ ಲೈಕ್ ಅವಕಾಡೋ, ಇದು ಹೊಸ ಕ್ರೇಜ್, ಇದು ಟ್ರೆಂಡ್ ಅಲ್ಲಿ ಬಂದಿರೋ ಹಣ್ಣು ಇಂಡಿಯಾಗೆ.
1: ಹೌದು,
0: ಇದು ಈಗ ಜಿಮ್ಗೆ ಹೋಗೋರು ಕೆಲವು ಪರ್ಟಿಕ್ಯುಲರ್ ನ್ಯೂಟ್ರಿಷನ್ ಫಾಲೋ ಮಾಡೋರಿಗೆ ಹೆಲ್ದಿ ಫ್ಯಾಟ್ಸ್ ಅವಕಾಡೋ ತಗೊಳ್ಳಿ, ದಯವಿಟ್ಟು ತಿನ್ನಿ. ಬಟ್ ಬಟರ್ಫ್ರೂಟ್ ಯಾರು ತಿನ್ಬೇಡಿ ಅಂತ ಹೇಳ್ತಿಲ್ಲ. ಇನ್ನು ಹೈಯರ್ ಪರ್ಫಾರ್ಮೆನ್ಸ್ ಗೋಸ್ಕರ ಕೆಲವರು ಕೆಲವ್ನ ಸಪ್ಲಿಮೆಂಟ್ ಮಾಡ್ಕೋತಾರೆ, ಬಟ್ ನಮಗ್ ಸಿಗೋ ಹಣ್ಣು ತರಕಾರಿ ನಮ್ ಸೀಸನ್ ಅಲ್ಲಿ ಸಿಕ್ಕೇ ಸಿಗತ್ತೆ. ಕೋಕೋನಟ್ ವೆರಿ ನೆಗ್ಲೆಕ್ಟೆಡ್ ಐಟಮ್, ನಮ್ಮಲ್ಲಿ ತೆಂಗಿನಕಾಯಿನ ಹಂಗೇನೋ ಉಪಯೋಗಿಸ್ತೀವಿ, ಒಣಗಿಸಿ ಕೊಬ್ಬರಿ ಮಾಡ್ತೀವಿ, ಕೊಬ್ಬರಿಯಿಂದ ಕೊಬ್ಬರಿ ಎಣ್ಣೆ ತೆಗಿತೀವಿ, ಕೊಬ್ಬರಿನ ಅಡಿಗೆಲೂ ಬಳಸ್ತೀವಿ. ಅದರಲ್ಲಿರೋಷ್ಟು ಹೆಲ್ದಿ ಫ್ಯಾಟ್ಸ್ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು, ಎಳ್ನೀರು ಸ್ಟಾರ್ಟಿಂಗ್ ಫ್ರಮ್ ಎಳ್ನೀರು ಟಿಲ್ ಅದನ್ನ

0: ಸೀಸನಲ್ಲಿ ಸಿಕ್ಕೇ ಸಿಗತ್ತೆ. ಕೋಕೋನಟ್ ವೆರಿ ನೆಗ್ಲೆಕ್ಟೆಡ್ ಐಟಮ್. ನಮ್ಮಲ್ಲಿ ತೆಂಗಿನಕಾಯಿನ ಹಂಗೇನೋ ಉಪಯೋಗಿಸ್ತೀವಿ, ಒಣಗಿಸಿ ಕೊಬ್ಬರಿ ಮಾಡ್ತೀವಿ, ಕೊಬ್ಬರಿಯಿಂದ ಕೊಬ್ಬರಿ ಎಣ್ಣೆ ತೆಗಿತೀವಿ, ಕೊಬ್ಬರಿನ ಅಡುಗೆಲೂ ಬಳಸ್ತೀವಿ. ಅದರಲ್ಲಿರೋಷ್ಟು ಹೆಲ್ದಿ ಫ್ಯಾಟ್ಸ್ ಆರೋಗ್ಯಕ್ಕೆ ಎಷ್ಟು ಒಳ್ಳೇದು. ಎಳ್ನೀರು, ಸ್ಟಾರ್ಟಿಂಗ್ ಫ್ರಮ್ ಎಳ್ನೀರು ಟಿಲ್ ಅದನ್ನ ನಾವು ಚಿಪ್ಪನ್ ಒಂದು ಕೆಂಡ ಮಾಡಕ್ಕೂ ಉಪಯೋಗಿಸ್ತೀವಿ. ಅದ್ರ ತೆಂಗಿನಕಾಯಿ ಯಾವಾಗ ಬಿಡಲ್ಲ.
1: ಕೆಲವು ಪದಾರ್ಥಗಳು, ಕೆಲವು ಹಣ್ಣುಗಳು ಸಂಪೂರ್ಣವಾಗಿ ಕೆಲಸಕ್ಕೆ ಬರ್ತವೆ. ಉದಾಹರಣೆ ಈಗ ಹಲಸಿನ ಹಣ್ಣು ಕೂಡ ಹಂಗೆ. ಅದು ಸಣ್ಣ ಕಾಯಿಯಿಂದ ಹಿಡ್ಕೊಂಡು ಪೂರ್ತಿ ಇನ್ನೇನು ಜಾಸ್ತಿ ಹಣ್ಣಾಗ್ಬಿಟ್ಟಿದೆ ಅಂದ್ರೂ ಅದನ್ನು ಆಯ್ತು,
0: ರಸಾಯನ ಮಾಡ್ತಾರೆ,
1: ಮಾಡಬಹುದು, ಅದಕ್ಕೆ ಕಡುಬು ಮಾಡಬಹುದು, ಒಟ್ಟಾರೆ ಸಂಪೂರ್ಣವಾಗಿ ಬರುತ್ತೆ. ಹಾಗೆ ಅದರ ವಿವಿಧ ಉಪಯೋಗಗಳನ್ನ ಎಲ್ಲರೂ ತಿಳ್ಕೊಂಡಿರ್ಬೇಕಾಗತ್ತೆ.
0: ಪ್ಲಸ್ ನಮ್ದು ಜಾಗದ ಅನುಸಾರವಾಗಿ, ಈಗ ಕರಾವಳಿ ಕರ್ನಾಟಕದಲ್ಲಿ ಅವ್ರಿಗೆ ಸಪರೇಟ್ ತರಕಾರಿಗಳು ಸಿಗತ್ತೆ, ಅವ್ರದ್ದು ತರಕಾರಿಗಳು ಹಣ್ಣುಗಳ ವಿಧ ಬೇರೆ ಇರುತ್ತೆ. ಗುಡ್ಡಗಾಡು ಜಾಗದಲ್ಲಿ ಬೇರೆ ತರ ಇರುತ್ತೆ. ಅವ್ರವ್ರ ಜಾಗದಲ್ಲಿ ಅವ್ರವ್ರ ಹವಾಮಾನಕ್ಕೆ ಏನು ಸೂಟ್ ಆಗುತ್ತೆ. ಈಗ ಹಲಸಿನ ಪದಾರ್ಥ ಬೇಸಿಗೆಲೆ ರೆಡಿ ಮಾಡೋದು, ಚಳಗಾಲದಲ್ಲಿ ಯಾರು ಹಲಸಿನ ಐಟಮ್ಸ್ ರೆಡಿ ಮಾಡಲ್ಲ, ಮಾವಿನ ಹಣ್ಣದ ಸಹ. ಬಟ್ ಚಳಗಾಲದಲ್ಲಿ ನಿಮಗೆ ನೆಲ್ಲಿಕಾಯಿ ಸಾರು, ಮೆಣಸು, ಜೀರಿಗೆ ಸಾರು ಇದೆಲ್ಲ ವೆರಿ ಕಾಮನ್. ಸ್ಪೈಸಸ್ ಸಹ ಕರ್ನಾಟಕದಲ್ಲಿ ಸ್ಪೈಸಸ್ ಬೆಳಿತೀವಿ.
1: ಹೌದು,
0: ಚಕ್ಕೆ, ಲವಂಗ, ಏಲಕ್ಕಿ ಬೇಸಿಗೆಯಲ್ಲಿ ಕಮ್ಮಿ ಉಪಯೋಗ. ಚಳಿ ಹೆಚ್ಚತಾ ಹೆಚ್ಚತಾ, ಮಳೆ ಬಂದು ಚಳಿ ಹೆಚ್ಚತಾ ಹೆಚ್ಚತಾ ಅದ್ರ ಬಳಕೆ ಹೆಚ್ಚಾಗುತ್ತೆ.
1: ಹೌದು, ಈಗ ಇವನ್ನೆಲ್ಲ ನಾವು ಪಡಿಲೇಬೇಕು. ಆಹಾರ ಅಂತ ಅನ್ನೋದು ಬೇಕೇ ಬೇಕಾಗತ್ತೆ. ನಮ್ಮ ಶಕ್ತಿಗೆ ಎಲ್ಲಾ ರೀತಿಯಾದಂತಹ ಪೌಷ್ಟಿಕಾಂಶ ಬೇಕು ಅಂತಂದಾಗ ಇದನ್ನ ಸ್ಟೋರ್ ಮಾಡೋದು ಫ್ರಿಜ್ ಅಲ್ಲಿ, ಮನೆಯಲ್ಲಿ ಆದ್ರೂ ಆದಷ್ಟು ಒಂದು ವಾರದ ಹಿಂದೆ ಯಾವಾಗ ಸಿಕ್ಕಿದ್ದನ್ನ ಇಡೋದು, ಅಥವಾ ಬೇರೆ ಕೆಲವು ಹಣ್ಣುಗಳನ್ನ ತಿಂಗಳಾನುಗಟ್ಟಲೆ ಬೇಕಾರ ಫ್ರಿಜ್ ಅಲ್ಲಿ ಇಟ್ಟರು ಏನೂ ಆಗಲ್ಲ, ತಿನ್ಬಹುದು ಅಂತ ಹೇಳಿ ಅಂದಿರ್ತಾರೆ. ಅದನ್ನ ಅಲ್ಲಿ ಇಟ್ಬಿಡೋದು. ಅದನ್ನು ಬಳಸುವಾಗ ಈ ಸೀಸನಲ್ ಫುಡ್ ಅಂತ ಹೇಳಿ ಬಳಸಿದಂಗೆ ಆಗತ್ತಾ? ಸ್ಟೋರ್ ಮಾಡಿದಂತ ಅದು ಹೊರಗಡೆಯಿಂದ ಸಿಗಲಿ, ನಮ್ಮ ಮನೆಯಲ್ಲಿ ಆದರೂ ಸಿಗಲಿ.
0: ಸಿಂಪ್ಲೆಸ್ಟ್ ಎಕ್ಸಾಂಪಲ್ ಬಟಾಣಿ ಬರೋ ಚಳಗಾಲದಲ್ಲಿ, ಅವರೇಕಾಯಿ ಬರೋ ಚಳಗಾಲದಲ್ಲಿ.
1: ಹೌದು,
0: ಜನಕ್ಕೆ ಅದ್ರದ್ದು ರುಚಿ ಆಟ ಜಾಸ್ತಿ.
1: ಅಯ್ಯೋ, ಅದರಲ್ಲೇ ಸೀಸನ್, ಸ್ವಲ್ಪ ಆರಂಭದ ಸೀಸನ್, ನಂತರದ ಸೀಸನ್,
0: ಸೊಗಡ ಸೀಸನ್, ಆಫ್ಟರ್ ಸೀಸನ್. ಸೊ ಏನ್ ಮಾಡ್ಬೇಕು, ನೀವು ಹೊರಗಡೆಯಿಂದ ಪರ್ಚೇಸ್ ಮಾಡಿದ್ರೆ ಫ್ರೋಜನ್ ಪೀಸ್ ಅಂತ ಸಿಗುತ್ತೆ. ಏನ್ ಮಾಡ್ತಾರೆ, ಕುದಿಯೋ ಉಪ್ಪು ನೀರಲ್ಲಿ 2 ನಿಮಿಷ ಅದನ್ನ ಇಟ್ಟು ಇಮ್ಮಿಡಿಯೇಟ್ ಆಗಿ ಫ್ರೀಸ್ ಮಾಡ್ತಾರೆ. ಸೊ ಅವಾಗ ಪೌಷ್ಟಿಕಾಂಶ ಹೋಗಲ್ಲ, ರುಚಿನೂ ಹೋಗಲ್ಲ, ಪ್ರಿಸರ್ವ್ ಆಗುತ್ತೆ. ಆತರ ನೀವು ಕಾಳುಗಳನ್ನ ಸ್ಟೋರ್ ಮಾಡ್ಕೊಳಂಗಿದ್ರೆ ಪ್ಲೀಸ್ ಗೋ ಅಹೆಡ್. ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ಗುಡ್ ಸೋರ್ಸಸ್ ಆಫ್ ಪ್ರೋಟೀನ್ ಇಲ್ಲ ಅಂತ ಹೇಳ್ತಿಲ್ಲ. ಸೊ ಸೇವ್ ಮಾಡಕರೆ ಫ್ರೋಜನ್ ಕಾರ್ನ್ ಸಿಗುತ್ತೆ, ಜೋಳ ಬಿಡಿಸಿ ನೀವು ಮನೇಲಾರ ಫ್ರೀಸ್ ಮಾಡ್ಕೊಳ್ಳಿ, ಇಲ್ಲ ಹೊರಗಡೆಯಿಂದ ತಂದಿದ್ದಾರ ಉಪಯೋಗಿಸ್ಕೊಳ್ಳಿ. ತರಕಾರಿ ಸಹ ನೀವು ಮಾಡ್ಕೋಬಹುದು. ನಿಮಗೆ ಈಗ ಎಲೆಕೋಸು, ಕ್ಯಾರೆಟ್, ಬೀನ್ಸ್, ಗಟ್ಟಿ ತರಕಾರಿ ಬೇಸಿಕಲಿ ಇದೇ ತರಹ ಪ್ರೊಸೆಸ್ ಅಲ್ಲಿ ನೀವು ಸೇವ್ ಮಾಡ್ಕೋಬಹುದು. ಈಗ ಪಾಲಕ್ ನೀವು ಏನ್ ಮಾಡಬಹುದು ಅಂದ್ರೆ, ಪಾಲಕ್ ಸೊಪ್ಪನ್ನ ಕುದಿತಾ ಇರೋ ಉಪ್ಪು ನೀರಲ್ಲಿ 1 ನಿಮಿಷ ಹಾಕಿ ಐಸ್ ನೀರಲ್ಲಿ ಹಾಕಿ ರುಬ್ಬಿ ಐಸ್ ಕ್ಯೂಬ್ಸ್ ಆಗಿ ನೀವು ಪಾಲಕ್ಸ್ನ ಸೇವ್ ಮಾಡಬಹುದು. ಏನು ತೊಂದ್ರೆ ಆಗಲ್ಲ. ಅದನ್ನ ನೀವು ಕುದಿತಾರೋ ಸಾರು ಸಾಂಬಾರ್ಗೆ ಆಡ್ ಮಾಡಿ ನೀವು ತಗೊಳ್ಳೇಬಹುದು.
1: ಪಾಲಕ್ ರುಚಿ ಸಿಕ್ತು,
0: ಸೊಪ್ಪು ಸಿಕ್ತಿಲ್ಲ. ನಾನು ಇರೋ ಈಗ ಫಸ್ಟ್ ಆಫ್ ಆಲ್ ನಾನು ದೇಶ ಬಿಟ್ಟೆ ಹೋಗ್ತಾ ಇನಿ, ನಮ್ ದೇಶದಲ್ಲಿ ಸಿಗೋದು ನಂಗೆ ಹೊರಗಡೆ ಸಿಕ್ತಿಲ್ಲ ಅಂತ ಅಳದ್ರ ಬದಲು ಇದನ್ನ ನೀವು ಪ್ರಿಸರ್ವೇಶನ್ ಟೆಕ್ನಿಕ್ ಅಲ್ಲಿ ನೀವು ತಗೊಳ್ಳೇಬಹುದು. ಬಟ್ ನಾನು ಫ್ರೆಶ್ ಆಗಿ ಸೀಸನಲ್ ಸಿಗೋದ್ನ ಅವಾಗ ತಗೊಂಡ್ ಅಡಿಗೆ ಮಾಡಿದ ರುಚಿ ನಾ ಮ್ಯಾಚೇ ಮಾಡಕ್ಕಾಗಲ್ಲ.
1: ನಿಜ ನಿಜ. ಈಗ ಅದೇ ನೇರವಾಗಿ ಮರದಿಂದ ಬಿಡಿಸಿದಂತ ಅದು ಪಪ್ಪಾಯರ ಇರಬಹುದು ಅಥವಾ ಸೀಬೆಕಾಯಿ ಇರಬಹುದು ಅಥವಾ ಮಾವಿನ ಹಣ್ಣು ಇರಬಹುದು, ಅಲ್ಲಿ ನಮ್ಗೆ ಏನು ನಂಬಿಕೆ ಅಂದ್ರೆ ಇದು ಯಾವುದು ಕೆಮಿಕಲ್ ಇಲ್ಲಕ್ಕೆ ಟಚ್ ಆಗ್ಲಿಲ್ಲ, ಸೊ ಸಾವಯವ ಪದಾರ್ಥ ಅದು ಅಂತಂದ ಆ ಭಾವನೆ ಬರುತ್ತೆ ನೇರವಾಗಿ ನಮ್ಮ ಗದ್ದೆಯಿಂದನೆ ಬಂದಿದ್ದು ಅಂತ.
0: ನಮ್ ತಂದೆಯವ್ರ ಕಾಲದಲ್ಲಿ, ನಮ್ ತಾತನ ಕಾಲದಲ್ಲಿ ಎಲ್ಲ ಹಂಗೆ ತಿಳಿದ್ ಬೆಳೆದ್ರು. ಇವತ್ ಏನಾಗಿದೆ, ಜನ ಜಾಸ್ತಿ, ದ ಮೌತ್ಸ್ ಟು ಫೀಡ್ ಆರ್ ಮೋರ್. ಅದ್ ಎಷ್ಟಿದ್ಯೋ ಅಷ್ಟು ಹುಳುಗಳು ಇದೆ, ಅವಕ್ಕೂ ಊಟ ಬೇಕು. ಅವ್ರ ಊಟ ಕಿತ್ಕೊಂಡು ನಮ್ಮ ಊಟ ಅಂತ ಹೇಳ್ತಾ ಇದೀವಿ. ಅದಕ್ಕೋಸ್ಕರ ಪೆಸ್ಟಿಸೈಡ್ ಬೇಕಾಗಿದೆ. ಮುಂಚೆ ಏನಾಯ್ತು, ಗಿಳಿ ಕಚ್ಚಿದ ಹಣ್ಣು ಅಂತ ಗಿಳಿ ಕಚ್ಕೊಂಡು ತಿಂದಿದ್ರು ನಾವ್ ಅದನ್ನ ತಗೊಂಡ್ ಜಾಸ್ತಿ ಸೀರುತ್ತೆ ಅಂತ ತಿಂತಿದ್ವಿ. ಇವಾಗ ಇನ್ಫೆಕ್ಷನ್ ಬರುತ್ತೆ, ಅದು ಡ್ಯಾಮೇಜ್ ಪ್ರಾಡಕ್ಟ್, ನಾವು ಪೆಸ್ಟಿಸೈಡ್ ಹಾಕಿರೋ ಹಣ್ಣನ್ನು ತಿಂತೀವಿ.
1: ಈಗ ಪ್ರಾದೇಶಿಕವಾಗಿ ಮೇಡಮ್, ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಕ್ ಹೋಗ್ತೀವಿ ನಾವು ಬೇರೆ ಬೇರೆ ಟೈಮ್ನಲ್ಲಿ, ಚೆನ್ನಾಗಿದೆ ಈ ಟೈಮ್ನಲ್ಲಿ ನಾವು ಮಡಿಕೇರಿಗೆ ಹೋಗೋಣ ಅಂತ ಹೇಳ್ತಾರೆ. ಏ ಪ್ರೋ ಎಲ್ಲ ಇನ್ನೊಂದು ಯಾವುದೋ ತಮಿಳ್ನಾಡಿನ ಕೊಡೈಕನಾಲ್ಗೆ ಹೋಗೋಣ ಅಥವಾ ಎಲ್ಲೋ ಹೋಗೋಣ ಅಂತಾರೆ. ಅಲ್ಲಿ ಹೋದಾಗ ಅಲ್ಲಿ ಕೆಲವು ಆಹಾರಗಳು ಆಯಾ ಪ್ರದೇಶದಲ್ಲಿ ಸಿಗ್ತವೆ, ಅದು ತಿಂದಾಗ ನಮಗೆ ಆರೋಗ್ಯಕ್ಕೆ ಒಳ್ಳೇದಾಯ್ತಪ್ಪ ಅಂತ ಹೇಳಿ ಹೋಗಿ ಹೋಗಿ ಮುಗುರಿ ಬಿದ್ದು ತಿಂತಾರೆ. ಸಿಕ್ತು ಅಲ್ಲ ಅಂತ ಹೇಳಿ ಆ ರೀತಿ ಆಹಾರ ನಮ್ಮ ದೇಹಕ್ಕೆ ಒಂದು ಶಕ್ತಿ ಕೊಟ್ಬಿಡುತ್ತಾ ಅಂತ.
0: ಶಕ್ತಿ ಕೊಡುತ್ತೋ ಇಲ್ಲ, ಬಾಡಿಗೆ ಒಂದ್ ಚಿಕ್ಕ ಶಾಕ್
1: ಕೊಡತ್ತೆಯನ್ನ ನೀಗಿಸುತ್ತ ಅಂತ.
0: ಕೆಲವೊಂದ್ಸತಿ ಈಗ ತೀರಾ ಕೊರತೆ ಇರೋದು ವೆರಿ ರೇರ್, ಮೆಡಿಕಲ್ ಕಂಡೀಷನ್ ಆಗತ್ತೆ, ನಿಮ್ ಡಾಕ್ಟರ್ ನಿಮಗ್ ಮಾತ್ರ ತಿನ್ಸೇ ತಿನ್ಸ್ತಾರೆ. ಇಲ್ಲ ಅಂದ್ರು ರುಚಿಗೆ, ಈಗ ನಾವು ಮುಗಿಬಿದ್ದು ಹೋಗುವಂತದ್ದು ಇದ್ರೆ ಅಂತ ಆಹಾರ ಯಾವುದೇ ಒಂದು ಲೆವೆಲ್ ಮೇಲೆ ತಗೊಂಡೋದ್ರೆ ಎಲ್ಲಾನು ವಿಷಾನೆ. ಸೊ ಪ್ರಯತ್ನ ಮಾಡಿ, ಇಷ್ಟಪಡಿ, ಅದನ್ನ ಯಾವ್ದಾದ್ರು ಸೇಫ್ ಪ್ರಿಸರ್ವ್ಡ್

0: ಮೆಥಡ್ ಅಲ್ಲಿ ನೀವು ಮನೆಗೆ ತಗೊಂಡ್ ಬರಕ್ಕಾದ್ರೆ, ಈಗ ನಾನು ಊಟಿಗೆ ಹೋಗಿ ನಂಗೆ ಟೀ ಇಷ್ಟ ಆಯ್ತು, ಅಲ್ಲಿ ಟೀ ಎಸ್ಟೇಟ್ಸ್ ಇದೆ, ಫ್ರೆಶ್ ಟೀ ಸಿಗತ್ತೆ, ನಂಗೆ ಟೀ ಇಷ್ಟ ಆಯ್ತು, ಟೀ ಪುಡಿ ಮನೆಗೆ ತಂದು ನಾನು ಟೀ ಮಾಡಲೇಬಹುದು. ಬಟ್ ಅಲ್ಲಿ ಪರ್ಟಿಕ್ಯುಲರ್ ಮಶ್ರೂಮ್ಸ್, ವೈಲ್ಡ್ ವೆಜಿಟೇಬಲ್ಸ್, ಫ್ರೂಟ್ಸ್ ನಾನು ಎಲ್ಲ ಬ್ಯಾಗ್ ಅಲ್ಲಿ ಹಾಕೊಂಡು ಮನೆಗೆ ಎತ್ಕೊಂಡ್ ಬರಕ್ಕಾಗಲ್ಲ, ಅದನ್ನ ಪ್ರಿಸರ್ವ್ ಮಾಡಕ್ ಬರಲ್ಲ.
1: ಟ್ರೆಡಿಷನಲ್ ಕರಾವಳಿ ಕಡೆ ಹೋದ್ರೆ ಅಲ್ಲಿ ಬೇರೆ ರೀತಿಯಾದಂತ ತರಕಾರಿ ಸಿಗುತ್ತೆ, ಅಲ್ಲಿ ಗೋಕರ್ಣ ಕುಮಟ ಆ ಕಡೆ ಹೋದ್ರೆ ಅಲ್ಲಿ ಒಂಥರ ಬೇರೆ ರೀತಿಯಾದ ತರಕಾರಿ.
0: ತರಕಾರಿಗಳು ಗಟ್ಟಿ ತರಕಾರಿ ಆದ್ರೆ ನೀವು ಕರೆಕ್ಟ್ ಆಗಿ ಪ್ರಿಸರ್ವ್ ಮಾಡಿದ್ರೆ ಒಂದ್ ವಾರ ತಂದು ಇಲ್ಲಿ ಮಾಡಲೇಬಹುದು, ಇಲ್ಲ ಅಂತ ಅಲ್ಲ. ಬಟ್ ಈಗ ತೀರಾನೆ ಕೆಲವು ಐಟಮ್ಸ್, ಜೋನಿ ಬೆಲ್ಲ ಫಾರ್ ಫ್ಯಾಕ್ಟ್, ನಾವು ಬೆಂಗಳೂರು ವೆದರ್ಗೆ ಜೋನಿ ಬೆಲ್ಲ ತಂದ್ರೆ ಗಟ್ಟಿ ಬೀಳತ್ತಿಲ್ಲಿ, ಅಲ್ಲಿ ಲಿಕ್ವಿಡ್ ಆಗಿ ಸಿಗೋ ಬೆಲ್ಲ ಇಲ್ಲಿ ಗಟ್ಟಿ ಆಗುತ್ತೆ, ಕ್ರಿಸ್ಟಲೈನ್ ಆಗತ್ತೆ ಕೆಳಗಡೆ, ಯಾಕೆಂದ್ರೆ ವೆದರ್ ಇಸ್ ಕೋಲ್ಡ್. ಅದು ನ್ಯಾಚುರಲಿ ಕ್ರಿಯೇಟ್ ಮಾಡಿದ್ದು ಅವ್ರ ವೆದರ್ ಕಂಡೀಷನ್ ಸೂಟ್ ಆಗಕ್ಕೆ. ಬಟ್ ನಮ್ಮ ಕರಾವಳಿ ಕರ್ನಾಟಕ ಇರ್ಬೋದು, ಕೇರಳ ಅವ್ರು ಇರ್ಬೋದು, ಅವ್ರ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಥ್ರೂ ಔಟ್ ದ ದೇಶ ವೆರಿ ಫೇಮಸ್. ಅದನ್ನ ಉಳಿಸ್ಕೊಳ್ಳೋ ಪದ್ಧತಿ ನಮ್ಮ ಅವರು ಕಂಡಿಡ್ಕೊಂಬಿಟ್ಟಿದ್ದಾರೆ, ಯಾವ್ಯಾವ ಹವಾಮಾನಕ್ಕೆ ಯಾವ್ಯಾವ ತರ ಅದನ್ನ ಪ್ರಿಸರ್ವ್ ಮಾಡ್ಕೋಬಹುದು, ಕಷಾಯಗಳನ್ನ ಲೇಹಿಯಾಗಳನ್ನ ತುಂಬಾ ಚೆನ್ನಾಗಿ ಕಂಡಿಡ್ಕೊಂಡಿದ್ದಾರೆ. ಹರ್ಬ್ಸ್, ಆ ಪುಡಿಗಳ ಫಾರ್ಮ್ ಇರ್ಬೋದು, ಕೆಲವೊಂದು ಪುಡಿ ಫಾರ್ಮ್ ಅಲ್ಲಿ ಸಿಗುತ್ತೆ, ಸೊ ದಟ್ ಇಟ್ ಕ್ಯಾನ್ ಲಾಸ್ಟ್ ಲಾಂಗರ್. ಈ ಚೂರ್ಣ ಅಥವಾ ಲೇಹಿಯಾ ಇದ್ರೆ ಅವ್ರು ಹೇಳ್ತಾರೆ 6 ತಿಂಗಳು 3 ತಿಂಗಳು ಇಷ್ಟೇ ಅದ್ರ ವ್ಯಾಯದು ಅಂತ. ಎಲ್ಲ ಊಟದ ವಿಚಾರದಲ್ಲಿ ಎವ್ರಿಥಿಂಗ್ ಹ್ಯಾಸ್ ಅನ್ ಎಕ್ಸ್ಪೈರಿ ಡೇಟ್. ಇಫ್ ಸಮಥಿಂಗ್ ಡಸ್ ನಾಟ್ ಹ್ಯಾವ್ ಅನ್ ಎಕ್ಸ್ಪೈರಿ ಡೇಟ್, ಇಟ್ ಇಸ್ ಅ ಕೆಮಿಕಲ್, ಇಟ್ ಇಸ್ ನಾಟ್ ಫುಡ್.
1: ಹೌದು, ನಡೆಯುತ್ತೆ ಬಿಡು. ಇನ್ನೇನು,
0: ಇಫ್ ಎನಿಥಿಂಗ್ ಹ್ಯಾಸ್ ಟೂ ಮಚ್ ಆಫ್ ಶೆಲ್ಫ್ ಲೈಫ್, ಇಟ್ ಹ್ಯಾಸ್ ಟೂ ಮಚ್ ಆಫ್ ಕೆಮಿಕಲ್ಸ್.
1: ಅಷ್ಟೇ,
0: ಸಿಂಪಲ್ ಅಂಡರ್ಸ್ಟ್ಯಾಂಡಿಂಗ್.
1: ಹೌದು, ಈಗ ಈ ರೀತಿಯಾದಂತಹ ಆಹಾರ ನಮಗೆ ಪೌಷ್ಟಿಕಾಂಶದ ಒಂದು ಕೊರತೆಯನ್ನು ನೀಗಿಸುತ್ತಾ, ಅಥವಾ ಪೌಷ್ಟಿಕ ಆಹಾರನೇ ಬಹಳ ಒಳ್ಳೆ ಶಕ್ತಿ ಕೊಡುತ್ತಾ, ಸೀಸನಲ್ ವೈಸೇ ಹೋಗ್ತೀವಿ ನಾವು, ಚೆನ್ನಾಗಿದೆ ಅಂತ ಅಂತೀವಿ, ಅನಿವಾರ್ಯವಾಗಿ ತಿನ್ನೋದು ಬೇರೆ, ಈ ಸಮಯದಲ್ಲಿ ಇದು ಬೆಳೀತದೆ ತಿಂತೀವಿ ನಾವು ಅಂತಂತೇಳಿ, ಅದು ಪೌಷ್ಟಿಕಾಂಶ ಕೊಡುತ್ತೆ ಅಂತ ಅನ್ನೋದು ಹೇಳ್ತಾ ಬಂದಿದ್ದೀವಿ ಕಾಲಕಾಲದಿಂದನೇ. ಇಲ್ಲ, ಆಯಾ ಸಮಯದಲ್ಲಿ ಏನು ಸಿಗುತ್ತೆ ಅದನ್ನು ತಿನ್ನಬೇಕು, ಮತ್ತು ರೇಟು ಕೂಡ ಕಡಿಮೆ ಇರುತ್ತೆ ಆ ಟೈಮ್ನಲ್ಲಿ, ಹಾಗಾಗಿ ಆವಾಗೇ ತಿಂದ್ಬಿಡ್ಬೇಕು. ಇನ್ನು ಬೇರೆ ಸಮಯದಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದ್ದದ್ದನ್ನು ತಿಂದು ನಾವ್ಯಾಕೆ ಹಣ ಹಾಳು ಮಾಡ್ಕೋಬೇಕು ಅಂತ ಹೇಳ್ತಾರೆ. ಈ ಶಕ್ತಿಯುತ ಆಹಾರಕ್ಕೆ ಆಯಾ ಸೀಸನಲ್ ಸಂದರ್ಭದಲ್ಲಿ ಸಿಗುವಂತಹ ಆಹಾರ ಅಥವಾ ಸ್ಟೋರ್ ಮಾಡಿದಂಥ ಆಹಾರ ಹೇಗೆ ನಮಗೆ ಶಕ್ತಿ ಕೊಡುತ್ತೆ?
0: ಸಿಂಪಲ್ ಲಾಜಿಕ್, ಹಿತಬುಕ್ ಮಿತಬುಕ್ ಋತುಬುಕ್ ಇದನ್ನ ಹೇಳ್ತಾರೆ. ಹಿತವಾಗಿ ತಿನ್ನಿ. ಏನ್ ಹಿತವಾಗಿ? ಈಗ ನಾನು ಬೇಸಿಗೆಯಲ್ಲಿ ಕುದೀತಾ ಇರೋ ಸೂಪ್ ಕುಡಿಯಕ್ ಆಗಲ್ಲ, ನನಗ್ ಅವಾಗ ಗಂಟ್ಲಗದ್ ಹಿತ ಅಂತ ಅನ್ಸಲ್ಲ, ತಂಪಾದ ಪಾನೀಯವನ್ನೇ ಕೇಳುತ್ತೆ. ಮಿತವಾಗಿ ತಗೊಳ್ಳಿ, ಏನೇ ತಗೊಳ್ಳಿ ಮಿತವಾಗಿ ತಗೊಳ್ಳಿ, ನಿಮ್ ಆರೋಗ್ಯಕ್ಕೆ ಅದು ಒಳ್ಳೇನೆ ಇರ್ಬೋದು, ಬಟ್ ಮಿತವಾಗಿ ತಗೊಳ್ಳಿ. ಯಾಕೆ? ನಿಮ್ ಬಾಡಿಗೆ ಅದನ್ನ ಪ್ರೊಸೆಸ್ ಮಾಡಕ್ ಟೈಮ್ ಸಿಗತ್ತೆ. ಅಂಡ್ ಯಾವುದೇ ಊಟ ನಿಮ್ ಶರೀರಕ್ಕೆ ಏನೂ ತೊಂದರೆ ಕೊಡ್ತಿಲ್ಲ ಅಂತ ಕನ್ಫರ್ಮ್ ಮಾಡಕ್ 72 ಗಂಟೆಗಳ ಕಾಲ ಬೇಕು. ಎನಿ ಫಾರ್ಮ್ ಆಫ್ ಅಲರ್ಜಿ, ಎನಿ ಫಾರ್ಮ್ ಆಫ್ ಇಂಡೈಜೆಷನ್, ಎನಿ ಫಾರ್ಮ್ ಆಫ್ ತೊಂದರೆ ನಿಮ್ ಶರೀರಕ್ಕೆ ಯಾವ್ದಾರ ಊಟದಿಂದ ಆಗಂಗಿದ್ರೆ 72 ಅವರ್ಸ್ ಮ್ಯಾಕ್ಸಿಮಮ್ ಅದ್ರೊಳಗ್ ಆಗುತ್ತೆ.
1: ನಿನ್ನೆ ರಾತ್ರಿ ತಿಂದಿದ್ದಕ್ಕೆ 20 ಆಯ್ತು ಅಂತ ಅನ್ನೋಂಗಿಲ್ಲ, ಹಿಂದೆ ಯಾವ್ದೋ ಫುಡ್ ಕೂಡ ಕಾರಣ ಆಗಿರ್ಬೋದು.
0: ಆಗಿರಬಹುದು. 72 ಅವರ್ಸ್ ಡೀಲ್.
1: ಸರಿ,
0: ನೀವೊಂದು ಸಣ್ಣ ಮಗುಗೆ ಹೊಸ ಪದಾರ್ಥ ಫಸ್ಟ್ ಟೈಮ್ ಅದು ಜೀವನದಲ್ಲೇ ಏನಾರ ತಿಂತಿದೆ ಅಂದ್ರೆ 72 ಗಂಟೆಗಳ ಕಾಲ ಟೈಮ್ ಕೊಡಿ. ಕೆಲವುದೆಲ್ಲ ಇಮ್ಮಿಡಿಯೇಟ್ ಅಲರ್ಜಿಕ್ ರಿಯಾಕ್ಷನ್ ಬಂದೇ ಬರುತ್ತೆ. ಅಲರ್ಜಿ ಇದ್ದರೆ
1: ನೀವು ಹೇಳ್ತಿರ್ಬೇಕಾದ್ರೆ, ಯಾವ್ದೋ ಒಂದು ಪ್ರದೇಶಕ್ಕೆ ನಾವು ಪ್ರವಾಸಕ್ಕೆ ಹೋಗಿರ್ತೀವಿ, ಅಲ್ಲಿ ಏನೋ ತಿಂದಿರ್ತೀವಿ, ಅದು ಅಲ್ಲಿ ಏನೂ ಆಗಿರಲ್ಲ, ಇಲ್ಲ ಅಲ್ಲಿ ಏನು ಆಗಿರ್ಲಿಕ್ಕಿಲ್ಲ, ಈಗ ಇಲ್ಲಿ ಬಂದ ಮೇಲೆ ಜ್ವರ ಬಂತಲ್ಲ, ಯಾಕೆ ಬಂತು, ನಿನ್ನೆ ಏನಾರ ತಿಂದಿದ್ದರಿಂದ ಬಂತ ಅಂತ ಅಂತಾರೆ ಕೆಲವರು. ಹಾಗಾಗಿ ಪ್ರವಾಸದ ಇಫೆಕ್ಟ್ ಎಷ್ಟೋ ಸಲ 8 ದಿನ ಆದ್ಮೇಲೆ ಆಯ್ತು, ನೋವಾಯ್ತು, ಜ್ವರ ಬಂತು, ಇನ್ನೊಂದು ಏನಾಯ್ತು ಅಂತ ಹೇಳ್ತಿರ್ತಾರೆ. ಹಾಗಾಗಿ ಅದನ್ನ ನಾವು ದೂರ ಮಾಡಬೇಕು ಅಂದ್ರೆ ಹೆಂಗೆ?
0: ಯೂಶಲಿ ವಲಸೆ ಹೋದಾಗ, ಮನೆಯಿಂದ ದೂರ ಇದ್ದಾಗ, ನಿಮ್ಮ ಊಟದ ಪದ್ಧತಿಯಿಂದ ದೂರ ಇದ್ದಾಗ, ಪ್ರಿಫರಬ್ಲಿ ಟೇಕ್ ವೆಲ್ ಕುಕ್ಡ್ ಫುಡ್, ರಾ ಫುಡ್ ಆದಷ್ಟು ಅವಾಯ್ಡ್ ಮಾಡಿ.
1: ಮಸಾಲೆ ಪದಾರ್ಥಗಳನ್ನು ಮುಟ್ಟಕ್ ಹೋಗಬಾರ್ದು, ಎಲ್ಲೋ ಒಂದ್ ಕಡೆ ಡಿಫ್ರೆಂಟ್ ಆಗಿ ಸಿಗ್ತಾ ಇದೆ.
0: ಮಸಾಲೆ ತಿನ್ನಬಹುದು, ಬಟ್ ಅಗೇನ್ ಪ್ರಿಫರಬ್ಲಿ ಫಾರ್ ಲಂಚ್ ಟೈಮ್. ರಾತ್ರಿಗೆ ಹೊಸ ಮಸಾಲೆ ಟ್ರೈ ಮಾಡಬೇಡಿ. ಬೆಳಿಗ್ಗೆ ತಿಂಡಿಗಾರೆ ಎಕ್ಸಲೆಂಟ್, ಬಿಕಾಸ್ ಯು ಹ್ಯಾವ್ ದ ಎಂಟೈರ್ ಡೇ ಟು
1: ರಿಕವರ್.
0: ಸೊ ಅಂಡ್ ಎನಿ ನ್ಯೂ ಆಯಿಲ್ ಆರ್ ಎನಿ ನ್ಯೂ ಫ್ಯಾಟ್ ಯು ವಾಂಟ್ ಟು ಟ್ರೈ, ಕೊಬ್ಬಿನಾಂಶ ಏನಾರ ಚೇಂಜ್ ಮಾಡಬೇಕು ಅಂತ ನೋಡಂಗಿದ್ರೆ, ಬೆಳಿಗ್ಗೆ ಹೊತ್ತು ಹಗಲೊತ್ತಲ್ಲಿ ಏನಾರ ಎಕ್ಸ್ಪೆರಿಮೆಂಟ್ ಮಾಡಿ, ರಾತ್ರಿ ಊಟಕ್ಕೆ ಎಕ್ಸ್ಪೆರಿಮೆಂಟ್ ಮಾಡಬೇಡಿ. ಯಾಕೆಂದ್ರೆ ಏನಾರ ಅನಾಫಿಲಾಕ್ಸಿಸ್ ಅಥವಾ ಹೆಚ್ಚು ಕಮ್ಮಿ ಆದ್ರೆ, ಒಂದು ಬಾಡಿ ಏನಾರ ಒಂದು ರಿಯಾಕ್ಷನ್ ಕೊಟ್ರೆ, ರಾತ್ರಿ ನೀವು ಹಾಸ್ಪಿಟಲ್ ಹುಡ್ಕೊಂಡು ಹೋಗೋದು ಕಷ್ಟ ಆಗಲ್ಲ. ಅದು ನಿಮಗೆ ಗೊತ್ತಿಲ್ಲದೆ ಇರೋ ಜಾಗದಲ್ಲಿ, ಎಸ್ಪೆಷಲಿ ವಲಸೆ ಹೋದಾಗ, ನೀವೊಂದು ಹೊಸ ಊರಲ್ಲಿ ಇರ್ತೀರ, ಅಲ್ಲಿ ನೀವು ಒಬ್ರು ಡಾಕ್ಟರ್ ಹುಡುಕಿ ಟ್ರೀಟ್ಮೆಂಟ್ ತಗೊಂಡ್ ಮಾಡಕ್ ನಿಮಗೆ ಕಷ್ಟ ಆಗುತ್ತೆ, ಪ್ಲಸ್ ನಿಮಗೆ ಭಯಾನೂ ಬರುತ್ತೆ. ಹೊಸ ಊಟದ ಬಗ್ಗೆ ಭಯ ಬೇಡ, ನಾಲೆಡ್ಜ್ ಇರ್ಬೇಕಷ್ಟೇ.
1: ಅದೇ ಅಂದ್ರೆ ಈಗ ಬೇರೆ ಸಮಯಕ್ಕೆ ಅನುಗುಣವಾಗಿ ಸಿಗುವಂತಹ ಪದಾರ್ಥಗಳು ಅದು ಬಳಸೋದು ಒಂದು, ಇನ್ನೊಂದು ಯಾವುದೋ ಪ್ರದೇಶಕ್ಕೆ ಹೋದಾಗ ಅಲ್ಲಿ ಸಿಗುತ್ತೆ ಬಹಳ ವಿಶೇಷವಾದ ಫುಡ್ ಅಂತ ಹೇಳಿ ತಗೊಂಡ್ಬರೋದು ಇನ್ನೊಂದು. ಏನಾದ್ರೂ ಮಾಡಿ ಒಟ್ಟಾರೆ ಆಹಾರ ನಮಗೆ ಉತ್ತಮ ಆಹಾರ.
0: ಬೇಕಾದ್ರೆ ಈಗ ನೀವು ಚಳಿ ಜಾಗದಿಂದ ವಾರ್ಮ್ ಜಾಗಕ್ಕೆ ತಗೊಂಡ್ಬರ್ಬೇಕಾದ್ರೆ ಹ್ಯುಮಿಡಿಟಿ ಟೆಂಪರೇಚರ್ ಚೇಂಜ್ ಆಗುತ್ತೆ, ಸೊ ಊಟ ಹಾಳಾಗೋ ಚಾನ್ಸಸ್ ಹೈ ಇರುತ್ತೆ. ಇಫ್ ಇಟ್ ಇಸ್ ನಾಟ್ ಹ್ಯಾವಿಂಗ್ ಮೆನಿ ಪ್ರಿಸರ್ವೇಟಿವ್ಸ್ ಕೆಮಿಕಲ್ಸ್ ಇಲ್ಲ ಅಂದ್ರೆ ಊಟ ಹಾಳಾಗುತ್ತೆ. ನಾವು ಈಗ

0: ಎಷ್ಟೇ ನಮ್ಮ ನ್ಯಾಚುರಲ್ ಬೀಜಗಳನ್ನ ಉಳಿಸ್ಕೊಂಡು ಹೊಸ ಜಾಗದಲ್ಲಿ ಅದನ್ನ ಬೆಳೆಸಕ್ ಪ್ರಯತ್ನ ಮಾಡ್ಬೇಕಂದ್ರೆ ಫಸ್ಟ್ ಗ್ರೀನ್ ಹೌಸ್ ನರ್ಸರಿ ಕಂಟ್ರೋಲ್ಡ್ ಎನ್ವೈರನ್ಮೆಂಟ್ ಅಲ್ಲಿ ವೈ ಕಂಟ್ರೋಲ್ಡ್ ಎನ್ವೈರನ್ಮೆಂಟ್ ಹೆಚ್ಚು ಕಮ್ಮಿ ಅಂದ್ರೆ ನೋಡ್ಕೊಳಕ್ ಇರ್ತಾರೆ
1: ಒಂಥರ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ದಂಗೆ.
0: ಬೇಸಿಕಲಿ ಐಸಿಯು ಫಾರ್ ಪ್ಲಾಂಟ್ಸ್ ಇಸ್ ಅ ಗ್ರೀನ್ ಹೌಸ್. ನಿಧಾನಕ್ಕೆ ಅವರು ಅಲ್ಲಿ ಟೆಂಪರೇಚರ್ ಎಷ್ಟು ಬಿಸಿಲು ಬೀಳ್ತಾ ಇದೆ, ಅದಕ್ಕೆ ನಾವ್ ಏನ್ ಗೊಬ್ಬರ ಹಾಕ್ತಿವಿ, ಏನ್ ನ್ಯೂಟ್ರಿಷನ್ ಹಾಕ್ತಿದ್ವಿ, ಎಲ್ಲ ನೋಡ್ಕೊಂಡು ಜಾಗರೂಕವಾಗಿ ಬೆಳೆಸ್ತಾರೆ. ಒಂದ್ ಅದಕ್ ಬೆಳೆದ ಮೇಲೆನೆ ಅದನ್ನ ತಗೊಂಡೋಗಿ ನಾಟಿ ಮಾಡ್ತಾರೆ. ಅನ್ಕೊಳ್ಳೆ ಬೀಜ ತಗೊಂಡೋಗಿ ಯಾರು ಹಾಕಲ್ಲ. ಗ್ರೀನ್ ಹೌಸ್ ಅಲ್ಲಿ ಯಾಕೆ ಒಂದ್ ಲೆವೆಲ್ ಬೆಳೆಸ್ತಾರೆ ಅಂದ್ರೆ ಅದಕ್ಕೆ ರೂಟ್ ಬೇರ್ ಬೆಳೆದಿರುತ್ತೆ,
1: ನರ್ಸರಿಸ್ಕೊಳತ್ತೆ.
0: ಇನ್ನ ನಾ ಹೊರಗಡೆ ಹಾಕರೆ ಬದುಕಬಹುದೇನೋ ಅಂತ ಅವ್ರ ಕಾನ್ಫಿಡೆನ್ಸ್ ಬಂದಾಗ ಅದನ್ನ ತಗೊಂಡೋಗಿ ನಾಟಿ ಮಾಡ್ತಾರೆ ಮರನ. ಯಾರು ಬೀಜ ಅಂತ ತಗೊಂಡೋಗ್ಬಿಟ್ಟು ಹಾಕ್ಬಿಟ್ಟು ನಾನು ನಾಳೆ ಬೆಳಗ್ಗೆ ಮರ
1: ಬರುತ್ತೆ. ಎಲ್ಲವನ್ನೂ ಕೂಡ ಒಂದೊಂದು ಪ್ರದೇಶದಿಂದ ಪ್ರದೇಶಕ್ಕೆ ಬಹಳ ಭಿನ್ನತೆ ಇರುತ್ತೆ. ಇಲ್ಲಿ ಮಂಡ್ಯ ಕಡೆ ಬಂದರೆ ರಾಗಿ ಮುದ್ದೆ ತಿಂದರೆ, ರಾಯಚೂರು ಕಡೆ ಹೋದರೆ ರೊಟ್ಟಿ ತಿಂತಾರೆ, ಧಾರವಾಡ ಕಡೆ ಹೋದರೆ ರೊಟ್ಟಿ ತಿಂತಾರೆ, ಕರಾವಳಿ ಕಡೆ ಹೋದರೆ ಮೀನಿನ ಪದಾರ್ಥಗಳು ಜಾಸ್ತಿ ಇರ್ತವೆ. ಅಲ್ಲಿ ಅನ್ನ ಅಕ್ಕಿನೇ ಬೇರೆ, ಕುಚ್ಚಿದ ಅನ್ನ. ಕೇರಳ ಕಡೆ ಹೋದರೆ ಮತ್ತು ಬೇರೆ ರೀತಿ. ಹಾಗಾಗಿ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಅಲ್ಲಿ ಜನ ಸುಖವಾಗಿರ್ತಾರೆ.
0: ನಾವು ನಮ್ ಇಂಡಿಯಾನಲ್ಲಿ ಜಿಐ ಟ್ಯಾಗ್ಡ್ ಫುಡ್ಸ್ ಇದೆ. ಜನ ನಂಬ್ತಾರೋ ಬಿಡ್ತಾರೋ, ನಾವು ನಮ್ಮ ಊಟಕ್ಕೆ ISI ಸ್ಟ್ಯಾಂಪಿಂಗ್ ಮಾಡ್ಕೊಂಡ್ಬಿಟ್ಟಿವಿ. ಇದು ನಮ್ ಜಾಗ, ಇದ್ರಲ್ಲಿ ನಾವ್ ಇದನ್ನ ಬೆಳಿತೀವಿ, ನಾವ್ ಇದನ್ನ ಊಟ ಮಾಡ್ತೀವಿ,
1: ನಾವು
0: ಇದು ನಮ್ದು ಅಂತ ನಮ್ದು ಟ್ಯಾಗ್ಸ್ ಇದೆ ಊಟಕ್ಕೆ ಹಾಕೋ ಪದಾರ್ಥದ ಮೇಲೆ. ಯಾಕಷ್ಟು ಮಟ್ಟಿಗೆ ಮಾಡ್ತಾರೆ ಅಂದ್ರೆ ಆ ಜಾಗದಲ್ಲಿ ಅದನ್ನ ತಿಂದ್ರೆ ಬದುಕ್ತಾರೆ. ಹೊರಗಡೆ ತಗೊಂಡೋದಾಗ ಅದನ್ನ ಮಿತವಾಗಿ ಉಪಯೋಗಿಸಕ್ ಸಾಧ್ಯ. ನೀವ್ ರೆಗ್ಯುಲರ್ ಊಟದ ರೇಂಜ್ ಅದನ್ನ ಯೂಸ್ ಮಾಡಕ್ಕಾಗಲ್ಲ.
1: ನಾಲ್ಕು ರೊಟ್ಟಿ ತಿನ್ನೋನು ಈ ಕಡೆ ಮಂಡ್ಯ ಮೈಸೂರು ಅವನು.
0: ಪಂಜಾಬ್ ಅಲ್ಲಿ ಸಿಗೋ ಗೋಧಿ, ಅವ್ರು ಮಾಡ್ಕೊಂಡು ತಿನ್ನೋ ರೊಟ್ಟಿ, ಅವ್ರಿರೋ ಹೈಟ್ಗೆ ಅವ್ರ ವೆಯ್ಟ್ಗೆ ಅವ್ರಿಗೆ ಅಡ್ಜಸ್ಟ್ ಆಗುತ್ತೆ.
1: ಹೌದು,
0: ಅದನ್ನ ತಗೊಂಡ್ ಬಂದ್ಬಿಟ್ಟು ಆರೋಗ್ಯಕ್ಕೆ ಒಳ್ಳೇದು ನೀ ತಿನ್ನು ಅಂದ್ರೆ ನಾವ್ ರಾಗಿ ಮುದ್ದೆ ತಿನ್ನೋದನ್ನ ಹೆಂಗ್ ಅಡ್ಜಸ್ಟ್ ಆಗಲ್ಲ.
1: ನಾರ್ತ್ ಉತ್ತರ ಕಡೆ ಅಲ್ಲಿ ಅಲ್ಲಿ ರೊಟ್ಟಿ ನೋಡಿದ್ರೆ ಇಷ್ಟು ದಪ್ಪ ದಪ್ಪ ಇರ್ತದೆ. ಇದನ್ನೇನಪ್ಪ ನಾವು ಇಷ್ಟು ತೆಳ್ಳಗ್ ಮಾಡ್ತೀವಿ, ಇದೇನು ದಪ್ಪ ದಪ್ಪ ಬಳಸ್ತಾರಲ್ಲ ಅಂತ ನಾವ್ ಅಂತೀವಿ.
0: ಸೊ ನಮ್ಮ ಪ್ರತಿಯೊಂದು ಊಟದ ಪದ್ಧತಿ ಇಟ್ಸ್ ಅ ಪಾರ್ಟ್ ಆಫ್ ಅವರ್ ಲೈಫ್ ಸ್ಟೈಲ್. ಅದ್ ಇವತ್ ಹುಟ್ಕೊಂಡಿಲ್ಲ, ಇವತ್ತು ಟ್ರೆಂಡ್ಗೋಸ್ಕರ ಯಂಗ್ಸ್ಟರ್ಸ್ ಹೇಳ್ತಾರೆ ಓ ಇವತ್ತು ಗ್ರೀನ್ ಟೀ ಒಳ್ಳೇದು ಆರೋಗ್ಯಕ್ಕೆ, ಇದನ್ ಕುಡಿತೀನಿ. ಇವಾಗ ಹೊಸ ಟ್ರೆಂಡ್ ಮಾಚ, ಅದನ್ ಕುಡಿತೀನಿ. ಬೇಡ, ಇದ್ದಕ್ಕಿದ್ದಂಗೆ ನಂಗ್ ಪ್ರೋಟೀನ್ ಶೇಕ್ ಬೇಕು, ಇದ್ದಕ್ಕಿದ್ದಂಗೆ ಬೇಡ ನಂಗೆ ಇನ್ನೊಂದು ಸಪ್ಲಿಮೆಂಟ್ ಇರೋದು ಏನೋ ಒಂದು ರೆಡಿ ಟು ಸಾಲ್ವ್ ಇನ್ ವಾಟರ್ ತರ ಕುಡಿತೀನಿ. ನಾನ್ ಬೆಳಿಬೇಕಾರೆ ನಂಗ್ ಸ್ಕೂಲಿಂದ ಬಂದಾಗ ಕ್ವಿಕ್ ಟು ಈಟ್ ಸ್ನಾಕ್ ವಾಸ್ ನೆವರ್ ಮ್ಯಾಗಿ, ರಾಗಿ ಹುರಿಟ್ಟು. ನಾವ್ ಬೆಳ್ದಿದ್ದೆಲ್ಲ ರಾಗಿ ಹುರಿಟ್ಟು. ನಮ್ ಇನ್ಸ್ಟೆಂಟ್ ಸ್ನಾಕ್ ವಾಸ್ ಹುರಿ ಹಿಟ್ಟಿಗೆ ಬಿಸಿ ಹಾಲು ಹಾಕಿ ಉಂಡೆ ಕಟ್ ಕೊಡೋರು, ತಿನ್ನೋ ಕಂದ ಇದು ನಿನ್ ಊಟ ಅಂತ. ಊಟನ ಆರೋಗ್ಯಕ್ಕೋಸ್ಕರ ತಿನ್ನಂಗಿದ್ರೆ, ಲೆಟ್ ಮೀ ಬಿ ವೆರಿ ಸ್ಪೆಸಿಫಿಕ್, ಊಟಕ್ಕೋಸ್ಕರ ಆರೋಗ್ಯ ಅಲ್ಲ, ಆರೋಗ್ಯಕ್ಕೋಸ್ಕರ ಊಟನೇ ತಿನ್ನಂಗಿದ್ರೆ ಅದರಲ್ಲಿ ಎಷ್ಟು ಕಮ್ಮಿ ಪ್ರೊಸೆಸ್ ಆಗುತ್ತಲ್ಲ ಒಂದು ವಿಚಾರ, ಅಷ್ಟು ಆರೋಗ್ಯಕ್ಕೆ ಒಳ್ಳೇದು.
1: ಅದನ್ನು ಹೌದು, ಮತ್ತೆ ತಿನ್ನುವುದಕ್ಕಾಗಿ ಬದುಕು ಅಂತ ಹೇಳ್ತಾರೆ ಕೆಲವೊಬ್ರು, ಆದ್ರೆ ಬದುಕಿಗಾಗಿ ತಿನ್ಬೇಕು ನಾವು ಅಂದ್ರೆ ಒಳ್ಳೆಯ ರೀತಿಯಲ್ಲಿ.
0: ಈ ಜೀವನ ರಸ ಸವಿಯಲು ಐ ಅಕ್ಸೆಪ್ಟ್, ಇಲ್ಲ ಅಂತಿಲ್ಲ. ನಮ್ಮ ಎಲ್ಲಾ ಸೆಲೆಬ್ರೇಷನ್ ಮೇಜರ್ ಫೋಕಸ್ ಪಾಯಿಂಟ್ ಇರೋದೇ ಊಟ. ನೀವ್ ಯಾವ್ದೇ
1: ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ,
0: ಏನಾರ ಫಂಕ್ಷನ್ ಮಾಡಿ, ಏನಾರ ಹಬ್ಬ ಮಾಡಿ, ಏನೇ ನಿಮ್ಮನೇಲಿ ಸೆಲೆಬ್ರೇಷನ್ ಇದ್ರು ಫಸ್ಟ್ ಟಾಪಿಕ್ ಆಫ್ ಡಿಸ್ಕಷನ್ ಇಸ್ ಫುಡ್.
1: ಏನ್ ಮಾಡೋಣ ಅಡಿಗೆ
0: ಅಷ್ಟೇ. ಯಾಕೆ ಅಂದ್ರೆ ಊಟದಲ್ಲಿ ಅಷ್ಟು ಆನಂದ ಇದೆ. ಒಂದು, ನಾವು ಟಚ್ ಮಾಡೋದು, ಆ ಟೆಕ್ಸ್ಚರ್ ಆಫ್ ದ ಫುಡ್ ಇಸ್ ಆರ್ ಕಿಕ್. ಟು, ಸ್ಮೆಲ್, ಊಟದ ವಾಸನೆಗೆ ಅಷ್ಟು ನಮಗೆ ರುಚಿ ಇದೆ. ಟೇಸ್ಟ್, ಊಟ ನೋಡಿದ್ರೆ ಖುಷಿ ಬೀಳ್ತೀವಿ. ಎಲ್ಲಾ ಇಂದ್ರಿಯಗಳಿಂದನು ಊಟನ ನಾವು ಅಷ್ಟೊಂದು ಆಸ್ವಾದಿಸ್ಬೇಕಾದ್ರೆ ಆ ಊಟ ನಮ್ಗೆ ಆರೋಗ್ಯನೂ ಕೊಡಂಗಿದ್ರೆ ಬೆಸ್ಟ್ ಡೀಲ್. ಅಕಸ್ಮಾತ್ ಆರೋಗ್ಯ ಕೊಡ್ತಿಲ್ಲ ಖುಷಿಗೆ ತಿನ್ನಂಗಿದ್ರೆ ಸ್ವಲ್ಪ
1: ತಿನ್ಕೊಂಡ್ಬೇಕಾರೆ. ಹಂಗೆ ಇಷ್ಟೆಲ್ಲದರ ಮಧ್ಯೆ ಒಳ್ಳೆ ಆಹಾರ ಸಿಗುತ್ತೆ, ಎಲ್ಲಾ ಪ್ರದೇಶದಲ್ಲಿ ಒಳ್ಳೆ ಒಳ್ಳೆ ಆಹಾರ ಬೆಳೀತಾರೆ, ಅದನ್ನೆಲ್ಲ ತಿಂದು ನಾವು ಚೆನ್ನಾಗಿರಬೇಕು. ಇದರ ಮಧ್ಯೆ ಯಾವುದೇ ದುಶ್ಚಟಗಳ ದಾಸರಾಗಿ ಬದುಕಬಾರದು. ಯಾಕಂದ್ರೆ ಒಳ್ಳೆ ಆಹಾರನೇ ಸಿಗುತ್ತೆ, ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟು ಒಂದು ಬೇರೆ ಬೇರೆ ತರಹವಾರಿ ಆಹಾರ ಸಿಗುತ್ತೆ ಇರಬೇಕಾದ್ರೆ, ಇನ್ನೊಂದು ಯಾವುದೋ ದುಶ್ಚಟದ ದಾಸರಾಗಿ ಅಲ್ಲಿ ಯಾವುದೋ ಒಂದು ಅಂಟ್ಕೊಂಡು ಆರೋಗ್ಯ ಹಾಳು ಮಾಡಿಕೊಂಡು ಸಿಗ್ತಾ ಇರೋ ಆಹಾರವನ್ನ ತಿನ್ನಕಾಗ್ದೇನೆ ಸಫರ್ ಆಗ್ತಿರೋ ತುಂಬಾ ಜನ ಆಗ್ತಿದ್ದಾರೆ.
0: ಚಟಗಳು ಅನ್ನೋದು ಮನುಷ್ಯನ ಮನಸ್ಸಿಗೆ ತೊಂದರೆ. ಫಸ್ಟ್ ಆಫ್ ಆಲ್, ಒಬ್ಬ ಮನುಷ್ಯ ಒಂದು ಹೆಲ್ತಿ ಲೈಫ್ ಸ್ಟೈಲ್, ಒಂದು ಲೈಫ್ ಅಲ್ಲಿ ಒಂದು ಏಮ್ ಗೋಲ್ ಅನ್ನೋದು ಕ್ಲಿಯರ್ ಇದ್ರೆ ಚಟದ ಕಡೆ ಅವನ ಆಸಕ್ತಿ ಕಮ್ಮಿ ಆಗುತ್ತೆ. ಊಟ ಅನ್ನೋದು ನಮ್ ಈಗ ನೀವೇನ್ ನಿಮ್ ಜೀವನದಲ್ಲಿ ಬೆಸ್ಟ್ ಊಟ ತಿಂದಿದ್ದೀರಾ ಅಂದ್ರೆ 99% ನಮ್ ತಾಯಿ ಕೈದಿದ್ದು ಒಂದು ಐಟಮ್ ಅಂತಾರೆ. ಐ ಆಮ್ ವೆರಿ ಶ್ಯೂರ್. ಯಾಕೆ ಅಂದ್ರೆ ಊಟ ಅನ್ನೋದು ನಾವು ಫ್ಯಾಮಿಲಿಗೆ ಅಸೋಸಿಯೇಟ್ ಮಾಡ್ತೀವಿ, ನಮಗೆ ನಮ್ ತಾಯಿ ಕೊಡೋ ನ್ಯೂಟ್ರಿಷನ್ಗೆ ಅಸೋಸಿಯೇಟ್ ಮಾಡ್ತೀವಿ. ಸೊ ಇನ್ಮೇಲಿಂದ ಇಫ್ ಯು ವಾಂಟ್ ಟು ಸಿ

0: ನಾನ್ ತಿಂತಿರೋ ನನ್ನ ಆರೋಗ್ಯಕ್ಕೆ ಒಳ್ಳೇದೇ ಇಲ್ವಾ, ನಮ್ಮ ಅಮ್ಮ ಇದನ್ನ ಅಪ್ರೂವ್ ಮಾಡ್ತಾರಾ ಅಂತ ಯೋಚನೆ ಮಾಡಿ.
1: ಸಿಗ್ನೇಚರ್ ಆಗ್ಬೇಕು
0: ತಟ್ಟೆಲಿ ನನಗೆ ಐಟಮ್ ಹಾಕೊಂಡಿರ ಅಥವಾ ತಿನ್ಕೋಕಂದ ಅಥವಾ ಇನ್ನೊಂದು ಜಾಸ್ತಿ ತಿನ್ನೋಕನ್ನ ಅಂತ ಹೇಳ್ತಾರ ಅಂತ ಯೋಚನೆ ಮಾಡಿ, ನಿಮ್ಗೆ ಮೈಂಡ್ ಕ್ಲಿಯರ್ ಆಗೋಗುತ್ತೆ.
1: ನಿಜ ನಿಜ, ಬಹಳ ಸಂತೋಷ, ತುಂಬಾ ಒಳ್ಳೆಯ ರೀತಿಯಲ್ಲಿ ತಾವು ವಿವರಣೆ ಕೊಟ್ಟಿದ್ದೀರಿ, ಮತ್ತು ನಮ್ಮ ಕೇಳುಗರಿಗೆ ಬಹಳ ಸುಲಭವಾಗಿ ಅರ್ಥ ಆಗೋ ಹಾಗೆ ಎಲ್ಲೇ ಬದುಕಿರಲಿ ನಮ್ಮ ಈಗ ಈ ಕಾರ್ಯಕ್ರಮವನ್ನು ರಾಜ್ಯದ ಎಲ್ಲ ಕೇಂದ್ರದವರು ಕೇಳ್ತಿರ್ತಾರೆ. ಆಯಾ ಪ್ರದೇಶಕ್ಕನುಗುಣವಾಗಿ ಅವರು ಕನೆಕ್ಟ್ ಆಗಬೇಕು. ನಮ್ಮಲ್ಲಿ ಇದು ಸಿಗುತ್ತೆ, ನಮ್ದು ಇದು ಆಯಿತು, ಇಲ್ಲಿ ಅದು ಆಯಿತು, ಇದು ಆಯಿತು, ಅಕಸ್ಮಾತ್ ಆ ಕಡೆ ಸುತ್ತಾಟಕ್ಕೆ ಹೋದಾಗ ಅಲ್ಲಿ ಇದ್ದದನ್ನು ಸಿಕ್ಕದನ್ನು ತಿನ್ನೋಣ, ಹಾಗಂತೇಳಿ ಅದೇ ಬೇಕು ಅಂತೇಳಿ ಕೂತ್ಕೊಳ್ಳೋಕ್ಕಾಗಲ್ಲ. ಬಿಕಾಸ್ ವಾಪಸ್ ನಿಮ್ಮ ಊರಿಗೆ ಬರಲೇಬೇಕಾಗತ್ತೆ, ನಿಮ್ಮ ಪ್ರದೇಶಕ್ಕೆ ನೀವು ಹೊಂದಾಣಿಕೆ ಮಾಡಿಕೊಂಡು ಜೀವನ ನಡೆಸಲೇಬೇಕಾಗತ್ತೆ. ಈ ಬಗ್ಗೆ ಒಂದು ಒಳ್ಳೆಯ ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಋತುಮಾನಕ್ಕೆ ಅನುಗುಣವಾಗಿ ಆಹಾರ, ಈ ಕುರಿತು ಆಹಾರ ತಜ್ಞೆ ಕೃತಿಕಾ ಮುರಳೀಧರ್ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಜಾಂಪಣ್ಣ ಆಶಿಹಾಳ್. ಇದು ಆಕಾಶವಾಣಿ ಬೆಂಗಳೂರು. ಗೀತಚಂದ್ರಿಕೆ ಮೆಲೋಡಿ ಟೈಮ್.

ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೇಂಗೆ ಚಿತ್ರಕ್ಕೋಸ್ಕರ ಕುಮಾರ್ ತನು ಮತ್ತು ಲತಾ ಮಂಗೇಶ್ಕರ್ ಅವರ ಹಾಡಿದ ಗೀತೆಯನ್ನು ಕೇಳಿದ್ರಿ. ಆನಂದ್ ಬಕ್ಷಿ ಅವರ ಗೀತೆಗೆ ಜತಿನ್ ಲಲಿತ್ ಅವರ ಸಂಗೀತವಿತ್ತು. ಮೈಸೂರು ಮಲ್ಲಿಗೆ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗೀತೆ ಹಾಡಿದ್ದಾರೆ. ಕೆ ಎಸ್ ನರಸಿಂಹಸ್ವಾಮಿ ಅವರ ಈ ಗೀತ ರಚನೆಯನ್ನು ಚಿತ್ರಸಂಗೀತಕ್ಕೆ ಸಿ ಅಶ್ವಥ್ ಅಳವಡಿಸಿದ್ದಾರೆ.

ನಾಗರಹಾವು ಚಿತ್ರಕ್ಕೋಸ್ಕರ ಪಿ ಸುಶೀಲ ಅವರು ಹಾಡಿದ ಗೀತೆಯನ್ನು ಕೇಳಿದಿರಿ. ಜಿ ಉದಯಶಂಕರ್ ಅವರ ಗೀತೆಗೆ ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು. ಆಂಧಿ ಚಿತ್ರದ ಗೀತೆ ಲತಾ ಮಂಗೇಶ್ಕರ್ ಗೀತೆ ಹಾಡಿದ್ದಾರೆ. ಗುಲ್ಜಾರ್ ಅವರ ಗೀತೆ ಆರ್ ಡಿ ಬರ್ಮನ್ ಸಂಗೀತ ನೀಡಿದ್ದಾರೆ.

ಇದು ಇಂದಿನ ಗೀತ ಚಂದ್ರಿಕೆ. ಇದು ಆಕಾಶವಾಣಿ ಬೆಂಗಳೂರು. ಈಗ ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. ಗೀತೆಗಳನ್ನು ಹಾಡಿದ್ದಾರೆ ಎಚ್ ವಿ ವಾಣಿ, ಎಚ್ ಎನ್ ಮೀರಾ, ವಡವಾಟಿ ಶಾರದಾ ಭರತ್ ಮತ್ತು ಶೀಲಾ ಹರಿಕೃಷ್ಣ. 6:30 ಚಿಂತನ. ಕಡ್ಲೇರ ತುಳಸಿ ಮೋಹನ್ ಅವರಿಂದ ಕಾರ್ಯಕ್ರಮ ಮಡಿಕೇರಿ ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿ ಗೀತೆ. 6:50 ರೈತರಿಗೆ ಸಲಹೆ. 7:15 ಎಚ್ ಎಸ್ ಭವ್ಯ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. 7:45 ಹಾಗೂ 8:30 ಚಿತ್ರಗೀತೆಗಳು. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಮಕ್ಕಳಲ್ಲಿ ಕ್ಯಾನ್ಸರ್ ಕುರಿತು ಜಾಗೃತಿ ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮವನ್ನು ಕೇಳುವಿರಿ ದೆಹಲಿ ಕೇಂದ್ರದಿಂದ. 9:45 ಗಾನಗಂಗೆ, 10:30 ಸುನೇರೆ ಪಲ್, 11:00 ಸವಿ ನೆನಪು, 12:05 ವನಿತಾ ವಿಹಾರ. ಭರತನಾಟ್ಯ ಕಲಾವಿದೆ ರೂಪಾ ಆರ್ ಪತ್ತಾರ್ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಭಾಗವಹಿಸುತ್ತಾರೆ ನೀರಜಾ ಕಾರಟಗಿ. ಕಾರ್ಯಕ್ರಮ ಕಲಬುರಗಿ ಕೇಂದ್ರದ ಕೊಡುಗೆ. ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ. ರಾಷ್ಟೀಯ ಆಯುರ್ವೇದ ದಿವಸದ ಸಂದರ್ಭದಲ್ಲಿ ಆಯುರ್ವೇದದ ಮಹತ್ವ ಕುರಿತು ಹಾಸನದ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯ ತಜ್ಞ ವೈದ್ಯರಾದ ಡಾ ಎಸ್ ಎ ನಿತಿನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ. ಪಿಎಂ ಆಪರೇಷನ್ ಗ್ರೀನ್ ಕುರಿತು ಹಾಸನದ ಕೃಷಿ ಇಲಾಖೆಯ ಉಪನಿರ್ದೇಶಕರಾದ ಡಾ ಪ್ರಭಾಕರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಹಾಸನ ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 2:40 ಗಾಂಧಿ ಸ್ಮೃತಿ ಸಾಪ್ತಾಹಿಕ ಕಾರ್ಯಕ್ರಮ. ಇನ್ನು ನಾಳೆ ಸಂಜೆ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು. 6:15 ಮಕ್ಕಳಲ್ಲಿ ಕ್ಯಾನ್ಸರ್ ಕುರಿತ ಜಾಗೃತಿ ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 6:30 ಅವಲೋಕನ. ಇನ್ನು ನಾಳೆ ಸಂಜೆ 6:51 ಕೃಷಿರಂಗ. ಸಾವಯವ ಇಂಗಾಲದ ಮಹತ್ವ ಕುರಿತು ಡಾ ಸಂಧ್ಯಾ ಕೆ ಅವರೊಡನೆ

ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ ಗೌಡ. ನಂತರ ಜನಪದ ಸಂಗೀತ ತುರುವೇಕೆರೆ ತಾಲೂಕು ದಬ್ಬೇಘಟ್ಟದ ರಂಗಪ್ಪ ಮತ ಸಂಘದಿಂದ ಸುಗ್ಗಿ ಕುಣಿತದ ಹಾಡನ್ನು ಕೇಳಬಹುದು. 7:45 ಸಿರಿಗಂಧ. ಒಂಬತ್ತು ಭಾವಗೀತೆಗಳು ಲಕ್ಷ್ಮೀ ಸುಬ್ರಹ್ಮಣ್ಯ ಅವರಿಂದ. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದಿಂದ. 10:00 ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದ ಧ್ವನಿಮುದ್ರಣದ ಪ್ರಸಾರ. ಸುನೀತ್ ಸಿಂಗ್ ಪದಮ್ ಅವರಿಂದ ಸಿತಾರವಾದನವನ್ನು ಕೇಳಬಹುದು. 9:00 ನಿಲಯದಿಂದ ನಾಳೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್. ಇಲ್ಲಿಗೆ ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ನಾಳೆ ಬೆಳಗ್ಗೆ 5:51 ಆರಂಭವಾಗಲಿದೆ. ನಮ್ಮೆಲ್ಲ ಪ್ರೀತಿಯ ಶ್ರೋತೃ ಬಾಂಧವರಿಗೂ ನಿಮ್ಮ ಬಾನುಲಿ ಗೆಳೆಯ ಮಂಜುನಾಥ್ ಮಾಡುವ ನಮಸ್ಕಾರ. ಶುಭ